101.8 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಇಂದು 2026 ಇಸ್ವಿ ಮೇ ತಿಂಗಳ 17 ತಾರೀಖು ರವಿವಾರ. ನಮ್ಮ ನಿಲಯದ ಮೊದಲ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃಬಾಂಧವರಿಗೆಲ್ಲ ಶುಭ ಮುಂಜಾವಿನ ಶುಭ ನಮಸ್ಕಾರಗಳು. ಇದೀಗ ಸಮಯ 5:59

ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಬೆಳಗಿನ 6:25 ಕೇಳಿ ನಿಲಯದಿಂದ ಇಂದು ಪ್ರಸಾರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ ಅಂದರೆ 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ ಕೇಳುವಿರಿ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಪ್ರಸಾರವಾಗಲಿದೆ. ಇಂದಿನ ಚಿಂತನ

ಪೂವಪ್ಪ ಕಣಿಯೂರು ಅವರಿಂದ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆಗಳು, 6:40 ಜಾನಪದ ಸಂಗೀತ ಕಾರ್ಯಕ್ರಮ, 7:00 ಕಾರ್ಯಕ್ರಮಗಳ ಮುಖ್ಯಾಂಶಗಳನ್ನು ಕೇಳುವಿರಿ. 7:15 ಉದ್ಯೋಗ ವಾರ್ತೆ, ನಂತರ ಭಾವಗೀತೆಗಳು. 7:30 ಸೇವಾ ಮಾಹಿತಿ, 7:45 ಮುಂಜಾನೆ 8:30 ಹಾಗೂ 9:30 ಚಿತ್ರಗೀತೆಗಳು. ಇಂದು ಮುಂಜಾನೆ 9:00 ಸರಣಿ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ, ಇದರ ಮರುಪ್ರಸಾರ. ನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳುವಿರಿ. ಇಂದು ಮುಂಜಾನೆ 10:00 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಗಾನಗಂಗೆ, 10:30 ಸುನೆಹರೆಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರುವುದು. ಇಂದು ಮುಂಜಾನೆ 11:00 ಪೋಸ್ಟ್ ಬಾಕ್ಸ್ ನಂಬರ್ 111 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ, 12:05 ವನಿತಾ ವಿಹಾರ, ಕುಂಭಕಲೆಯಿಂದ ದಾಖಲೆಗಳವರೆಗೆ ಜ್ಯೋತಿ ನಾಗರಾಜು ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಆಶಾ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:30 ಆರೋಗ್ಯ ಸಂಚಿಕೆ, 1:00 ಪ್ರಗತಿ ಪಥ. ಪ್ರಧಾನಮಂತ್ರಿ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಮಾಹಿತಿಗಳನ್ನಾಧರಿಸಿದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಯವರ ಗ್ರಾಮೀಣ ಅಂಚೆ ಯೋಜನೆ ಕುರಿತು ಮಾಹಿತಿ ಮಹಾಬಲೇಶ್ವರ ಶಾಸ್ತ್ರಿ ಅವರಿಂದ. 1:20 ಚಿತ್ರಗೀತೆಗಳು, 2:40 ಕಾವ್ಯವಾಚನ, ಹರಿಶ್ಚಂದ್ರ ಕಾವ್ಯದಲ್ಲಿ ಬರುವ ಪ್ರಸಂಗ, ವಿಶ್ವೇಶ್ವರ ಸಾಕ್ಷಾತ್ಕಾರ, ವಾಚನ ಸತ್ಯವತಿ ಕೇಶವಮೂರ್ತಿ, ವ್ಯಾಖ್ಯಾನ ಪದ್ಮಿನಿ ರಾಮಮೂರ್ತಿ. 3:00 ಗುಲ್ಮೊಹರ್, ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರುವುದು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಇನ್ನು ನಿಲಯದ ಇಂದಿನ ನಮ್ಮ ಸಂಜೆಯ ಪ್ರಸಾರ ಕಾರ್ಯದಲ್ಲಿ 5:00 ಒಲಿ ನಲಿ ನೇರ ಫೋನ್ ಇನ್ ಕಾರ್ಯಕ್ರಮ, 6:00 ನಿಲಯದಿಂದ ಪ್ರಸಾರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳುವಿರಿ. 6:10 ಸರಣಿ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳುವಿರಿ. 6:30 ಸೇವಾ ಮಾಹಿತಿ, 6:35 ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಇಂದು ಸಂಜೆ 6:51 ಕಿಸಾನ್ ವಾಣಿ ಕಾರ್ಯಕ್ರಮ, 7:45 ಕನ್ನಡದಲ್ಲಿ ಭಾಷಣ. ಕನ್ನಡ ಸಾಹಿತ್ಯದಲ್ಲಿ ಗಾಂಧಿ ಕುರಿತು ಮಾತನಾಡುತ್ತಾರೆ ಅಹಮದ್ ಹಗರೆ. ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. ರಾತ್ರಿ 8:00 ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. 8:15 ಚಿತ್ರಗೀತೆಗಳು, 8:30 ಪುಷ್ಪಹಾರ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. ರಾತ್ರಿ 9:15 ಭಾವಗೀತೆಗಳು ಮೂಡಿಬರಲಿವೆ. 9:30 ರಾಷ್ಟ್ರೀಯ ನಾಟಕ, ಕೆಲವು ಕ್ಷಣದ ಸಿಂಧೂರ, ಮೂಲ ಪ್ರಭಾತ್ ಸಿಂಗ್ ಪಾಲಿ, ಬಾನುಲಿಗೆ ಅಳವಡಿಸಿದವರು ವಿನೋದ್ ಕುಮಾರ್, ಕನ್ನಡಕ್ಕೆ ಶ್ರೀನಿವಾಸ್ ಪ್ರಸಾದ್, ನಿರ್ಮಾಣ ಎಸ್ಆರ್ ಭಟ್. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ರಾತ್ರಿ 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ, ಇದರಲ್ಲಿ ವಿವೇಕ್ ಸೋನಾರ್ ಅವರ ಬಾನ್ಸರಿವಾದನ ಪ್ರಸಾರವಾಗಲಿದೆ. ಇದುವರೆಗೆ ನಿಲಯದಿಂದ ಇಂದು ಪ್ರಸಾರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಇದೀಗ ಸಮಯ 6:05. ಇನ್ನು ಕೆಲವೇ ಕ್ಷಣಗಳಲ್ಲಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ ವಾರ್ತೆ ಕೇಳುವಿರಿ.

ಇದು ಆಕಾಶವಾಣಿ ಜಯಪುರ ಕೇಂದ್ರ. ಸಮಯ ಬೆಳಗಿನ 6:10 ಕೇಳಿ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನಾ.

ಆತ್ಮೀಯರೇ, ಪ್ರಸಾರಗೊಳ್ಳುತ್ತಿರುವ ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ತಾವು ಸಂಗೀತ ಕಟ್ಟಿ ಕುಲಕರ್ಣಿಯವರ ಧ್ವನಿಯಲ್ಲಿ ಜನ್ನ ಬಸವಣ್ಣನವರ ವಚನವೊಂದನ್ನು ಕೇಳಿದಿರಿ. ಕಾರ್ಯಕ್ರಮದಲ್ಲೀಗ ಕೊನೆಯದಾಗಿ ಕೇಳಿ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆ, KS ನಿಸಾರ್ ಅಹಮದ್ ಅವರ ರಚನೆ.

ಪ್ರಸಾರಗೊಂಡ ಕೆಎಸ್ ನಿಸಾರ್ ಅಹಮದ್ ಅವರ ಈ ರಚನೆಯೊಂದಿಗೆ ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು.

ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ ಬೆಳಗಿನ 6:30 ಆಗುತ್ತಲಿದೆ. ಇನ್ನೀಗ ಚಿಂತನ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ

0: ಆಕಾಶವಾಣಿ. ಈಗ ಚಿಂತನ ಪೂವಪ್ಪ ಕನಿಯೂರು ಅವರಿಂದ.
1: ಮಾತು ಮನೆ ಕೆಡಿಸಿತು, ತೂತು ಒಲೆ ಕೆಡಿಸಿತಂತೆ. ಇದೊಂದು ಗಾದೆ ಮಾತು. ಮಾತಿನಿಂದಲೇ ಒಳಿತು ಮತ್ತು ಕೆಟ್ಟದು ಸಂಭವಿಸಲು ಸಾಧ್ಯ ಎನ್ನುವುದನ್ನು ಇದು ಧ್ವನಿಸುತ್ತದೆ. ಗಾದೆ ಒಂದು ಅನುಭವವನ್ನು ಪೂರ್ಣವಾಗಿ ಹೇಳುತ್ತದೆ ಮತ್ತು ಅದನ್ನು ಸಮರ್ಥಿಸುವುದಕ್ಕೆ ಗಾದೆಯ ಉತ್ತರಾರ್ಧ ಸಹಕಾರಿಯಾಗುತ್ತದೆ. ಒಲೆಗೆ ತೂತುಗಳಿದ್ದರೆ ಉರಿಯುವ ಬೆಂಕಿ ವ್ಯರ್ಥವಾಗಿ ಬೆಂಕಿಯಿಂದ ಬೇಯಬೇಕಾದ ಅನ್ನವೋ ಇನ್ಯಾವುದೋ ಬೇಯದೇ ಇರುವ ಸಾಧ್ಯತೆಯನ್ನು ನಮ್ಮ ಅನುಭವಕ್ಕೆ ತಕ್ಷಣಕ್ಕೆ ಯಾವುದೇ ವಿವರಣಾತ್ಮಕ ನಿರೂಪಣೆಯ ಅಗತ್ಯವಿಲ್ಲದೆಯೇ ಹೊಳೆಯಿಸಿಬಿಡುತ್ತದೆ. ಈ ಗಾದೆಯಲ್ಲಿ ಭಕ್ತಿ ಭಂಡಾರಿ ಬಸವಣ್ಣನವರ ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದು ಹೌದು ಎನ್ನಬೇಕು ಎನ್ನುವ ವಚನದ ಅರ್ಥದಲ್ಲಿನ ಮಾತಿಗಿರಬೇಕಾದ ರಮಣೀಯತೆ, ಪ್ರಕಾಶಕ ಗುಣ, ಪಾರದರ್ಶಕತೆಗೆ ಅನುವರ್ಥವಾಗಿ ಗೋಚರಿಸುತ್ತದೆ. ಅಥವಾ ನಮ್ಮ ತ್ರಿಪದಿ ಬ್ರಹ್ಮ ಸರ್ವಜ್ಞ ಹೇಳುವಂತೆ ಮಾತಿನಿಂದ ಇಹ್ಯಪರ ಭಿನ್ನಾನವಕ್ಕು ಎನ್ನುವುದಕ್ಕೆ ಸಮಾನವಾಗಿ ಗೋಚರಿಸುತ್ತದೆ. ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು ಎನ್ನುವ ಗಾದೆಯನ್ನು ಗಮನಿಸಿದರೆ ಮಾತಿನ ಮಹತ್ವ ಗೊತ್ತಾಗುತ್ತದೆ. ಮಾತು ಮತ್ತು ಮುತ್ತು ಎರಡೂ ಮೌಲಿಕವೇ. ಎಲ್ಲಿಯವರೆಗೆ ಎಂದರೆ ಮಾತು ಅರ್ಥಗಾಂಭೀರ್ಯದಿಂದ ಕೂಡಿರುವವರೆಗೆ ಮತ್ತು ಮುತ್ತು ಒಡಕು ಮೂಡದವರೆಗೆ ಮಾತ್ರ ಮೌಲಿಕ. ಮುತ್ತು ಒಡೆದರೆ ಅದು ತನ್ನ ಜ್ವಲಿಸುವ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. ಇವೆರಡನ್ನೂ ಹೋಲಿಕೆ ಮಾಡುವ ಮೂಲಕ ಒಂದು ಅನುಭವದ ಮಹತ್ವವನ್ನು ಈ ಗಾದೆ ತಿಳಿಸುತ್ತದೆ. ಭಾಷೆ ನಮ್ಮೊಳಗಿನ ಭಾವನೆಗಳ ಅಭಿವ್ಯಕ್ತಿಗೆ ಶಕ್ತ ಮಾಧ್ಯಮ. ಗಾದೆಗಳ ಮಹತ್ವದ ಕುರಿತಂತೆಯೂ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದಂತೆ ಎನ್ನುವ ಜನಪ್ರಿಯ ಮಾತು ಬಹಳ ಪ್ರಚಲಿತವಾಗಿದೆ. ವೇದ ಎನ್ನುವ ಪದಕ್ಕಿರುವ ವಿಭಿನ್ನಾರ್ಥಗಳಲ್ಲಿ ಹಳೆಯ ಎನ್ನುವ ಅರ್ಥವೂ ಒಂದು. ಗಾದೆ ಅಥವಾ ಗಾಹೆ ಪದ ಪರಿಕಲ್ಪನೆಗೂ ಹಳೆಯದು ಎನ್ನುವ ಅರ್ಥವೇ ಇರುವುದು. ವೇದವಾಕ್ಯವನ್ನು ಪ್ರಮಾಣವಾಗಿ ಸ್ವೀಕರಿಸುವ ಜನಮನಸ್ಸು ಗಾದೆಗೆ ಅದಕ್ಕಿಂತಲೂ ಮಹತ್ವ ಕೊಡುತ್ತಾರೆಂದರೆ ಅದಕ್ಕಿರುವ ಕಾಂತಗುಣ ಬಹಳ ಶಕ್ತಿಯುತ ಎಂದಾಯಿತು. ಋಷಿ ಸದೃಶ ಜ್ಞಾನ ರೂಪಿ ವೇದವು ಮೂಲತಃ ಸಮುದಾಯ ಮೂಲದ್ದೇ ಆಗಿದೆ. ಈ ಮೂಲಕ ವೇದವು ಆಧ್ಯಾತ್ಮಿಕ ನೆಲೆಗಟ್ಟಿನಲ್ಲಿ ವ್ಯಕ್ತಿ ಜೀವನ ಸಾರ್ಥಕವಾಗಲು ಮಾರ್ಗದರ್ಶಿಯಾದರೆ ಗಾದೆಗಳು ಉಸಿರುವ ಸತ್ಯಗಳು ಇದಕ್ಕಿಂತ ಬೇರೆಯಾಗಿ ಇರುತ್ತವೆ. ಅದು ಸಮುದಾಯ ಜೀವನದ ಅನುಭವಜನ್ಯ ಲೋಕದೃಷ್ಟಿಯಿಂದ ಒಡಮೂಡಿ ಸಾರ್ವತ್ರಿಕವಾಗಿ ಗಮನ ಸೆಳೆಯಲು ಸಮರ್ಥವಾಗಿರುತ್ತವೆ. ಗಾದೆ ಅನುಭವಜನ್ಯ. ಒಂದು ವಸ್ತುವನ್ನು ಇನ್ನೊಂದರ ಜೊತೆ ರೂಪಕ ಉಪಮೆಗಳ ಮೂಲಕ ಸಾದೃೀಕರಿಸಿ ಅನುಭವದ ಮಹತ್ವವನ್ನು ನಮಗೆ ದಾಟಿಸಿಬಿಡುವ ಗುಣವನ್ನು ಹೊಂದಿರುತ್ತವೆ. ಇಂಥ ವೈಶಿಷ್ಟ್ಯಪೂರ್ಣ ಗಾದೆಗಳನ್ನು ಯಾರೂ ಕಲಿತು ತಮ್ಮ ಮಾತು ಸಂಭಾಷಣೆ ಸಂವಾದ ಸಂದರ್ಭಗಳಲ್ಲಿ ಬಳಸುವುದಿಲ್ಲ. ಕೆಲವರಿಗೆ ಜೀವನಾನುಭವ ಮೂಲವಾಗಿ ವಿವೇಕ ಪ್ರಜ್ಞೆ ಕಾರಣವಾಗಿ ಅನಾಯಾಸವಾಗಿ ಅವು ಬರುತ್ತವೆ. ಹಾಗಾಗಿಯೇ ಗಾದೆಗಳ ಬಳಕೆಯ ಹಿನ್ನೆಲೆಯಲ್ಲಿ ಹಲವರ ಅನುಭವ ಒಬ್ಬನ ವಿವೇಕ ಎಂಬುದಾಗಿ ಗಾದೆಗಳನ್ನು ವ್ಯಾಖ್ಯಾನಿಸುವುದಿದೆ. ಕಿರಿದರಲ್ಲಿ ಪಿರಿದರ್ಥವನ್ನು ಹಿಡಿದಿಡುವ ಗುಣವೇ ಗಾದೆಗಳ ಶಕ್ತಿ. ಹಾಗಾಗಿ ಪುಟಗಳಲ್ಲಿ ನಿರೂಪಿಸಬಹುದಾದ ವಿಚಾರದ ಬದಲು ಒಂದು ಗಾದೆಯನ್ನು ಬಳಸಿ ಅದರ ಮೂಲಕ ವಿಷಯವನ್ನು ಸಮಾಪ್ತಿ ಮಾಡಲು ಸಾಧ್ಯ. ಇರುಳು ಕಂಡ ಬಾವಿಗೆ ಹಗಲು ಬಿದ್ದಂತೆ ಈ ಗಾದೆ ಹೆಡ್ಡುತನದ ಕುರಿತೆ ವ್ಯಂಗ್ಯವನ್ನು, ನೆಂಟರ ಮೇಲೆ ಇಷ್ಟ ಅಕ್ಕಿ ಮೇಲೆ ಪ್ರೀತಿ ಈ ಗಾದೆ ಆಸೆ ಮೂಲದ ದ್ವಂದ್ವ ನೀತಿಯನ್ನು, ಬಡವನ ಕೋಪ ದವಡೆಗೆ ಮೂಲ ಎನ್ನುವ ಗಾದೆ ದೌರ್ಜನ್ಯದ ಎದುರಿನ ಅಸಹಾಯಕತೆಯನ್ನು ಸೂತ್ರಬದ್ಧವಾಗಿ ಪ್ರಾಸಬದ್ಧವಾಗಿ ಹೇಳುವುದನ್ನು ಗಮನಿಸುತ್ತೇವೆ. ಗಾದೆಗಳಿಗೆ ಇಂತಹದೇ ವಸ್ತುವಾಗಬೇಕೆನ್ನುವ ನಿಯಮವಿಲ್ಲ. ಬಹುಸಾಂಸ್ಕೃತಿಕ ಸಮಾಜವೊಂದರ ಜಾತಿ ಪಂಗಡ ವೃತ್ತಿ ಪ್ರವೃತ್ತಿ ಗುಣ ಪ್ರಾಣಿ ಸಂಬಂಧಿ ವಿಷಯಗಳಿಗೆ ಗಾದೆಗಳು ಅಭಿವ್ಯಕ್ತಿ ಕೊಡಬಲ್ಲವು. ನೆನಪಿನಲ್ಲಿ ತಲೆಮಾರುಗಳಿಂದ ಉಳಿದು ಬಂದಿರುವ ಈ ಗಾದೆಗಳು ಮಾರ್ಮಿಕವಾಗಿ ಮಾತಾಡುತ್ತವೆ. ಹಾಗಾಗಿ ಗಾದೆಗಳನ್ನು ಜೇನಿಗೆ ಹೋಲಿಸುವುದುಂಟು. ಗಾದೆಗಳು ವ್ಯಂಗ್ಯ ಮಾರ್ಮಿಕ ಇತ್ಯಾದಿ ಗುಣಗಳಿಂದ ಜೇನಿನಂತೆ ಕುಟುಕಿ ಕಹಿ ಅನುಭವವನ್ನು ಮತ್ತು ಅನೇಕ ಗಾದೆಗಳು ಅನುಭವಜನ್ಯವಾಗಿ ಮಾರ್ಗದರ್ಶಿ ತಿಳಿಹಾಸ್ಯಗಳ ಮೂಲಕ ನಮ್ಮನ್ನು ನಿರ್ದೇಶಿಸಬಲ್ಲವು. ಅದರ ಈ ಶಕ್ತಿಯನ್ನು ಸವಿದರೆ ಅದು ಸಿಹಿಯಾಗಿ ಪರಿಣಮಿಸಬಹುದು. ಒಟ್ಟಾರೆ ಅನುಭವಜನ್ಯ ಗಾದೆಗಳು ಸಮಾಜವನ್ನು ಎಚ್ಚರಿಸಿ ಮುನ್ನಡೆಸುವಷ್ಟು ಶಕ್ತವಾಗಿ ನಮ್ಮೊಂದಿಗೆ ಅವು ಅನುಸಂಧಾನಗೊಂಡಿವೆ.
0: ಪೂವಪ್ಪ ಕನಿಯೂರು ಅವರಿಂದ ಚಿಂತನ ಕೇಳಿದರೆ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಒಡ್ಡಿದ ಬೊಗಸೆಯಲ್ಲೇ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

0: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಬೆಳಗಿನ 6:35:30. ಮುಂದಿನ ಕಾರ್ಯಕ್ರಮ ಇದೀಗ
1: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
0: ಕೇಳಿ ರೈತರಿಗೆ ಸಲಹೆಗಳು.
3: ನಮಸ್ಕಾರ, ನಾನು ಡಾಕ್ಟರ್ ಸಂಜೀವ್ ಕುಮಾರ್ ಲಾಲ್ಸಂಗಿ, ಮುಖ್ಯ ಪಶುವೈದ್ಯಾಧಿಕಾರಿಯಾಗಿ ನಿಡಗುಂದಿ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಚರ್ಮಗಂಟು ರೋಗ ಇದು ಮುಖ್ಯವಾಗಿ ಪ್ರಾಣಿಗಳಲ್ಲಿ ಅಂದರೆ ದನ ಮತ್ತು ಎಮ್ಮೆಗಳಲ್ಲಿ ಕಂಡುಬರುವಂಥ ರೋಗ. ಸೊ ಈ ರೋಗವನ್ನು ತಡೆಗಟ್ಟುವ ಒಂದು ಕ್ರಮಗಳ ಬಗ್ಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ. ಇದನ್ನು ಮುಖ್ಯವಾಗಿ ಹೇಗೆ ತಡೆಗಟ್ಟಬೇಕಪ್ಪ ಅಂತಂದರೆ, ಲಸಿಕೆಯನ್ನು ಉಪಯೋಗ ಮಾಡಬೇಕು. ಲಸಿಕೆ ಅಂದರೆ ಚುಚ್ಚುಮದ್ದು ಅಂತೀವಲ್ಲ, ಸೊ ಇದನ್ನು ಸಮೀಪದ ನಿಮ್ಮ ಪಶು ಚಿಕಿತ್ಸಾಲಯದಲ್ಲಿ ಲಭ್ಯ ಇರುತ್ತದೆ. ಸೊ ಅದನ್ನು ನೀವು ಲಸಿಕೆಯನ್ನು ಹಾಕಿಸೋದ್ರಿಂದ ಈ ರೋಗವನ್ನು ಮುಖ್ಯವಾಗಿ ತಡೆಗಟ್ಟಬಹುದು. ಎರಡನೇದ್ದು, ಈಗ ಆರೋಗ್ಯವಂತ ಪ್ರಾಣಿಗಳನ್ನು ಮತ್ತು ಸೋಂಕಿತ ಪ್ರಾಣಿಗಳನ್ನು ಬೇರ್ಪಡಿಸೋದು ಅಥವಾ ಬೇರೆಯಾಗಿ ಇಡಬೇಕು, ಬೇರೆ ಬೇರೆ ಒಂದು ಸ್ವಲ್ಪ ದೂರ ಇಡಬೇಕು. ಅಂದರೆ ಸೋಂಕಿತ ದನಗಳ ಒಂದು ಮೇವು ಮತ್ತು ನೀರು ಇರುತ್ತಲ್ಲ, ಸೊ ಅದನ್ನು ನೀವು ಆರೋಗ್ಯವಂತ ಪ್ರಾಣಿಗಳಿಗೆ ನೀಡಬಾರದು. ಆಮೇಲೆ ಮೂರನೇದಾಗಿ, ಪ್ರಾಣಿಗಳ ಸಾಗಾಣಿಕೆ ಅಂದರೆ ಸೋಂಕಿತ ಪ್ರದೇಶದಿಂದ ನೀವು ಸೋಂಕಿತ ಜಾನುವಾರನ್ನು ಆರೋಗ್ಯವಂತ ಪ್ರದೇಶಕ್ಕೆ ನೀವು ಟ್ರಾನ್ಸ್ಪೋರ್ಟ್ ಅಥವಾ ನೀವು ಏನಾದರೂ ಸಾಗಾಣಿಕೆ ಮಾಡಿದ್ರೆ ಅಲ್ಲಿನೂ ಚಾನ್ಸಸ್ ಇರುತ್ತೆ. ಸೊ ಅದನ್ನು ನೀವು ನಿರ್ಬಂಧ ಮಾಡಬೇಕು ಅಥವಾ ಅದನ್ನು ಮಾಡಬಾರದು. ಆಮೇಲೆ ಸಾಧ್ಯವಾದರೆ ನೀವು ಏನಪ್ಪ ಅಂದರೆ ಕೀಟ ಬಲೆಗಳು ಅಥವಾ ನೀವು ಸೊಳ್ಳೆ ಪರದೆ ಅಂತೀವಲ್ಲ, ಸೊ ಅದನ್ನು ಉಪಯೋಗ ಮಾಡಿಸಿದ್ರೆ ಈ ರೋಗವನ್ನು ನಿಯಂತ್ರಿಸಬಹುದು ಅಥವಾ ಸ್ಪ್ರೆಡ್ ಆಗೋದು ಅಥವಾ ಹರಡುವುದನ್ನು ನಿಯಂತ್ರಿಸಬಹುದು. ಆಮೇಲೆ ಮುಖ್ಯವಾಗಿ ಪ್ರಾಣಿಗಳ ಶೆಡ್ ಇರುತ್ತಲ್ಲ, ಆ ಕೊಟ್ಟಿಗೆ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶ ಅದನ್ನೆಲ್ಲ ನೀವು ಸ್ವಚ್ಛವಾಗಿಡಬೇಕು. ಆಮೇಲೆ ಸೋಂಕಿತ ಪ್ರಾಣಿಗಳು ಏನಾದರೂ ಮರಣ ಹೊಂದಿದಲ್ಲಿ ಅಂತಹ ಪ್ರಾಣಿಗಳ ಒಂದು ದೇಹವನ್ನು ನೀವು ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡಬೇಕು. ಈ ರೋಗದ ಲಕ್ಷಣಗಳೇನಪ್ಪ ಅಂತಂದರೆ, ಮುಖ್ಯವಾಗಿ ಮೊದಲು ಜ್ವರ ಕಂಡುಬರ್ತದೆ. ಸೊ ಮತ್ತು ಹಾಲು ಏನು ಕೊಡುವಂಥ ದನಗಳು ಅಥವಾ ಹಸು ಮತ್ತು ಎಮ್ಮೆ ಅಂತಿರಲ್ಲ, ಸೊ ಅದರಲ್ಲಿ ಹಾಲಿನ ಒಂದು ಇಳುವರಿ ತೀವ್ರವಾಗಿ ಕಡಿಮೆ ಆಗ್ತದೆ. ಮತ್ತು ದುಗ್ಧರಸ ಗ್ರಂಥಿಗಳಂತೀವಿ ನಾವು, ಅಂದರೆ ಲಿಂಫ್ ನೋಡ್ಸ್, ಸೊ ಆ ಲಿಂಫ್ ನೋಡ್ಸ್ ಎಲ್ಲ ಬಾವು ಬರ್ತವೆ, ದಪ್ಪ ಆಗ್ತವೆ. ಮತ್ತು ಮೈ ತುಂಬ ನೀವು ಏನಾಗ ನೋಡ್ಬೋದು, ನೀವು ಸೋಂಕಿತ ಒಂದು ಜಾನುವಾರಿನಲ್ಲಿ ಅದರ ಮೈ ತುಂಬ ಗುಳ್ಳೆಗಳು ಅಥವಾ ಗಂಟುಗಳು ಆಗ್ತವೆ. ಅದು ಸುಮಾರು 1-5 cm ಅಷ್ಟು ಅಗಲವಾದಂಥ ಒಂದು ಗಂಟುಗಳು ಕಾಣಿಸ್ತವೆ. ಸೊ ಮತ್ತು ಈ ಗಂಟುಗಳು ಏನಾಗ್ತವಪ್ಪ ಅಂದರೆ, ಮೊದಲು ಮೆತ್ತಗಿರ್ತವೆ, ಸಾಫ್ಟ್ ಇರ್ತವೆ. ಸೊ ಆಮೇಲೆ ರೋಗ ಹೇಗೆ ತೀವ್ರತೆ ಹೆಚ್ಚಾಗ್ತಾ ಹೋಗುತ್ತಲ್ಲ, ಅವು ಬರ್ತಾ ಬರ್ತಾ ಅದು ನೆಕ್ರೋಟಿಕ್ ಆಗ್ತವೆ. ಆ ಗಂಟುಗಳು ನೆಕ್ರೋಟಿಕ್ ಆಗಿ ಫೈಬ್ರೋಸಿಸ್ ಆಗ್ತವೆ. ಫೈಬ್ರೋಸಿಸ್ ಆದಮೇಲೆ ಏನಾಗುತ್ತೆ ಅಂದರೆ ಅದು ಒಡೆದು ಏನು ಬರುತ್ತಲ್ಲ, ಸೊ ಒಡೆದ ಗಂಟುಗಳಲ್ಲಿ ರಕ್ತ ಮತ್ತು ಅದರ ರಸ ಏನು ಹೊರಡೆ ಬರುತ್ತಲ್ಲ, ಆ ಟೈಮಲ್ಲಿ ನೊಣಗಳು ಬಂದು ಕೊಡುವಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ಸೊ ಅಂಥ ಟೈಮಲ್ಲಿ ಹುಳಗಳಾಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಸೊ ಆದ ಕಾರಣ ಅಂಥ ಟೈಮಲ್ಲಿ ನೀವು ಆ ನೊಣಗಳನ್ನು ಕೂಡಲಾರ್ದಂಗೆ ನೀವು ಅದನ್ನು ಎಚ್ಚರ ವಹಿಸಬೇಕು. ಹೆಂಗಪ್ಪ ಅಂತಂದರೆ, ಅದರ ಸ್ಪ್ರೇ ಅಂತ ಸಿಗುತ್ತದೆ ಅಥವಾ ಏನಾದರೂ ಪಶು ಚಿಕಿತ್ಸಾಲಯಗಳಲ್ಲಿ ನಾವು ಬೇವಿನ ಎಣ್ಣೆ ಅಂತ ಕೊಡ್ತೀವಿ ಅಥವಾ ಹೊಂಗೆ ಆಯಿಲ್ ಅಂತ, ಅದು ಹೊಂಗೆ ಎಣ್ಣೆ ಇರ್ತದೆ. ಸೊ ಅಂಥವು ಹಚ್ಚೋದ್ರಿಂದ, ಮತ್ತು ಮನೆಯಲ್ಲೇ ನಿಮಗೆ ಬೇಕಪ್ಪ ಅಂತಂದರೆ ನೀವು ಅರಿಶಿಣ ಇರುತ್ತಲ್ಲ, ಆ ಗಂಟನ್ನು ಸರಿಯಾಗಿ ಕ್ಲೀನ್ ಮಾಡಿಬಿಟ್ಟು ಆ ಅರಿಶಿಣ ಅದು ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡಿ ಹಚ್ಚಿದ್ರೂ ಅದರ ನೊಣಗಳ ಒಂದು ಬಂದು ಕೊಡುವ ಸಾಧ್ಯತೆ ಕಡಿಮೆ ಆಗ್ತದೆ. ಈ ರೋಗದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನೀವು ನಿಮ್ಮ ಸಮೀಪದ ಪಶು ಚಿಕಿತ್ಸಾಲಯಗಳಿಗೆ ನೀವು ಸಂಪರ್ಕಿಸಬಹುದು. ನಮಸ್ಕಾರ.

ಇದುವರೆಗೆ ರೈತರಿಗೆ ಸಲಹೆಗಳನ್ನು ಕೇಳಿದಿರಿ. ಆತ್ಮೀಯರೇ, ಗಮನಿಸಿ, ಇಂದು ರಾತ್ರಿ 8 ಗಂಟೆಗೆ ಪ್ರಾಯೋಜಿತ ಕಾರ್ಯಕ್ರಮ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಣಿಪಾಲ್ನ 33ನೇ ಘಟಿಕೋತ್ಸವ ಕಾರ್ಯಕ್ರಮದ ಬಾನುಲಿ ವರದಿ ಪ್ರಸಾರವಾಗಲಿದೆ. ಪ್ರಾಯೋಜಕರು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಣಿಪಾಲ್.

ಸಮಯ ಬೆಳಗಿನ 6:40 ಜಾನಪದ ಸಂಗೀತ ಕಾರ್ಯಕ್ರಮ. ಇಂದಿನ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹಳಕಟ್ಟಿಯ ಸಿದ್ದಪ್ಪ ಗೂಳಪ್ಪ ನೆಲಗುಡ್ಡ ಹಾಗೂ ತಂಡದವರಿಂದ ಕರಡಿ ಮಜಲು

ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712 ವೆಬ್ಸೈಟ್ gmu.ac.in.

ಆತ್ಮೀಯರೇ, ಇದೀಗ ತಾವು ಪ್ರಸಾರಗೊಳ್ಳುತ್ತಿರುವ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹಳಕಟ್ಟಿಯ ಸಿದ್ದಪ್ಪ ಗೋಳಪ್ಪ ನೆಲಗುಡ್ಡ ಹಾಗೂ ತಂಡದವರಿಂದ ಕರಡಿ ಮಂಜಲು ಕೇಳುತ್ತಿರುವಿರಿ. ಇದೀಗ ಐದು ಮಾತ್ರ ರೂಪತಾಳ

ಆತ್ಮೀಯ ಶ್ರೋತೃಗಳೇ, ಇದುವರೆಗೆ ಪ್ರಸಾರವಾದ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹಳಕಟ್ಟಿಯ ಸಿದ್ದಪ್ಪ ಗೂಳಪ್ಪ ನೆಲಗುಡ್ಡ ಹಾಗೂ ತಂಡದವರಿಂದ ಕರಡಿ ಮಜಲು ಕೇಳುತ್ತಿದ್ದೀರಿ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಬೆಳಗಿನ 6:55. ಇನ್ನು ಕೆಲವೇ ಕ್ಷಣಗಳಲ್ಲಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತ ವಾರ್ತೆ ಪ್ರಸಾರವಾಗುವುದು.

0: ಆತ್ಮೀಯರೇ, ಗಮನಿಸಿ, ಇಂದು ಮಧ್ಯಾಹ್ನ 12:05 ಪ್ರಸಾರಗೊಳ್ಳಲಿರುವ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕುಂಭಕಲೆಯಿಂದ ದಾಖಲೆಗಳವರೆಗೆ ಜ್ಯೋತಿ ನಾಗರಾಜು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಆಶಾ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ, ಪಾಲಿಯೇಟಿವ್ ಕೇರ್. ಈ ವಿಷಯವಾಗಿ ಡಾಕ್ಟರ್ ಪ್ರಜ್ಞಾ ವಿ ಕಿಣಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲದಾಣೆ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಹಾಗೂ ವ್ಯಾಖ್ಯಾನ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 7:02. ಇನ್ನೂ ಕೆಲವೇ ಕ್ಷಣಗಳಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನು ಕೇಳುವಿರಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ನಂತರ 7:05 ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಬಿತ್ತರವಾಗುವುದು.
1: ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ, ಧಾರವಾಡ ಕೇಂದ್ರದ ಸಹ ಪ್ರಸಾರ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
4: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
5: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆ, ಭಲ ಭಲ ಸಂಗೀತ, ಖಬರ್ আর অনেক রকম ভালো প্রোগ্রাম শোনা যাচ্ছে, আমিও শুনছি, আর আপনারাও এর সাথে যোগদান করুন.

0: अथ मराठी भाषा न्यूज ऑन AIR ऐप मध्ये उपलब्ध आहे
1: और बिहार के सभी भाषा के कार्यक्रम को सुन।
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
0: राग्रम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲಾ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ. ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಒಂದು ರಾಷ್ಟ ಒಂದು ಚುನಾವಣೆ, ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ಬೆಂಗಳೂರಿಗೆ ಭೇಟಿ. ವಿಶೇಷಚೇತನ ಮಕ್ಕಳಿಗಾಗಿ ಉಡುಪಿಯಲ್ಲಿ ರಾಜ್ಯದಲ್ಲೇ ಪ್ರಥಮ ಸಾಮರ್ಥ್ಯವನ. 10ಕ್ಕಿಂತ ಹೆಚ್ಚು ಮಹಿಳೆಯರಿರುವ ಕಚೇರಿಗಳಲ್ಲಿ ಶೀಬಾಕ್ಸ್ ಅಳವಡಿಸಲು ಧಾರವಾಡ ಜಿಲ್ಲಾಡಳಿತದಿಂದ ಕ್ರಮ. ಹಂಪಿಯಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಉತ್ಖನನ, ಎರಡು ಪ್ರಮುಖ ಐತಿಹಾಸಿಕ ಕುರುಹುಗಳು ಪತ್ತೆ. ಈಗ ವಾರ್ತೆಗಳ ವಿವರ. ಲೋಕಸಭೆ ಹಾಗೂ ರಾಜ್ಯ ವಿಧಾನಸಭೆಗಳ ಚುನಾವಣೆಯನ್ನು ಏಕಕಾಲಕ್ಕೆ ನಡೆಸುವ ಉದ್ದೇಶದಿಂದ ಒಂದು ರಾಷ್ಟ್ರ ಒಂದು ಚುನಾವಣೆ ಧ್ಯೇಯದೊಂದಿಗೆ ಸಂವಿಧಾನದ 129ನೇ ತಿದ್ದುಪಡಿ ಪ್ರಸ್ತಾವಿತ ವಿಧೇಯಕ 2024 ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕಾನೂನುಗಳ ತಿದ್ದುಪಡಿ ವಿಧೇಯಕ 2024, ದೇಶದ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ಚೌಕಟ್ಟಿನ ಕಾರ್ಯನಿರ್ವಹಣೆಯ ಮೇಲೆ ಬೀರುವ ವ್ಯಾಪಕ ಪರಿಣಾಮಗಳನ್ನು ಅಭ್ಯಸಿಸಲು ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ಬೆಂಗಳೂರಿಗೆ ಭೇಟಿ ನೀಡಿದೆ. ಬೆಂಗಳೂರು ಮತ್ತು ಗುಜರಾತಿನ ಗಾಂಧಿನಗರಕ್ಕೆ ಈ ತಿಂಗಳ 21ರವರೆಗೆ ಅಧ್ಯಯನ ಪ್ರವಾಸ ಕೈಗೊಂಡಿರುವ ಜಂಟಿ ಸಂಸದೀಯ ಸಮಿತಿ ಸದಸ್ಯರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಡಾ ಎಂ ವೀರಪ್ಪ ಮೊಯ್ಲಿ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ಸಂಸದರು, ಬಿಎಸ್ಪಿ, ಆಪ್ ಸೇರಿದಂತೆ ಅನೇಕ ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ಸಮಾಲೋಚಿಸಿದರು. ಬಳಿಕ ಸುದ್ದಿಗೋಷ್ಠಿ ನಡೆಸಿದ ಸಂಸದ ಪಿಪಿ ಚೌಧರಿ, ಮಸೂದೆ ಅಂಗೀಕಾರಗೊಳ್ಳಲು 2/3 ಬಹುಮತದ ಅಗತ್ಯವಿದೆ, ಎಲ್ಲ ಪಕ್ಷಗಳ ಒಮ್ಮತ ಪಡೆಯಲು ಸಮಿತಿ ಪ್ರಯತ್ನಿಸುತ್ತಿದೆ ಎಂದು ಹೇಳಿದರು.
1: ಒನ್ ನೇಷನ್ ಒನ್ ಇಲೆಕ್ಷನ್ ಕೇಳಿಯೇ ಕಮಿಟಿ ಜೊ ಹೇ ಪಾರ್ಲಿಮೆಂಟ್ರಿ ಸ್ಟ್ಯಾಂಡಿಂಗ್ ಕಮಿಟಿ ಪಾರ್ಲಿಮೆಂಟ್ರಿ ಜಾಯಿಂಟ್ ಕಮಿಟಿ ಜೆಪಿಸಿ ಬೆಂಗಳೂರ್ ಔರ್ ಅಹಮದಾಬಾದ್ ದೌರೆ ಪೇ ಆಯಿ ಹುಯಿ ಹೈ ಔರ್ ಸಾರೆ ಸ್ಟೇಕ್ ಹೋಲ್ಡರ್ಸ್ ಕೋ ಸುನ್ನೆ ಕಾ ಹರ್ ರಾಜ್ಯ ಮೇ ಜಾಕರ್ ಕರ್ಕೆ ಯೇ ಕಾರ್ಯಕ್ರಮ. ಒನ್ ನೇಷನ್ ಒನ್ ಇಲೆಕ್ಷನ್ ಕಾ ಮತಲಬ್ ಹೈ ಕಿ ಲೋಕಸಭಾ ಔರ್ ವಿಧಾನ ಸಭಾ ಕಾ ಚುನಾವ್ ಪೂರೆ ದೇಶ ಮೇ ಏಕ್ ಸಾಥ್ ಹೋ. ಏಕ್ ಸಾಥ್ ಕಾ ಮತಲಬ್ ಯೇ ನಹೀ ಕಿ ಏಕ್ ದಿನ ಹೋ ಲೇಕಿನ್ ಫೇಜೆಜ್ ಮೇ ಹೋ, ಜೋ ಭಿ ಸುವಿಧಾ ಹೋ ಚುನಾವ್ ಆಯೋಗ ಕೋ. ತೊ 1980s ಕೆ ಬಾದ್ ಮೇ ಚುನಾವ್ ಆಯೋಗ ನೇ ಭಿ ಅಪ್ನಿ ರಿಪೋರ್ಟ್ ಮೇ ಸಮಯ ಸಮಯ ಪರ್ ಯೇ ಕಾ ಕಿ ಏಕ್ ಸಾಥ್ ದೇಶ ಮೇ ಚುನಾವ್ ಕರಾಯಾ ಜಾನಾ ಚಾಹಿಯೆ. ಲಾ ಕಮಿಷನ್ ಆಫ್ ಇಂಡಿಯಾ ನೇ ಭಿ ಅಪ್ನಿ 2-3 ರಿಪೋರ್ಟ್ ಮೇ ಯೇ ಕಾ ಕಿ ಏಕ್ ಸಾಥ್ ಚುನಾವ್ ಕರಾನಾ ದೇಶ ಕೆ ಹಿತ್ ಮೇ ಹೈ, ನ್ಯಾಷನಲ್ ಇಂಟ್ರೆಸ್ಟ್ ಮೇ ಹೈ. ಉಸ್ಕೆ ಅಲಾವಾ ನೀತಿ ಆಯೋಗ ನೇ ಭಿ ಅಪ್ನೆ ಪೇಪರ್ ಮೇ ಕಾ. ಔರ್ ಯಹಿ ನಹಿ, ಪಾರ್ಲಿಮೆಂಟ್ರಿ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಲಾ ಅಂಡ್ ಜಸ್ಟಿಸ್ ಜಿಸ್ಕೆ ಚೇರ್ಮನ್ ನಚ್ಯಾಪನ್ ಥೆ ವೊ ಕಾಂಗ್ರೆಸ್ ಕೆ ಸಾಂಸದ್ ಥೆ ರಾಜ್ಯಸಭಾ ಕೆ, ಉನ್ಹೊನೆ ಭಿ ಅಪ್ನಿ ರಿಪೋರ್ಟ್ ಮೇ ಯೇ ಕಾ ಕಿ ದೇಶ ಮೇ ಏಕ್ ಸಾಥ್ ಚುನಾವ್ ಕರಾಯಾ ಜಾನಾ ಚಾಹಿಯೆ. ಔರ್ ವೊ ರಿಪೋರ್ಟ್ ಯುನಾನಿಮಸ್ ಥಿ, ಸಾರೆ ಅಕ್ರಾಸ್ ದಿ ಪಾರ್ಟಿ ಲೈನ್ ಸಭಿ ಸಾಂಸದೋ ನೇ ಯೇ ಬಾತ್ ಕಹಿ.
0: ವಿಶೇಷಚೇತನ ಮಕ್ಕಳಿಗಾಗಿ ಉಡುಪಿಯಲ್ಲಿ ರಾಜ್ಯದಲ್ಲೇ ಪ್ರಥಮ ಸಾಮರ್ಥ್ಯವನ ರೂಪಿಸಲಾಗುತ್ತಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಉಡುಪಿಯಲ್ಲಿ ತಿಳಿಸಿದ್ದಾರೆ. 4.90 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿಶೇಷಚೇತನರಿಗೆ ಸಮಗ್ರ ಪುನರ್ವಸತಿ, ಚಿಕಿತ್ಸಾ ಸೇವೆಗಳು, ಉದ್ಯೋಗಾವಕಾಶ ಮತ್ತು ಸ್ವತಂತ್ರ ಸ್ವಾವಲಂಬಿ ಜೀವನಕ್ಕೆ ಸಾಮರ್ಥ್ಯ ವೃದ್ಧಿಸುವ ನಿಟ್ಟಿನಲ್ಲಿ ವಿಶಿಷ್ಟ ಪಾರ್ಕ್ ನಿರ್ಮಾಣವಾಗಲಿದೆ ಎಂದರು. ಜಿಲ್ಲಾ ಪಂಚಾಯಿತಿ ಸಿಇಒ ಅಧ್ಯಕ್ಷತೆಯಲ್ಲಿ ಪ್ರತ್ಯೇಕ ಸಾಮರ್ಥ್ಯ ಟ್ರಸ್ಟ್ ರಚಿಸಲಾಗಿದೆ, 1.5 ಕೋಟಿ ರೂಪಾಯಿ ರಾಜ್ಯ ಸರ್ಕಾರದ ಅನುದಾನ ನೀಡಲಾಗಿದೆ ಎಂದು ಹೇಳಿದರು. ಸರ್ಕಾರಿ ಖಾಸಗಿ ಕಚೇರಿಗಳು ಮತ್ತು ಕೈಗಾರಿಕೆಗಳಲ್ಲಿ 10ಕ್ಕಿಂತ ಹೆಚ್ಚು ದುಡಿಯುವ ಮಹಿಳೆಯರಿದ್ದಲ್ಲಿ ಕಡ್ಡಾಯವಾಗಿ ಮತ್ತು ತುರ್ತಾಗಿ ಶೀಬಾಕ್ಸ್ ಅಳವಡಿಸುವಂತೆ ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಆದೇಶಿಸಿದ್ದಾರೆ. ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ನಿಷೇಧ ಕಾಯ್ದೆ 2013 ಜಿಲ್ಲೆಯಲ್ಲಿ ಪರಿಣಾಮಕಾರಿಯಾಗಿ ಜಾರಿಗೊಳಿಸಲು ಕ್ರಮ ಕೈಗೊಂಡಿದ್ದಾಗಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ ಅವರು, ಪಾಶ್ ಕಾಯ್ದೆ 2013 ಸಂಬಂಧಿಸಿ ಸ್ಥಳೀಯ ದೂರು ಸಮಿತಿಯನ್ನು ರಚಿಸಲಾಗಿದೆ, 928 ಕಚೇರಿಗಳಲ್ಲಿ ಶೀಬಾಕ್ಸ್ ಅಳವಡಿಸಲಾಗಿದೆ ಎಂದರು.
2: ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ತಡೆಗಟ್ಟುವಿಕೆ ನಿಷೇಧಿಸುವಿಕೆ ಮತ್ತು ನಿವಾರಿಸುವಿಕೆ ಕಾಯ್ದೆ 2013 ಇದರನ್ವಯ ಕೆಲಸದ ಸ್ಥಳಗಳಲ್ಲಿ ಲೈಂಗಿಕ ಕಿರುಕುಳ ತಡೆಗಟ್ಟುವ ನಿಟ್ಟಿನಲ್ಲಿ ಈ ಒಂದು ಶೀಬಾಕ್ಸ್ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಸರ್ಕಾರಿ ಅಥವಾ ಖಾಸಗಿ ಸಂಸ್ಥೆಯಲ್ಲಿ 10 ಅಥವಾ ಅದಕ್ಕಿಂತ ಹೆಚ್ಚು ಕೆಲಸಗಾರರು ಅಥವಾ ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ತಾ ಇದ್ರೆ ಅಂತ ಒಂದು ಕ್ಷೇತ್ರದಲ್ಲಿ

0: ಒಂದು ಆಂತರಿಕ ದೂರ ಸಮಿತಿಯನ್ನ ರಚಿಸುವುದು ಕಡ್ಡಾಯವಾಗಿರುತ್ತದೆ. ಆ ಎಲ್ಲಾ ಮಾಹಿತಿಯನ್ನ ಕೇಂದ್ರ ಸರ್ಕಾರದ ಶಿ ಬಾಕ್ಸ್ ಎನ್ನುವಂತ ತಂತ್ರಾಂಶದಲ್ಲಿ ನಾವು ಅಳವಡಿಸಬೇಕಾಗುತ್ತೆ. ಗುಲಾಬಿ ರಂಗದ ಒಂದು ಬಾಕ್ಸ್ ಅನ್ನ ನಾವು ಇಡಬೇಕಾಗುತ್ತೆ, ಶಿ ಬಾಕ್ಸ್ ಅಂತ ಹೇಳಿ. ಮಹಿಳೆಯರು ಯಾವುದೇ ರೀತಿಯಲ್ಲಿ ಕಿರುಕುಳ ಅನುಭವಿಸ್ತಾ ಇದ್ರೆ ಅದನ್ನ ಅವರು ಆ ಬಾಕ್ಸ್ ಅಲ್ಲಿ ಹಾಕಬಹುದು ಅಂತ ಒಂದು ಈ ಒಂದು ಯೋಜನೆಯ ಆಶಯ ಇರುತ್ತೆ. ಸೊ ನಮ್ಮ ಜಿಲ್ಲೆಯಲ್ಲಿರುವಂತಹ ಎಲ್ಲಾ ಕಚೇರಿಗಳಲ್ಲಿ ಶಿ ಬಾಕ್ಸ್ ಅನ್ನ ನಾವು ಇಟ್ಟಿದ್ದೇವೆ. ಸೊ ನಮ್ಮ ಜಿಲ್ಲೆಯಲ್ಲಿ ಆಲ್ಮೋಸ್ಟ್ ಒಂದು 1500ಕ್ಕೂ ಹೆಚ್ಚು ಪ್ರೈವೇಟ್ ಹಾಗೂ ಅಷ್ಟೇ ಸಂಖ್ಯೆಯ ಹೆಚ್ಚಿನ ಒಂದು ಶಿ ಬಾಕ್ಸ್ ಇಡೋದಕ್ಕೆ ನಾವು ಪ್ರಯತ್ನಿಸ್ತಾ ಇದ್ದೀವಿ. 1408 ತಾಲೂಕು ಮಟ್ಟದ ಕಚೇರಿಗಳಿದ್ದಾವೆ, 66 ಸಂಖ್ಯೆಯ ಜಿಲ್ಲಾ ಮಟ್ಟದ ಕಚೇರಿಗಳಿದ್ದಾವೆ, 400ಷ್ಟು ಪ್ರೈವೇಟ್ ಆಫೀಸ್ಗಳು ಕೂಡ ಇದ್ದಾವೆ.
1: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ವಿಶ್ವ ಪಾರಂಪರಿಕ ತಾಣ ಹಂಪಿಯಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಕೈಗೊಂಡಿರುವ ಉತ್ಖನನ ಕಾರ್ಯದಲ್ಲಿ ಎರಡು ಪ್ರಮುಖ ಐತಿಹಾಸಿಕ ಕುರುಹುಗಳು ಪತ್ತೆಯಾಗಿವೆ. ಪ್ರದೇಶ ಸಮಾಚಾರಕ್ಕಾಗಿ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿ ವಲಯದ ಪುರಾತತ್ವ ಸರ್ವೇಕ್ಷಣೆ ಸಹಾಯಕ ಅಧೀಕ್ಷಕ ಡಾ ಜೆ ರವಿಕುಮಾರ್ ಮಾಹಿತಿ ನೀಡಿದ್ದಾರೆ.
5: ಇತ್ತೀಚೆಗೆ ಆನೆಲಾಯದ ಹಿಂದಿರುವ ಜೈನ ಮಂದಿರದ ಹತ್ತಿರ ಉತ್ಖನನವನ್ನು ಕೈಗೊಳ್ಳಲಾಗಿದೆ. ನಮಗೆ ದೇವಾಲಯದ ಕುರುಹುಗಳು ಪತ್ತೆಯಾಗಿವೆ. ಮಹಾನಿರ್ದೇಶಕರು ಭಾರತೀಯ ಪುರಾತತ್ವ ಸರ್ವೇಕ್ಷಣ ನವದೆಹಲಿಯರಿಂದ ಅನುಮತಿಯನ್ನು 2025-26 ವಿತ್ತೀಯ ವರ್ಷಕ್ಕೆ ಪಡೆದುಕೊಳ್ಳಲಾಗಿದೆ. ಈ ಪರಿಸರದಲ್ಲಿನ ಎಲ್ಲ ಮುಳ್ಳು ಕಂಟಿಗಳನ್ನು ಕ್ಲೀನ್ ಮಾಡಿದ ನಂತರ ಉತ್ಖನನವನ್ನು ಕೈಗೊಂಡಾಗ ನಮಗೆ ದೇವಾಲಯದ ಮೇಲ್ಛಾವಣಿಯ ರೀತಿಯ ಕುರುಹು ಪತ್ತೆಯಾಗಿದೆ. ಬಹುಶಃ ಇದು ಗರ್ಭಗೃಹ ಇರಬಹುದು. ಇದರ ಅಳತೆ 4.5 ಮೀಟರ್ ಉದ್ದ, 4.3 ಮೀಟರ್ ಅಗಲ. ಪ್ರಸ್ತುತ ದೇವಾಲಯದ ಮೇಲ್ಛಾವಣಿಯ ರೀತಿಯ ಅವಶೇಷಗಳು ನಮಗೆ ಗೋಚರಿಸುತ್ತಿವೆ. ಉತ್ಖನನವನ್ನು ಮುಂದುವರಿಸಿದಾಗ ಭಿತ್ತಿಯ ಅಥವಾ ಗೋಡೆಯ ಮತ್ತು ಅಡಿಪಾಯದ ಪತ್ತೆ ಹಚ್ಚುವ ಕಾರ್ಯವನ್ನು ಇನ್ನು ಮುಂದುವರಿಸಬೇಕಾಗಿದೆ.
1: ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಕೋಲಾರ ಜಿಲ್ಲೆಯಲ್ಲಿ ಸಂಗ್ರಹಿಸಿದ್ದ 6 ವಿವಿಧ ತರಕಾರಿಗಳ ಮಾದರಿಗಳ ತಪಾಸಣಾ ವರದಿ ಪ್ರಕಟವಾಗಿದ್ದು ಉತ್ತಮ ಗುಣಮಟ್ಟದಿಂದ ಕೂಡಿವೆ ಎಂದು ದೃಢಪಟ್ಟಿದೆ. ಕೃಷಿ ಉತ್ಪನ್ನ ಮಾರುಕಟ್ಟೆಯಿಂದ ಸಂಗ್ರಹಿಸಲಾದ ಒಟ್ಟು 6 ತರಕಾರಿ ಮಾದರಿಗಳನ್ನು ಬೆಂಗಳೂರಿನ ಸಾರ್ವಜನಿಕ ಪ್ರಯೋಗಾಲಯ ಪ್ರಮಾಣೀಕರಿಸಿದೆ. ಕೋಲಾರ ತಾಲೂಕು ನರಸಾಪುರದ ದೊಣ್ಣೆ ಮೆಣಸಿನಕಾಯಿ, ಮುಳಬಾಗಿಲು ತಾಲೂಕು ಬೈರಕೂರು ಹೋಬಳಿಯ ನವಿಲುಕೋಸು, ಮುಳಬಾಗಿಲು ತಾಲೂಕು ನಂಗಲಿಯ ಹೀರೆಕಾಯಿ, ಶ್ರೀನಿವಾಸಪುರ ತಾಲೂಕಿನ ಹಾಗಲಕಾಯಿ, ಮಾಲೂರಿನ ಬೀಟ್ರೂಟ್ ಹಾಗೂ ಎಚ್ ಕ್ರಾಸ್ನ ದುಂಡು ಬದನೆಕಾಯಿಯನ್ನು ಸಾರ್ವಜನಿಕರು ಬಳಸಬಹುದಾಗಿದೆ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಕೋಣಂದೂರು ಸಮೀಪ ಹುಲ್ಲತ್ತಿ ರಸ್ತೆಯಲ್ಲಿ ಸಂಭವಿಸಿದ ಲಾರಿ ಅಪಘಾತದಲ್ಲಿ ಓರ್ವ ಬಾಲಕ ಸ್ಥಳದಲ್ಲೇ ಮೃತಪಟ್ಟಿದ್ದು ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಹರಿಹರ ಮೂಲದ 35 ಜನ ಪ್ರಯಾಣಿಕರನ್ನು ಹೊತ್ತ ಲಾರಿ ಹಣೆಗೆರೆ ಕಟ್ಟೆಯಿಂದ ಪೀರನಗುಡ್ಡದ ಕಡೆಗೆ ತೆರಳುತ್ತಿದ್ದ ವೇಳೆ ತಿರುವಿನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಮಗುಚಿತು ಎಂದು ವರದಿ ತಿಳಿಸಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಕರ್ನಾಟಕ ಮರಾಠ ಸಮುದಾಯಗಳ ಅಭಿವೃದ್ಧಿ ನಿಗಮ ಬೆಂಗಳೂರಿನಲ್ಲಿ ಇಂದು ಶಹಾಜಿ ರಾಜೇ ಭೋಸ್ಲೆ ಮಹಾರಾಜರ ಜಯಂತ್ಯುತ್ಸವ ಆಯೋಜಿಸಿದೆ. ಡಿಜಿಟಲ್ ಲೈಫ್ಲೈನ್ಗಳು ಸಂಪರ್ಕಿತ ಜಗತ್ತಿನಲ್ಲಿ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸುವುದು ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ದೂರಸಂಪರ್ಕ ಮತ್ತು ಮಾಹಿತಿ ಸೊಸೈಟಿ ದಿನಾಚರಣೆ. ಇಂದು ವಿಶ್ವ ಅಧಿಕ ರಕ್ತದೊತ್ತಡ ಜಾಗೃತಿ ದಿನವನ್ನು ಸಹ ಆಚರಿಸಲಾಗುತ್ತಿದೆ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಇಂದು ಬೆಳಗ್ಗೆ 9:20 ಹುಬ್ಬಳ್ಳಿಯ ಕೆಎಂಸಿ ಆಸ್ಪತ್ರೆಗೆ ಭೇಟಿ ನೀಡಲಿದ್ದಾರೆ. ಧಾರವಾಡ ಜಿಲ್ಲೆಯ ಮತದಾರ ಯಾದಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮ್ಯಾಪಿಂಗ್ ಕಾರ್ಯ ಇಂದು ಮತ್ತು ನಾಳೆ ಹಾಗೂ 23 ಮತ್ತು 24 ವಿಶೇಷ ಅಭಿಯಾನ ಜರುಗಲಿದೆ ಎಂದು ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ನಾಳೆ 18-25 ಎಸ್ಎಸ್ಎಲ್ಸಿ 2ನೇ ವಾರ್ಷಿಕ ಪರೀಕ್ಷೆ ರಾಜ್ಯಾದ್ಯಂತ ನಡೆಯಲಿದೆ. ಎಲ್ಲ ಸಿದ್ದತೆಗಳು ಪೂರ್ಣಗೊಂಡಿವೆ.

0: ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಒಂದು ರಾಷ್ಟ್ರ ಒಂದು ಚುನಾವಣೆ, ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ಬೆಂಗಳೂರಿಗೆ ಭೇಟಿ. ವಿಶೇಷಚೇತನ ಮಕ್ಕಳಿಗಾಗಿ ಉಡುಪಿಯಲ್ಲಿ ರಾಜ್ಯದಲ್ಲೇ ಪ್ರಥಮ ಸಾಮರ್ಥ್ಯವನ. 10ಕ್ಕಿಂತ ಹೆಚ್ಚು ಮಹಿಳೆಯರಿರುವ ಕಚೇರಿಗಳಲ್ಲಿ ಶೀಬಾಕ್ಸ್ ಅಳವಡಿಸಲು ಧಾರವಾಡ ಜಿಲ್ಲಾಡಳಿತದಿಂದ ಕ್ರಮ. ಹಂಪಿಯಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಉತ್ಖನನ. ಎರಡು ಪ್ರಮುಖ ಐತಿಹಾಸಿಕ ಕುರುಹುಗಳು ಪತ್ತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 7:16:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಉದ್ಯೋಗ ವಾರ್ತೆ ಓದುತ್ತಿರುವವರು ಮಹಾಂತೇಶ್ ಕೋತಿನ್. ಸಿಆರ್ಪಿಎಫ್ನಲ್ಲಿ ಖಾಲಿ ಇರುವ ಕಾನ್ಸ್ಟೇಬಲ್ ಟ್ರೇಡ್ಸ್ಮನ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 9,195. ವಿದ್ಯಾರ್ಥಿ, ಐಟಿಐ ಮತ್ತು ಎಸ್ಎಸ್ಎಲ್ಸಿಯನ್ನು ಮುಗಿಸಿರಬೇಕು. ವಯೋಮಿತಿ: ಕಾನ್ಸ್ಟೇಬಲ್ ಡ್ರೈವರ್ ಹುದ್ದೆಗೆ ಕನಿಷ್ಠ 21 ವರ್ಷ, ಗರಿಷ್ಠ 27 ವರ್ಷ. ಕಾನ್ಸ್ಟೇಬಲ್ ಇತರೆ ಹುದ್ದೆಗಳಿಗೆ ಕನಿಷ್ಠ 18 ವರ್ಷ, ಗರಿಷ್ಠ 23 ವರ್ಷ. ಅರ್ಜಿ ಶುಲ್ಕ: ಸಾಮಾನ್ಯ, ಒಬಿಸಿ, ಇಡಬ್ಲ್ಯೂಎಸ್ ಅಭ್ಯರ್ಥಿಗಳಿಗೆ 100 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಹಿಳೆಯರಿಗೆ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಶುಲ್ಕದಲ್ಲಿ ವಿನಾಯಿತಿಯನ್ನು ಕೊಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 19/5/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ recit.crpf.gov.in ಅನ್ನು ನೋಡಬಹುದು. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಖಾಲಿ ಇರುವ 1865 ಅಪ್ರೆಂಟಿಸ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಒಟ್ಟು ಹುದ್ದೆಗಳು 1865. ವಿದ್ಯಾರ್ಥಿ, ಯಾವುದೇ ಡಿಗ್ರಿಯನ್ನು ಮುಗಿಸಿರಬೇಕು. ವಯೋಮಿತಿ: ಸಾಮಾನ್ಯ ಅಭ್ಯರ್ಥಿಗಳಿಗೆ ಕನಿಷ್ಠ 20 ವರ್ಷ, ಗರಿಷ್ಠ 28 ವರ್ಷ. ಒಬಿಸಿ ಅಭ್ಯರ್ಥಿಗಳಿಗೆ 3 ವರ್ಷ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 5 ವರ್ಷ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ಕೊಡಲಾಗಿದೆ. ಅರ್ಜಿ ಶುಲ್ಕ: ಸಾಮಾನ್ಯ ಒಬಿಸಿ ಪುರುಷ ಅಭ್ಯರ್ಥಿಗಳಿಗೆ 944 ರೂಪಾಯಿ, ಸಾಮಾನ್ಯ ಒಬಿಸಿ ಮಹಿಳಾ ಅಭ್ಯರ್ಥಿಗಳಿಗೆ 708 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಿದರೆ, ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪಿಡಬ್ಲ್ಯೂಬಿಡಿ ಅಭ್ಯರ್ಥಿಗಳಿಗೆ 236 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 19/5/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ www.unionbankofindia.co.in ಅನ್ನು ನೋಡಬಹುದು. ಹೈಕೋರ್ಟ್ ಆಫ್ ಕರ್ನಾಟಕದಲ್ಲಿ ಖಾಲಿ ಇರುವ ಗ್ರೂಪ್ ಡಿ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಒಟ್ಟು ಹುದ್ದೆಗಳು 93. ವಿದ್ಯಾರ್ಥಿ, ಎಸ್ಎಸ್ಎಲ್ಸಿಯನ್ನು ಮುಗಿಸಿರಬೇಕು. ವಯೋಮಿತಿ ಕನಿಷ್ಠ 18 ವರ್ಷ, ಸಾಮಾನ್ಯ ಅಭ್ಯರ್ಥಿಗಳಿಗೆ 40 ವರ್ಷ, ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 43 ವರ್ಷ, ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷ ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಶುಲ್ಕ: ಸಾಮಾನ್ಯ, ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 200 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತು ಪಿಡಬ್ಲ್ಯೂಬಿಡಿ ಅಭ್ಯರ್ಥಿಗಳಿಗೆ 100 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 21 ಮೇ 2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ judiciary.karnataka.gov.in ಅನ್ನು ನೋಡಬಹುದು. ಚಾಮುಂಡೇಶ್ವರಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಾರ್ಪೊರೇಷನ್ ಚೆಸ್ಕಾಂನಲ್ಲಿ ಖಾಲಿ ಇರುವ 200 ಅಪ್ರೆಂಟಿಸ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 200. ವಿದ್ಯಾರ್ಥಿ, ಬಿಎ, ಬಿಸಿಎ, ಬಿಬಿಎ, ಬಿಕಾಂ, ಬಿಎಸ್ಸಿ, ಬಿಟೆಕ್, ಬಿಇ ಮತ್ತು ಡಿಪ್ಲೊಮೊವನ್ನು ಮುಗಿಸಿರಬೇಕು. ವಯೋಮಿತಿ ಕನಿಷ್ಠ 18 ವರ್ಷ ಮತ್ತು 2022, 2023, 2024, 2025 ಮತ್ತು 2026 ವರ್ಷದಲ್ಲಿ ನಡೆದ ಅಂತಿಮ ಪರೀಕ್ಷೆಯಲ್ಲಿ ಪಾಸಾಗಿರಬೇಕು. ಈ ಹುದ್ದೆಗೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 29/5/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ cse.mysuru.karnataka.gov.in ಅನ್ನು ನೋಡಬಹುದು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಖಾಲಿ ಇರುವ ಟ್ರೇಡ್ ಫೈನಾನ್ಸ್ ಆಫೀಸರ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಒಟ್ಟು ಹುದ್ದೆಗಳು 100. ವಿದ್ಯಾರ್ಥಿ, ಯಾವುದೇ ಡಿಗ್ರಿಯನ್ನು ಮುಗಿಸಿರಬೇಕು. ವಯೋಮಿತಿ ಕನಿಷ್ಠ 23 ವರ್ಷ, ಗರಿಷ್ಠ 32 ವರ್ಷ. ಆದರೆ ಒಬಿಸಿ ಅಭ್ಯರ್ಥಿಗಳಿಗೆ 3 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 5 ವರ್ಷ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ಕೊಡಲಾಗಿದೆ. ಅರ್ಜಿ ಶುಲ್ಕ: ಸಾಮಾನ್ಯ, ಇಡಬ್ಲ್ಯೂಎಸ್ ಮತ್ತು ಒಬಿಸಿ ಅಭ್ಯರ್ಥಿಗಳಿಗೆ 750 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪಿಡಬ್ಲ್ಯೂಬಿಡಿ ಅಭ್ಯರ್ಥಿಗಳಿಗೆ ಶುಲ್ಕದಲ್ಲಿ ವಿನಾಯಿತಿಯನ್ನು ಕೊಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 2 ಜೂನ್ 2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ SBI.co.in/web/careers/current opening.

ಸನ್ನ ನೋಡಬಹುದು. ಆರ್ಆರ್ಬಿಯಲ್ಲಿ ಖಾಲಿ ಇರುವ ಅಸಿಸ್ಟೆಂಟ್ ಲೋಕೋಪೈಲಟ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 11,127. ವಿದ್ಯಾರ್ಥಿ ಯಾವುದೇ ಡಿಗ್ರಿ, ಬಿಟೆಕ್, ಬಿಇ, ಡಿಪ್ಲೊಮಾ ಮತ್ತು ಐಟಿಐಯನ್ನು ಮುಗಿಸಿರಬೇಕು. ವಯೋಮಿತಿ ಕನಿಷ್ಠ 18 ವರ್ಷ, ಗರಿಷ್ಠ 30 ವರ್ಷ. ಆದರೆ ಜಾತಿವಾರು ಮೀಸಲಾತಿಯಲ್ಲಿ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ಕೊಡಲಾಗಿದೆ. ಈ ಹುದ್ದೆಗೆ ಅರ್ಜಿ ಶುಲ್ಕವನ್ನು ನೋಟಿಫಿಕೇಶನ್ನಲ್ಲಿ ವಿವರಿಸಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 14/6/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ ಆರ್ಆರ್ಬಿ ಅಪ್ಲೈ.

ಇದುವರೆಗೆ ಬಿಎನ್ ಶಿಲ್ಪಕಲಾ ಹಾಗೂ ಎಚ್ ಕೆ ನಾರಾಯಣ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಭಾವಗೀತೆಗಳ ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಮೂಡಿಬಂತು. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ.

0: ಆಕಾಶವಾಣಿ ವಿಜಯಪುರ, ಸಮಯ ಬೆಳಗಿನ 7:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
2: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
1: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.
3: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
4: ಮುಖದಲ್ಲಿ ಮೊಡವೆಯ ಸಾಯಿಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿಬಾಲ್.

ಆತ್ಮೀಯ ಕೇಳುವರೆ, ಇಂದು ಸಂಜೆಯ 5 ಗಂಟೆಗೆ ಉಲಿ ನಲಿ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಜೆ 7:45 ಕನ್ನಡದಲ್ಲಿ ಭಾಷಣ. ಕನ್ನಡ ಸಾಹಿತ್ಯದಲ್ಲಿ ಗಾಂಧೀಜಿ, ಈ ಕುರಿತು ಮಾತನಾಡುತ್ತಾರೆ ಅಹಮದ್ ಹಗರೆ ಅವರು. ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

ಇಂದು ರಾತ್ರಿ 8 ಗಂಟೆಗೆ ಪ್ರಾಯೋಜಿತ ಕಾರ್ಯಕ್ರಮ. ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಣಿಪಾಲ್ನ 33ನೇ ಘಟಿಕೋತ್ಸವದ ಬಾನುಲಿ ವರದಿ ಪ್ರಸಾರವಾಗಲಿದೆ. ಕಾರ್ಯಕ್ರಮದ ಪ್ರಾಯೋಜಕರು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಣಿಪಾಲ್. ರಾತ್ರಿ 8:15ಕ್ಕೆ ಚಿತ್ರಗೀತೆಗಳು, 8:30ಕ್ಕೆ ಪುಷ್ಪಹಾರ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 9:15ಕ್ಕೆ ಭಾವಗೀತೆಗಳು, ರಾತ್ರಿ 9:30ಕ್ಕೆ ರಾಷ್ಟ್ರೀಯ ನಾಟಕ ಕೆಲವು ಕ್ಷಣದ ಸಿಂಧೂರ, ಮೂಲ ಪ್ರಭಾತ್ ಸಿಂಗ್ ಪಾಲಿ, ಬಾನುಲಿಗೆ ಅಳವಡಿಸಿದವರು ವಿನೋದ್ ಕುಮಾರ್, ಕನ್ನಡಕ್ಕೆ ಶ್ರೀನಿವಾಸ್ ಪ್ರಸಾದ್, ನಿರ್ಮಾಣ ಎಸ್ಆರ್ ಭಟ್. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಬೆಳಗಿನ 7:34ಗಳಾಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಒಂದು ವಾಣಿಜ್ಯ ಪ್ರಕಟಣೆಯ ನಂತರ 7:35ಕ್ಕೆ ರಾಷ್ಟ್ರೀಯ ಕನ್ನಡ ವಾರ್ತೆ ಕೇಳುವಿರಿ.

0: ಈಗ ಪ್ರಾರಂಭ. ಇದು ಆಕಾಶವಾಣಿ. ಸಮಯ 7:35. ಇನ್ನು ಮುಂದೆ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
1: ನೀನಳಿವೆ ನಮ್ಮೆಲುಬುಗಳ ಮೇಲೆ, ಮೂಡುವುದು ಮೂಡುವುದು ಭಾರತದ ಲೀಲೆ.
2: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಪಂಚರಾಷ್ಟ್ರಗಳ ಪ್ರವಾಸದ ಮೂರನೇ ಹಂತದಲ್ಲಿ ಸ್ವೀಡನ್ಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಒಂದು ರಾಷ್ಟ್ರ ಒಂದು ಚುನಾವಣೆ, ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ಬೆಂಗಳೂರಿಗೆ ಭೇಟಿ, ವಿವಿಧ ರಾಜಕೀಯ ಪಕ್ಷಗಳ ನಾಯಕರೊಂದಿಗೆ ಸಂವಾದ. ಚಿನ್ನ ಮತ್ತು ಪ್ಲಾಟಿನಂ ಲೇಪಿತ ಬೆಳ್ಳಿ ಸೇರಿದಂತೆ ಬೆಳ್ಳಿಯ ಆಮದು ನೀತಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಉಚಿತದಿಂದ ನಿರ್ಬಂಧಿತಕ್ಕೆ ಪರಿಷ್ಕರಿಸಿದ ಕೇಂದ್ರ ಸರ್ಕಾರ. ಮಧ್ಯಪ್ರದೇಶದ ಭೋಜಶಾಲಾ ಸಂಕೀರ್ಣಕ್ಕೆ ಹಿಂದೂಗಳಿಗೆ ಅನಿಯಂತ್ರಿತ ಪ್ರವೇಶಕ್ಕೆ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಅನುಮತಿ. ಹಾಗೂ

0: IPL T20 ಕ್ರಿಕೆಟ್ ಗುಜರಾತ್ ಟೈಟನ್ಸ್ ವಿರುದ್ಧ ಕಲ್ಕತ್ತಾ ನೈಟ್ ರೈಡರ್ಸ್ಗೆ 29 ರನ್ಗಳ ಜಯ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು 2 ದಿನಗಳ ಸ್ವೀಡನ್ ಭೇಟಿಗಾಗಿ ಗೋಥೆನ್ಬರ್ಗ್ಗೆ ತಲುಪಲಿದ್ದಾರೆ. ಇದು ಭಾರತ ಮತ್ತು ಸ್ವೀಡನ್ ನಡುವಿನ ಆಳವಾದ ಮೈತ್ರಿಯಲ್ಲಿ ಒಂದು ಐತಿಹಾಸಿಕ ಮೈಲಿಗಲ್ಲಾಗಲಿದೆ. ದ್ವಿಪಕ್ಷೀಯ ಸಂಬಂಧಗಳ ಸಂಪೂರ್ಣ ವ್ಯಾಪ್ತಿಯನ್ನು ಪರಿಶೀಲಿಸಲು ಮತ್ತು ಹಸಿರು ಪರಿವರ್ತನೆ, ಕೃತಕ ಬುದ್ಧಿಮತ್ತೆ, ಉದಯೋನ್ಮುಖ ತಂತ್ರಜ್ಞಾನಗಳು, ನವೋದ್ಯಮಗಳು, ಸ್ಥಿತಿಸ್ಥಾಪಕ ಪೂರೈಕೆ ಸರಪಳಿಗಳು, ರಕ್ಷಣೆ, ಬಾಹ್ಯಾಕಾಶ, ಹವಾಮಾನ ಪ್ರಕ್ರಿಯೆ ಮತ್ತು ಸಹಯೋಗದೊಂದಿಗೆ ದ್ವಿಪಕ್ಷೀಯ ವ್ಯಾಪಾರವನ್ನು ಹೆಚ್ಚಿಸಲು ಸಹಕಾರದ ನೂತನ ಮಾರ್ಗಗಳನ್ನು ಅನ್ವೇಷಿಸಲು ಪ್ರಧಾನಿ ನರೇಂದ್ರ ಮೋದಿಯವರು ಸ್ವೀಡಿಷ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಉಭಯ ನಾಯಕರು ಯುರೋಪಿಯನ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವ್ಯಾಂಡರ್ ಲಿಯನ್ ಅವರೊಂದಿಗೆ ಪ್ರಮುಖ ಪ್ಯಾನ್ ಯುರೋಪಿಯನ್ ವ್ಯಾಪಾರ ನಾಯಕರ ವೇದಿಕೆಯಾದ ಯುರೋಪಿಯನ್ ರೌಂಡ್ ಟೇಬಲ್ ಫಾರ್ ಇಂಡಸ್ಟ್ರಿಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಪ್ರಸ್ತುತ 280 ಹೆಚ್ಚು ಸ್ವೀಡಿಷ್ ಕಂಪನಿಗಳು ಭಾರತದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರೆ 75 ಭಾರತೀಯ ಸಂಸ್ಥೆಗಳು ಸ್ವೀಡನ್ನಲ್ಲಿ ತಮ್ಮ ನೆಲೆ ಕಂಡುಕೊಂಡಿವೆ. ಯುರೋಪಿಯನ್ ಆಯೋಗದ ಅಧ್ಯಕ್ಷರೊಂದಿಗೆ ಪ್ರಧಾನಮಂತ್ರಿಗಳು ಉದ್ಯಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯುರೋಪಿಯನ್ ರೌಂಡ್ ಟೇಬಲ್ಗೆ ಜಂಟಿ ಭಾಷಣ ಮಾಡುವುದು ಈ ಭೇಟಿಯ ವಿಶಿಷ್ಟ ಪ್ರಮುಖ ಅಂಶವಾಗಿದೆ. ರಕ್ಷಣಾ ಮತ್ತು ಭದ್ರತಾ ಸಹಕಾರವು ಕೈಗಾರಿಕಾ ಏಕೀಕರಣದತ್ತ ಸಾಗುವ ಕೇಂದ್ರ ಸ್ತಂಭವಾಗಿ ವಿಕಸನಗೊಂಡಿದೆ. ಕೊನೆಯಲ್ಲಿ ಗೋಥೆನ್ಬರ್ಗ್ಗೆ ಪ್ರಧಾನಮಂತ್ರಿಯವರ ಭೇಟಿಯು ಐತಿಹಾಸಿಕ ಮಹತ್ವವನ್ನು ಪಡೆಯಲಿದೆ. ಹಸಿರು ಪರಿವರ್ತನೆ, ಕೃತಕ ಬುದ್ಧಿಮತ್ತೆ ಮತ್ತು ರಕ್ಷಣಾ ವಲಯದ ಏಕೀಕರಣದ ಮೇಲೆ ಕೇಂದ್ರೀಕರಿಸುವ ಮೂಲಕ ಭಾರತ ಮತ್ತು ಸ್ವೀಡನ್ ಜಾಗತಿಕ ಅನಿಶ್ಚಿತತೆಯ ಅವಧಿಯಲ್ಲಿ ಉತ್ತರ ದಕ್ಷಿಣ ಸಹಕಾರಕ್ಕೆ ಒಂದು ಹೆಗ್ಗುರುತಲಾಗಲಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ನೆದರ್ಲೆಂಡ್ಸ್ ಭೇಟಿಯ 2ನೇ ದಿನವಾದ ನಿನ್ನೆ ಸಮುದಾಯದ ಸಂವಹನದಿಂದ ಹಿಡಿದು ಡಚ್ ರಾಜಮನೆತನದವರೊಂದಿಗಿನ ಸಭೆಯವರೆಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದರು. ಪ್ರಧಾನಿ ನರೇಂದ್ರ ಮೋದಿ ಮತ್ತು ನೆದರ್ಲೆಂಡ್ಸ್ ಪ್ರಧಾನಿ ಚೋಳಯುಗದ ತಾಮ್ರ ಫಲಕಗಳ ಐತಿಹಾಸಿಕ ಪುನಃಸ್ಥಾಪನೆಗೆ ಸಾಕ್ಷಿಯಾದರು. ಕಲಾಕೃತಿಗಳಿಗಿಂತ ಹೆಚ್ಚಾಗಿ ಈ ಫಲಕಗಳು ಭಾರತದ ಪರಂಪರೆ ಮತ್ತು ನಾಗರಿಕತೆಯ ಅಮೂಲ್ಯವಾದ ಅಧ್ಯಾಯವನ್ನು ಪ್ರತಿನಿಧಿಸುತ್ತವೆ ಮತ್ತು ಅವುಗಳ ಸ್ವದೇಶಕ್ಕೆ ಮರಳುವಿಕೆಯ ಭಾರತದ ಜನರಿಗೆ ಆಳವಾದ ಭಾವನಾತ್ಮಕ ಮಹತ್ವವನ್ನು ಹೊಂದಿದೆ. ಭಾರತದ ಅರೆವಾಹಕ ಉತ್ಪಾದನಾ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಲು ಟಾಟಾ ಎಲೆಕ್ಟ್ರಾನಿಕ್ಸ್ ಸೆಮಿಕಂಡಕ್ಟರ್ ಮುಂಚೂಣಿಯಲ್ಲಿರುವ ASML ನೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿತು. ಎಂಒಯು ಅಡಿಯಲ್ಲಿ ಗುಜರಾತ್ನ ಧೋಲೆರಾದಲ್ಲಿ ಟಾಟಾ ಎಲೆಕ್ಟ್ರಾನಿಕ್ಸ್ನ ಸೆಮಿಕಂಡಕ್ಟರ್ ಸೌಲಭ್ಯದ ಸ್ಥಾಪನೆ ಮತ್ತು ವಿಸ್ತರಣೆಯನ್ನು ASML ಬೆಂಬಲಿಸುತ್ತದೆ. ಉಭಯ ನಾಯಕರು ಇಂಧನ, ಬಂದರುಗಳು, ಆರೋಗ್ಯ, ಕೃಷಿ, ವ್ಯಾಪಾರ ಮತ್ತು ತಂತ್ರಜ್ಞಾನದ ಪ್ರಮುಖ ಡಚ್ ಕಂಪನಿಗಳ ಸಿಇಒಗಳೊಂದಿಗೆ ಜಂಟಿಯಾಗಿ ಸಂವಹನ ನಡೆಸಿದರು. ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ಜಂಟಿ ಸಂಸದೀಯ ಅಧ್ಯಯನ ಸಮಿತಿ ಬೆಂಗಳೂರಿಗೆ ಆಗಮಿಸಿದ್ದು ನಿನ್ನೆ ಜನಪ್ರತಿನಿಧಿಗಳು ಹಾಗೂ ವಿವಿಧ ರಾಜಕೀಯ ಪಕ್ಷಗಳ ನಾಯಕರೊಂದಿಗೆ ಸಂವಾದ ನಡೆಸಿತು. ಜೆಪಿಸಿ ಸಮಿತಿ ಎಲ್ಲಾ ಪಕ್ಷಗಳ ಅಭಿಪ್ರಾಯ ಸಂಗ್ರಹಣೆಯಲ್ಲಿ ನಿರತರಾಗಿದ್ದು ಲೋಕಸಭೆ ಮತ್ತು ವಿಧಾನಸಭಾ ಚುನಾವಣೆಗಳನ್ನು ಒಟ್ಟಿಗೆ ನಡೆಸುವ ಕೇಂದ್ರ ಸರ್ಕಾರ ಯೋಜನೆಗೆ ಮಾಹಿತಿ ಸಂಗ್ರಹಣೆ ಮಾಡುತ್ತಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜೆಪಿಸಿ ಸಮಿತಿ ಅಧ್ಯಕ್ಷರಾದ ಪಿಪಿ ಚೌಧರಿ 1967ರಲ್ಲಿ ತುರ್ತು ಪರಿಸ್ಥಿತಿ ಕಾರಣದಿಂದಾಗಿ ಈ ಪ್ರಕ್ರಿಯೆಯಲ್ಲಿ ಬದಲಾವಣೆಯಾಗಿತ್ತು ಎಂದು ತಿಳಿಸಿದ್ದಾರೆ. ನೀತಿ ಆಯೋಗ, ಚುನಾವಣಾ ಆಯೋಗ ಮತ್ತು ಕೇಂದ್ರ ಸರ್ಕಾರದ ಆಶಯದಂತೆ ಎರಡೂ ಚುನಾವಣೆಗಳನ್ನು ದೇಶಾದ್ಯಂತ ಒಟ್ಟಿಗೆ ನಡೆಸುವುದು ದೇಶದ ಜನರ ಹಾಗೂ ದೇಶದ ಹಿತಾಸಕ್ತಿಗೆ ಒತ್ತು ನೀಡುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಚುನಾವಣೆ ಒಂದೇ ಸಂದರ್ಭದಲ್ಲಿ ನಡೆಯುವುದರಿಂದ 7 ಲಕ್ಷ ಕೋಟಿ ರೂಪಾಯಿ ಹಣ ಮತ್ತು ಮಾನವ ಸಂಪನ್ಮೂಲ ಉಳಿತಾಯವಾಗಲಿದೆ. ಶಾಲಾ ಕಾಲೇಜು ಮಕ್ಕಳಿಗೆ ಪದೇ ಪದೇ ಅಡಚಣೆ ಆಗುವುದಕ್ಕೂ ಕೂಡ ತಡೆಯೊಡ್ಡಿದಂತಾಗುತ್ತದೆ ಎಂದು ಜೆಪಿಸಿ ಸಮಿತಿ ಅಧ್ಯಕ್ಷ ಪಿಪಿ ಚೌಧರಿ ತಿಳಿಸಿದ್ದಾರೆ. ಸಂವಾದದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ, ಸಚಿವರಾದ ಎಚ್ಕೆ ಪಾಟೀಲ್, ಪ್ರಿಯಾಂಕ್ ಖರ್ಗೆ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭಾಗವಹಿಸಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

0: ಅಮೂಲ್ಯ ಲೋಹಗಳ ಮೇಲೆ ಹೆಚ್ಚಿನ ಆಮದು ಸುಂಕ ವಿಧಿಸಿದ ಕೆಲವೇ ದಿನಗಳಲ್ಲಿ ಕೇಂದ್ರ ಸರ್ಕಾರ ಬೆಳ್ಳಿಯ ಮೇಲೆ ಆಮದು ನಿರ್ಬಂಧಗಳನ್ನು ವಿಧಿಸಿದೆ. ವಿದೇಶಿ ವ್ಯಾಪಾರ ನಿರ್ದೇಶನಾಲಯವು ಅಧಿಸೂಚನೆಯಲ್ಲಿ ಚಿನ್ನ ಮತ್ತು ಪ್ಲಾಟಿನಂ ಲಿಪಿತ ಬೆಳ್ಳಿ ಸೇರಿದಂತೆ ಬೆಳ್ಳಿಯ ಆಮದು ನೀತಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಉಚಿತದಿಂದ ನಿರ್ಬಂಧಿತಕ್ಕೆ ಪರಿಷ್ಕರಿಸಲಾಗಿದೆ ಎಂದು ತಿಳಿಸಲಾಗಿದೆ. ಸರ್ಕಾರ ಅಮೂಲ್ಯ ಲೋಹಗಳ ಮೇಲಿನ ಆಮದು ಸುಂಕವನ್ನು ಶೇಕಡ 6ರಿಂದ ಶೇಕಡ 15ಕ್ಕೆ ಹೆಚ್ಚಿಸಿದೆ. ನಿರ್ಬಂಧಿತ ವರ್ಗದ ಸರಕುಗಳಿಗೆ ಆಮದು ಮಾಡಿಕೊಳ್ಳಲು ಸರ್ಕಾರದ ಪರವಾನಗಿ ಅಗತ್ಯವಿದೆ. ಮಧ್ಯಪ್ರದೇಶದ ಧಾರ್ ಜಿಲ್ಲೆಯ ಭೋಜಶಾಲಾ ಸಂಕೀರ್ಣದಲ್ಲಿರುವ ಸ್ಮಾರಕಕ್ಕೆ ಪೂಜೆ ಮತ್ತು ಇತರ ಧಾರ್ಮಿಕ ಉದ್ದೇಶಗಳಿಗಾಗಿ ಹಿಂದೂಗಳಿಗೆ ಅನಿಯಂತ್ರಿತ ಪ್ರವೇಶವನ್ನು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಎಎಸ್ಐ ನೀಡಿದೆ. ಧಾರ್ನಲ್ಲಿರುವ ಭೋಜಶಾಲಾ ಸರಸ್ವತಿಯ ದೇವಾಲಯ ಎಂದು ಮಧ್ಯಪ್ರದೇಶ ಹೈಕೋರ್ಟ್ ತೀರ್ಪು ನೀಡಿದ ನಂತರ ಎಎಸ್ಐ ಈ ನಿರ್ಧಾರ ತೆಗೆದುಕೊಂಡಿದೆ. ಎಎಸ್ಐ ಆದೇಶವನ್ನು ಉಲ್ಲೇಖಿಸಿ ಭೋಜಶಾಲಾ ದೇವಾಲಯದ ಜೊತೆಗೆ ಸಂಸ್ಕೃತ ಭಾಷೆ, ವ್ಯಾಕರಣ ಮತ್ತು ಸಾಹಿತ್ಯದ ಕಲಿಕೆ ಮತ್ತು ಸಂಶೋಧನೆಯ ಕೇಂದ್ರವಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಶುಕ್ರವಾರದ ಮೊದಲು ಮಧ್ಯಪ್ರದೇಶ ಹೈಕೋರ್ಟ್ ಧಾರ್ ಜಿಲ್ಲೆಯಲ್ಲಿರುವ ಭೋಜಶಾಲಾ ಸಂಕೀರ್ಣವು ಸರಸ್ವತಿ ದೇವಿಗೆ ಮೀಸಲಾಗಿರುವ ದೇವಾಲಯವಾಗಿದೆ ಮತ್ತು ಕೇಂದ್ರ ಮತ್ತು ಎಎಸ್ಐ ಅದರ ಆಡಳಿತ ಮತ್ತು ನಿರ್ವಹಣೆಯನ್ನು ನಿರ್ಧರಿಸಬಹುದು ಎಂದು ಘೋಷಣೆ ಮಾಡಿತ್ತು. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಕ್ರಿಕೆಟ್ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಗುಜರಾತ್ ಟೈಟನ್ಸ್ ವಿರುದ್ದ 29 ರನ್ಗಳ ಜಯ ಸಾಧಿಸಿದೆ. ಮೊದಲು ಬ್ಯಾಟ್ ಮಾಡಿದ ಕೋಲ್ಕತ್ತಾ ನಿಗದಿತ 20 ಓವರ್ಗಳಲ್ಲಿ 2 ವಿಕೆಟ್ ನಷ್ಟಕ್ಕೆ 247 ರನ್ ಗಳಿಸಿತ್ತು. ಕಲ್ಕತ್ತಾ ಫರಾಫಿನ್ ಆಲನ್ 93, ಅಂಕ್ರಿಷ್ ರಘುವಂಶಿ 82, ಕ್ಯಾಮರನ್ ಗ್ರೀನ್ 52 ರನ್ ಗಳಿಸಿದ್ದರು. ಬೃಹತ್ ಗುರಿ ಬೆನ್ನತ್ತಿದ ಗುಜರಾತ್ 20 ಓವರ್ಗಳಲ್ಲಿ 4 ವಿಕೆಟ್ ಕಳೆದುಕೊಂಡು 218 ರನ್ ಗಳಿಸುವುದರೊಂದಿಗೆ ಸೋಲೊಪ್ಪಿಕೊಂಡಿತು. ಕೋಲ್ಕತ್ತಾ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ ಸುನಿಲ್ ನರೈನ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಐಪಿಎಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಇಂದು 2 ಪಂದ್ಯಗಳು ನಡೆಯಲಿದ್ದು ಧರ್ಮಶಾಲಾದಲ್ಲಿ ನಡೆಯುವ ಮೊದಲ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಮಧ್ಯಾಹ್ನ 3:30ಕ್ಕೆ ಆರಂಭವಾಗಲಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೆಯುವ ದಿನದ 2ನೇ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ರಾಜಸ್ಥಾನ ರಾಯಲ್ಸ್ ತಂಡಗಳು ಸೆಣಸಲಿವೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ಬ್ಯಾಡ್ಮಿಂಟನ್ನಲ್ಲಿ ಭಾರತದ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಇಂದು ಬ್ಯಾಂಕಾಕ್ನಲ್ಲಿ ನಡೆಯಲಿರುವ ಥೈಲ್ಯಾಂಡ್ ಓಪನ್ನ ಪುರುಷರ ಡಬಲ್ಸ್ ಫೈನಲ್ನಲ್ಲಿ ಇಂಡೋನೇಷ್ಯಾದ ಜೋಡಿ ಲಿಯೋ ರೌಲಿ ಕಾರ್ನಾಂಡೊ ಮತ್ತು ಡೇನಿಯಲ್ ಮಾರ್ಥಿನ್ ಅವರನ್ನು ಎದುರಿಸಲಿದ್ದಾರೆ. ಇದಕ್ಕೂ ಮೊದಲು ನಿನ್ನೆ ನಡೆದ ಸೆಮಿಫೈನಲ್ನಲ್ಲಿ ಮಲೇಷ್ಯಾದ ಗೋಸ್ ಜೆ ಘಿ ಮತ್ತು ನೂರ್ ಇಜುದ್ದೀನ್ ಅವರನ್ನು 19-21, 22-20, 21-16 ಅಂತರದಿಂದ ಸೋಲಿಸುವ ಮೂಲಕ ಭಾರತೀಯ ಜೋಡಿ ಪುರುಷರ ಡಬಲ್ಸ್ ಫೈನಲ್ಗೆ ಪ್ರವೇಶಿಸಿತ್ತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಚರಾಷ್ಟ್ರಗಳ ಪ್ರವಾಸದ 3ನೇ ಹಂತದಲ್ಲಿ ಸ್ವೀಡನ್ಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಒಂದು ರಾಷ್ಟ್ರ ಒಂದು ಚುನಾವಣೆ, ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ಬೆಂಗಳೂರಿಗೆ ಭೇಟಿ, ವಿವಿಧ ರಾಜಕೀಯ ಪಕ್ಷಗಳ ನಾಯಕರೊಂದಿಗೆ ಸಂವಾದ. ಚಿನ್ನ ಮತ್ತು ಪ್ಲಾಟಿನಂ ಲೇಪಿತ ಬೆಳ್ಳಿ ಸೇರಿದಂತೆ ಬೆಳ್ಳಿಯ ಆಮದು ನೀತಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಉಚಿತದಿಂದ ನಿರ್ಬಂಧಿತಕ್ಕೆ ಪರಿಷ್ಕರಿಸಿದ ಕೇಂದ್ರ ಸರ್ಕಾರ. ಮಧ್ಯಪ್ರದೇಶದ ಭೋಜಶಾಲಾ ಸಂಕೀರ್ಣಕ್ಕೆ ಹಿಂದೂಗಳಿಗೆ ಅನಿಯಂತ್ರಿತ ಪ್ರವೇಶಕ್ಕೆ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಅನುಮತಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಗುಜರಾತ್ ಟೈಟನ್ಸ್ ವಿರುದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ಗೆ 29 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಬೆಳಗಿನ 7:45:30 ಕೇಳಿ ಚಿತ್ರಗೀತೆಗಳ ಕಾರ್ಯಕ್ರಮ.
2: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
3: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
2: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.
4: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ

0: ಬಾಲ್
1: ಕೆಸರು ಹುಣ್ಣ
2: ಸೈಬಾಲ್
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸೈಬಾಲ್.
4: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಉಪಾಸನೆ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಜಾನಕಿ.

ಇದುವರೆಗೆ ಉಪಾಸನೆ ಚಿತ್ರದಿಂದ ಇದ್ದ ಗೀತೆಯನ್ನ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಪುರಂದರ ದಾಸರ ಕೃತಿಯಾಗಿತ್ತು. ಇದೀಗ ಆಲೈಮನೆ ಚಿತ್ರದಿಂದ ಇದ್ದ ಗೀತೆಯನ್ನ ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಕೇಳುತ್ತಿರುವಿರಿ.

ಆತ್ಮೀಯ ಕೇಳುಗರೆ, ವಿಜಯಪುರ ಆಕಾಶವಾಣಿ ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳುತ್ತಿರುವಿರಿ. ಇದೀಗ ಶಿವಮೊಗ್ಗ ಸುಬ್ಬಣ್ಣ ಹಾಗೂ ಕಲ್ಪನಾ ಸಿರು ಇವರ ಧ್ವನಿಗಳಲ್ಲಿ ಕಾಡು ಕುದುರೆ ಚಿತ್ರದಿಂದಾದ ಗೀತೆ

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಅಜ್ಞಾತವಾಸ ಚಿತ್ರದಿಂದ ಆದ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಶೈಲಜಾ. ಜಿ ಉದಯಶಂಕರ ಅವರ ಶಬ್ದಗಳ ಜೋಡಣೆಗೆ ಸಂಗೀತ ಅಳವಡಿಸಿದ್ದಾರೆ ರಮೇಶ್ ನೈಲು.

ಇದುವರೆಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯುಗಳ ಧ್ವನಿಗಳಲ್ಲಿ ಹುಲಿಯಾದ ಕಾಲ ಚಿತ್ರದಿಂದ ಗೀತೆಯನ್ನು ಕೇಳಿದ್ರಿ.

ಇದೀಗ ಜಗ್ಗಿ ಚಿತ್ರದ ಗೀತೆಯನ್ನು ಅನುರಾಧ ಭಟ್ ಇವರ ಧ್ವನಿಯಲ್ಲಿ ಕೇಳುತ್ತಿರುವಿರಿ. ಗೌಸ್ಪೀರ್ ಅವರ ಗೀತರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಎಲ್ವಾನ್ ಜೋಸ್ವಾ ಅವರು.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಒಂದು ಪ್ರೇಮ ಕಥೆ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು. ರಾಜಶೇಖರ ರಾವ್ ಕೆ ಅವರ ಗೀತರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಗಾಂಧರ್ಯಾ.

ಕೆಳಗರೆ ಇದುವರೆಗೆ ಚಿತ್ರ ಇವರ ಧ್ವನಿಯಲ್ಲಿ ಒಂದು ಪ್ರೀತಿಯ ಕಥೆ ಚಿತ್ರದಿಂದ ಆದ ಗೀತೆಯನ್ನು ಕೇಳಿದಿರಿ. ಇನ್ನೀಗ ಕೇಳಿ ಪ್ರೇಮಲೋಕ ಚಿತ್ರದ ಗೀತೆ ಧ್ವನಿಯಾಗಿದ್ದಾರೆ ಎಸ್ ಜಾನಕಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು.

ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಕೇಳಿ, ಸಿಬಿಐ ಶಂಕರ್ ಚಿತ್ರದಿಂದ ಇದ್ದ ಗೀತೆಯನ್ನು ಧ್ವನಿ ನೀಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಚಿತ್ರ ಹಾಗೂ ಸಂಗಡಿಗರು.

ಆತ್ಮೀಯರೇ, ಇದುವರೆಗೆ ಪ್ರಸಾರವಾದ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಅಜ್ಞಾತವಾಸ, ಹುಲಿಯಾದ ಕಾಲ, ಜಗ್ಗಿ, ಒಂದು ಪ್ರೀತಿಯ ಕಥೆ, ಪ್ರೇಮಲೋಕ ಹಾಗೂ ಸಿಬಿಐ ಶಂಕರ್ ಚಿತ್ರಗಳಿಂದ ಆದ ಗೀತೆಗಳನ್ನು ಕೇಳಿದಿರಿ.

0: ಪ್ರತಿದಿನ ಬೆಳಗಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಲು ಟ್ಯೂನ್ ಮಾಡಿ 101.8 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ವಿಜಯಪುರ ಆಕಾಶವಾಣಿಯನ್ನು ಕೇಳಿ ಚಿತ್ರಗೀತೆಗಳನ್ನು ಬೆಳಗ್ಗೆ 7:45, 8:30 ಹಾಗೂ 9:30 ರಾಜ್ಯವ್ಯಾಪಿ ಕಾರ್ಯಕ್ರಮಗಳನ್ನು ಹೊರತುಪಡಿಸಿ ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಬೆಳಗಿನ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
2: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
1: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.
3: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
0: ಆಕಾಶವಾಣಿ ವಿಜಯಪುರ. ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.

0: ಅಯ್ಯೋ ಏನ್ ಬಿಸಿಲು,
1: ಭಾರಿ ಬಿಸಿಲು ಅದು ಮರ.
0: ನೀರ್ ನೋಡಿಲ್ಲ, ನೀರ್ ಹೆಂಗ ಹಿಡಿಯತ್ತ, ಮೈ ಎಲ್ಲ ಉರಿಯಾತೈತಿಪ್ಪ ಇಂಥ ಬಿಸಿಲ. ಅಯ್ಯೋ ಇಷ್ಟು ವರ್ಷದಾಗ ಇಂಥ ಬಿಸಿಲನ್ನ ಯಾವಾಗೂ ನೋಡಿಲ್ಲ ನೋಡ್ನ.
1: ಮಾರಿ ಮಾರಿ ಉರಿಯಾದ ನೋಡಿ ಹೆಂಗಾಗಿದೆ.
0: ಅದ್ರೊಳಗೆ ನೋಡಿ ಬಿಸಿಲಾಗ ಅಡ್ಡಾಡಿ ಬಂದಿರ್ತೇವೆ, ಅದ್ರೊಳಗೆ ನೋಡಲ್ಲಿ ಡಾಂಬರ್ ರೋಡ್ ನೋಡಲಿ ಹೆಂಗ್ ಜಳ
1: ಹೊಡಿತೈತಿ.
2: ಯಾಕ್ರೋತ ಮೂಳೆ ಎಲ್ಲಿ ಹೋಗಿದ್ರು ಬಿಸಿಲಾಗ.
0: ಬರ್ರಿ ಏನಾರ ಬರ್ರಿ ಬರ್ರಿ,
1: ಇಲ್ಲೇ ಸ್ವಲ್ಪ ಕೆಲಸ ಇತ್ರೆ, ಹಿಂಗಾಗಿ ಹೋಗಿ ಬಂದಿವ್ರಿ ಬಿಸಿಲಾಗ. ರಗಡ ರಗಡ ಆಗಿ ಹೋತ್ ನೋಡ್ರಿ.
2: ಅಲ್ಲೋ ಮುಂಜಾನೆ ಎದ್ದ ತಂಪತ್ನಾಗ ಕೆಲಸ ಮಾಡ್ಕೋಬೇಕಿಲ್ಲ, ಅದೆಲ್ಲ ಬಿಟ್ಟು ಇಂಥ ಬಿಸಿಲಾಗ ತಿರುಗಾಡಿ ಏನು ಮಾಡ್ತೀರಿ ಮರ. ರೇಡಿಯೋ ಪಾಡಿ ಏನು ಕೇಳಂಗಿಲ್ಲ ಕಾಣ್ತದ ನೀವು. ಹಾಂ ರೇಡಿಯೋ ನ್ಯೂಸ್ ಪೇಪರ್ ಓದ್ತಿರಿಲ್ಲ.
0: ಏ ರೇಡಿಯೋದಾಗ ಕೇಳ್ಯಾವ್ರಿ ಈಕರೆ, ಆದ್ರೆ ಕೆಲಸ ಇರ್ತಾವಲ್ರೆ, ಹೋಗಬೇಕಾಕತಿ ಮತ್ತೆ ಅನಿವಾರ್ಯ. ಮತ್ತೆ ಅದ್ರ ಸಂಬಂಧ ಹೋಗಿದ್ದೆವು ನಾವು.
2: ಅಲ್ಲೂ ನೀವು ಕೆಲಸ ಇರ್ತಾವ, ನಮ್ಮೂ ಇರ್ತಾವ, ನಿಮ್ಮೂ ಇರ್ತಾವ, ಒಪ್ಕೋತೀನಿ ಇಲ್ಲ ಅಂತಲ್ಲ, ಸ್ವಲ್ಪ ತಂಪತ್ನಾಗ ಮಾಡ್ಕೊಂಡ್ರೆ ನಿಮಗೂ ಆರಾಮ. ಈಗ ನೋಡಿ ಎಷ್ಟು ಹೈರಾಣ ಈಗ ನಿಮ್ಗೆ.
0: ಏ ಭಾಳ ಹೈರಾಣ ಆತ್ರಿ. ಏ ಅದ್ರೊಳಗೂ ಕೃಷ್ಣ ಗಾಡಿ ಹೊಡಿಯತ್ತಿದ ನೋಡ್ಬೇಕು, ಮೂವತ್ತು ನೋಡ್ರಿ ಹೆಂಗೈತಿ, ಕರ್ರಗಾಗೈತಿ ನೋಡೊಂದು.
2: ಅದನ್ನ ನೋಡಾಕತ್ತೀನ. ಅದು ಇನ್ನ ಒಂದು ವರ್ಡ್ ಕೇಳಿರೇನ ನೀವು, ಸಣ್ಣ ಸ್ಟ್ರೋಕ್ ಅಂತ ಹೇಳಿ.
0: ಸಣ್ಣ ಸ್ಟ್ರೋಕ್ ರೇ, ಹೊಸದ್ ಕೇಳಿದಂಗ ಆಯ್ತಲ್ಲ.
2: ಅದು ಈ ವರ್ಷ ಏನಾಗೈತಪ್ಪ ಅಂದ್ರ ಶಾಖದ ಅಲೆಗಳು ಈ ವರ್ಷ ಜಾಸ್ತಿ ಅದಾವು. ಪ್ರತಿ ವರ್ಷ ಬೇಸಿಗೆಯಲ್ಲಿ ಬಿಸಿಲಿರುವುದು ಬೇರೆ, ಈ ವರ್ಷ ಏನಾಗೈತಪ್ಪ ಅಂತಂದ್ರೆ ಶಾಖದ ಅಲೆಗಳು ಜಾಸ್ತಿ ಅದಾವ. ಆ ಶಾಖದ ಅಲೆಗಳಿಂದ ಆಗುವಂತ ನಮ್ಮ ಆರೋಗ್ಯದ ಮೇಲೆ ಏನು ಪರಿಣಾಮ ಬೀರ್ತೈತಲ್ಲ, ಆ ಪರಿಣಾಮ ಬೀರೋದಕ್ಕನೆ ಇದು ಸನ್ ಸ್ಟ್ರೋಕ್ ಅಂತೇಳಿ ಒಂದು ಈ ವರ್ಷ ಒಂದು ಕಂಡುಕೊಂಡಂತ ಒಂದು ವರ್ಡ್ ಇದು.
0: ಏ ಹೌದ್ರಿ, ಅಂದ್ರು ವರ್ಷಕ್ಕಿಂತ ಈ ವರ್ಷ ಬಹಳ ಬಿಸಿಲು ಐತಲ್ಲ ಕೃಷ್ಣ.
1: ಬಹಳ ಬಿಸಿಲು, ಬಹಳ ಬಿಸಿಲು.
0: ಅದ್ರೊಳಗು ಜಳ ಅಂತೂ ಸಿಕ್ಕಾಪಟ್ಟೆ ಹರಿತಿತ್ತಪ್ಪ. ಈಗ ನೋಡಲ್ಲಿ ರೋಡ್ ಮೇಲೆ ನೋಡಲ್ಲಿ, ಅಲ್ಲಿ ಹೊಲ್ದಾಗ ನೋಡಲ್ಲಿ ಹೆಂಗ್ ಜಳ ಹೇಳತ್ತ ನೋಡಲ್ಲಿ.
1: ಮುಂಜಾನೆ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ನಾವು ಎದ್ದು ಹೋಗ್ಲಿಕ್ಕೆ.
0: ನೀನಪ್ಪ ಲಘು ಹೋದ್ನ ನೀನು ಲಘು ಹೇಳಿಲ್ಲ ನೋಡಿ.
1: ಆದಷ್ಟು ತಂಪತ್ನೇ ಕೆಲಸ ಮಾಡ್ಕೋಬೇಕು ನೋಡ ಸರ್ ಹೇಳ್ದಂಗೆ. ತಂಪತ್ನೇ ಕೆಲಸ ಮಾಡ್ಕೊಂಡ್ರೆ ನಮಗೆ ಈ ಪ್ರಾಬ್ಲಮ್ ಆಗಂಗಿಲ್ಲ. ಹೀಟ್ ಸ್ಟ್ರೋಕ್ ಬಗ್ಗೆ ಹೇಳತ್ತಿರಲ್ಲ, ಹೇಳ್ರದನ್ನ.
2: ಈಗ ಶಾಖದ ಅಲೆಗಳಂತಂದ್ರೆ ಅದು ಚಿಕ್ಕ ಮಕ್ಕಳಿಂದ ಹಿರಿಯ ನಾಗರಿಕರವರೆಗೆ ಏನಾಗುತ್ತಪ್ಪ ಅಂತಂದ್ರೆ ಬಿಸಿಲಾಗ ನೀವು ಹೋಗ್ತೀರಿ, ಈಗ ನೀವು ಗಾಡಿ ಮೇಲೆ ಹೋಗಿರಿ, ಗಾಡಿ ಮೇಲೆ ಹೋಗಿ ಅದು ಅತಿಯಾದ ಶಾಖದ ಅಲೆಯಿಂದ ಏನಾಗುತ್ತೆ, ಹೆಚ್ಚಿನ ಮಟ್ಟಿಗೆ ನಿಮ್ಮ ಶರೀರದಿಂದ ಬೆವರು ಹೊರಗೆ ಹೋಗುತ್ತೆ.
0: ಹೌದು,
2: ಬೆವರು ಹೊರಗೆ ಹೋದಂಗೆ ನೀರಿನ ಅಂಶ ಕಡಿಮೆ ಆಗ್ತತಿ.
0: ಅಂದ್ರೆ ದೇಹದಲ್ಲಿರುವಂತ ನೀರಿನ ಅಂಶ ಪೂರ ಕಡಿಮೆ ಆಗತ್ತೇನ್ರಿ.
2: ಕಡಿಮೆ ಆಗ್ತತಿ, ಅದಕ್ಕೆ ನಿರ್ಜಲೀಕರಣ ಅಂತ ಕರೀತಾರ. ಹೌದಾ, ಅದಕ್ಕೆ ನೀವು ಏನ್ ಮಾಡ್ಬೇಕು, ನಿಮಗೆ ನೀರಡಿಕೆ ಆಗಲಿ ನೀರಡಿಕೆ ಆಗದೇ ಇರಲಿ, ನೀವು ಪ್ರತಿ ಒನ್ ಅವರಿಗೆ ಒಂದು ಗಂಟೆಗೆ ಏನ್ ಮಾಡ್ಬೇಕಂದ್ರೆ ಒಂದು ಗ್ಲಾಸ್ ನೀರು ಕುಡಿಬೇಕು. ನೀರು ಕುಡಿಯೋದ್ರಿಂದ ನಿಮ್ಗೆ ನೀರಿನ ಅಂಶ ಕಡಿಮೆ ಆಗುದಿಲ್ಲ.
1: ಹೌದು,
2: ಮತ್ತೀಗ ಅದ್ರ ಜೋಡಿ ಏನ್ ಮಾಡ್ಬೇಕು, ಈಗ ನೀವು ರೋಡ್ ಮ್ಯಾಗ ಗಾಡಿ ಮೇಲೆ ಬಂದ್ರಲ್ಲ, ಈಗ ಗಾಡಿ ಮೇಲೆ ಬಂದಾಗ ಅಲ್ಲಿ ಕರ್ಬೂಜ ಮತ್ತ ಕಲ್ಲಂಗಡಿ ಎಳ್ನೀರ್ ಇವೆಲ್ಲ ಮಾರ್ತಿರ್ತಾರ.
0: ಹೌದು,
2: ಈಗ ಅದ್ರ ಹೋಗಿನ ಬೇಲ್ಪುರಿ ತಿಂದ್ಯ ಪಾನಿಪುರಿ ತಿಂದ್ಯ ಮಾಡ್ತಿರ್ತೀರ. ಅದ್ರಕ್ಕಿಂತ ಅದ್ರಕ್ಕಿಂತ ಇವನ್ ತಿನ್ನೋದು, ಇವನ್ ಕುಡಿಯೋದು, ಈ ಹಣ್ಣುಗಳನ್ನ ತಿನ್ನೋದ್ರಿಂದ ಎಳ್ನೀರ್ ಕುಡಿಯೋದ್ರಿಂದ ಏನಾಗ್ತತಿ, ನಮ್ಗ ಆರೋಗ್ಯದ ಮ್ಯಾಗ ಒಳ್ಳೇದಾಗ್ತತಿ ಆರೋಗ್ಯಕ್ಕ.
1: ಹೌದು,
2: ಮತ್ತೆ ಅದರಿಂದ ಈಗ ಸನ್ ಸ್ಟ್ರೋಕ್ ಅಂತ ಹೇಳಿ ಆಗಲೇ ಒಂದು ಶಬ್ದ ಹೇಳಿದೆ ನಿಮ್ಗೆ. ಅದರಿಂದ ಏನಾಗ್ತದಪ್ಪ ಅಂತಂದ್ರೆ ಮನುಷ್ಯ ಈಗ ಅತಿಯಾದ ಬಿಸಿಲಲ್ಲಿ ತಿರುಗಾಡೋದ್ರಿಂದ ನಮ್ಮ ಬ್ರೇನ್ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಚಕ್ರ ಬರ್ತೈತೆ ಅದರಲ್ಲಿಂದ, ಚಕ್ರ ಬಂದು ಎಲ್ಲೋ ಈಗ ನೀವು ಗಾಡಿ ಹೊಡೆಯಕತ್ತಿದ್ರಿ, ಒಂದು ವೇಳೆ ಚಕ್ರ ಬಂತಪ್ಪ ಅಂತಂದ್ರೆ ಗಾಡಿ ಮ್ಯಾಗಿಂದ ಕೈಯೋ ಕಾಲೋ ಮುರ್ಕೊಳ್ಳೋದಾಗ್ತತಿ. ಅದಕ್ಕೆ ಆದಷ್ಟು ಬಿಸಿಲಾಗಿ ನೀವು ತಿರುಗಾಡ್ಲಾರ್ದನೆ ನೀವು ಆಗಲೇ ಹೇಳ್ದಂಗೆ ಮತ್ತು ರೇಡಿಯೋದಾಗ ಅದು ಹೇಳ್ತಾ ಇರ್ತಾರೆ, ತಾಸಿಗೊಮ್ಮೆ ಒಂದು ಗ್ಲಾಸ್ ನೀರು ಕುಡಿಬೇಕು ಅಂಥೇಳಿ, ಮತ್ತು ಇವೆಲ್ಲ ಹಣ್ಣು ತಿಂತಾ ಹೋದ್ರೆ ಈಗ ಬೆವರಿನ ಜೊತೆ ಏನಾಗಿರ್ತದಪ್ಪ ಅಂದ್ರೆ ಕೇವಲ ನೀರಿನ ಅಂಶ ಅಷ್ಟೇ ಹೊರಗೆ ಹೋಗಿರಂಗಿಲ್ಲ, ನಮ್ಮ ದೇಹದಲ್ಲಿದ್ದಂಥ ಲವಣಾಂಶಗಳು ಕೂಡ ದೇಹದಿಂದ ಹೊರಗೆ ಹೋಗಿರ್ತವೆ. ಅದಕ್ಕೆ ಇವೆಲ್ಲ ಹಣ್ಣುಗಳನ್ನು ತಿಂದು ಸ್ವಲ್ಪ ನೀರು ಕುಡಿಯೋದ್ರಿಂದ ಏನಾಗ್ತತಿ, ಅವು ಹೊಳ್ಳಿ ಜನ್ರೇಟ್ ಆಗಿ ನಮ್ಮ ದೇಹದ ಆರೋಗ್ಯ ಸ್ಥಿತಿ ಒಂದು ಲೆವೆಲ್ ಇರ್ತದೆ, ಕಾಪಾಡ್ಕೋಬಹುದು. ಇದರಲ್ಲಿಂದ ಏನಾಗ್ತತಿ, ಸಣ್ಣ ಹುಡುಗರಿದ್ರೆ ಅವು ಕಂಟಿನ್ಯೂ ಅಳ್ಕೋತಿರ್ತಾವ, ಸುಮ್ಮೆ ಏನಾಗ್ತತಿ ಸಿಟ್ಟು ಬರ್ತೈತಿ, ಏನ ಇಂಥ ಬಿಸಿಲತ್ನಾಗ ಕಾಡ್ತಾವ ಹೊಡಿತೀವಿ ನಾವು. ಆದ್ರೆ ಯಾಕೆ ಕಳ್ತಾವ ಅವು ಕೇಳಕ್ ಬಾಯಿರಂಗಿಲ್ಲ, ನಾವೇನ್ ಮಾಡ್ತೀವಿ ತಿಳ್ಕೊಳಂಗಿಲ್ಲ ಎದಕ್ಕೆ ಅಂತೇಳಿ.
1: ತ್ರಾಸ ಆಗ್ತೀವಿ ಬಿಸಿಲಿಗೆ.
2: ಹಾ, ಬಿಸಿಲಿಗೆ ತ್ರಾಸ ಆಗ್ತತಿ, ನೀರಡಿಕೆ ಆಗಿರ್ತಿತ್ತು ಆದ್ರೆ ಹೇಳಕ್ ಬಾಯಿ ಇರುದಿಲ್ಲ. ಅದಕ್ಕೆ ಅವಕ್ಕೂ ಏನದ, ಚಮಚೆಲೆ ಚಮಚೆಲೆ ನೀರು ಹಾಕ್ಬೇಕು. ನಾವು ನೀರು ಹಾಕೋದಿಲ್ಲ, ಹೊಟ್ಟೆ ತುಂಬ ತಿನ್ಸಿನಿ ಸುಮಾ ಅಳತತ್ ನೋಡತ್ತೆ ಹೊಡೆದ್ ಬಿಡ್ತೇವೆ ಒಮ್ಮೆ ಸಿಟ್ನಾಗ. ಅದಕ್ಕೆ ಅವಕ್ಕೂ ಕೂಡ ತಾಸಿಗೊಂದು ಐದರಿಂದ ಆರಾರು ಚಮಚೆ ನೀರು ಹಾಕಿದಂದ್ರೆ ಹಾಕಿ ನೋಡ್ಬೇಕಾದ್ರೆ, ತಾಸಿಗೊಮ್ಮೆ ಐದರಿಂದ ಆರಾರು ಚಮಚೆ ನೀವು ನೀರು ಹಾಕಿದ್ರೆ ಅಂದ್ರೆ ಕುಡಿತದ, ನೀರಡಿಕೆ ಆಗಿರ್ತದೆ. ನೀರಡಿಕೆ ಆಗಿ ಅದೇನು ಮಾಡ್ತದೆ, ಅದು ಆ ರೀತಿ ಅಳತಿರ್ತದ, ಇರಿಟೇಟ್ ಆಗ್ತಿರ್ತದೆ. ಅದಕ್ಕೆ ಅಷ್ಟು ನಮಗೆ ಹೋದಷ್ಟು ಬೆವರು ಹೋಗ್ಲಿಕ್ಕಿಲ್ಲ ಅಂದ್ರೂ ಅದಕ್ಕೆ ಏನಾಗ್ತತಿ, ಅದು

0: ಬಾಯಾರಿಕೆ ಆಗಿ ಈ ಶಾಖದಲೆಯ ಪರಿಣಾಮ ಸಣ್ಣ ಮಕ್ಕಳು ಹಿಡ್ಕೊಂಡು ಹಿರಿಯ ನಾಗರಿಕರ ಮೇಲೂ ಬೀರ್ತಿರ್ತದೆ. ಮತ್ತು ನಾವು ಇನ್ನೊಂದು ಏನು ತಪ್ಪು ಮಾಡ್ತೀವಿ ಅಂದ್ರೆ, ಈಗ ಮನೆಯೊಳಗೆ ಇವ್ರು ಇರ್ತಾರೆ, ವಯಸ್ಸಾದ ತಾಯಿ ತಂದೆ ಇರ್ತಾರೆ, ಹೌದಾ? ತಾಯಿ ತಂದೆ ಇದ್ರೆ ಈಗ ಅವ್ರದ್ದೇನೋ ಗೌರ್ಮೆಂಟ್ ಎಂಪ್ಲಾಯ್ ಇರ್ತಾರೆ, ಸರ್ಕಾರಿ ನೌಕರರಾಗಿ ನಿವೃತ್ತಿ ಆಗಿರ್ತಾರೆ. ಆ ನಿವೃತ್ತಿ ಆದವ್ರದ್ದು ಪೆನ್ಷನ್ ತಕೊಂಬರಕ್ಕು ಅಥವಾ ಬ್ಯಾಂಕಿಗೆ ಹೋಗಿ ರೊಕ್ಕ ತಕೊಂಬರಕ್ಕು ಹೋಗ್ತಿರ್ತಾರೆ. ಅವ್ರು ಮಾಡೋ ತಪ್ಪೇನಂದ್ರೆ, ಈಗ ಬ್ಯಾಂಕ್ಲಿಂದ ಚೆಕ್ ಬುಕ್ ತೊಗೊಂಡು ಚೆಕ್ ಮ್ಯಾಗ ಮನೆಯೊಳಗೆ ಮಕ್ಕಳಿರ್ತಾರೆ, ಮೊಮ್ಮಕ್ಕಳಿರ್ತಾರೆ, ಅವ್ರ ಹೆಸರಿಗೆ ಚೆಕ್ ಬರೆದು ಕೊಟ್ಬಿಟ್ರಂದ್ರೆ ಹೋಗಿ ರೊಕ್ಕ ತಕೊಂಬರ್ಬೋದು. ಈ ವಯಸ್ಸಾದ್ರು ಹೋದ್ರೆ ಏನಾಗ್ತೈತಿ, ಸ್ವಲ್ಪ ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ತದೆ. ಆ ರೋಗ ನಿರೋಧಕ ಶಕ್ತಿ ಕಡಿಮೆ ಇತ್ತು ಅಂತಂದ್ರೆ ಅವಾಗ ಏನಾಗ್ತದೆ, ಆ ರೋಗ ನಿರೋಧಕ ಶಕ್ತಿ ಕಮ್ಮಿ ಇದ್ದಾಗ ಎಲ್ಲರೂ ಆ ಚಕ್ರ ಬಂದು ಬೀಳುವಂಥ ಚಾನ್ಸಸ್ ಇರ್ತದೆ. ಈಗ ನಾವೇನು ತಿಳ್ಕೊಂಡಿರ್ತೀವಿ, ಬ್ಯಾಂಕಿಗೆ ಹೋಗ್ಯಾರ್ಬಿಡು ಬರ್ತಾರೆ, ಇಲ್ಲೇ ಯಾರು ಭೇಟಿಯಾಗಿರ್ಬೇಕು, ಮಾತಾಡ್ಕೋತ ಕೂತಿರ್ತಾರೆ. ಆ ಬೀಳುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಲ್ಲಿಗೋ ಅಥವಾ ಒಂದು ಯಾವುದೋ ಕೆಬ್ಬಣದ ಪಾರ್ಟಿಗೋ ಎಲ್ಲೋ ತಲೆ ಬಡಿತು ಅಂದ್ರೆ ಮತ್ತೆ ಗಾಯ ಆಗುವಂಥ ಚಾನ್ಸಸ್ ಇರ್ತದೆ, ಅಥವಾ ಒಳಗಡೆ ಎಲ್ಲಿ ಬಡದಿರ್ತದೆ ಏನಾಗಿರ್ತದೆ ಗೊತ್ತಾಗೋದಿಲ್ಲ. ಹಿಂಗಾಗಿ ಅವ್ರ ಮತ್ತೆ ನಾವು ಸ್ಕ್ಯಾನಿಂಗ್ ಮಾಡಿಸೋ ಇವೆಲ್ಲ ಮಾಡಿ ಅನಾಹುತ ಮಾಡ್ಕೊಳ್ಳೋಕ್ಕಿಂತ ಆದಷ್ಟು ಒಂದು ಚೆಕ್ ಬುಕ್ ಮ್ಯಾಗ ಅವರು ಸಹಿ ಮಾಡಿಕೊಟ್ರೆ ಅಂದ್ರೆ ನಾವ್ಯಾರು ಹೋಗಿ ತೊಗೊಂಡು ಬರ್ಬೋದು. ಇವೆಲ್ಲ ಹಿರಿಯ ನಾಗರಿಕರು ಕೂಡ ಮಾಡುವಂಥ ತಪ್ಪುಗಳಿವೆಲ್ಲ. ಅದಕ್ಕೆ ಶಾಖದಲೆಗೆ ಈ ವರ್ಷದ ಒಂದು ಇದನ್ನು ನೋಡಿದರೆ, ಆದಷ್ಟು ಬೆಳಗ್ಗೆ 11 ಗಂಟೆಯಿಂದ ಸಂಜೆ 4 ಗಂಟೆ ತನಕ ಎಲ್ಲೂ ಹೊರಗೆ ಯಾರೂ ತಿರುಗಾಡಬಾರ್ದು, ಯಾವ ವಯಸ್ಸದವರು ತಿರುಗಾಡಬಾರ್ದು
1: ಅವಶ್ಯಕತೆ ಇಲ್ಲ. ಮೊನ್ನೆ ಪೇಪರ್ದಾಗ ಕೊಟ್ಟಿದ್ರಣ್ಣ, ಹಿಂಗ ಅಲ್ಲಿ ಒಬ್ಬ ಹುಡುಗ ಮಾರ್ಕೆಟ್ ಹೋಗಿದಂತ, ವಾಪಸ್ ಬರುವಾಗ ತಿರುಗಿ ಬಂದು ಬಿದ್ದಂತ, ಅವ್ ಆಸ್ಪತ್ರೆ ಸೇರಿಸಿದ್ರ ಅವ್ನ ಮೈಯಾಗ ನೀರಿನ ಅಂಶ ಕಡಿಮೆ ಆಗಿ ಅವ್ನ್ ಬಹಳ ಅಸ್ವಸ್ಥ ಆಗಿದಂತ ಇದನ್ನು ಹೇಳಿದ್ರು. ಮತ್ತ್ ನಮ್ ಗೆಳೆಯನು ಮೊನ್ನೆ ಬಿದ್ದಿದ್ದಪ್ಪ ರೋಡ್ ಅಂತಕ, ಮಧ್ಯಾಹ್ನ ಹೋಗಿದ್ದವ, ಹೊಲದಿಂದ ಬರುವತ್ನಾಗ ಬಿಸಿಲು ಜಾಸ್ತಿ ಆಗಿಬಿಟ್ಟೈತಲ್ಲ, ಅವ್ನ್ ತ್ರಾಸ ಆಗಕತ್ತೈತಿ, ತ್ರಾಸ ಆಗತ್ತಾನ, ವಾಮಿಟ್ ಕೂಡ ಆಗೈತೆ ಅವಂಗ, ವಾಮಿಟ್ ಆಗಿ ಎಲ್ಲೇ ಬಿದ್ದ್ಬಿಟ್ಟಾನ. ಅಲ್ಲಿಂದ ಮತ್ತ ಅವ್ರ ರಿಲೇಷನ್ ಅವ್ರು ಯಾರೋ ನೋಡಿದ್ರಂತ ಕರ್ಕೊಂಡು ಆಸ್ಪತ್ರೆಗೆ ಹೋಗಿದ್ರು. ಅವ್ರು ಹೇಳತ್ತಿದ್ರು ಅವಂಗ ದೇಹದಾಗ ನೀರಿನ ಅಂಶ ಕಡಿಮೆ ಆಗೈತಿ, ಅದಕ್ಕೆ ಹಣ್ಣು ಹಂಪಲುಗಳನ್ನ ತಿನ್ನಿಸ್ಬೇಕು, ಮತ್ತ ವಿಟಮಿನ್ಸ್ ಇರುವಂತ ಇವು ಹಾಲನ್ನು ಬೆಳಿಗ್ಗೆ ಕುಡಿಬೇಕು, ಮಧ್ಯಾಹ್ನ ಏನೈತಿ ಇವು ತಂಪಾದ ಪಾನಿಗಳು ಮಜ್ಜಿಗೆ ಸರ್ಬತ್ತ ಮತ್ತ ಇವು ಎಳ್ನೀರ್ಗಳನ್ನ ಕುಡಿಬೇಕಂತ ಹೇಳಿದ್ರಂತ ಅವಂಗ.
0: ಡಾಕ್ಟರ್ ಮತ್ತೆ ಕರೆಕ್ಟ್ ಹೇಳ್ಯಾರವರು, ಕರೆಕ್ಟ್ ಐತೆ, ಅದನ್ನ ನಾವು ಪಾಲಿಸಂಗಿಲ್ಲ. ಬರೀ ತಣ್ಣನ್ ಬಾಟ್ಲಾಗಿಂದ ಅಂಗಡಿಯಾಗ ಕೊಟ್ಟು 5 ರೂಪಾಯಿ ಹೆಚ್ಚಿಗೆ ಹೋದ್ರು ಪರವಾಗಿಲ್ಲ, ತಣ್ಣ ನೀರು ಕುಡಿತೀವಿ ಅದು ಉಲ್ಟಾ ಹೀಟ್ ಆಗತ್ತೆ ಬಾಡಿ.
1: ಹಂಗಾದ್ರೆ ಕೃಷ್ಣ, ಇನ್ನು ನಾವು ಏನ ಕೆಲಸ ಮಾಡ್ಬೇಕಾದ್ರೆ ಬೆಳಿಗ್ಗೆ 5 ಗಂಟೆಗೆ ಬೇಗ ಮುಗಿಸ್ಕೊಂಡ ಮಧ್ಯಾಹ್ನ ಏನೈತಿ ಒಂದು ಸುರಕ್ಷಿತ ಸ್ಥಳದಲ್ಲಿ ಕುಂತ್ಕೊಳ್ಳೋದು ಬಹಳ ಒಳ್ಳೇದನ್ನ ಸಾಧ್ಯ ನೋಡಪ್ಪ.
0: ಅಷ್ಟು ಮಾಡ್ರಂಗಂದ್ರೆ ಒಟ್ಟ ಇನ್ ಆಗಿದ್ದ ತಪ್ಪ ಇನ್ ಮುಂದೆ ಆಗ್ಬಾರ್ದು ನೋಡಿ.
1: ಆಯ್ತಾಯ್ತು ಸರ್,
0: ಯಾಕಂದ್ರೆ ಆರೋಗ್ಯ ಬರೋದು ಒಂದೇ ಸಲ,
2: ಹೌದು ಸರ್,
0: ಅದಕ್ಕೆ ಹಂಗೆ ಮಾಡ್ಬೇಡ್ರಿ.
1: ಆಯ್ತು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್,
0: ವೆಲ್ಕಮ್.
3: ಇದುವರೆಗೆ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
4: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕಿರಣ್ ಕುಮಾರ್ ಶೇಖದಾರ್, ಕೃಷ್ಣ ತಳೆವಾಡ್ ಹಾಗೂ ಸಿದ್ದರಾಯ್ ಎನ್ ಸಾಳುಂಕೆ.
3: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ಇನ್ನೀಗ ಕೇಳಿ ಸ್ಪೆಷಲ್ ಮಿಕ್ಸ್ ಮಿಶ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಒಂದು ಭಕ್ತಿಗೀತೆ. ಪುರಂದರ ದಾಸರ ಕೃತಿ, ಹಾಡಿದ್ದಾರೆ ಎಂ ವೆಂಕಟೇಶ್ ಕುಮಾರ್. ಕಾರುಣ್ಯ ಮೂರುತಿಯೇ ಕಂಗಳು ಮೂರುಳ್ಳ ದೊರೆಯೇ,

ಗಮನಿಸಿ, ಭಾರತೀಯ ಹವಾಮಾನ ಇಲಾಖೆ 2026 ಬೇಸಿಗೆಯ ಕಾಲದ ತಾಪಮಾನ ರಾಜ್ಯದ ಹಲವೆಡೆಯಲ್ಲಿ ಇತ್ತೀಚೆಗೆ ಸಾಮಾನ್ಯ ಮಟ್ಟಕ್ಕಿಂತ ಹೆಚ್ಚಾಗಿದೆ. ಇದರಿಂದ ಜನರಲ್ಲಿ ಹೀಟ್ ಸ್ಟ್ರೋಕ್, ದೇಹದ ನೀರಿನ ಕೊರತೆ ಮತ್ತು ದೌರ್ಬಲ್ಯ ಉಂಟಾಗುವ ಸಾಧ್ಯತೆ ಇದೆ. ಆದ್ದರಿಂದ ಎಲ್ಲರೂ ಜಾಗೃತಿ ವಹಿಸಿಕೊಳ್ಳುವುದು ಬಹಳ ಮುಖ್ಯವಾಗಿದೆ. ಬಿಸಿಲಿನ ತೀವ್ರತೆ ಹೆಚ್ಚು ಇರುವ ಸಮಯವಾದ ಮಧ್ಯಾಹ್ನ 12-3 ಗಂಟೆಯವರೆಗೆ ಹೊರಗೆ ಹೋಗುವುದನ್ನು ತಪ್ಪಿಸಿಕೊಳ್ಳಬೇಕು. ಆ ಸಮಯದಲ್ಲಿ ಸೂರ್ಯನ ಕಿರಣಗಳು ಹೆಚ್ಚು ಹಾನಿಕಾರಕವಾಗಿರುತ್ತವೆ. ದೇಹದಲ್ಲಿ ನೀರಿನ ಕೊರತೆ ಆಗದಂತೆ ದಿನಪೂರ್ತಿ ಹೆಚ್ಚು ನೀರು ಕುಡಿಯಬೇಕು. ORS, ಮಜ್ಜಿಗೆ, ಲಿಂಬೆ ಶರಬತ್ತು ಇಂತಹ ಪಾನೀಯಗಳನ್ನು ಸೇವಿಸಬೇಕು. ಜೊತೆಗೆ ಎಳೆನೀರನ್ನು ಸೇವಿಸುವುದರಿಂದ ದೇಹ ಶೀತಲವಾಗಿರುತ್ತದೆ. ಹೊರಗೆ ಹೋಗುವಾಗ ಹಗುರವಾದ ಬಿಳಿ ಅಥವಾ ಹತ್ತಿ ಬಟ್ಟೆ ಧರಿಸಿರಿ. ತಲೆಗೆ ಟೋಪಿ ಅಥವಾ ತುಪ್ಪಟೆ ಹಾಕಿಕೊಳ್ಳಬೇಕು. ಇದರಿಂದ ನೇರ ಬಿಸಿಲಿನ ಪ್ರಮಾಣ ಕಡಿಮೆಯಾಗುತ್ತದೆ. ಮಕ್ಕಳು, ವೃದ್ಧರು ಮತ್ತು ಗರ್ಭಿಣಿಯರು ಹೆಚ್ಚು ಜಾಗೃತೆ ವಹಿಸಬೇಕು. ಅವರಿಗೆ ಬಿಸಿಲಿನ ಪರಿಣಾಮ ಬೇಗ ಆಗುವ ಸಾಧ್ಯತೆ ಇರುತ್ತದೆ. ಒಂದು ವೇಳೆ ಬಿಸಿಲಿನ ತಾಪಮಾನಕ್ಕೆ ಈಡಾದ ವ್ಯಕ್ತಿಗೆ ಪ್ರಥಮ ಚಿಕಿತ್ಸೆಯನ್ನು ಈ ರೀತಿ ನೀಡಬಹುದಾಗಿದೆ. ಅತಿ ಹೆಚ್ಚು ತಾಪಮಾನಕ್ಕೆ ತುತ್ತಾದ ವ್ಯಕ್ತಿಯನ್ನು ನೆರಳಿನ ಅಡಿಯಲ್ಲಿ ತಂಪಾದ ಸ್ಥಳಕ್ಕೆ ಸ್ಥಳಾಂತರಿಸುವುದು ಮುಖ್ಯವಾಗಿದೆ. ಒದ್ದೆಯಾದ ಬಟ್ಟೆಯಿಂದ ಮೈವರಿಸುವುದು, ದೇಹದ ಉಷ್ಣತೆಯನ್ನು ತಪ್ಪಿಸಿ ತಲೆಯ ಮೇಲೆ ನೀರನ್ನು ಹಾಕಬೇಕು. ನೀರು ಅಥವಾ ORS ನಿಂಬೆ ಪಾನಕ ರಸವನ್ನು ಕುಡಿಸಬೇಕು. ರೋಗ ಲಕ್ಷಣಗಳು ಉಲ್ಬಣವಾದರೆ, ದೀರ್ಘಕಾಲದವರೆಗೆ ಇದ್ದರೆ ಅಥವಾ ವ್ಯಕ್ತಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರೆ ವೈದ್ಯರಿಗೆ ಸಂಪರ್ಕಿಸಿರಿ. ಉತ್ತಮ ಗಾಳಿಗಾಗಿ ಬಟ್ಟೆಗಳನ್ನು ಸಡಿಲಿಸಿಕೊಳ್ಳಬೇಕು. ಅತಿ ಹೆಚ್ಚು ತಾಪಮಾನದಿಂದ ಉದ್ಭವಿಸಬಹುದಾದ ರೋಗ ಲಕ್ಷಣಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆಯಿಂದ ಆಗಿಂದಾಗಲೇ ನೀಡುವ ಮಾರ್ಗಸೂಚಿಗಳನ್ನು ಪಾಲಿಸಬೇಕು. ಎಲ್ಲರೂ ಹೆಚ್ಚು ನೀರು ಕುಡಿಯಿರಿ, ಬಿಸಿಲಿನಿಂದ ತಪ್ಪಿಸಿಕೊಳ್ಳಿ, ಆರೋಗ್ಯವನ್ನು ಕಾಪಾಡಿಕೊಳ್ಳಿರಿ.

ಆತ್ಮೀಯರೇ, ತಾವೀಗ ವಿಜಯಪುರ ಆಕಾಶವಾಣಿ ಕೇಂದ್ರದಿಂದ ಕೇಳುತ್ತಿರುವಿರಿ ಸ್ಪೆಷಲ್ ಮಿಕ್ಸ್ ಮಿಶ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಕೇಳಿ ಹೌಸ್ಫುಲ್ ಚಿತ್ರದಿಂದ ಆದ ಗೀತೆ.

ಆತ್ಮೀಯ ಕೆಳಗರೆ, ಸ್ಪೆಷಲ್ ಮಿಕ್ಸ್ ಮಿಶ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ತಾವು ಹೌಸ್ಫುಲ್ ಚಿತ್ರದಿಂದ ಆದ ಗೀತೆಯನ್ನು ತರುಣ್ ಸಾಗರ್ ಹಾಗೂ ಅಲಿಯಾಸೋ ಲಾಯ್ ಇವರ ಧ್ವನಿಗಳಲ್ಲಿ ಕೇಳುತ್ತಿರುವಿರಿ. ಸಮೀರ್ ಅವರ ಗೀತ ರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಶಂಕರ್ ಇಶಾನ್ ಲಾಯ್.

ಪ್ರಿಯ ಕೇಳುಗರೆ, ಇದುವರೆಗೆ ಸ್ಪೆಷಲ್ ಮಿಕ್ಸ್ ಮಿಶ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಿದ್ರಿ. ಆತ್ಮೀಯ ಕೇಳುಗರೆ, ಗಮನಿಸಿ, ಇಂದು ಮಧ್ಯಾಹ್ನ 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಹಾಗೂ ವ್ಯಾಖ್ಯಾನ ಪ್ರಸ್ತುತಿ ಡಾಕ್ಟರ್ ಎ.ಎಸ್. ಶಂಕರ ನಾರಾಯಣ ಅವರಿಂದ. 2:40 ಕಾವ್ಯವಾಚನ ಹರಿಶ್ಚಂದ್ರ ಕಾವ್ಯದಲ್ಲಿ ಬರುವ ಪ್ರಸಂಗ ವಿಶ್ವೇಶ್ವರ ಸಾಕ್ಷಾತ್ಕಾರ, ವಾಚನ ಸತ್ಯವತಿ ಕೇಶವಮೂರ್ತಿ, ವ್ಯಾಖ್ಯಾನ ಪದ್ಮಿನಿ ರಾಮಮೂರ್ತಿಯವರಿಂದ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 9:30. ಕೇಳಿ ಚಿತ್ರಗೀತೆಗಳ ಕಾರ್ಯಕ್ರಮ. ಅದಕ್ಕೂ ಮೊದಲು ಕೆಲವು ವಾಣಿಜ್ಯ ಪ್ರಕಟಣೆಗಳು.

0: ಶುಲ್ಕ ರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಪ್ಲಾಟ್ಫಾರ್ಮ್ ನಂಬರ್ 2 ಸೆ ಚಲನೆ ವಾಲಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಕೆ ಯಾತ್ರಿಯೋ.
2: ನಾನೆಲ್ಲಿದ್ದೀನಿ?
3: ನಿನ್ನನ್ನಲ್ಲ, ಇದನ್ನು ಮೊಬೈಲ್ ಚಾರ್ಜ್ ಮಾಡೋಕಿತ್ತು.
4: ಬುದ್ಧಿ ಚಾರ್ಜ್ ಮಾಡೋ.
5: ಹೀಗೆ ಪಬ್ಲಿಕ್ ಪೋರ್ಟ್ ನಿಂದ ಚಾರ್ಜ್ ಮಾಡಿದ್ರೆ ಪರ್ಸನಲ್ ಡೇಟಾ ಆಗುತ್ತೆ ಪಬ್ಲಿಕ್.
4: ನೋಡಿದ್ಯಾ
2: ಅಪ್ಪ, ಒಂದ್ ನಿಮಿಷ, ನಾನ್ ಪೇ ಮಾಡ್ತೀನಿ. ನೋ ಸಿಗ್ನಲ್.
5: ಈಗೇನ್ ಮಾಡ್ತೀಯಾ?
2: ಫ್ರೀ ವೈಫೈ ಇದೆಯಲ್ಲ.
4: ಪೆದ್ದು ಸುಧಾರಿಸ್ಕೋ.
5: ಪೇಮೆಂಟ್ಸ್ಗಾಗಿ ನೋ ಓಪನ್ ವೈಫೈ
2: ಅಂದ್ರೆ ಫ್ರಾಡ್ ಗೆ ಮಾಡಿ. ಬಾಯ್ ಬಾಯ್.
5: RBI ಹೇಳುತ್ತೆ,
4: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
6: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
7: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
6: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯ

ಇರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಇದೀಗ ವಿಜಯಪುರ ಆಕಾಶವಾಣಿ ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ. ಮಂಜುಳ ಗುರುರಾಜ್ ಅವರ ಧ್ವನಿಯಲ್ಲಿ ಕೇಳಿಬರುತ್ತಿರುವ ಈ ಗೀತೆ ನೀ ಬರೆದ ಕಾದಂಬರಿ ಚಿತ್ರದ್ದು.

ಇದೀಗ ಮಂಜುಳಾ ಗುರುರಾಜ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಇವರ ಧ್ವನಿಯಲ್ಲಿ ನೀವರೆದ ಕಾದಂಬರಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ಇನ್ನೀಗ ಕೇಳಿ

ಇದುವರೆಗೆ ಬಾನಲ್ಲೇ ಮಧುಚಂದ್ರಕ್ಕೆ ಚಿತ್ರದಿಂದ ಆದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳಿದಿರಿ.

0: ಅಬಾಬಾಬಾಬಾಬಾ, ಏನ್ ರಣಬಿಸಲಪ್ಪ ಇದು. ಹಿಂಗಾದ್ರ ಜನ ಬದುಕೋದ್ ಹೆಂಗ? ಮನುಷ್ಯರಿಗೆ ತಡಿಯಾಕ ಆಗೋಲ್ದು. ಇನ್ನ ಈ ಬಿಸಿಲಿನ ತಾಪಕ್ಕ ಪಶು ಪಕ್ಷಿಗಳ ಗತಿ ಏನಂತೀನಿ? ಇದಕ್ಕೆ ಏನ್ ಮಾಡ್ಬೇಕು ಅನ್ನೋದು ತಿಳಿದಂಗಾಗೈತಿ.
1: ಯಜಮಾನ್ರೆ, ಇದು ನಿಸರ್ಗದ ಎಚ್ಚರಿಕೆ ಗಂಟೆ. ಈ ಉತ್ತರ ಕರ್ನಾಟಕಕ್ಕ ಇದೇನು ಹೊಸದಲ್ಲ, ಆದ್ರ ನೀವು ವಿಚಾರ ಮಾಡುವ ವಿಷಯದೊಳಗೂ ಅರ್ಥ ಐತಿ. ಇದಕ್ಕ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ವಿಜಯಪುರ, ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರು ಸಾರ್ವಜನಿಕರ ಹಿತದೃಷ್ಟಿಯಿಂದ ಒಂದು ಪ್ರಕಟಣೆಯನ್ನ ಹೊರಡಿಸ್ಯಾರ. ನೀವು ಕೇಳಿಲ್ಲೇನು?
0: ಇಲ್ರಿ, ನಾ ಕೇಳಿಲ್ಲಲ್ಲ. ಏನೈತ ಆ ಪ್ರಕಟಣೆ ಒಳಗ?
1: ಅದರಿ, ಬ್ಯಾಸಿಗೆ ಬಿಸಿಲು ದಿನಾ ದಿನ ಹೆಚ್ಚಾಗೋದ್ರಿಂದ ಕೆಲವು ಆರೋಗ್ಯಕರ ಅಂಶಗಳನ್ನ ಎಲ್ಲಾ ಜನರಿಗೂ ತಿಳಿಸುವಂತ ಪ್ರಯತ್ನ ಮಾಡ್ಯಾರ್ರಿ.
0: ಓಹೋ, ಆ ಪ್ರಕಟಣೆ ನನಗ್ ಗೊತ್ತೈತ್ರಿ.
1: ಹೌದ್ರಿ, ಯಾವ್ದು ಹೇಳ್ರಿ ನೋಡುನು.

0: ತಿಳಿ ಮತ್ತು ಸಡಿಲವಾದ ಹತ್ತಿ ಬಟ್ಟೆಗಳನ್ನು ಧರಿಸಿ ಹೊರಗೆ ಹೋಗುವಾಗ ಛತ್ರಿ ಟೋಪಿ ಕನ್ನಡಕವನ್ನು ಬಳಸಿ ಬಾಯಾರಿಕೆ ಇಲ್ಲದಿದ್ದರೂ ಆಗಾಗ ನೀರು ಕುಡಿಯಿರಿ.
1: ದೇಹ ತಂಪಾಗಿಸುವ ಎಳೆನೀರು ಮಜ್ಜಿಗೆಯಂತಹ ಪಾನೀಯಗಳನ್ನು ಸೇವಿಸಿ. ಮದ್ಯಪಾನ ಚಹಾ ಕಾಫಿ ಹೆಚ್ಚು ಸಕ್ಕರೆಯ ಅಂಶವಿರುವಂತಹ ಪಾನೀಯಗಳಿಂದ ದೂರವಿರಿ.
0: ಕಲ್ಲಂಗಡಿ ಕಿತ್ತಳೆ ಸೌತೆಕಾಯಿ ಸೊಪ್ಪು ಹಾಗೂ ನೀರಿನ ಅಂಶ ಇರುವ ಹೆಚ್ಚು ತರಕಾರಿಗಳನ್ನು ಹೆಚ್ಚು ಸೇವಿಸಿ. ಮಕ್ಕಳು ವೃದ್ಧರು ಗರ್ಭಿಣಿಯರು ನೇರ ಬಿಸಿಲಿಗೆ ಒಡ್ಡಿಕೊಳ್ಳದಂತೆ ನೋಡಿಕೊಳ್ಳಿ. ಮನೆಯೊಳಗೆ ಗಾಳಿಯಾಡುವಂತೆ ನೋಡಿಕೊಳ್ಳಿ. ನಿಲ್ಲಿಸಿದ ವಾಹನಗಳ ಒಳಗೆ ಮಕ್ಕಳನ್ನು ಮತ್ತು ಸಾಕು ಪ್ರಾಣಿಗಳನ್ನು ಬಿಡಬೇಡಿ. ತಲೆ ಸುತ್ತು ವಾಕರಿಕೆ ಕಂಡು ಬಂದಲ್ಲಿ ವಿಶ್ರಾಂತಿ ಪಡೆಯಿರಿ.
1: ಆರೋಗ್ಯದಲ್ಲಿ ಏರುಪೇರು ಕಂಡು ಬಂದಲ್ಲಿ ತಕ್ಷಣವೇ ನೆರಳಿನ ಜಾಗಕ್ಕೆ ತೆರಳಿ ನೀರು ಕುಡಿಯಿರಿ.
0: ಹೌದು ನೋಡ್ರಿ, ಇಷ್ಟು ಸರಳವಾದ ಅಂಶಗಳನ್ನು ಪಾಲನೆ ಮಾಡಿದ್ರೆ ಬಿಸಿಲಿನಿಂದ ಸುರಕ್ಷತೆ ಪಡಿಬಹುದಲ್ರಿ?
1: ಹೌದ್ರಿ, ಅದಕ್ಕ ವಿಜಯಪುರ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರವು ಇದನ್ನ ಎಲ್ಲಾ ಜನತೆಯ ಜಾಗೃತಿಗಾಗಿ ಪ್ರಕಟಣೆ ಹೊರಡಿಸಿದ್ದು ಎಷ್ಟೋ ಜನರಿಗೆ ಉಪಯೋಗವಾಗ್ತದೆ ನೋಡ್ರಿ.
0: ಇದು ತಮ್ಮ ಆರೋಗ್ಯ ಸುರಕ್ಷತೆಗಾಗಿ ನೀಡುವ ಸಂದೇಶವೆಂದು ತಿಳಿದು ಇದನ್ನು ಪಾಲಿಸಿ ಬಿಸಿಲಿನಿಂದ ರಕ್ಷಿಸಿಕೊಳ್ಳಿ.

ಮೇ ಕೇಳುಗರೆ 101.8 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ವಿಜಯಪುರ ಆಕಾಶವಾಣಿ ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳುತ್ತಿರುವಿರಿ. ಇನ್ನೀಗ ಕೇಳಿ, ರೋಮಿಯೋ ಚಿತ್ರದಿಂದ ಇದ್ದ ಗೀತೆ. ಧ್ವನಿಯಾಗಿದ್ದಾರೆ ಶ್ರೇಯಾ ಘೋಷಾಲ್ ಹಾಗೂ ಸಂಗಡಿಗರು.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಸಂಗಮ ಚಿತ್ರದ ಗೀತೆ ಧ್ವನಿಯಾಗಿದ್ದಾರೆ ಸಾಗರ್ ಹಾಗೂ ದಿವ್ಯಾ. ಕವಿರಾಜ್ ಅವರ ಗೀತರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದ

ಇದುವರೆಗೆ ಪ್ರಸಾರವಾದ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನೀವರೆದ ಕಾದಂಬರಿ, ಹಾಲುಂಡ ತವರು, ಬಾನಲ್ಲೆ ಮಧುಚಂದ್ರಕೆ, ಶಬ್ದವೇದಿ, ರೋಮಿಯೋ ಹಾಗೂ ಸಂಗಮ ಚಿತ್ರಗಳಿದ್ದಾದ ಗೀತೆಗಳನ್ನು ಕೇಳಿದ್ರಿ.

ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಬೆಳಗಿನ 10 ಗಂಟೆಯಾಗುತ್ತಲಿದೆ. ಇನ್ನೀಗ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಮುಂದುವರಿಯಲಿವೆ.

0: ನೀನನ್ನ ಗೆಲ್ಲಲಾದ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರುಗಳ ಧ್ವನಿಯಲ್ಲಿ, ಸಾಹಿತ್ಯ ಚಿ ಉದಯಶಂಕರ್ ಅವರದು, ಸಂಗೀತ ಇಳಯರಾಜ ಅವರಿಂದ. ಶ್ರೋತೃಗಳೇ, ಈಗ ಗಾನಗಂಗೆ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ, ಮತ್ತೆ 10:05 ಗಾನಗಂಗೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರವಾ ದಿನ ಸುದಿನ
2: ಸಿಕ್ಕಿಬಿದ್ರು.
3: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಚೈತ್ರ,
6: ಏನತ್ತೆ?
5: ಈ ಮನೆಯಲ್ಲಿ ಕೆಲವು ನಿಯಮಗಳಿವೆ.
6: ಅಂದ್ರೆ
5: ಇಲ್ಲಿ ಕ್ಯಾಶ್ ನ ಸಂಪ್ರದಾಯ ಇಲ್ಲ.
6: ಮತ್ತೆ ವ್ಯವಹಾರ?
5: ಅದು ನಾವು ಡಿಜಿಟಲ್ ಪಾವತಿ ಮಾಡೋದು.
6: ಓಹ್, ಅಂದ್ರೆ UPI ಇಂದ?
5: ಹೌದಾ?
6: ಹಾ.
5: ಮತ್ತೆ ಕೇಳು, ಇನ್ನೂ ಒಂದು ನಿಯಮವಿದೆ.
6: ಅದೇನತ್ತೆ?
5: ನಿನ್ನ ಮೊದಲ ಉಡುಗೊರೆಯು UPI ನಿಂದಲೇ ಸಿಗುತ್ತೆ.
6: ಏನತ್ತೆ?
7: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
8: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
9: ನಾನು ನಿಮ್ಮ ಆಕಾಶವಾಣಿ
10: ಸಂಗೀತವೇ ನನ್ನ ದೇವರು, ಚಪ್ಪಾಳೇ ನನ್ನ ಉಸಿರು.
9: ನಂಗೀಗ 90 ಸಂಭ್ರಮ.
10: ಈ ನಿಮ್ಮ ಪ್ರೀತಿಯನ್ನು ಮರೆಯಲಾಗದು.
9: ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸುದ್ದಿ ನನ್ನಿಂದಲೇ ಮೊದಲು ಹೊರಬಿದ್ದದ್ದು.
10: ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ.
9: ಗಾಂಧಿ, ಸುಭಾಷರು, ನೆಹರು, ಅಂಬೇಡ್ಕರರು, ಕುವೆಂಪು, ಟ್ಯಾಗೂರರು, ಬೇಂದ್ರೆ, ರಾಜಕುಮಾರರು ನನ್ನೊಡಲಲ್ಲಿ ನುಡಿದವರು.
11: ಇಲ್ಲಿ ಯಾವುದೋ ಒಂದು ಸಮಾರಂಭದಲ್ಲಿ ಅಭಿಮಾನಿಗಳನ್ನ ಉದ್ದೇಶಿಸಿ ಒಂದು ಮಾತು ಹೇಳಿದೆ. ನಾನು ದೇವರು ಕಂಡಿದ್ದೀನಿ, ನೀವೆಲ್ಲ ಒಪ್ಪುಗೊತ್ತೀರಾ ಅಂತ ಹೇಳಿ ಅವರುಗಳಿಗೆಲ್ಲ ಆಶ್ಚರ್ಯ.

0: ಇದೇನು ಹೇಳಕ್ಕಾಗಲ್ಲ, ಮನುಷ್ಯ ಕಂಡಿದ್ರು ಕಂಡಿರಬಹುದು ಅಂತ. ಆವಾಗ ಅವ್ರನ್ನೆಲ್ಲ ನೀವೇ ನೋಡಿದ ದೇವರುಗಳೆಲ್ಲ.
1: ಸಂಗೀತಕ್ಕೆ ತವರಂತೆ ನಾನು, ಮನೆ ಮನೆಯ ಗಡಿಯಾರ ನಾನು, ಮಕ್ಕಳಿಗೆ ಮಾಹಿತಿ, ಹಿರಿಯರಿಗೆ ಸಾರಥಿ, ರೈತರಿಗೆ ಮಿತ್ರ, ಸೈನಿಕರಿಗಂತೂ ಆಪ್ತ ಮಿತ್ರ, ಸುದ್ದಿ ಹೊತ್ತು ತರಲು ನಾನೇ ಅಧಿಕೃತ. ನಿಮ್ಮ ಸಂಗಾತಿ ಈಗ 90 ಕಿಶೋರನು, ನಿಮ್ಮ ಆಕಾಶವಾಣಿ ನಾನು.
2: ಜೀವನವೆಲ್ಲವೂ ನಾ ಹಾಡುವೆ.

0: ಬಯಸುವೆ.
1: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
2: ಅಮ್ಮ, ನನ್ಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
3: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
4: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
5: ನಂಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ, ನಾನು ಆಡ್ದಿರೋ ಆಟ ಇಲ್ಲ.
6: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ, ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
7: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
6: 7 ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
8: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನು ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
6: ಹೌದಾ?
7: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
9: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.
10: ಗಾನಗಂಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಶ್ರೋತೃಗಳೇ, ಇವತ್ತು May 17 ವಿಶ್ವ ರಕ್ತದೊತ್ತಡ ದಿನ. ಜನರಲ್ಲಿ ರಕ್ತದೊತ್ತಡದ ಬಗ್ಗೆ ಜಾಗೃತಿಯನ್ನು ಮೂಡಿಸೋದು, ಹಾಗೆಯೇ ಆರೋಗ್ಯಕರ ಜೀವನ ಶೈಲಿಗೆ ಪ್ರೋತ್ಸಾಹವನ್ನು ನೀಡೋದು ಈ ಒಂದು ದಿನದ ಉದ್ದೇಶವಾಗಿದೆ. ರಕ್ತದೊತ್ತಡ ಅಂದರೆ ಏನು, ಅದಕ್ಕೆ ಕಾರಣಗಳೇನು ಅಂತ ಇದುವರೆಗೆ ನೀವು ಕೇಳ್ತಾ ಇದ್ರಿ. ಇನ್ನೀಗ ರಕ್ತದೊತ್ತಡ ಹೆಚ್ಚಾದರೆ ತಲೆನೋವು, ತಲೆ ಸುತ್ತು, ಉಸಿರಾಟದ ತೊಂದರೆ, ಹೃದಯ ಬಡಿತ ಹೆಚ್ಚಾಗೋದು ಮುಂತಾದ ಸಮಸ್ಯೆ ಕಾಣಿಸಬಹುದು. ಕೆಲವೊಮ್ಮೆ ಯಾವುದೇ ಲಕ್ಷಣಗಳಿಲ್ಲದೆಯೇ ಸಹ ರಕ್ತದೊತ್ತಡ ಇರಬಹುದು. ಆದ್ದರಿಂದ ನಿಯಮಿತ ಆರೋಗ್ಯ ತಪಾಸಣೆ ಬಹಳ ಮುಖ್ಯವಾಗಿದೆ. ಬನ್ನಿ, ಗಾನಗಂಗೆ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಕೇಳೋಣ. ಕನಸಲು ನೀನೆ, ಮನಸಲು ನೀನೆ ಚಿತ್ರದಿಂದ LN ಶಾಸ್ತ್ರಿಯವರ ಧ್ವನಿಯಲ್ಲಿ, K ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ಚೈತನ್ಯ ಅವರಿಂದ.

ಪ್ರಿಯ ಶ್ರೋತೃಗಳೇ, ಒತ್ತಡರಹಿತ ಜೀವನವೇ ಉತ್ತಮ ಆರೋಗ್ಯದ ಗುಟ್ಟು. ಪ್ರತಿದಿನ ಕನಿಷ್ಠ ಅರ್ಧ ಗಂಟೆ ಆದರೂ ನಡೆದಾಡೋದು, ಯೋಗ, ಧ್ಯಾನ, ಹಾಗೆಯೇ ಸರಿಯಾದ ಆಹಾರ ಪದ್ಧತಿ ಆರೋಗ್ಯವನ್ನು ಕಾಪಾಡಲು ತುಂಬ ಸಹಾಯ ಮಾಡುತ್ತೆ. ಹಣ್ಣುಗಳು, ತರಕಾರಿಗಳು, ಕಡಿಮೆ ಉಪ್ಪಿನ ಆಹಾರ, ಹಾಗೆಯೇ ಸಾಕಷ್ಟು ನೀರು ಸೇವಿಸೋದು ರಕ್ತದೊತ್ತಡ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತೆ. ನಗುವು ಸಹ ಒಂದು ಔಷಧಿಯೇ. ಮನಸ್ಸು ಹಗುರವಾಗಿದ್ದರೆ ದೇಹವು ಆರೋಗ್ಯವಾಗಿರುತ್ತೆ. ಬನ್ನಿ, ಬದುಕಿನ ಉತ್ಸಾಹ ತುಂಬುವಂಥ ಇನ್ನೊಂದು ಗೀತೆ ಕಡೆ ಸಾಗೋಣ. ಗೀತಾ ಚಿತ್ರದ ಈ ಒಂದು ಗೀತೆಯೊಂದಿಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಈ ಗೀತೆ ಮೂಡಿಬಂದಿದೆ. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಇಳಯರಾಜ.

0: ವಂದೇ ಮಾತರಂ. 150 ಸಂಭ್ರಮ ಆಕಾಶವಾಣಿಗೆ 90 ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ಇಂದಿನ ಯುವಜನತೆಯಲ್ಲೂ ರಕ್ತದೊತ್ತಡ ಸಮಸ್ಯೆ ಹೆಚ್ಚಾಗ್ತಾ ಇರೋದು ಆತಂಕಕಾರಿ ವಿಷಯ. ಮೊಬೈಲ್ ಮತ್ತು ಕಂಪ್ಯೂಟರ್ ಮುಂದೆ ಹೆಚ್ಚು ಸಮಯ ಕಳೆಯೋದು, ನಿದ್ರೆಯ ಕೊರತೆ, ಫಾಸ್ಟ್ ಫುಡ್ ಅಭ್ಯಾಸಗಳು ಆರೋಗ್ಯದ ಮೇಲೆ ಹೆಚ್ಚಿನ ಪರಿಣಾಮ ಬೀರ್ತವೆ. ಆರೋಗ್ಯವೇ ನಿಜವಾದ ಸಂಪತ್ತು. ಹಣ, ಹುದ್ದೆ, ಸಾಧನೆಗಳಿಗಿಂತ ಆರೋಗ್ಯ ಮುಖ್ಯ ಎಂಬುದನ್ನು ನಾವು ಅರ್ಥಕೋಬೇಕು. ಕುಟುಂಬದವ್ರ ಜೊತೆ ಸಮಯ ಕಳೆಯೋದು, ಸಂಗೀತ ಕೇಳೋದು, ಪ್ರಕೃತಿಯ ನಡುವೆ ಸಮಯ ಕಳೆಯೋದು ಸಹ ಒತ್ತಡವನ್ನು ಕಡಿಮೆ ಮಾಡುತ್ತೆ. ಬನ್ನಿ, ಗಾನಗಂಗೆ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಮುಂಗಾರು ಮಳೆ ಚಿತ್ರದಿಂದ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಕೇಳೋಣ. ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಸಂಗೀತ, ಮನೋಮೂರ್ತಿ.

0: ತೊರೆದಿ ಬದುಕಿನ ಹಿರಿಮೆ.
1: ಮನೆಗೊಂದು ಎಲ್ಲೆಯಲ್ಲಿದೆ.
0: ಬೆಳಗಿನಿಂದ ರಾತ್ರಿ ಎಬ್ಬಿಸಿ ಮಲಗಿಸೋ ವಾಣಿ, ಅದುವೇ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಆಕಾಶವಾಣಿ. ಅದಕ್ಕೀಗ 90ರ ಸಂಭ್ರಮ. ಹರಸಿ ಹಾರೈಸುತ್ತಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು.
2: ನಮ್ಮ ನಿಮ್ಮ ವಾಣಿ ಇದು ಎಲ್ಲರ ಕಣ್ಮಣಿ.
0: ಸದಾ ಜೊತೆ ಜೊತೆಯಲ್ಲಿ ಸಾಗಲಿ ನಮ್ಮ ನಿಮ್ಮ ಪಯಣ, ಯಾಕೆಂದ್ರೆ ನಮ್ಮ ಆಕಾಶವಾಣಿ ಸದಾ ನಿತ್ಯ ನೂತನ.
3: ಶ್ರೋತೃಗಳೇ, ವಿಶ್ವ ರಕ್ತದೊತ್ತಡ ದಿನದ ಉದ್ದೇಶ ಕೇವಲ ಕಾಯಿಲೆ ಬಗ್ಗೆ ತಿಳಿಸೋದಲ್ಲ, ಆರೋಗ್ಯಕರ ಜೀವನದ ಮಹತ್ವವನ್ನು ನೆನಪಿಸುವುದಾಗಿದೆ. ನಾವು ಪಾಲಿಸಬಹುದಾದ ಕೆಲವು ಸರಳ ಅಭ್ಯಾಸಗಳು ಹೇಳೋದಾದರೆ, ನಿಯಮಿತವಾಗಿ ವ್ಯಾಯಾಮ ಮಾಡೋದು, ಕಡಿಮೆ ಉಪ್ಪಿನ ಆಹಾರ ತಿನ್ನೋದು, ಧೂಮಪಾನ ಮದ್ಯಪಾನದಿಂದ ದೂರ ಉಳಿಯೋದು, ಪ್ರತಿದಿನ ಉತ್ತಮ ನಿದ್ರೆ ಮಾಡೋದು, ನಿಯಮಿತ ಆರೋಗ್ಯ ತಪಾಸಣೆ ಮಾಡಿಸ್ಕೊಳ್ಳೋದು, ಇಂಥ ಸಣ್ಣ ಸಣ್ಣ ಅಭ್ಯಾಸಗಳು ದೊಡ್ಡ ಆರೋಗ್ಯ ಸಮಸ್ಯೆಗಳನ್ನು ತಡೆಯಬಹುದು.

ಪ್ರಿಯ ಶ್ರೋತೃಗಳೇ, ಆರೋಗ್ಯಕರ ಜೀವನವೇ ಸುಖಕರ ಜೀವನ. ರಕ್ತದೊತ್ತಡವನ್ನು ನಿರ್ಲಕ್ಷಿಸದೆ ನಿಯಮಿತ ಆಹಾರ ತಪಾಸಣೆ ಮಾಡಿಸ್ಕೊಳ್ಳಿ. ಆರೋಗ್ಯಕರ ಆಹಾರ, ವ್ಯಾಯಾಮ, ಹಾಗೆಯೇ ಸಂತೋಷದ ಮನೋಭಾವದಿಂದ ಉತ್ತಮ ಜೀವನ ನಡೆಸೋಣ. ಆರೋಗ್ಯವೇ ಮಹಾಭಾಗ್ಯ ಎಂಬ ಮಾತನ್ನು ಸದಾ ನೆನಪಿನಲ್ಲಿಟ್ಕೊಳ್ಳೋಣ ಅಂತ ಹೇಳ್ತಾ ಇಂದಿನ ಗಾನಗಂಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ

ಸುನೆರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಇದೀಗ ನಿಮಗಾಗಿ. ಸುನೆರೆ ಪಲ್ನ ಮೊದಲ ಗೀತೆ ಕೇಳಿ, ಕಟಿ ಪತಂಗ್ ಚಿತ್ರದಿಂದ ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ.

ಏಕ್ ದೂಜೆ ಕೇಳಿ ಚಿತ್ರದ ಗೀತೆಯನ್ನು ಕೇಳಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಮಂಗೇಶ್ಕರ್ ಅವರುಗಳ ಧ್ವನಿಯಲ್ಲಿ, ಆನಂದ್ ಬಕ್ಷಿಯವರ ಸಾಹಿತ್ಯಕ್ಕೆ ಸಂಗೀತ ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರು.

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.
2: ಮುಂದೆ

ಸುನೆನಪಲ್ನ ಮುಂದಿನ ಗೀತೆ ಕೇಳಿ. ರಾಮ್ ತೇರಿ ಗಂಗಾ ಮೈಲಿ ಚಿತ್ರದಿಂದ ಲತಾ ಮಂಗೇಶ್ಕರ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ, ಹಸರತ್ ಜೈಪುರಿಯವರ ಸಾಹಿತ್ಯಕ್ಕೆ ಸಂಗೀತ ರವೀಂದ್ರ ಜೈನ್ ಅವರಿಂದ.

0: ತೆರೆದ ಹೃದಯ ಬಳಿಗೆ.
1: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
2: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

ಸೊನೆರಪ್ಪನಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇನ್ನೀಗ ಕೇಳಿ ಜೋ ಜೀತಾ ವಹಿ ಸಿಕಂದರ್ ಚಿತ್ರದಿಂದ ಆಯ್ದ ಒಂದು ಗೀತೆ, ಉದಿತ್ ನಾರಾಯಣ್ ಹಾಗೂ ಸಾಧನಾ ಸರ್ಗಮ್ ಅವರ ಧ್ವನಿಯಲ್ಲಿ, ಮಸ್ರೂಹ್ ಅವರ ಸಾಹಿತ್ಯಕ್ಕೆ ಸಂಗೀತ ಜತಿನ್ ಲಲಿತ್ ಅವರಿಂದ.

ಸುನೀರಪ್ಪಲ್ನ ಕೊನೆಯ ಗೀತೆಯಾಗಿ ಕೇಳಿ ದಿಲ್ ಹೇ ಕಿ ಮಾಂತಾನ ಈ ಚಿತ್ರದಿಂದ ಅನುರಾಧ ಪೌದ್ವಾಲ್ ಅವರ ಧ್ವನಿಯಲ್ಲಿ ಫೈಜ್ ಅನ್ವರ್ ಅವರ ಸಾಹಿತ್ಯಕ್ಕೆ ಸಂಗೀತ ನದೀಮ್ ಶ್ರವಣ್ ಅವರಿಂದ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ 11 ಗಂಟೆ ಆಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪೋಸ್ಟ್ ಬಾಕ್ಸ್ ನಂಬರ್ 111 ಈ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: करे शोर,
1: पवन करे शोर।
0: अरे बाबा शोर नहीं, शोर शोर शोर।

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಒಂದು ರಾಷ್ಟ್ರ ಒಂದು ಚುನಾವಣೆಯಿಂದ ದೇಶದ ಖಜಾನೆಯ 7 ಲಕ್ಷ ಕೋಟಿ ರೂಪಾಯಿ ಉಳಿತಾಯವಾಗಲಿದೆ ಎಂದು ಕೇಂದ್ರ ಜಂಟಿ ಸಂಸದೀಯ ಸಮಿತಿ ಅಧ್ಯಕ್ಷ ಪಿಪಿ ಚೌಧರಿ ಅಭಿಪ್ರಾಯಪಟ್ಟರು. ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಬಿಜೆಪಿ ಸೇರಿದಂತೆ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರ ಜೊತೆ ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತ ವಿಚಾರ ಮಂಡನೆ ನಡೆಸಿದ ಬಳಿಕ ಸುದ್ದಿಗೋಷ್ಠಿ ಉದ್ದೇಶಿಸಿ ಅವರು ಮಾತನಾಡಿದರು. ಕರ್ನಾಟಕ ಸೇರಿದಂತೆ ಒಟ್ಟು 7 ರಾಜ್ಯಗಳಲ್ಲಿ ಮಸೂದೆ ಕುರಿತು ವಿಚಾರ ಮಂಡಿಸಲಾಗಿದೆ. ವಿವಿಧ ರಾಜಕೀಯ ಮುಖಂಡರ ಅಭಿಪ್ರಾಯ ಸಂಗ್ರಹಿಸಿ ಅಂತಿಮ ವರದಿ ಸಿದ್ಧಪಡಿಸಲಾಗುವುದು ಎಂದರು.
1: आज आप देखें जो खर्चा है, अगर सांसद और विधायक साथ लड़ेंगे चुनाव तो कितना खर्चा बढ़ जाएगा, कितना खर्च कम होगा. और सबसे बड़ा फायदा छोटी पार्टी और रीजनल पार्टीज को होगा. पास में पैसा जो इतना नहीं होता तो कम से कम सांसद और विधायक साथ खड़े करके वो कम से कम दोनों को खड़ा करा सकता है. रिप्रेजेंटेशन ऑफ पीपल एक्ट में जो प्रावधान है कानून के तहत में, वो आराम से पैसा दे करके उनको खड़ा कर सकता है और लड़ सकते हैं चुनाव. तो ये बड़ा फायदा है कि ये सोचना है कि इससे नुकसान नहीं होगा, फायदा होगा. खर्चा छोटी पार्टी का भी कम होगा, बड़ी पार्टी का भी कम होगा. और नेशनल वेस्टेज जो जा रहा था वो बचेगा और हमारी फ्यूचर जनरेशन के लिए काम आएगा. अगर 7 लाख करोड़ तो ये तो उन्होंने क्वांटिफाई किया है.
0: ಡೆಂಗಿ ನಿಯಂತ್ರಣಕ್ಕಾಗಿ ಸಮುದಾಯದ ಪಾಲ್ಗೊಳ್ಳುವಿಕೆ, ಪರಿಶೀಲಿಸಿ ಸ್ವಚ್ಛಗೊಳಿಸಿ ಹಾಗೂ ಮುಚ್ಚಿಡಿ ಎಂಬ ಘೋಷವಾಕ್ಯದೊಂದಿಗೆ ರಾಷ್ಟ್ರೀಯ ಡೆಂಗಿ ದಿನಾಚರಣೆ ಜಾಗೃತಿ ಜಾಥಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಜ್ಯಾದ್ಯಂತ ಆಯೋಜಿಸಿತ್ತು. ಬಳ್ಳಾರಿ ಜಿಲ್ಲೆ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ವಿಭಾಗದಿಂದ ಆಯೋಜಿಸಿದ್ದ ಜನಜಾಗೃತಿ ಜಾಥಾಕ್ಕೆ ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಲ್ಲ ರಮೇಶ್ ಬಾಬು ಚಾಲನೆ ನೀಡಿದರು. ಈಡೀಸ್ ಈಜಿಪ್ಟೈ ಸೊಳ್ಳೆಗಳ ಸಂತತಿ ವೃದ್ಧಿಸದಂತೆ ಮನೆಯ ಸುತ್ತಮುತ್ತ ಸ್ವಚ್ಛತೆ ಕಾಪಾಡಲು ಮನವಿ ಮಾಡಿದರು. ವಿಜಯನಗರ ಜಿಲ್ಲೆಯನ್ನು ಡೆಂಘಿ, ಮಲೇರಿಯಾ, ಕಾಲರಾ ರೋಗ ಮುಕ್ತವಾಗಿಸಲು ಅಧಿಕಾರಿಗಳು ಅಗತ್ಯ ಮುಂಜಾಗ್ರತಾ ಕ್ರಮ ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಕರೆ ನೀಡಿದ್ದಾರೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಆಯೋಜಿತ ಅಂತರ್ ಇಲಾಖೆ ಸಮನ್ವಯ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ 2 ದಿನಗಳ ಧಾರವಾಡ ಜಿಲ್ಲಾ ಪ್ರವಾಸ ಕೈಗೊಂಡಿದ್ದಾರೆ. ಈ ಮಧ್ಯಾಹ್ನ 12:30ಕ್ಕೆ ಹುಬ್ಬಳ್ಳಿ ತಾಲೂಕು ಅಯೋಧ್ಯ ಗ್ರಾಮಕ್ಕೆ ತೆರಳಿ ಗಿರಿಜನ ಮಹಿಳೆಯರಿಗೆ ಮಂಜೂರಾಗಿರುವ ಸ್ಥಳವನ್ನು ಪರಿಶೀಲಿಸಲಿದ್ದಾರೆ. ಕೃಷಿ

ಪರಿಕರಗಳ ಗುಣಮಟ್ಟ ನಿಯಂತ್ರಣ ನಿಯಮಗಳು ಹಾಗೂ ಮಾರ್ಗಸೂಚಿಗಳ ಕುರಿತು ಒಂದು ದಿನದ ಕಾರ್ಯಾಗಾರ ಗದಗ್ ಜಿಲ್ಲೆ ನಾಗಾವಿಯ ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯಿತಿ ರಾಜ್ ವಿಶ್ವವಿದ್ಯಾಲಯದ ಸಭಾಭವನದಲ್ಲಿ ಜರುಗಿತು. ಕಾರ್ಯಾಗಾರಕ್ಕೆ ಚಾಲನೆ ನೀಡಿದ ಕೃಷಿ ಮತ್ತು ಸಂಬಂಧಿತ ಕಾನೂನುಗಳ ಕೇಂದ್ರದ ನಿರ್ದೇಶಕ ವೆಂಕಟರಮಣಪ್ಪ ಕೃಷಿ ಪರಿಕರಗಳ ಗುಣಮಟ್ಟ ಕಾಪಾಡುವ ಮಹತ್ವ, ಪರಿವಾಯಿಗೆ ನಿಯಮಗಳು, ದಾಖಲೆ ನಿರ್ವಹಣೆ, ಕೃಷಿ ಪರಿಕರಗಳ ಸಂಗ್ರಹ ವಿಧಾನಗಳು, ಮಾರಾಟ ನಿಯಮಗಳು ಹಾಗೂ ಸರ್ಕಾರದ ವಿವಿಧ ಕಾಯ್ದೆ ಮತ್ತು ನಿಯಮಾವಳಿಗಳ ಬಗ್ಗೆ ರೈತರಿಗೆ ಮಾಹಿತಿ ನೀಡಿದರು. ಜಾನಪದ ಕಲೆಗಳ ಸಂರಕ್ಷಣೆ ಕಾರ್ಯವು ಸಂಸ್ಕೃತಿ ಹಾಗೂ ಅಸ್ತಿತ್ವವನ್ನು ಉಳಿಸಿದಂತೆ ಎಂದು ಕರ್ನಾಟಕ ಜಾನಪದ ಅಕಾಡೆಮಿ ಮಾಜಿ ಅಧ್ಯಕ್ಷ ಡಾ ಬಾನಂದೂರು ಕೆಂಪಯ್ಯ ಹೇಳಿದರು. ಕೋಲಾರ ತಾಲೂಕು ಅಮ್ಮೇರಹಳ್ಳಿಯಲ್ಲಿ ಆಯೋಜಿತ ಜಾನಪದ ಛೇಂಕಾರ ಹಾಗೂ ಮಕ್ಕಳ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಜಾನಪದ ಎನ್ನುವುದು ಕೇವಲ ಮನೋರಂಜನೆಯ ಮಾಧ್ಯಮವಲ್ಲ, ಪೂರ್ವಜರ ಬದುಕಿನ ಅನುಭವಗಳ ಜೀವಂತ ಸಾಕ್ಷಿ ಎಂದರು. ಬಾಗಲಕೋಟೆ ನವನಗರದ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಉದ್ಯಾನಗಿರಿಯಲ್ಲಿ ಆಯೋಜಿತ 3 ದಿನಗಳ ಮಾವು ಮೇಳಕ್ಕೆ ವಿಧಾನ ಪರಿಷತ್ ಸದಸ್ಯ ಹನುಮಂತ ನಿರಾಣಿ ಚಾಲನೆ ನೀಡಿದರು. ಈ ಸಂದರ್ಭ ಮಾತನಾಡಿದ ಅವರು, ಉತ್ತರ ಕರ್ನಾಟಕದಲ್ಲಿ ಮಾವು ಬೆಳೆಗೆ ವಿಪುಲ ಅವಕಾಶಗಳಿವೆ. ಮಾವು ಬೆಳೆಗಾರರ ಹಿತದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಮಾವು ನಿಗಮ ಹಾಗೂ ಮಾವು ಸಂಶೋಧನಾ ಕೇಂದ್ರ ಸ್ಥಾಪನೆ ಕುರಿತು ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಲಾಗುವುದು ಎಂದರು. ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಹಾಗೂ ವಿಜಯಪುರ ಜಿಲ್ಲಾಡಳಿತದ ಸಹಯೋಗದಲ್ಲಿ ಇಂದಿನಿಂದ ನಗರದ ಡಾ ಬಿಆರ್ ಅಂಬೇಡ್ಕರ್ ಹಾಗೂ ಬಿಎಲ್ಡಿಇ ಒಳಾಂಗಣ ಕ್ರೀಡಾಂಗಣಗಳಲ್ಲಿ ರಾಜ್ಯಮಟ್ಟದ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ಕದ್ರಿ ಉದ್ಯಾನದಲ್ಲಿ ಗೇರು ಅಭಿವೃದ್ಧಿ ನಿಗಮ ಇಂದು ಮತ್ತು ನಾಳೆ ರಾಜ್ಯಮಟ್ಟದ ಗೇರು ಮೇಳ ಹಾಗೂ ಗೇರು ಕೃಷಿ ಕಾರ್ಯಾಗಾರ ಆಯೋಜಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಆಕಾಶವಾಣಿ ವನಿತಾ ವಿಹಾರ.
1: ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮಣ್ಣಿಗೆ ಕೈಗಳ ಸ್ಪರ್ಶ, ಕನಸಿನ ಉಸಿರು ಸೇರಿದಾಗ ಅದು ಕಲೆಯಾಗಿ ಸಾಧನೆಯಾಗಿ ರೂಪುಗೊಳ್ಳುತ್ತೆ. ಅಂಥ ಮಣ್ಣಿನೊಳಗೆ ತಮ್ಮ ಬದುಕಿನ ಕಥೆಯನ್ನು ಬರೆದವರು ಜ್ಯೋತಿ ಶಾಂತರಾಜ್. ಕಲೆ ಇವರಿಗೆ ವೃತ್ತಿಯಷ್ಟೇ ಅಲ್ಲ, ಜೀವನದ ಭಾಷೆ ಕೂಡ. ಮಣ್ಣಿನ ಪ್ರತಿಮೆಗಳು ಇವರ ಕೈಯಲ್ಲಿ ಕೇವಲ ರೂಪ ಪಡೆಯುವುದಿಲ್ಲ, ಅವು ಭಾವನೆ ಮತ್ತು ಬದುಕಿನ ಅರ್ಥವನ್ನೇ ಬಿಂಬಿಸುತ್ತವೆ. ಸವಾಲುಗಳನ್ನು ಮೆಟ್ಟಿಲಾಗಿಸಿಕೊಂಡು ಶ್ರಮ, ಶ್ರದ್ಧೆ, ಸೃಜನಶೀಲತೆಯೊಂದಿಗೆ ತಮ್ಮದೇ ಹಾದಿ ನಿರ್ಮಿಸಿಕೊಂಡವರು ಜ್ಯೋತಿ ಶಾಂತರಾಜ್. ಇವರು ಇವತ್ತು ಕಲೆ, ಸಾಧನೆ ಮತ್ತು ಸ್ವಾವಲಂಬನೆಯ ಸಂಕೇತವಾಗಿದ್ದಾರೆ. ಪ್ರಶಸ್ತಿಗಳು ಇವರನ್ನು ಅಲಂಕರಿಸಿದ್ರು, ಮಣ್ಣಿನ ಸ್ಪರ್ಶ ಮತ್ತು ಕಲೆಯ ಪ್ರಾಮಾಣಿಕತೆ ಇನ್ನೂ ಅವರ ಕೈಯಲ್ಲೇ ಉಳಿದಿದೆ. ಇವತ್ತಿನ ವನಿತಾ ವಿಹಾರದಲ್ಲಿ ಜ್ಯೋತಿ ಶಾಂತರಾಜು ನಮ್ಮ ಅತಿಥಿ. ಜ್ಯೋತಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
2: ನಮಸ್ತೆ ಮೇಡಮ್.
1: ನಮ್ಮ ಶ್ರೋತೃಗಳಿಗೆ ನಿಮ್ಮ ಬಾಲ್ಯ, ನೀವು ನಡೆದು ಬಂದ ಹಾದಿಯ ವಿವರವನ್ನ ನೀಡೋದಾದ್ರೆ.
2: ನಾನು ಹುಟ್ಟಿ ಬೆಳೆದಿದ್ದು ಮೂಲತಃ ಬೆಂಗಳೂರು. ನಮ್ದು ಸ್ವಂತ ಊರು ಬಂದು ಶಿರಾ ತಾಲೂಕಿನ ದ್ವಾರಾಳು ಅನ್ನೋ ಒಂದು ಗ್ರಾಮ. ನಾವಿಬ್ಬರ ಮಕ್ಕಳು ಅಪ್ಪ ಅಮ್ಮನಿಗೆ, ನಾನು ನನ್ನ ತಮ್ಮ. ಸೊ ನಮ್ಮ ಪ್ರಪಂಚ ತುಂಬ ಚಿಕ್ಕದು. ಅಪ್ಪ ಅಮ್ಮ, ನಾನು, ತಮ್ಮ. ಹೋಟೆಲ್ ಇತ್ತು, ಅಪ್ಪ ಅಮ್ಮ ಹೋಟೆಲ್ ನಡೆಸ್ತಿದ್ರು, ನಾವು ಸ್ಕೂಲಿಗೆ ಹೋಗ್ತಿದ್ವಿ, ಬರ್ತಿದ್ವಿ. ಹೀಗೆ ಬದುಕು ಸಾಕ್ತಾ ಬಂತು.
1: ನೀವು ಲೇಖಕಿಯಾಗಿ, ಅಂಕಣಕಾರ್ತಿಯಾಗಿ, ಸಿಟಿಸನ್ ಜರ್ನಲಿಸ್ಟ್ ಆಗಿ, ಕುಂಭ ಕಲಾವಿದೆ, ಆಭರಣ ವಿನ್ಯಾಸಕಿ. ಸೊ ನಿಮ್ಮ ಪ್ರೊಫೈಲ್ಗೆ ಈ ಟೈಟಲ್ಸ್ಗಳು ಆ್ಯಡ್ ಆಗ್ತಾನೆ ಹೋಗ್ತಾ ಇದೆ. ಟ್ರಾವೆಲರ್ ಕೂಡ, ಫೋಟೋಗ್ರಾಫರ್ ಕೂಡ. ಇಷ್ಟೊಂದು ವಿಭಿನ್ನ ಹವ್ಯಾಸಗಳು, ಕಲೆಗಳು ಒಂದೇ ವ್ಯಕ್ತಿಯಲ್ಲಿ ಹುದುಗಿಸ್ಕೊಳ್ಳೋಕೆ ಹೇಗೆ ಸಾಧ್ಯ ಆಯಿತು ನಿಮಗೆ?
2: ವಾಸ್ತವ ಹೇಳಬೇಕಂದ್ರೆ ಈಗ ಒಂದು 4-5 ವರ್ಷದ ಹಿಂದಿನ ತನಕ ನನ್ನದೇ ಆದಂತಹ ಯಾವುದೇ ಒಂದು ಐಡೆಂಟಿಟಿ ನಂಗಿರ್ಲಿಲ್ಲ. 18ನೇ ವಯಸ್ಸಿಗೆ ಮದುವೆ ಆಯಿತು. ಸೊ ಮದುವೆ ಮಾಡ್ಕೊಂಡ ನಂತರ ಅವ್ರು ಓದಿಸ್ತೀನಿ ಅಂತ ಹೇಳಿದ್ರು. ಅಪ್ಪ ಓದಿಸ್ತಾರೆ, ಅದೇ ತಾನೇ ಬೇಕಿತ್ತು, ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ನಾವು ಪಟ್ಟಿರೋ ಕಷ್ಟ ನಮ್ಮ ಮಕ್ಳಿಗೆ ಬೇಡ ಅಂತ ಯೋಚನೆ ಮಾಡ್ತಾರೆ. ಸೊ ಹಂಗಾಗಿ ಒಂದು ಸಂಬಂಧ ಬಂತು ಅಂತ ಹೇಳಿದ್ರು.

0: ನೋಡಿದ್ರು 18ನೇ ವರ್ಷಕ್ಕೆ ಮದುವೆ ಮಾಡಿದ್ರು. ಸೊ 23ನೇ ವಯಸ್ಸಿಗೆ ನನಗೆ 3 ಮಕ್ಕಳು, 2 ಅಬಾರ್ಷನ್. ಜೀವನ ಏನೇನು ಅಂತಾನೆ ಗೊತ್ತಿಲ್ಲ. ಸೊ ಅಷ್ಟೊತ್ತಿಗಾಗಲೇ ಇಷ್ಟು ಹೊರೆಗಳು ನನ್ನ ಹೆಗಲ ಮೇಲಿತ್ತು. ಅದಾದ ನಂತರ ಜಾಯಿಂಟ್ ಫ್ಯಾಮಿಲಿ, ಅತ್ತೆ ಮಾವ ನಾದಿನಿ, ಮನೆ ತುಂಬ ಆಳು ಕಾಳು. ಸೊ ಓದಿನ ಕನಸು ಅಲ್ಲಿಗೆ ಒಂದು ಹಂತಕ್ಕೆ ಮುಗ್ದಿತ್ತು. ಎದೆ ಒಳಗೆ ಎಲ್ಲೋ ಒಂದು ಕಿಡಿ ಅನ್ನೋದಿತ್ತು. ಸೊ ನನ್ನ ಭವಿಷ್ಯನೂ ಮುಗೀತು, ಇಲ್ಲಿ ಓದೋ ಕನಸು ಅಷ್ಟ ಅಂತ ಯೋಚನೆ ಮಾಡಿಕೊಂಡು ಮಕ್ಕಳನ್ನ ನೋಡಿಕೊಂಡು ಮನೆ ಕೆಲಸ ನೋಡಿಕೊಂಡು ಹಸ್ಬೆಂಡ್ಗೆ ಕೆಲಸದಲ್ಲಿ ಸಪೋರ್ಟಿವ್ ಆಗಿ ಇದ್ದೆ. ಸೊ ನಂತರ ನನ್ನ ಕನಸು ಹಾಗೆ ಉಳಿತಲ್ಲ, ಏನೂ ಮಾಡ್ತಿಲ್ಲಲ್ಲ ನಾನು ಬದುಕು, ಏನಾದರೂ ಮಾಡಬೇಕು ಅಂತ ಮಕ್ಕಳ ಮೇಲೆ ಮಕ್ಕಳನ್ನ ಫೋಕಸ್ ಮಾಡಿದೆ. ಸೊ ಮಗಳು ತುಂಬ ನನಗೆ ಸಪೋರ್ಟಿವ್ ಆಗಿದ್ಲು, ಏನು ಹೇಳಿದ್ರು ಮಾಡ್ತಾ ಇದ್ಲು. ನಮ್ಮಲ್ಲಿ ಯಾರು ಸಾಧಕರು ಅಂತಾಗಲಿ ಆರ್ಟಿಸ್ಟ್ ಅಂತಾಗಲಿ ಏನೂ ಇಲ್ಲ, ಬಟ್ ಆ ಆಸಕ್ತಿ ಶ್ರದ್ಧೆ ಮತ್ತು ಸತತ ಪ್ರಯತ್ನ ಅನ್ನೋದಿದ್ರೆ ಏನು ಬೇಕಾದರೂ ಸಾಧನೆ ಮಾಡಬಹುದು ಅನ್ನೋದಕ್ಕೆ ನಾನು ನಿಮ್ಮ ಮುಂದೆ ಇವತ್ತು ಕೂತಿದ್ದೇನೆ. ಸೊ ಮಗಳು ಚಿತ್ರಕಲೆಯಲ್ಲಿ ಅವಳು ಪ್ರೊಫೆಷ್ನಲ್ ಆರ್ಟಿಸ್ಟ್ಗಿಂತ ತುಂಬ ಚೆನ್ನಾಗಿ ಮಾಡ್ತಿದ್ಲು. ಸೊ ಕ್ಲಾಸಿಗೆ ಏನಾದ್ರು ಸೇರಿಸೋಣ ಅಂತ ಕರ್ಕೊಂಡು ಹೋದ್ರೆ ಅವರೇ ಹೇಳ್ತಿದ್ರು, ನೀನೇ ಟೀಚರಾಗಿ ಬಾ ಅಮ್ಮ, ನಮ್ಮ ಮಕ್ಕಳಿಗೆ ಹೇಳ್ಕೊಡು. ಅವಳಿನ್ನೂ ಚಿಕ್ಕ ಹುಡುಗಿ, 3ನೇ ಕ್ಲಾಸಿಂದ ಅವಳು ಚಿತ್ರಕಲೆ ಶುರು ಮಾಡಿದ್ದು. ಸೊ ಇಂಟರ್ನ್ಯಾಷನಲ್ ಲೆವೆಲಲ್ವರೆಗೂ ಬೆಳೆದ್ಬಿಟ್ಲು. ಮತ್ತು ಟೇಕ್ವಾಂಡೋನಲ್ಲೂ ಕೂಡ ಅವಳದು ಬ್ಲ್ಯಾಕ್ ಬೆಲ್ಟ್ ಆಗಿದೆ. ತುಂಬ ವಿದೇಶಗಳನ್ನೆಲ್ಲ ಸುತ್ತಾಡಿ ಬಂದ್ಲು ಇಷ್ಟು ವಯಸ್ಸಿಗೆ. ಮಂಗೋಲಿಯಾ, ಕೇರಳ, ನೇಪಾಳ, ಛತ್ತೀಸ್ಗಢ ಎಲ್ಲ ಕಡೆ ತುಂಬ ಕಡೆ ಓಡಾಡಿದ್ಲು. ಸೊ ಅಲ್ಲಿಂದನೂ ಸಾಕಷ್ಟು ಮನೆಯಲ್ಲಿ ಇಡೋಕ್ಕಾಗದೇ ಇರೋಷ್ಟು ಪ್ರಶಸ್ತಿಗಳಿದ್ದಾವೆ. ಹೊರಗಿನವರೆಲ್ಲ ಅಪ್ರಿಷಿಯೇಟ್ ಮಾಡೋಕ್ಕೆ ಶುರು ಮಾಡಿದ್ರು. ಮನೆಯಲ್ಲಿ ಏನೋ ಒಂದು ಹೆಣ್ಮಗು, ಅವಳನ್ನು ಯಾಕೆ ಬೇರೆಯವ್ರ ಮನೆಗೆ ಹೋಗೋಳು, ಅವಳನ್ನು ಯಾಕೆ ಇಷ್ಟೊಂದು ನೀನು ಫೋಕಸ್ ಮಾಡ್ತಿದ್ಯಾ ಅಂತ ಟಾರ್ಚರ್ ಮನೆ ಒಳಗಿಂದ ಶುರು ಆಯಿತು. ಸರಿ, ಅವಳನ್ನು ತಡೆ ಹಾಕಿದ್ರಿ ನೀವು, ನಿಲ್ಲಿಸಬಹುದು, ಹೇಳ್ಕೊಟ್ಟು ಪುಟ್ಟ ಮಗಳು. ಸೊ ನನ್ನನ್ನು ತಡೆ ಹಾಕಕ್ಕಾಗತ್ತಾ ಅಂತ ನನ್ನ ಪ್ರಯಾಣವನ್ನು ಶುರು ಮಾಡಿದೆ.
1: ಟೈಮ್ ಕನ್ಸ್ಟ್ರೆಂಟ್ಸ್ ಇರುತ್ತೆ ಹೆಣ್ಮಕ್ಳಿಗೆ, ಮಕ್ಕಳು ನೋಡ್ಕೋಬೇಕು, ಫ್ಯಾಮಿಲಿ ನೋಡ್ಕೋಬೇಕು, ಒಂದು 2 ಕೆಲಸ ಮಾಡೋ ಅಷ್ಟೊತ್ತಿಗೆ ನಮಗೆ ಹಬ್ಬ ಸುಸ್ತು ಅಂತ ಅನ್ಸುತ್ತೆ. ಸೊ ಇಷ್ಟೆಲ್ಲ ಹವ್ಯಾಸಗಳನ್ನು ಬೆಳೆಸ್ಕೊಂಡಿದ್ದೀರಲ್ಲ, ಇದು ಹೇಗೆ ಸಾಧ್ಯ ಆಯಿತು? ಮತ್ತೆ ಈ ಎಲ್ಲ ಹವ್ಯಾಸಗಳಲ್ಲಿ ನಿಮ್ಮ ಹೃದಯಕ್ಕೆ ಹತ್ತಿರವಾದ ಕಲೆ ಅಥವಾ ಅಭಿರುಚಿ ಯಾವುದು ಅಂತ?
0: ಹೌದು, ನೀವು ಹೇಳಿದಂಗೆ ನಾನು ಕೂಡ ಮನೆಯಲ್ಲಿ ಎಲ್ಲ ಕೆಲಸಗಳನ್ನ ಮಾಡಿಕೊಂಡು ನನಗೂ ಆಯಾಸ ಆಗ್ತಿತ್ತು, ಸುಸ್ತಾಗ್ತಿತ್ತು. ಪ್ರತಿದಿನ ಇಷ್ಟು ಎಷ್ಟು ಮಾಡಿದ್ರು ನಿಮ್ಮನ್ನ ತಿಂದ್ಯಾ, ಬಿಟ್ಟಿಯಾ, ಹೇಗಿದ್ಯಾ, ನಿಂಗೆ ಆಯಾಸ ಆಗ್ತಿದ್ಯಾ ಅಂತ ಕೇಳೋರು ಯಾರೂ ಇಲ್ಲ. ಕೊನೆಗೆ ಅವ್ರು ಕೇಳಿದ ಪ್ರಶ್ನೆ ನನ್ನ ಬದುಕನ್ನು ಬದಲಾಯಿಸ್ತು, ನೀನೇನು ಮಾಡಿದ್ದು? ಹಂಗಾದ್ರೆ ಇದೆಲ್ಲ ಕೆಲಸ ಅಲ್ವಾ, ಅದೆಲ್ಲ ದುಡಿಮೆ ಅಲ್ವಾ, ನನ್ನ ಶ್ರಮ ಅಲ್ವಾ ಹಾಗಿದ್ರೆ? ಸೊ ಹಂಗಾಗಿ ಅವಾಗ ನಾನು ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ, ಹೌದು ನಾನು ಏನು ಮಾಡ್ತಿದ್ದೀನಿ, ಏನಾದರೂ ಮಾಡಬೇಕಲ್ವಾ. ಬದುಕು ನನಗೂ ಒಂದು ಹಂತದಲ್ಲಿ ಸಾಕು ಬದುಕು, ಇನ್ನು ಮುಂದುವರ್ಸಕ್ಕೆ ನನ್ನ ಕೈಲಿ ಆಗಲ್ಲ. ಎಷ್ಟು ನಾನು ಸಾಮಾನ್ಯ ಮನುಷ್ಯಳಲ್ವಾ, ಎಷ್ಟು ನೋವನ್ನು ಅನುಭವಿಸೋಕ್ಕಾಗತ್ತೆ, ಏನು ಮಾಡಬೇಕು ಅಂತ ಹೇಳಿದಾಗ ಮತ್ತು ನಾನು ನನ್ನ ಎಜುಕೇಷನ್ ಕಂಟಿನ್ಯೂ ಮಾಡ್ದೆ. ಪಿ ಯು ಸಿಗೆ ಎಜುಕೇಷನ್ ನಿಂತಿತ್ತು, ಮತ್ತು ಡಿಗ್ರಿ ಕಟ್ಟಿದೆ. ಆಗ ಕೊರೋನಾ ಟೈಮು, ಕೊರೋನಾ ಟೈಮಲ್ಲಿ ಒಂದು ಸ್ಟೇಟಸಲ್ಲಿ ಯಾರೋ ಹಾಕಿದ್ರು, ಬದುಕು ಕಮ್ಯುನಿಟಿ ಕಾಲೇಜಲ್ಲಿ ಇಂಥದ್ದೇನೋ ಜರ್ನಲಿಸಮ್ ಕೋರ್ಸ್ ನಡೆಸ್ತಿದ್ದಾರೆ ಅಂತ. ಸೊ ಅಪ್ಲೈ ಮಾಡಿದೆ. ಅದು ಏಜ್ ಲಿಮಿಟ್ ಇತ್ತು ಅನ್ಸುತ್ತೆ. ಸೊ ನನ್ನ ಆಸಕ್ತಿಯನ್ನು ನೋಡಿಕೊಂಡು ಅವರು ನನ್ನ ರಿಕ್ವೆಸ್ಟ್ ಇದೆಲ್ಲ ಲೆಟರ್ ಎಲ್ಲ ಬರೆದಿದ್ನಲ್ಲ, ಸೊ ಅವರು ನನ್ನ ಆಸಕ್ತಿಯನ್ನು ನೋಡಿಕೊಂಡು ನನಗೆ ಅವಕಾಶ ಕೊಟ್ಟರು ಕಲಿಕೆಗೆ. ಅಲ್ಲಿ ಆನ್ಲೈನಲ್ಲೇ ಕಲಿತಿದ್ದು, ಆನ್ಲೈನಲ್ಲಿ ಕಲಿತಾನೆ ನನಗೆ ಬರವಣಿಗೆಗೆ ಅವಕಾಶ ಸಿಕ್ತು. ಪ್ರತಿ ವಾರ ನಾನು ಅಂಕಣಗಳನ್ನು ಬರೆಯೋಕ್ಕೆ ಶುರು ಮಾಡಿದೆ. ಆ ಟೈಟಲ್ ಹಾದಿಯೇ ತೋರಿದ ಹಾದಿ ಅನ್ನೋ ಅಂಕಣದಲ್ಲಿ ಕಥೆಯೂ ಅಲ್ಲ ಚಿತ್ರವೂ ಅಲ್ಲ, ಸೊ ಆ ಟೈಟಲಲ್ಲಿ ಅಂಕಣಗಳನ್ನ ಬರೀತಾ ಹೋದೆ. ಸೊ ಜನ ಗುರುತಿಸಕ್ಕೆ ಶುರು ಮಾಡಿದ್ರು, ಬರಹಗಾರ್ತಿ ಅಂತ ಗುರುತಿಸಕ್ಕೆ ಶುರು ಮಾಡಿದ್ರು. ಸೊ ಪ್ರತಿ ವಾರ ಒಂದೊಂದು ಅಂಕಣ ಬರೀಬೇಕಲ್ಲ, ಕಮಿಟ್ ಆಗಿದ್ದೀನಿ, ಸೊ ಬರೀಲೇಬೇಕು. ಸೊ ನಾನು ಹಾದಿಯಲ್ಲಿ ಹೋಗ್ತಾ ಬರ್ತಾ, ನನಗೆ ಯಾರು ಸಿಕ್ಕಿದ್ರೆ ಇವಾಗೂ ಅಷ್ಟೇ, ಏನಾದರೂ ಗಾಡಿಯಲ್ಲಿ ಹೋಗ್ತಾ ಬರ್ತಾ ನಿಲ್ಸಿದ್ರೆ ಸಡನ್ ಆಗಿ ಮಕ್ಕಳು, ಅಮ್ಮ ನೋಡು ನಿನ್ನ ಫ್ರೆಂಡ್ ಅಂತಾರೆ ಯಾರನ್ನಾದರೂ. ಯಾರು ವಿಶೇಷವಾಗಿ ಕಾಣಿಸ್ತಾರೆ ಅವ್ರು ನನ್ಗೇನೋ ಸ್ಪೆಷಲ್ ಅನ್ನಿಸುತ್ತೆ, ಅವ್ರು ನಿಜವಾದ ಸಾಧಕರು ಅಂತ ನನಗೆ ಅನ್ನಿಸುತ್ತೆ.
1: ಜ್ಯೋತಿಯವರೇ, ನಿಮ್ಮ ಅಂಕಣ, ಲೇಖನಗಳು, ಬರಹಗಳು ಸಮಾಜದಲ್ಲಿ ಯಾವ ರೀತಿಯ ಬದಲಾವಣೆ ತರಬೇಕು ಅನ್ನೋದು ನಿಮ್ಮ ಆಶಯ?
0: ಯಾರನ್ನು ಕೇವಲವಾಗಿ ನೋಡಬಾರದು, ಎಲ್ಲರೂ ಸಮಾನರು. ಸೊ ಪ್ರತಿಯೊಬ್ಬರಿಗೂ ಬದುಕೋ ಅವಕಾಶ ಇದೆ, ಸೊ ಅದನ್ನು ಕಲ್ಪಿಸ್ಕೊಡ್ಬೇಕು. ಯಾರು ನಿರಾಶವಾದಿಗಳಾಗಬಾರ್ದು, ಕಷ್ಟಗಳು ಬರುತ್ತೆ, ಪ್ರತಿಯೊಬ್ಬರಿಗೂ ಕಷ್ಟಗಳು ಬರುತ್ತೆ. ಸೊ ಅಷ್ಟಕ್ಕೇ ಬದುಕು ಮುಗ್ದೋಯ್ತು ಅಂತ ಯೋಚನೆ ಮಾಡಬಾರ್ದು. ಪ್ರತಿಯೊಂದನ್ನು ನಾವೇ ಫೇಸ್ ಮಾಡಿ ನಾವೇ ಅನುಭವಿಸಿ ಕಲ್ತ್ಕೊಳ್ತೀವಿ ಅನ್ನೋದು ಅಷ್ಟು ಸಮಯ ನಮಗಿಲ್ಲ ಅಂತ ಭಾವಿಸ್ತಾನೆ. ಸೊ ಬೇರೆಯವರಿಂದನೂ ಕೂಡ ನಾವು ಕಲಿಬಹುದು. ಈ ಅಂಕಣ ಬರಹಗಳು ಏನು ಸಹಾಯ ಆಗತ್ತೆ ಅಂದ್ರೆ, ಒಂದು 2-3 ಅಂಕಣಗಳನ್ನ ಓದಿದ್ರೆ ಸಾಕು, ನಮ್ಮ ಬದುಕು ಸುಲಭ ಅಂತ ಅನ್ನಿಸ್ಬಿಡುತ್ತೆ. ಬೇರೆಯವರೆಲ್ಲ ಎಷ್ಟು ಕಷ್ಟ ಪಡ್ತಿರುವಾಗ, ಒಂದು 3-4 ಜನರ ಜೊತೆ ನಾವು ಹೊರಗಡೆ ಮನೆಯಿಂದ ಆಚರಣೆ ಬರಲ್ಲ, ನಾವು ಒಂದು 3-4 ಜನರ ಜೊತೆ ಮಾತಾಡಿದಾಗ ಗೊತ್ತಾಗತ್ತ ನಮ್ಮ ಬದುಕೆ ಸುಲಭ. ಇವ್ರಿಗೆ
1: ಅನ್ಸಿದ್ಯಾ ಜ್ಯೋತಿ, ಈಗ ನೀವು ಲೇಖನಗಳು ಬರೀತಾ ಇದ್ದೀರಿ,

0: ಎಲ್ಲರನ್ನು ಭೇಟಿ ಮಾಡ್ತಿದ್ದೀರಾ, ನನ್ನ ಲೈಫ್ ಇವ್ರಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಸುಲಭವಾಗಿದೆ ಅಂತ ಅನ್ಸಿದ್ಯಾ?
1: ಖಂಡಿತ ಖಂಡಿತ. ಮೊದಲಿಗೆ ನನ್ನ ಬದುಕೆ ನನ್ಗೆ ತುಂಬಾ ದೊಡ್ಡ ಬೆಟ್ಟ ಅನ್ನೋ ಹಂಗೆ ಕಾಡ್ತಿತ್ತು. ಯಾವಾಗ ನಾನು ಓಡಾಟ ಮಾಡೋಕ್ ಶುರು ಮಾಡಿದೆ ಅವಾಗ ಅನ್ನಿಸಿದ್ದು ನನಗೆ ನನ್ನ ಕಷ್ಟ ಏನೇನು ಅಲ್ಲ ಅಂತ.
0: ಈಗ ಸಿಟಿಜನ್ ಜರ್ನಲಿಸ್ಟ್ ಆಗಿ ನಿಮ್ಗೆ ಸಮಾಜದ ಯಾವ ವಿಷಯಗಳು ನಿಮ್ಮನ್ನ ಜಾಸ್ತಿ ಕಾಡುತ್ತೆ ಜ್ಯೋತಿ?
1: ತುಂಬಾ ದೇವದಾಸಿ ಮಹಿಳೆಯರನ್ನ ಭೇಟಿ ಮಾಡಿದ್ದೀನಿ, ಆದಿವಾಸಿ ಜನರನ್ನ, ಕಾಡಲ್ಲಿ ವಾಸ ಮಾಡುವಂತವರನ್ನ, ಸಿದ್ಧಿ ಸಮುದಾಯ, ಜೇನು ಕುರುಬರು, ಕಾಡು ಕುರುಬರು, ಈ ತರ ನೆಲೆನೇ ಇಲ್ದೆ ಇರುವಂತವ್ರು ಊರಿಂದ ಊರಿಗೆ. ಅವ್ರು ಒಂದು ಸಲ ನಾಗರಹೊಳೆ ಅಭಯಾರಣ್ಯಕ್ಕೆ ಅಲ್ಲಿ ಹೋದಾಗ ಜೇನು ಕುರುಬರು ಕಂಡಿದ್ದು. ಮನುಷ್ಯರನ್ನ ಕಂಡ್ರೆ ಓಡಿ ಹೋಗ್ತಾರೆ. ಯಾವ ಕಾಲಘಟ್ಟದಲ್ಲಿ ನಾವು ಬದುಕ್ತಿದ್ದೀವಿ?
0: ತುಂಬಾ ಕಡೆ ಪ್ರಯಾಣ ಮಾಡಿದ್ದೀರಲ್ಲ, ಅದ್ರ ಬಗ್ಗೆ ಏನಾದ್ರೂ ದಾಖಲಿಸ್ಕೊಂಡಿದ್ದೀರಾ, ಬರ್ಕೊಂಡಿದ್ದೀರಾ ಅವರ ಜೀವನ ಪಯಣದ ಬಗ್ಗೆ ಎಲ್ಲ?
1: ಖಂಡಿತ ಮ್ಯಾಮ್, ಈಗ ಜರ್ನಿ ಆಫ್ ಜ್ಯೋತಿ ಅನ್ನೋ ಒಂದು ಪುಸ್ತಕ ಬಿಡುಗಡೆ ಆಗಿದ್ದೆ. ಆ ನಿಟ್ಟಿನಲ್ಲಿ ಏನ್ ನಾನು ಕರ್ನಾಟಕದಾದ್ಯಂತ ಮೂಲೆ ಮೂಲೆಗಳು 31 ಜಿಲ್ಲೆಗಳನ್ನ ನಾನು ಓಡಾಟ ಮಾಡಿದೆ ಒಬ್ಳೆ. ಸೊ ಆ ಅಂಕಣ ಬರಹಗಳಾಗಿ ಬರ್ತಿದ್ದನ್ನ ಅದೊಂದು ಯಾಕೆ ದಾಖಲೆ ಆಗಿ ಉಳಿಬಾರ್ದು? ಒಂದ್ ಹೆಣ್ಮಗ್ಳು ಈಗ ಇಷ್ಟೊಂದೆಲ್ಲ ಸಂಸಾರದ ಹೊರೆಗಳನ್ನ ಕಟ್ಕೊಂಡು ಸಣ್ಣ ನೋವಿಗೂ ಅಪ್ಪ ಬೇಕಂತ ಅಳ್ತಿದ್ದೆ ನಾನು. ಒಂದ್ ಸಣ್ಣ ನೋವು ನಂಗೆ ನಮ್ಮ ಅಪ್ಪ ಬೇಕು ಅಂತ ಅತ್ಕೊಂಡು ಕೂತ್ಕೊಳ್ತಾ ಅಂತವಳು ಮನೆಯಿಂದ ಹೊರಗೋಗಿ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳು ಸಾವಿರಾರು ಕಿಲೋಮೀಟರ್ ಪ್ರಯಾಣ ಮಾಡಿ ಅಂಕಣ ಬರಿಬೇಕು ಅಂತ ಹೇಳಿದ್ರೆ ಸುಲಭದ ಕೆಲಸ ಅಲ್ಲ ಅದು, ನನ್ನಂತೊಳಗೆ ಸುಲಭ ಅಲ್ಲ. ಸೊ ಅದು ಬೇರೆಯವರಿಗೆ ಮಾರ್ಗದರ್ಶನ ಆಗಬಹುದು. ಇಂಥವ್ರು ಯಾರೋ ಮಾಡಿದಾರ ಅಂತ ಹೇಳಿದ್ರೆ ನಾವು ಯಾಕೆ ಮಾಡಬಾರ್ದು ಅಂತ ಬೇರೆಯವರಿಗೂ ಅದು ಸ್ಫೂರ್ತಿ ಆಗಬಹುದು. ಆ ನಿಟ್ಟಿನಲ್ಲಿ ಜರ್ನಿ ಆಫ್ ಜ್ಯೋತಿ ಅನ್ನೋದನ್ನ ದಾಖಲೆ ಮಾಡಿದ್ದು.
0: ಓಕೆ, ಜ್ಯೋತಿಯವರೇ, ಇನ್ನೊಂದು ತುಂಬಾ ಗಮನಾರ್ಹ ಸಾಧನೆ ನಿಮ್ದು. ನಿಮ್ಗೆ ಅದಕ್ಕೋಸ್ಕರನೇ ಸುಮಾರು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್, ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್, ಅಬ್ದುಲ್ ಕಲಾಂ ಬುಕ್ ಆಫ್ ರೆಕಾರ್ಡ್ಸ್, ಅದರದೆಲ್ಲ ಅವಾರ್ಡ್ಸ್ ಬಂದಿದೆ. ಕುಂಭಕಲೆ, ನೀವು ಅದರಲ್ಲೂ ನೀವು ಮಿನಿಯೇಚರ್ ಆರ್ಟ್ಸ್ ನ ಮಾಡ್ತೀರಾ ಮಣ್ಣಲ್ಲಿ ಅಂತ, ಈ ನಿಟ್ಟಿನಲ್ಲಿ ಹೇಗೆ ನಿಮ್ಮ ಆಸಕ್ತಿ ಬೆಳೆಯಿತು?
1: ಅದು ಈ ಕೊರೋನಾ ಟೈಮ್ ಅಲ್ಲ ಮ್ಯಾಮ್, ಕೊರೋನಾ ಬಂದ್ ಏನೋ ಯಾರಿಗೋ
0: ಕೊರೋನಾ ಇಸ್ ಲೈಕ್ ಬ್ಲೆಸಿಂಗ್ ಇನ್ ಡಿಸ್ಗೈಸ್ ಅಂತ ಹೇಳ್ಬೋದೇನೋ.
1: ಖಂಡಿತ ಹೌದು, ಆ ಟೈಮ್ ನ ಯುಟಿಲೈಸ್ ಮಾಡ್ಕೊಂಡ್ವಿ ಅಷ್ಟೇ. ಏನಾದ್ರೂ ಕಲಿಬೇಕು, ಸುಮ್ನೆ ನಂಗಂತೂ ಸುಮ್ನೆ ಕೂರೋಕಾಗಿಲ್ಲ. ಒಂದು ದಿನ 24 ಗಂಟೆ ಕಳೀತು ಅಂದ್ರೆ ನಾನು ಈ ದಿನವನ್ನ ಹೆಂಗ್ ಉಪಯೋಗಿಸ್ಕೊಂಡಿದ್ದೀನಿ, ಸೊ ನನ್ಗೆ ಅದ್ ಯೋಚನೆ ಮಾಡಿದ್ರೆ ರೀಕಾಲ್ ಮಾಡ್ಕೊಳ್ತೇನೆ. ಸೊ ಹಂಗಾಗಿ ಒಂದು ನಂದಿನಿ ಲೇಔಟಲ್ಲಿ ಒಂದು ಕಾರ್ಯಕ್ರಮ ಶುರು ಆಯ್ತು, ಒಂದು 3 ಮಂತ್ಸ್ ಕೋರ್ಸ್ ಅನ್ನೋ ಶುರು ಆಯ್ತು, ಜಾಯ್ನ್ ಆದ ಅದಕ್ಕೆ. ಸೊ ಅವಾಗ ಈ ಮಣ್ಣಿನದ್ದು ಕಲಾಕೃತಿಗಳನ್ನ ಹೇಳ್ಕೊಡಕ್ ಶುರು ಮಾಡಿದ್ರು. ಅಲ್ಲಿಂದ ನಾನು ಇನ್ನೂ ಹೆಚ್ಚು ಕಲಿಬೇಕು ಹೆಚ್ಚು ಕಲಿಬೇಕು ಅಂತ ಶುರು ಆಯ್ತು. ಆಮೇಲೆ ಬಿಡದಿಯಲ್ಲಿ ಕೂಡ ಇದ್ರದ್ದು ಒಂದು ಟ್ರೈನಿಂಗ್ ಸೆಂಟರ್ ಇದೆ, ಸೊ ಅಲ್ಲಿ ಜಾಯ್ನ್ ಆಗಿದ್ದು. ಅದಾದ ನಂತರ ಮಣ್ಣಲ್ಲಿ ನಂಗೆ ಮಾಡ್ತು ತುಂಬ ಪುಟ್ಟದ್ದು ನಂಗೆ ತುಂಬ ಇಷ್ಟ ಆಗ್ತಿತ್ತು. ಎಲ್ಲರೂ ದೊಡ್ಡದ್ ಮಾಡೇ ಮಾಡ್ತಾರೆ, ಸೊ ನಂಗೆ ಪುಟ್ಟದ್ದು ಅಂದ್ರೆ ತುಂಬಾ ಏನೋ ಖುಷಿ ಮಾಡ್ಬೇಕು, ಇನ್ನೂ ಎಷ್ಟು ಚಿಕ್ಕದಾಗತ್ತ, ಇನ್ನೂ ಎಷ್ಟು ಚಿಕ್ಕದ್ ಮಾಡಬಹುದು ಅಂತ ಟ್ರಯಲ್ ಮಾಡ್ತಾ MML ಮಾಡ್ಬೇಕು ಅಂತ ಯೋಚನೆ ಮಾಡಿದೆ ಗಣಪತಿ ನಾನು. ಅದು ಕೊನೆಗೆ 1.2 ಸೆಂಟಿಮೀಟರ್ ಆಗಿ ವಿಶ್ವದಾಖಲೆ ಹೆಸರಾಯ್ತು.
0: ಸೊ 1.2 ಸೆಂಟಿಮೀಟರ್ ಗಣಪತಿ ಮಾಡಿರೋದು. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಏನಕ್ಕೆ ನಿಮ್ಗೆ?
1: ಅದು ವಾದ್ಯ ಗಣಪತಿಗಳನ್ನ ಮಾಡಿದ್ದೆ, 5 ವಾದ್ಯ ಗಣಪತಿಗಳನ್ನ ಮಾಡಿದ್ದೆ, ಅದಕ್ಕೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಆಯ್ತು.
0: ಈ ಕುಂಭಕಲೆಯಲ್ಲಿ ನೀವು ಏನೇನು ಆಕೃತಿಗಳನ್ನ ಕಲಾಕೃತಿಗಳನ್ನ ಮಾಡ್ತೀರಾ ಜ್ಯೋತಿ?
1: ಎಲ್ಲ ತರದ್ದು ಮಾಡ್ತೇನೆ ಮ್ಯಾಮ್, ಗಣಪತಿ ಮಕ್ಕಳು ಆಡುವಂತದ್ದು, ಆಟಿಕೆಗಳನ್ನ ಅಡಿಗೆ ಮಾಡುದು, ಹಾಗೆ ಎಲ್ಲ ಬಳಸ್ತಿದ್ರಲ್ಲ ಮಡಿಕೆ ಪ್ಲೇಟು, ಸ್ಪೂನು, ಕುಕ್ಕರು, ಆ ತರದ್ದು ಮಕ್ಕಳಿಗೆ ಈಗ ಎಲ್ಲ ಇಷ್ಟ ಆಗುವಂತದ್ದು, ಫಿಶ್, ಒಂಟೆ, ಆಮೆ, ಕುದುರೆ, ಈ ತರದ್ ಏನ್ ಬೇಕಿದ್ರು ಮಾಡಬಹುದು. ಇಂಥದ್ದೇ ಮಾಡ್ಬೇಕು ಅಂತ ಪರ್ಟಿಕ್ಯುಲರ್ ಇಷ್ಟ ಮಾಡ್ಬೇಕಂತೇನೆ ಇಲ್ಲ, ನಮ್ಗೆ ಯಾವ ತರದ್ದು ಆಲೋಚನೆಗಳು ಬರುತ್ತೆ ನಮ್ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು.
0: ಈಗ ಮಣ್ಣು ಕುಂಭಕಲೆ ಅಂದ್ರೆ ಒಂದು ಪರಂಪರೆಯೊಂದಿಗೆ ಸಾಕ್ತಾ ಬಂದಿರೋದು, ಅದಕ್ಕೆ ನೀವು ಮಾಡರ್ನ್ ಟಚ್ ಕೊಡೋಕೆ ಏನಾದ್ರು ಯೋಚನೆಗಳನ್ನ ಮಾಡ್ತೀರಾ ಜ್ಯೋತಿ ಯಾವಾಗ?
1: ಖಂಡಿತ ಮಾಡ್ಬೋದು ಮ್ಯಾಮ್. ಗಣಪತಿ ಅಂತ ಹೇಳಿದ್ರೆ ನಾವು ಪೂಜೆಗಷ್ಟೇ ಅರ್ಹ, ಹಿಂಗೆ ಇರ್ಬೇಕು ಅಂತೆಲ್ಲ ಯೋಚನೆ ಮಾಡ್ತೀವಿ. ಗಣಪತಿ ಕೂಡ ಈಗಿನ ಕಾಲಕ್ಕೆ ಅದು ಗಣಪತಿ ಕೂಡ ಲ್ಯಾಪ್ಟಾಪ್ ಇಟ್ಕೊಂಡು ವರ್ಕ್ ಮಾಡ್ತಿರೋ ತರದ್ದು, ಹೆಂಗೆ ಹೆಂಗೆ ನಮ್ಮ ಆಲೋಚನೆಗೆ ಬಿಟ್ಟಿದೆ, ಹೇಗೆ ಬೇಕಾದ್ರೆ ಹಾಗೆ ಕ್ರಿಯೇಟ್ ಮಾಡಬಹುದು.
0: ಓಕೆ, ಈ ಆಲೋಚನೆಗಳು ಹೇಗೆ ಬರುತ್ತೆ ಲೈಕ್ ಕೂತ್ಕೊಂಡಿದ್ದಾಗ?
1: ನೋಡ್ತಾ ಇರ್ಬೇಕು ಮ್ಯಾಮ್, ಕೇಳಿಸ್ಕೊತಿರ್ಬೇಕು.
0: ಅಬ್ಸರ್ವೇಷನ್,
1: ಮೇನ್ ಅಬ್ಸರ್ವೇಷನ್.
0: ಈ ಕಲೆಯ ಮೂಲಕ ಮಹಿಳೆಯರಿಗೆ ನೀವು ಹೇಳೋದಕ್ಕೆ ಏನಾದ್ರೂ ಇಷ್ಟಪಡ್ತೀರಾ?
1: ಮುಗ್ದೋಯ್ತು ಲೈಫ್ ಅಂತ ಅನ್ಕೋಬೇಡಿ, ಯಾವಾಗ ಮುಗ್ದೋಯ್ತು ಅಂತ ಅನ್ಕೊಳ್ತೀರಾ ಆಗ ರೀಸ್ಟಾರ್ಟ್ ಆಗತ್ತೆ. ಸೊ ಬದುಕನ್ನ ಅವಾಗ ನೀವು ಕಟ್ಕೊಳ್ಳಕ್ಕೆ ಶುರು ಮಾಡ್ಬೇಕು. ಈ ಕುಂಭಕಲೆ ಅಂತ ಹೇಳಿದ್ರೆ ಇದ್ರಲ್ಲಿ ಆಭರಣಗಳನ್ನ ಕೂಡ ಇತ್ತೀಚೆಗೆ ತುಂಬಾ ಟ್ರೆಂಡಿಂಗ್ ಅಲ್ಲಿರೋದು ಮಣ್ಣಿನ ಆಭರಣಗಳು. ಸೊ ಅದನ್ನ ಕಲಿತು ನೀವು ಮನೆಯಲ್ಲೇ ಮಾಡಿ ಮಾರ್ಕೆಟಿಂಗ್ ಆನ್ಲೈನ್ ಅಲ್ಲಿ ಶುರು ಮಾಡಬಹುದು. ನಿಮ್ಮ ಬದುಕನ್ನು ನೀವು ಮನೆಯಲ್ಲೇ ಇದ್ದು ಕೂಡ ಸ್ವಾವಲಂಬಿಯಾಗಿ ಬದುಕನ್ನ ಕಟ್ಕೊಳ್ಬಹುದು. ಸೊ ಆಸಕ್ತಿ ಕುಂಭಕಲೆ ಅಂತ ಒಂದೇ ಅಲ್ಲ, ನಿಮ್ಮ ಆಸಕ್ತಿ ಯಾವುದೇ ಕ್ಷೇತ್ರ ಆದ್ರೂ ಕೂಡ. ಸೊ ನೀವು ಶುರು ಮಾಡಿ, ಆಗ ಅವಕಾಶ ಇಲ್ಲ, ಅದಿದ್ದಿದ್ರೆ ಮಾಡ್ತಿದ್ದ ಇಷ್ಟ.

0: ಅನುಕೂಲ ಇದ್ದಿದ್ರೆ ಮಾಡ್ತಿದ್ದ, ನಮ್ಮನೇಲಿ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇದ್ದಿದ್ರೆ ಮಾಡ್ತಿದ್ದ. ನೆಪಗಳನ್ನ ಹೇಳೋದನ್ನ ದಯವಿಟ್ಟು ಬಿಟ್ಬಿಡಿ, ಶುರು ಮಾಡಿ. ನೀವು ಶುರು ಮಾಡಕ್ ಒಂದ್ ಹೆಜ್ಜೆ ಇಡಿ, ತಂತಾನೆ ಅದು ನಿಮ್ಗೆ ದಾರಿ ತೋರಿಸ್ತಾ ಹೋಗತ್ತೆ.
1: ಹೌದು, ಅನೇಕ ಅವಾರ್ಡ್ಸ್ ಗಳು ಬಂದಿದಾವೆ ಜ್ಯೋತಿ ನಿಮ್ಗೆ, ಅಂದ್ರೆ ದೊಡ್ಡ ಮಟ್ಟದಲ್ಲೇ ಸಾಧನೆ ಮಾಡಿದ್ದೀರಾ ನೀವು. ಸೊ ಈ ಅವಾರ್ಡ್ಸ್ ಗಳನ್ನ ತಗೊಳ್ಳುವಾಗ ನಿಮ್ಗೆ ಏನ್ ಭಾವನೆ ಮೂಡುತ್ತೆ?
0: ಅವಾರ್ಡ್ ಅಂತ ಹೇಳಕ್ ನನ್ಗಿಂತೂ ಹೆಚ್ಚು ಖುಷಿ ಪಡೋದು ನನ್ನ ತಂದೆ ತಾಯಿ. ಸೊ ಈ ವಯಸ್ಸಲ್ಲಿ ಮತ್ತೆ ನಾನು ಅದನ್ನ ಬದುಕನ್ನ ರೀಕ್ರಿಯೇಟ್ ಮಾಡಿಕೊಂಡು ಮತ್ತೆ ನನ್ನ ಬದುಕನ್ನ ಈ ಹಂತಕ್ಕೆ ನಾಲ್ಕು ಜನ ಗುರುತಿಸೋ ಹಂಗಾಗಿ ಅವ್ರು ಖುಷಿ ಪಡ್ತಾರಲ್ಲ, ಅದು ನನ್ಗೆ ಹೆಮ್ಮೆ ಅನ್ಸುತ್ತೆ. ನಾನು ಅವ್ರಿಗೆ ಮಗಳಾಗಿ ಹುಟ್ಟಿ ನನ್ನಲ್ಲಿ ಒಂದು ಸಾರ್ಥಕ ಭಾವ ಮೂಡುತ್ತೆ.
1: ಮುಂದಿನ ದಿನಗಳಲ್ಲಿ ನಿಮ್ಮ ಕಲೆ, ಸಾಹಿತ್ಯ ಮತ್ತೆ ಸಾಮಾಜಿಕ ಪಯಣ ಯಾವ ದಿಕ್ಕಿನಲ್ಲಿ ಸಾಗಬೇಕು ಅಂತ ನೀವು ಕನಸು ಕಾಣ್ತೀರಾ?
0: ಇದು ಮುಂದುವರಿಸ್ಕೊಂಡು ಹೋಗ್ತೇನೆ ಮಾಮ್, ನಿಲ್ಸೋದಿಲ್ಲ. ಇದ್ರ ಜೊತೆ ಜೊತೆಗೆ ಮಕ್ಕಳಿಗೆ ನಾನು ಕಲ್ತಿದ್ದನ್ನ ನನ್ನ ಜೊತೆಗೆ ಮರೆ ಆಗ್ಬಾರ್ದು. ಈಗಿನ ಕಾಲದಲ್ಲಿ ಮಣ್ಣು ಮುಟ್ಟೋಕೆ ಬಿಡಲ್ಲ ಪೇರೆಂಟ್ಸ್, ಇನ್ಫೆಕ್ಷನ್ ಆಗ್ಬಿಡತ್ತೆ, ಇನ್ನೇನೋ ಆಗ್ಬಿಡತ್ತೆ ಅಂತ ಹೇಳ್ಬಿಟ್ಟು ಮನೆ ಒಳಗೂ ಕೂಡ ಚಪ್ಪಲಿ ಹಾಕೊಂಡು ಓಡಾಡಿಸ್ತಾರೆ ಮಕ್ಕಳನ್ನ. ಸೊ ಹಂಗಿರುವಾಗ ನಾನು ಮಕ್ಕಳಿಗೆ ಮತ್ತೆ ಆ ಬಾಂಧವ್ಯ, ಮಣ್ಣಿನ ಜೊತೆ ಬಾಂಧವ್ಯ ಮತ್ತೆ ಕನೆಕ್ಟ್ ಮಾಡ್ಬೇಕು, ಶಾಲೆಗಳಿಗೆ ಹೋಗಿ ಹೇಳ್ಕೊಡ್ಬೇಕು ಮಕ್ಕಳಿಗೆ. ಮಕ್ಕಳು ಮಣ್ಣು ಮುಟ್ಟಕ್ಕೆ ಎಷ್ಟು ಖುಷಿಯಾಗಿರ್ತಾರೆ ಅಂತ ಹೇಳಿದ್ರೆ, ನೀವು ಯಾವುದು ಮಾಲ್ ಅಲ್ಲಿ ಇಲ್ಲಿ ಏನು ಕರ್ಕೊಂಡೋದ್ರು ಅಷ್ಟು ಖುಷಿಯಾಗಿರಲ್ಲ. 5 ನಿಮಿಷ ಮಣ್ಣಲ್ಲಿ ಆಟ ಆಡಕ್ ಬಿಟ್ಬಿಡಿ, ಎಷ್ಟು ಅವ್ರಿಗೆ ಗಲೀಜಾಗ್ಲಿ ಏನಾಗ್ಲಿ ತಲೆ ಮೇಲೆ ಸುರ್ಕೊಂಡು, ನಮ್ಮ ಪಾಪ ಒಬ್ಳಿದ್ದಾಳೆ ತಮ್ಮನ ಮಗಳು, ಮಣ್ಣು ಯಾವಾಗ ಕಾಲ್ ಮಾಡೋರ ಅತ್ತ ನಂಗೆ ಹೇಳ್ಕೊಡು ಗಣಪತಿ ಮಾಡೋದು ಹೇಳ್ಕೊಡು, ಮಣ್ಣು ತಗೋಬಾ ಮಣ್ಣು ತಗೋಬಾ ಅಂತಿರ್ತಾಳೆ. ಸೊ ಅಷ್ಟು ಖುಷಿ ಪಡ್ತಾರೆ ಮಕ್ಕಳು. ನಾವು ಅದನ್ನೆಲ್ಲ ಬಿಟ್ಬಿಟ್ಟು ನಾವು ಯಾವ್ದೋ ಮಾಲಕ್ ಕರ್ಕೊಂಡು ಹೋಗ್ತೀವಿ ಖುಷಿಯಾಗಿರ್ಲಿ ಅಂತ.
1: ಮಕ್ಕಳಿಗೆ ಕಲಿಸೋ ನಿಟ್ಟಿನಲ್ಲಿ ಏನಾದ್ರೂ ಕನಸುಗಳು ಗುರಿಗಳನ್ನ ಇಟ್ಕೊಂಡಿದ್ದೀರಾ?
0: ಖಂಡಿತ ಮ್ಯಾಮ್, ಈಗ ಅದನ್ನೇ ಪ್ಲಾನ್ ಮಾಡ್ತಿದ್ದೀನಿ. ಶಾಲೆಗಳಿಗೆ ಹೋಗಿ ಮಕ್ಕಳಿಗೆಲ್ಲ ಮತ್ತೆ ಅದನ್ನ ಹೇಳ್ಕೊಡ್ಬೇಕು ಅನ್ನೋದು ಕನಸಿದೆ.
1: ಓಕೆ, ಈಗ ಈಗಿನ ಕಾಲದ ಯುವತಿಯರು ಅಥವಾ ಮಹಿಳೆಯರು ಸ್ವಂತ ಕೌಶಲ್ಯದ ಮೇಲೆ ನಂಬಿಕೆ ಇಟ್ಟು ಮುಂದೆ ಬರಬೇಕು ಅಂದ್ರೆ ನೀವು ಏನು ಹೇಳಕ್ ಇಷ್ಟಪಡ್ತೀರಾ? ಕೆಲವರಿಗೆ ಡೌಟ್ ಇರುತ್ತೆ, ಓ ನಾನು ಇದು ಸ್ಟಾರ್ಟ್ ಮಾಡಿದ್ರೆ ಸಕ್ಸಸ್ ಆಗುತ್ತೋ ಇಲ್ವೋ, ಫೇಲ್ಯೂರ್ ಆದ್ರೆ ಏನ್ ಮಾಡೋದು, ಬೇರೆಯವ್ರು ಏನ್ ಆಡ್ಕೋತಾರೆ, ಹಿಂಗೆಲ್ಲ ಡೌಟ್ಸ್ ಗಳನ್ನ ಇಟ್ಕೊಂಡಿರ್ತಾರೆ. ಸೊ ಆಬ್ವಿಯಸ್ಲಿ ಇಷ್ಟೊತ್ತು ನೀವು ನಮ್ಮ ಹತ್ರ ಮಾತಾಡಿದ್ದೀರಾ, ಸೊ ಇದೇ ಒಂದು ಲೈವ್ ಎಕ್ಸಾಂಪಲ್ ಅವರಿಗೆ ಹೇಳಬೇಕಾಗಿರುವಂತದ್ದು. ಬಟ್ ನಿಮ್ಮ ಸಲಹೆಗಳೇನಾದ್ರೂ ಇದ್ರೆ ಅವರಿಗೆ?
0: ಖಂಡಿತ, ಶುರು ಮಾಡಬಹುದು. ಶುರು ಮಾಡೋಕ್ಕೆ ಮುಂಚೆ ಬೇರೆಯವ್ರು ಯಾರಾದರೂ ಮಾಡಿರ್ತಾರಲ್ಲ ಅವ್ರ ಕಡೆ ಒಂದಷ್ಟು ಅನುಭವಗಳನ್ನ ತಗೊಳ್ಬೇಕಾಗತ್ತೆ. ಸೊ ಪ್ಲಾನಿಂಗ್ ಮಾಡ್ಕೊಳ್ಬೇಕಾಗತ್ತೆ, ಏನೇನು ಮಾಡಬೇಕು ಅನ್ನೋ ಒಂದು ಯೋಜನೆಗಳನ್ನು ಇಟ್ಕೊಂಡು ಶುರು ಮಾಡಬೇಕಾಗತ್ತೆ. ಖಂಡಿತ ಒಳ್ಳೇದಾಗತ್ತೆ, ಪ್ರಯತ್ನ ಮಾಡ್ಬೇಕು, ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರಯತ್ನ ಮಾಡಬೇಕು, ನಮ್ಮೇಲೆ ನಮಗೆ ನಂಬಿಕೆ ಇರಬೇಕು.
1: ಇಷ್ಟೆಲ್ಲ ಹವ್ಯಾಸಗಳನ್ನು ಒಟ್ಟಿಗೆ ಒಗ್ಗೂಡಿಸ್ಕೊಂಡಿರೋ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ತೀರಾ ಜೋ?
0: ಟೈಮ್ 24 ಗಂಟೆ ಇದೆ ಮ್ಯಾಮ್. ಸೋಮಾರಿಗಳಿಗೂ 24 ಗಂಟೆ, ಸಾಧಕರಿಗೂ 24 ಗಂಟೆ ಅಂತ ಹೇಳ್ತಾರಲ್ಲ. ಖಂಡಿತ ಇನ್ನು ಟೈಮ್ ಇದೆ ನನ್ಗೆ, ಇನ್ನು ಏನಾದ್ರೂ ಮಾಡ್ಬೇಕು ಅಂತ. ಜೊತೆ ಜೊತೆಗೆ ಸಂಗೀತ ಕೂಡ ಕಲಿತಾ ಇದ್ದಾನೆ.
1: ಓಕೆ, ಯಂಗ್ ಏಜ್ ಅಲ್ಲಿ ಏನೇನ್ ಸಾಧ್ಯ ಆಗಿಲ್ಲ ನಿಮ್ಗೆ ಮಾಡಕ್ಕೆ, ಈಗ ಎಲ್ಲ ಆಸೆಗಳನ್ನ ಕನಸುಗಳನ್ನ ಪೂರ್ತಿ ಮಾಡ್ತಾ ಇದ್ದೀರ?
0: ಖಂಡಿತ.
1: ಓಕೆ, ನಿಮ್ಮ ಜರ್ನಿಯಲ್ಲಿ ನೀವು ಕಲ್ತ್ಕೊಂಡಿರುವಂತ ಅತ್ಯಂತ ದೊಡ್ಡ ಪಾಠ?
0: ನಾವು ಬರೀ ಪುಸ್ತಕದಲ್ಲಿ ಓದ್ತೀವಿ, ಮನುಷ್ಯರನ್ನ ಕಂಡ್ರೆ ಮನುಷ್ಯರೇ ಓಡೋಗ್ತಾರ ಹೆದರ್ಕೊಂಡು. ಮತ್ತೆ ಯಾವುದೋ ಒಂದು ಸಮುದಾಯ, ಬುಡಕಟ್ಟು ಸಮುದಾಯನೋ ಬೇಡ ಜಂಗಮ ಅಂತ, ಅವರು ನಾವೆಲ್ಲ ಚಿಕನ್ ಮಟನ್ ತಿಂತೀವಿ, ಅವರು ಕೋಳಿಯದ್ದು ಕರಳು ಇರತ್ತಲ್ಲ, ಕೋಳಿಯದ್ದು ಕರಳು ಅದನ್ನ ಕ್ಲೀನ್ ಮಾಡಿ ತಿಂತಾರಂತೆ. ದುಡ್ಡು ಕೊಟ್ಟು ತಗೊಳಕ್ಕೆ ಅವ್ರ ಹತ್ರ ಶಕ್ತಿ ಇಲ್ಲ, ಎಜುಕೇಶನ್ ಅನ್ನೋದಂತೂ ಅವರ ಒಂದು ತಲೆಮಾರಿಗೆ ಇಲ್ಲ ಅವರಿಗೆ. ಇನ್ನೊಂದು ನಾದಸ್ವರ ನುಡಿಸೋರು, ಅವರು ಅವರಲ್ಲಿರೋದು ತಲೆಯಲ್ಲಿ ಮಕ್ಕಳನ್ನ ಶಾಲೆಗೆ ಸೇರಿಸಿದ್ರೆ ಮಕ್ಕಳನ್ನ ತಂದೆ ತಾಯಿನ ದೂರ ಮಾಡ್ಬಿಡ್ತಾರೆ ಅನ್ನೋದು. ಸೊ ನಾನು ಹೋಗಿ ಅವರನ್ನ ಮಾತಾಡಿಸಿ ಅಂಕಣವನ್ನ ಬರೆದ್ಮೇಲೆ ಅವರು ಮತ್ತೆ ಸ್ಕೂಲ್ ಕಳ್ಸಕ್ ಮಕ್ಕಳನ್ನ ಒಪ್ಕೊಂಡು ಶುರು ಮಾಡಿ ಕಳ್ಸಿದ್ರು. ನಾನು ಫಸ್ಟ್ ಡೇ ಹೋದಾಗ ಗೊಣ್ಣೆ ಸುರಿಸ್ಕೊಂಡು ಹೆಂಗೆಂಗೋ ಇದ್ದ ಮಕ್ಕಳನ್ನ ಮತ್ತೆ ಆ ಸ್ಕೂಲ್ ಯೂನಿಫಾರ್ಮ್ ಅಲ್ಲಿ ನೋಡಿದ್ದು ಅತ್ಯಂತ ಖುಷಿಯ ಸಂಗತಿ ಮ್ಯಾಮ್.
1: ಓಕೆ, ನೀವು ಹೇಳಿದ್ರೆ ಮಾತಾಡ್ತಾ ಇವಾಗ ನಿಮ್ಗೆ ಮೋಟಿವೇಶನಲ್ ಸ್ಪೀಕರ್ ಆಗಿ ಕರೀತಾ ಇದ್ದಾರೆ ಮಾತಾಡಿ ಜ್ಯೋತಿಯವರೇ ಅಂತ ಹೇಳಿ, ಆ ಜರ್ನಿ ಹೇಗೆ ಸಾಗಿದೆ?
0: ಅದು ನಂಗೆ ಖುಷಿ ಅನ್ಸುತ್ತೆ ಮ್ಯಾಮ್. ಏನು ಅಲ್ಲದ ಜ್ಯೋತಿಯನ್ನ ಈಗ ಅಂದ್ರೆ ನನ್ನ ಬದುಕೆ ಒಂದು ಸ್ಫೂರ್ತಿ ನನ್ಗೆ. ನಾನು ಹೇಳ್ಕೋಬೇಕಂದ್ರೆ ಯಾವಾಗ ಯಾವ್ದೋ ಒಂದು ಕಾಲಕ್ಕೆ ನಾನು ನನ್ನ ಬದುಕನ್ನ ಮುಗಿಸ್ಬೇಕು ಅಂತ ಯೋಚನೆ ಮಾಡಿದ್ದೆ. ಈಗ ನನ್ನ ಬದುಕೆ ನನಗೆ ಸ್ಫೂರ್ತಿ ಆಯ್ತಲ್ಲ, ಒಬ್ಬ ಜ್ಯೋತಿ ಕೈಲಿ ಬದುಕನ್ನ ಈ ತರ ಕ್ರಿಯೇಟ್ ಮಾಡ್ಕೊಳಕ್ ಆಗತ್ತೆ ಅಂದ್ರೆ ಖಂಡಿತ ಎಲ್ಲರ ಕೈಯಲ್ಲೂ ಎಲ್ಲರ ಕಡೆನು ಈ ಕಡೆ ಈ ತರ ಶಕ್ತಿ ಇದ್ದೇ ಇರತ್ತೆ. ಸೊ ಅದನ್ನ ಜಾಗೃತ ಮಾಡ್ಬೇಕು, ನಮ್ಮೊಳಗಿರತ್ತೆ. ಸೊ ನಾವೇನ್ ಮಾಡ್ತೀವಿ, ನೋವಿಗಷ್ಟೇ ಫೋಕಸ್ ಮಾಡ್ತೀವಿ. ಯಾವುದೋ ಒಂದು ಜೀವನದಲ್ಲಿ ಘಟನೆ ನಡೆದಿರತ್ತ, ನಾವೇನ್ ಮಾಡ್ತೀವಿ ಅದನ್ನೇ 100 ಸಲ ಯೋಚನೆ ಮಾಡ್ಕೋತಾ ಇರ್ತೀವಿ, ಹಿಂಗಾಗೋಯ್ತು ಹಿಂಗಾಗೋಯ್ತು ಹಿಂಗಾಗೋಯ್ತು. ಅದನ್ನ ಬಿಟ್ಟಾಕಿ ಒಳ್ಳೇದೇನೋ ನಡೆದೇ ಇರಲ್ವಾ ಜೀವನದಲ್ಲಿ. ಸೊ ಅದನ್ನ ಯೋಚನೆ ಮಾಡಿ, ನಿಮ್ ಮುಂದಿನ ಗುರಿ ಬಗ್ಗೆ ಯೋಚನೆ ಮಾಡಿ. ಸಣ್ಣ ಉದಾಹರಣೆ ಹೇಳ್ಬೇಕಂತ ಹೇಳಿದ್ರೆ, ಯಾರನ್ನಾದ್ರೂ ಪ್ರೀತಿ ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರು ಏನ್ ಮಾಡ್ತಾರೆ, ನಾನ್ ಕೆಲವ್ರ ಜೊತೆ ಮಾತಾಡ್ದಾಗ ಹೇಳ್ತಾರ, ಮ್ಯಾಮ್ ಕುಡಿಯೋ ನೀರಲ್ಲೋ ಅವರೇ ಕಾಣಿಸ್ತಾರೆ, ತಿಂಡಿಯಲ್ಲೋ ಅವರೇ ಕಾಣಿಸ್ತಾರೆ, ತಟ್ಟೆಯಲ್ಲೋ ಅವರೇ

0: ಕಾಣಿಸ್ತಾರೆ, ಕಣ್ಣು ಮುಚ್ಚಿದ್ರೆ ಅವ್ರಿಗೆ ಅವರದ್ದೇ ಧ್ಯಾನ ಅಂತ. ಸೊ ನಾವು ಗುರಿಯನ್ನ ಹಾಗೆ ಜಪಿಸ್ಬೇಕು. ಯಾವಾಗ ನಾವು ಕೂತ್ಕೊಂಡ್ರೆ ನಮ್ಮ ಗುರಿ ನಮ್ಮ ಕಣ್ಣು ಮುಂದೆ ಬರಬೇಕು. ನಾವು ತಿಂಡಿ ತಿನ್ನುವಾಗ ಓ ನಮ್ಮ ತಲೆ, ನಾವು ಈ ಗುರಿಯನ್ನು ಮುಟ್ಟಬೇಕು. ನಾವು ಏನೋ ಒಂದು ಕುಡಿತಿದ್ದೀವಿ, ಏನೋ ಒಂದು ಜರ್ನಿ ಮಾಡ್ತಿದ್ದೀವಿ, ನಾವು ಈಗ ನಮ್ಮ ತಲೆಯಲ್ಲಿ ಈ ಗುರಿ ಓಡ್ತಾ ಇರಬೇಕು. ಆ ಕಡೆ ಈ ಕಡೆ ಡಿಸ್ಟ್ರಾಕ್ಟ್ ಆಗೋಕ್ಕೆ ಮೈಂಡನ್ನು ಬಿಡಬಾರ್ದು. ಆ ಗೋಲ್ ಅನ್ನೋದನ್ನು ಹಂಗೆ ಸೆಟ್ ಮಾಡಿಕೊಂಡಾಗ ಖಂಡಿತ ಯಶಸ್ವಿ ವ್ಯಕ್ತಿಗಳಾಗ್ತಾರೆ.
1: ಒಬ್ಬ ವ್ಯಕ್ತಿಯನ್ನು ಪ್ರೀತಿ ಮಾಡುವಾಗ ಅದೆಲ್ಲ ಕಾಣಿಸುತ್ತೆ, ಬಟ್ ನಾವು ಗುರಿಯನ್ನು ಪ್ರೀತಿ ಮಾಡಬೇಕು
0: ಖಂಡಿತ
1: ಆ ಲೆವೆಲ್ಗೆ.
0: ಹೌದು
1: ಅಲ್ವಾ? ಈಗ ನಿಮ್ಮ ಕಲೆಯನ್ನು ಗ್ರಾಮೀಣ

0: ಮನೆಯಲ್ಲೇ ಮಾಡ್ಬೋದು, ಹೊರಗೆ ಹೋಗಿ ದುಡಿಬೇಕು, ಮನೆಯಲ್ಲಿ ಹೋಗಕ್ ಅವಕಾಶ ಇಲ್ಲ. ಈಗ ಮಕ್ಕಳನ್ನ ನೋಡ್ಕೋಬೇಕು, ಮನೆ ನೋಡ್ಕೋಬೇಕು ಅಂತ ಹೇಳಿದಾಗ ಹೊರಗಡೆ ಹೋಗಕ್ ಟೈಮ್ ಸಿಗೋದಿಲ್ಲ. ಮನೆಯಲ್ಲೇ ಮಾಡಿ ಫ್ರೀ ಟೈಮ್ ಅಲ್ಲಿ, ತುಂಬಾ ಸುಲಭದ್ದು. ಯಾರು ಕಲಿಬಾರ್ದು, ಕಲಿಯಕ್ ಆಗಲ್ಲ, ಕಷ್ಟಕರ ಅನ್ನೋಂತ ಏನು ಇಲ್ಲ.
1: ನೀವ್ ಇಷ್ಟೆಲ್ಲ ಸಾಧನೆ ಮಾಡಿದ್ದೀರಾ, ನಿಮ್ಮ ಮನೆ ಕಡೆಯಿಂದ ಬಂದ ರಿಯಾಕ್ಷನ್, ನೀವ್ ಪ್ರೀತಿಸೋ ವ್ಯಕ್ತಿಗಳ ಕಡೆಯಿಂದ ಬಂದಿರೋ ರಿಯಾಕ್ಷನ್ ಏನು?
0: ಮನೇಲಿ ಆಪೋಸ್ ತುಂಬಾ ಇದೆ. ಅದೆಲ್ಲ ಇದ್ದಿದ್ದಕ್ಕೆ ನಾನ್ ನಿಜಕ್ಕೂ ಬೆಳೆಯಕ್ ಸಾಧ್ಯ ಆಯ್ತು ಅಂತ ನಿಜಕ್ ಪ್ರಾಮಾಣಿಕವಾಗಿ ಹೇಳ್ತೇನೆ. ಯಾವಾಗ ನೋಡಿ ಆಗಿನ ಕಾಲದಲ್ಲೆಲ್ಲ ಹುರುಳಿ ಕಳನ್ನ ನೆನ್ಸ್ಬಿಟ್ಟು ಬಟ್ಟೆಯಲ್ಲಿ ಗಟ್ಟಿಯಾಗಿ ಕಟ್ಟಿ ಅದ್ರಮೇಲೆ ಗುಂಡ್ಕಲ್ನ ಹೇರ್ತಿದ್ರು, ಪ್ರೆಷರ್ ಕ್ರಿಯೇಟ್ ಆದ್ರೆ ಮೊಳಕೆ ಬೇಗ ಬರುತ್ತೆ ಅಂತ. ಯಾವಾಗ ನಮ್ಗೆ ಒತ್ತಡ ಅನ್ನೋದು ಶುರು ಆಗುತ್ತೆ, ಅವಾಗ ನಮ್ಮ ಒಳಗಡೆ ಇರೋ ನಿಜವಾದ ಕ್ರಿಯೇಟಿವಿಟಿನೋ ಏನ್ ಕಲೆನೋ ಹೊರಗೆ ಬರುತ್ತೆ.
1: ಹಾಗಾದ್ರೆ ಸಾಧನೆ ಅನ್ನೋ ಪದವನ್ನ ನೀವು ಹೇಗೆ ವ್ಯಾಖ್ಯಾನ ಮಾಡ್ತೀರಾ ಜ್ಯೋತಿ?
0: ಸಾಧನೆ ಅಂದ್ರೆ ಪರಿಶ್ರಮ, ಸತತ ಪ್ರಯತ್ನ,
1: ಕಮಿಟ್ಮೆಂಟ್ ಟುವರ್ಡ್ಸ್ ದಟ್ ಪರ್ಟಿಕ್ಯುಲರ್ ವರ್ಕ್. ನೀವು ಆವಾಗ್ಲೇ ಎಕ್ಸ್ಪ್ಲೈನ್ ಮಾಡಿದ್ರಲ್ಲ, ನಾವು ಪ್ರೀತಿಸೋ ವ್ಯಕ್ತಿ ಎಲ್ಲಾ ಕಡೆ ಕಾಣಿಸ್ತಾರೆ ಅಂತ, ಸೇಮ್ ನಮ್ ಗುರಿನೂ ಎಲ್ಲಾ ಕಡೆ ಕಾಣಿಸೋಕೆ ಶುರು ಆದ್ರೆ ಅದು ಒಂದು ಸ್ಟಾರ್ಟಿಂಗ್ ಪಾಯಿಂಟ್, ಇಗ್ನಿಷನ್ ಅಂತ ಹೇಳ್ತಾರಲ್ಲ, ಟುವರ್ಡ್ಸ್ ದಟ್ ಇಫ್ ಯು ವರ್ಕ್ ಸಾಧನೆಯಾಗಿ ಮಾರ್ಪಾಡಬಹುದು ಅಂತ ಅಲ್ವಾ. ತುಂಬಾ ಅವಾರ್ಡ್ಸ್ ಗಳು ನಿಮ್ಮನ್ನ ಹುಡ್ಕೊಂಡು ಬಂದಿವೆ. ಈ ಟೈಮ್ ಅಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ, ನಿಮ್ಮ ಜವಾಬ್ದಾರಿ ಟುವರ್ಡ್ಸ್ ಸೊಸೈಟಿ ಇನ್ನೂ ಜಾಸ್ತಿ ಆಗಿದೆ, ನಾನು ಇನ್ನೂ ಜಾಸ್ತಿ ಕಾಂಟ್ರಿಬ್ಯೂಷನ್ ಮಾಡಬೇಕು ಸೊಸೈಟಿಗೆ ಅಂತ ಅನ್ಸುತ್ತಾ?
0: ಹೌದು, ಏನು ಅಲ್ಲದ ಜ್ಯೋತಿಯನ್ನ ಈಗ ತುಂಬಾ ತರದಲ್ಲಿ ಗುರುತಿಸಿದ್ದಾರೆ. ಸೊ ಹಾಗಾಗಿ ಇನ್ನಷ್ಟು ಜವಾಬ್ದಾರಿಗಳು ಹೆಗಲ ಮೇಲೆ ಜಾಸ್ತಿನ ಇದೆ ಅಂತ ಭಾವಿಸ್ತೇನೆ. ಸೊ ಒಂದು ಎಲ್ರಿಗೂ ಹೇಳೋದು, ನನ್ನಿಂದ ಆಗಲ್ಲ ಅಂತ ಯಾರು ಕೂತ್ಕೋಬೇಡಿ. ನಿಮ್ ಗುರಿ ಕನ್ಸು ಏನಿದೆ ಮತ್ತೆ ಅದನ್ನ ಏನು ಅದಕ್ಕೆ ನೀರು ಹಾಕಿ ಗೊಬ್ಬರ ಹಾಕಿ ಮತ್ತೆ ಚಿಗುರಿಸಿ ಪ್ರತಿಯೊಬ್ಬರು ಸಾಧನೆ ಮಾಡೋಕ್ ಸಾಧ್ಯ ಆಗತ್ತೆ. ಬಿಡದೆ ಇರೋ ಛಲ, ಹಠ, ಪರಿಶ್ರಮ ಖಂಡಿತ ನಮ್ಮನ್ನ ಯಶಸ್ಸನ್ನ ಮುಟ್ಟಕ್ ಸಾಧ್ಯ ಆಗತ್ತೆ.
1: ನಿಮ್ಮ ಈ ಜರ್ನಿಯಲ್ಲಿ ಜ್ಯೋತಿ, ನಿಮ್ಮ ಮೇಲೆ ಪ್ರಭಾವ ಬೀರಿದ ಘಟನೆಗಳು, ವ್ಯಕ್ತಿಗಳ ಬಗ್ಗೆ ನೆನಪಿಸ್ಬೇಕಾದ್ರೆ,
0: ಮಂಡ್ಯದಲ್ಲಿ ಒಂದು ಅಜ್ಜಿ 100 ವಯಸ್ಸಿನ ದಾಟಿತ್ತು ಅನ್ಸುತ್ತ, ಆ ಸ್ವಾವಲಂಬಿ ಬದುಕು, ಕಡಲೆಕಾಯನ್ನು ಒಂದು ಕಾಲು ಮುರಿದಿದೆ, ಎಡಗೈ ಸ್ವಾಧೀನ ಇಲ್ಲ, ಆ ವಯಸ್ಸಿನಲ್ಲೂ ಕೂಡ ರಸ್ತೆ ಬದಿಯಲ್ಲಿ ಕಡಲೆಕಾಯನ್ನ ಮಾರ್ಕೊಂಡು ಜೀವನವನ್ನ ಸಾಗಿಸ್ತಿದ್ದು, ಮತ್ತೆ ದೇವದಾಸಿ ಪದ್ಧತಿಯನ್ನ 4 ತಲೆಮಾರುಗಳಿಂದ ನಡ್ಕೊಂಡು ಬರ್ತಿರೋ ಒಂದು ಹೆಣ್ಮಗು, ಅದನ್ನ ತಡೆ ಹಿಡಿದು ಎಜುಕೇಶನ್ ಅನ್ನ ಕಂಪ್ಲೀಟ್ ಮಾಡಿ ಸೊ ಅದನ್ನ ತಡೆದಿರೋದು. ಅದಾದ ನಂತರ ಟ್ರಾನ್ಸ್ಜೆಂಡರ್ಸ್ ಅಂತ ಹೇಳೋದು, ನಮ್ಗೆ ಗಂಡಾಗಿ ಹುಟ್ಟಿ ಹೆಣ್ಣಾಗೋದು, ಅದ್ರಾಚೆಗೆ ಹೆಣ್ಣಾಗಿನೂ ಹುಟ್ಟಿ 24 ವರ್ಷದವರೆಗೂ ಹೆಣ್ಣಾಗೆ ಬದುಕಿ ನಂತರ ಗಂಡಾಗಿದ್ದು, ಅವ್ರು ಇಂಜಿನಿಯರಿಂಗ್ ವರ್ಗೂ ಫುಲ್ಲು ಓದಿ ಎಜುಕೇಶನ್ ಮಾಡಿ ಮನೆಯವರನ್ನ ಒಪ್ಪಿಸಿ ನಂತರ ಅವರು ಸರ್ಜರಿ ಎಲ್ಲ ಮಾಡಿಸ್ಕೊಂಡು ಗಂಡಾಗಿರೋದು. ಸೊ ಈ ತರ ತುಂಬಾ ಇದೆ ನನ್ನ ಜೊತೆಗೆ ಪ್ರಯಾಣ. ಸೊ ಈಗ ಒಂದು ಖುಷಿ ಅಂತ ಹೇಳಿದ್ರೆ ಇಡೀ ಕರ್ನಾಟಕ ನನ್ನ ಗುರುತಿಸುತ್ತೆ ಮನೆ ಮಗಳಾಗಿ. ನೀನ್ ಬಂದು ನನ್ನ ಮನೆ ಬೆಳಗಿಸ್ದಮ್ಮ, ನನ್ನ ಮಗಳು ನೇನೋ ಕಳ್ಕೊಂಡಿದ್ದ, ನೀನ್ ಬಂದು ನನ್ನ ಮತ್ತೆ ಮಗಳ ಸ್ಥಾನವನ್ನ ತುಂಬಿದೆ ಅಂತ ಎಷ್ಟೊಂದು ಜನ ಕಾಲ್ ಮಾಡ್ತಾರೆ. ಅಕ್ಕ ಬರ್ಡೇ ಇದೆ ಬನ್ನಿ, ಊರಬ್ಬ ಇದೆ ಬನ್ನಿ, ಮದ್ವೆ ಇದೆ ಬನ್ನಿ, ಬರ್ಲೇಬೇಕು ಅಂತ ತುಂಬಾ ಕಾಲ್ ಮಾಡಿ ಅಷ್ಟು ಪ್ರೀತಿಯಿಂದ. ಮೊದಲು ಏನಾಗಿತ್ತು, ಜ್ಯೋತಿ ಅಂದ್ರೆ ಒಂದು ಕಂಫರ್ಟ್ ಝೋನ್, ಗಂಡ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಇಷ್ಟು ನನ್ನ ಕುಟುಂಬ ಆಗಿತ್ತು. ಈಗ ನನ್ನ ಕುಟುಂಬ ವಿಸ್ತರಿಸಿದೆ, ಸೊ ಕರ್ನಾಟಕದ ಯಾವ ಮೂಲೆಗೆ ಹೋದ್ರು ಆರಾಮಾಗಿ ಮನೆಗೆ ಬರ್ತೀನಿ ಅನ್ನೋ ಧೈರ್ಯ ಈ ಬದುಕು ನನಗೆ ಕಲಿಸ್ಕೊಟ್ಟ ಪಾಠ ಇದು.
1: ಜ್ಯೋತಿ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ಲೈಫ್ ಜರ್ನಿ ಈಗ ನೀವು ಹೇಳಿದ್ರಲ್ವಾ, ನನ್ನ ಕರ್ನಾಟಕದ ಜನರು ನನ್ನ ಮನೆ ಮಗಳಾಗಿ ನೋಡ್ತಾರೆ ಅಂತ ಹೇಳಿ, ನಿಮ್ಮ ವೈಯಕ್ತಿಕ ಸಾಧನೆಗಿಂತ ಈ ಎಲ್ಲ ಮಾತುಗಳು ಜನರು ನಿಮ್ಗೆ ಕನ್ವೇ ಮಾಡ್ತಾರಲ್ಲ, ಅದು ನಿಮ್ಗೆ ಜಾಸ್ತಿ ಖುಷಿಯನ್ನು ತರುತ್ತೆ ಅಂತ ನನ್ನ ವೈಯಕ್ತಿಕ ಭಾವನೆ.
0: ಖಂಡಿತ ಹೌದು, ನಾನು ಹೋಗುವಾಗ ಅಪರಿಚಿತಳಾಗಿ ಹೋಗ್ತಿದ್ದೆ, ಮುಖಾಮುಖಿ ಯಾರಿಗೂ ಗೊತ್ತಿಲ್ಲ, ಎಷ್ಟು ಈಸಿಯಾಗಿ ನನ್ನ ಜೊತೆ ಕನೆಕ್ಟ್ ಆಗ್ತಿದ್ರು ಅಂದ್ರೆ ನಾನು ಅವರಿಗೆ ಬೇರೆಯವರು ಅಂತ ಅವ್ರಿಗೂ ಅನ್ನಿಸ್ತಿರ್ಲಿಲ್ಲ, ನನಗೂ ಅನ್ನಿಸ್ತಿರ್ಲಿಲ್ಲ.
1: ಕರ್ನಾಟಕದ ಅನೇಕ ಜನರ ಬದುಕಲ್ಲಿ ಚೇಂಜಸ್ ನ ತಂದಿದ್ದೀರಾ, ಅಂಡ್ ಆ ಚೇಂಜ್ ಅನ್ನು ವರ್ಡ್ ನ ಮೀನಿಂಗ್ ನ ಅವರಿಗೆ ಅರ್ಥ ಮಾಡಿಸಿದ್ದೀರಾ. ಸೊ ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಿ ನಮ್ಮೆಲ್ಲ ಮಹಿಳೆಯರಿಗೆ ಪ್ರೇರಣಾದಾಯಕ ಮಾತುಗಳನ್ನು ನೀಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ತೆ ಮೇಡಮ್, ಥ್ಯಾಂಕ್ ಯು.

0: ಇದುವರೆಗೆ ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಸಮಯ 12:30:05. ಇದು ಆಕಾಶವಾಣಿ ಬೆಂಗಳೂರು.
1: ಲಕ್ಷ ಲಾಟ್ರಿ ನನ್ಗೆ
2: ಸಿಕ್ಕಿಬಿದ್ರು.
3: ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಈ ಕಥೆ ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿದ್ದು. ಓ ಲವ್ಲಿ, ವೆಲ್ ಡನ್, ಬಿಸ್ನೆಸ್ ಲೋನ್ ಅಪ್ರೂವ್ಡ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ, ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದರ ಜೊತೆ ಹೊಸ ಕಾರನ್ನು ತೆಗೆದುಕೋ. ಅದೇ ಸಾಲದಿಂದ ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ EMI ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ.
5: ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ.
4: ನೀವ್ಯಾರು?
3: RBI ಹೇಳುತ್ತೆ,
4: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
6: ದಾವಣಗೆರೆಯ GM ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
7: ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
8: ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ, ಮಾಹಿತಿ ನೀಡಿ, ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ.
7: ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
9: ಬೆಟ್ಟ ಗುಡ್ಡ,
10: ಕೆರೆ ಕುಂಟೆ,
9: ಗಿಡ ಮರಗಳಿಲ್ಲದ ಊರು
10: ಮರುಭೂಮಿ ಇದ್ದಂತೆ.
9: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
10: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
9: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
10: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
9: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
10: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.
11: ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ.
12: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
13: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
14: ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
15: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
16: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ಕಾಣದು ಕಗ್ಗಲ್ಲೆಂದು ಎದುಗುಂದಿದ್ದರೆ ಶಿಲ್ಪಿ.
1: ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

0: ಮತ್ತೆ ಕುಡಿಯೋಣ.
1: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
0: ಏನಾಯ್ತೆ ಸವಿ?
2: ಅಯ್ಯೋ, ಬೆಳಿಗ್ಗೆ ನನ್ನ ನಾದಿನಿ ಫೋನ್ ನಿಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ನ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
1: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
2: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
0: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
3: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
4: ಆಕಾಶವಾಣಿ ಬೆಂಗಳೂರು, ಸಮಯ 12:35 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಪ್ಯಾಲಿಯೇಟಿವ್ ಕೇರ್, ಈ ವಿಷಯದ ಕುರಿತು ಡಾಕ್ಟರ್ ಪ್ರಜ್ಞಾ ವಿ ಕಿಣಿ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
5: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಪ್ರಜ್ಞಾ ವಿ ಕಿಣಿ. ಇವರು ಪೇನ್ ಅಂಡ್ ಪ್ಯಾಲಿಯೇಟಿವ್ ಕೇರ್ ನಲ್ಲಿ ಕನ್ಸಲ್ಟೆಂಟ್ ಆಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಇವತ್ತಿನ ವಿಷಯ ಇರುವಂತಹದ್ದು ಪ್ಯಾಲಿಯೇಟಿವ್ ಕೇರ್ ಅನ್ನೋದ್ರ ಬಗ್ಗೆ. ಮೊದಲೇದಾಗಿ ನಮ್ಮ ಕೇಳುಗರಿಗೆ ಅರ್ಥ ಆಗುವ ಹಾಗೆ, ಈ ಪ್ಯಾಲಿಯೇಟಿವ್ ಕೇರ್ ಅಂತಂದ್ರೆ ಏನು?
6: ಪ್ಯಾಲಿಯೇಟಿವ್ ಕೇರ್ ಅಂದ್ರೆ, ನಾನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಈ ಶಬ್ದ ಪ್ಯಾಲಿಯೇಟಿವ್ ಬಂದಿರೋದು ಲ್ಯಾಟಿನ್ ಶಬ್ದದಿಂದ, ಪ್ಯಾಲಿಯಂ ಅಂತ ವರ್ಡ್ ಇಂದ. ಸೊ ಇದಕ್ಕೆ ಅರ್ಥ ಅಂದ್ರೆ ಒಂದೇ, ಪ್ರೊಟೆಕ್ಟಿವ್ ಕೋಟ್ ಅಥವಾ ಕವಚ ಕೊಡುವಂಗೆ, ಅಂದ್ರೆ ಪ್ರೊಟೆಕ್ಟಿವ್ ಕೋಟ್ ಕೊಡುವಂತಹ ನಮ್ಮ ಪೇಷಂಟ್ಸ್ಗೆ. ಅಂದ್ರೆ ಇವಾಗ ದೀರ್ಘಕಾಲದ ಕಾಯಿಲೆ ಇರಬಹುದು, ಕ್ರಾನಿಕ್ ಡಿಸೀಸಸ್ ಅಂತ ಹೇಳ್ತೀವಿ, ಅಥವಾ ಲೈಫ್ ಥ್ರೆಟ್ನಿಂಗ್ ಡಿಸೀಸಸ್, ಜೀವಕ್ಕೆ ಅಪಾಯ ಉಂಟು ಮಾಡುವಂತಹ ಕಾಯಿಲೆಗಳಿರ್ಬಹುದು, ಕ್ಯಾನ್ಸರ್ ಇರಬಹುದು, ಸ್ಟ್ರೋಕ್ ಇರಬಹುದು. ಈ ಕಾಯಿಲೆಯಿಂದ ಏನಾಗುತ್ತೆ ಅಂದ್ರೆ, ಜೀವನದ ಗುಣಮಟ್ಟ ಕೆಳಗಿಳಿಯುತ್ತೆ. ಸೊ ಇದನ್ನ, ಈ ಜೀವನದ ಗುಣಮಟ್ಟವನ್ನು ನಾವು ಹೇಗೆ ಉತ್ತಮವಾಗಿ ಇಳಿಸ್ಕೊಳ್ಬಹುದು ಅನ್ನೋದನ್ನ ನಾವು ಪ್ಯಾಲಿಯೇಟಿವ್ ಕೇರ್ ಮುಖಾಂತರ ನಾವು ಅದನ್ನ ಟ್ರೀಟ್ಮೆಂಟ್ ಕೊಡಬಹುದು. ಸೊ ಇವಾಗ ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ನಾನು ಕ್ಯಾನ್ಸರ್ ಕಾಯಿಲೆ ತಗೊಂಡ್ರೆ, ಕ್ಯಾನ್ಸರ್ ಕಾಯಿಲೆಯಲ್ಲಿ ಖಾಲಿ ಫಿಸಿಕಲ್ ಸಿಂಪ್ಟಮ್ಸ್ ಅಥವಾ ದೇಹದ ಸಿಂಪ್ಟಮ್ಸ್ ಮಾತ್ರ ಇರಲ್ಲ, ನೋವು, ಉಸಿರಾಡಕ್ ಕಷ್ಟ, ಆತರ ದೇಹದ ಸಿಂಪ್ಟಮ್ಸ್, ಅದ್ರ ಜೊತೆಗೆ ಮಾನಸಿಕ ಒತ್ತಡ ಇರಬಹುದು, ಹಾಗೂ ಆಧ್ಯಾತ್ಮಿಕ. ಯಾಕಂದ್ರೆ ಇವಾಗ ಕ್ಯಾನ್ಸರ್ ಡಯಾಗ್ನೋಸಿಸ್ ಆದ ತಕ್ಷಣ ಪೇಷಂಟ್ಸ್ಗೆ ಯಾಕೆ ನನ್ಗೆ ಬಂದಿದೆ ಇದು, ಇವಾಗ ನಾನು ನನ್ನ ಜೀವನದ ಅರ್ಥ ಏನು, ಆ ಥರ ಪ್ರಶ್ನೆಗಳು ಹುಟ್ಟುವಂಥದ್ದಿರುತ್ತೆ. ಅದೆಲ್ಲ ಸ್ಪಿರಿಚುವಲ್ ಡಿಸ್ಟ್ರೆಸ್ ಅಂತ ಹೇಳ್ತೀವಿ, ಆಧ್ಯಾತ್ಮಿಕ. ಅದ್ರ ಜೊತೆಗೆ ಸೋಷಿಯಲ್ ಡಿಸ್ಟ್ರೆಸ್, ಅಂದರೆ ಇವಾಗ ಬಾಯಿ ಕ್ಯಾನ್ಸರ್ ಆದವರಿಗೆ ಹೊರಗಡೆ ಹೋಗಿ ಊಟ ಮಾಡೋಕ್ಕಾಗಲ್ಲ, ಜನರೊತ್ತಿಗೆ ಮಿಂಗಲ್ ಆಗೋಕ್ಕಾಗಲ್ಲ, ಅದರಿಂದ ಆಗುವಂಥ ಡಿಸ್ಟ್ರೆಸ್ಸನ್ನು ನಾವು ಸೋಷಿಯಲ್ ಡಿಸ್ಟ್ರೆಸ್, ಮತ್ತು ಸೈಕೊಲಾಜಿಕಲ್ ಅಥವಾ ಮಾನಸಿಕ ಒತ್ತಡ ಏನು ಹೇಳ್ತೀವಿ ಅದು. ಸೊ ಇದಕ್ಕೆಲ್ಲ ನಾವು ಕೊಡುವಂತಹ ಟ್ರೀಟ್ಮೆಂಟ್ಗೆ ನಾವು ಪ್ಯಾಲಿಯೇಟಿವ್ ಕೇರ್ ಅಂತ ಹೇಳ್ತೇವೆ. ಸೊ ಪ್ಯಾಲಿಯೇಟಿವ್ ಕೇರ್ ಅಲ್ಲಿ ಇನ್ನೊಂದು ಫೋಕಸ್ ಅಂದ್ರೆ, ಯೂಶ್ವಲಿ ಏನಾಗುತ್ತೆ, ನಾವು ಕ್ಯೂರೇಟಿವ್ ಟ್ರೀಟ್ಮೆಂಟ್, ಮೋಸ್ಟ್ ಆಫ್ ದ ಮೆಡಿಕಲ್ ಥೆರಪಿಗೆ ನಾವು ಕ್ಯೂರೇಟಿವ್ ಟ್ರೀಟ್ಮೆಂಟ್ ಅಂದ್ರೆ ಇಂಟೆಂಟ್ ಕ್ಯೂರೇಟಿವ್ ಇರುತ್ತೆ, ಅಂದ್ರೆ ಅದನ್ನು ಕಂಪ್ಲೀಟ್ ಗುಣಮುಖ ಮಾಡುವಂಥದ್ದು. ಬಟ್ ಪ್ಯಾಲಿಯೇಟಿವ್ ಫೋಕಸ್ ಅಂದ್ರೆ ಮೇನ್ ಪೇಷಂಟ್ ಅನ್ನು ಮನುಷ್ಯರಾಗಿ ನೋಡೋದು, ಖಾಲಿ ದೇಹದ ಸಿಂಪ್ಟಮ್ಸ್ ಮಾತ್ರ ಅಲ್ಲ, ಮಾನಸಿಕ ಸಿಂಪ್ಟಮ್ಸ್ ಇರಬಹುದು, ನಾನು ಹೇಳ್ದಂಗೆ ಸೋಷಿಯಲ್ ಡಿಸ್ಟ್ರೆಸ್, ಸ್ಪಿರಿಚುವಲ್ ಡಿಸ್ಟ್ರೆಸ್, ಮನುಷ್ಯರನ್ನು ಒಂದು ಹೋಲ್ ಆಗಿ ನೋಡೋದು. ಸೊ ಟೋಟಲ್ ಕೇರ್ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಫ್ಯಾಮಿಲಿನ ಕೌನ್ಸಿಲಿಂಗ್ ಇರಬಹುದು, ಫ್ಯಾಮಿಲಿಗೆ ನಾನು ಸಪೋರ್ಟ್ ಮಾಡೋದಿರಬಹುದು, ಅದನ್ನು ತುಂಬ ಮುಖ್ಯ. ಯಾಕಂದ್ರೆ ಫ್ಯಾಮಿಲಿ ಇಸ್ ದ ನಿಗ್ಲೆಕ್ಟೆಡ್ ಪಾರ್ಟ್ ಅಂತ ಹೇಳ್ಬಹುದು. ಮೋಸ್ಟ್ ಆಫ್ ದ ಟೈಮ್ ಇವರು ಲಾಂಗ್ ಟರ್ಮ್ ಕೇರರ್ಸ್ ಇರ್ತಾರೆ, ಇದು 1 ತಿಂಗಳದ್ದು 2 ತಿಂಗಳದ್ದು ವಿಷಯ ಇರಲ್ಲ, ಒಂದೊಂದ್ಸತಿ ವರ್ಷಗಟ್ಟಲೆ ಅವರು ಕೇರ್ ಮಾಡುವಂಥದ್ದಿರುತ್ತೆ. ಸೊ ಬೋತ್ ಪೇಷಂಟ್ ಟು ಫ್ಯಾಮಿಲಿ ಸೆಂಟರ್ಡ್ ಅಪ್ರೋಚ್ ನಾವು ಯೂಸ್ ಮಾಡ್ತೀವಿ ಪ್ಯಾಲಿಯೇಟಿವ್ ಕೇರ್ ಅಲ್ಲಿ.
5: ಈಗ ಈ ಪ್ಯಾಲಿಯೇಟಿವ್ ಕೇರ್ ಅಂತ ಅನ್ನುವಂಥದ್ದು, ಇದು ಕೊನೆಯ ಹಂತದ ಆರೈಕೆಯೋ ಅಥವಾ ಇದನ್ನ ಯಾವುದೇ ಹಂತದಲ್ಲಿ ಶುರು ಮಾಡಬಹುದಾ, ಹೇಗೆ?
6: ಇದೊಂದು ಒಳ್ಳೆ ಕ್ವೆಶ್ಚನ್, ಮತ್ತೆ ಎಲ್ರಿಗೂ ಅದು ತಪ್ಪು ಕಲ್ಪನೆ ಹೊಂದಿರುತ್ತೆ. ಯಾಕಂದ್ರೆ ಪ್ಯಾಲಿಯೇಟಿವ್ ಕೇರ್ ನಮ್ಗೆ ರೆಫರೆನ್ಸ್ ಬಂದ ತಕ್ಷಣ ಪೇಷಂಟ್ಸ್ ಕೇಳೋದು, ಡಾಕ್ಟರ್ ನನ್ಗಿನ್ನು ಸ್ವಲ್ಪ ದಿನ ಮಾತ್ರ ಉಳಿದಿದ್ಯಾ ಅಂತ, ಅದು ಕಾಮನ್ ಆಗಿ ಬರುವಂತಹ ಕ್ವೆಶ್ಚನ್ ನಮ್ಗೆ. ಬಟ್ ಆಕ್ಚುಲಿ ಪ್ಯಾಲಿಯೇಟಿವ್ ಕೇರ್ ನಾವು ಅಂದ್ರೆ ಪೇಷಂಟ್ಗೆ ಇವಾಗ ಉದಾಹರಣೆಗೆ ಕ್ಯಾನ್ಸರ್ ಅಂತ ಪತ್ತೆ ಹಚ್ಚಿ ಆದ್ಮೇಲೆ ಆ ಟೈಮಿಂದ ಸ್ಟಾರ್ಟ್ ಆಗುವಂಥದ್ದು. ಸೊ ರೋಲ್ ಡಿಫ್ರೆಂಟ್ ಆಗಿ ಹೋಗ್ತಾ ಇರುತ್ತೆ, ಅದು ನಮ್ಮ ಡಿಸೀಸ್ ಟ್ರಾಜೆಕ್ಟ್ರಿ ಅಥವಾ ಅದು ಪ್ರೋಗ್ರೆಸ್ ಆದ ತಕ್ಷಣ, ಕ್ಯಾನ್ಸರ್ ಇದ್ದು ಟ್ರೀಟ್ಮೆಂಟ್ ನಡೀತಾ ಇರುವ ಟೈಮಲ್ಲಿ, ಅಥವಾ ಟ್ರೀಟ್ಮೆಂಟ್ ಅಡ್ವಾನ್ಸ್ ಅಂದರೆ ಕಾಯಿಲೆ ಅಡ್ವಾನ್ಸ್ ಆಗಿರುವಂಥ ಟೈಮಲ್ಲಿ, ಅಥವಾ ಕಾಯಿಲೆ ತುಂಬ ಮುಂದೆ ಹೋಗಿ Stage 4 ಎಂಡ್ ಆಫ್ ಲೈಫ್ ಟೈಮಲ್ಲಿ ನಮ್ಮ ರೋಲ್ ಡಿಫ್ರೆಂಟ್ ಆಗ್ತಾ ಹೋಗುತ್ತೆ. ಬಟ್ ನಮ್ದು ರೋಲ್ ಫ್ರಮ್ ಡಯಾಗ್ನೋಸಿಸ್ ಅಂದ್ರೆ ಪತ್ತೆ ಹಚ್ಚಿದ ತಕ್ಷಣ ಸ್ಟಾರ್ಟ್ ಆಗತ್ತೆ. ಸೊ ಅದು ಪ್ಲಸ್ ಇವಾಗ ರೋಗಿಗಳು ಸತ್ತಾದ ಮೇಲೇನು ನಮ್ ರೋಲ್ ಇರುತ್ತೆ, ನಾವು ಬಿರೀವ್ಮೆಂಟ್ ಕೇರ್ ಅಂತ ಏನ್ ಹೇಳ್ತೀವಿ, ಅದನ್ನ ನಾವು ಫ್ಯಾಮಿಲಿ ಕೊಡುವಂಥದ್ದು. ನೀವು ಕೇಳಿ

0: ಇರಬಹುದು. ಸತ್ತಾದ್ಮೇಲೆ ಒಂದು ಎಂಪ್ಟಿನೆಸ್ ಇರುತ್ತೆ ಪೇಷಂಟ್, ಯಾಕಂದ್ರೆ ಅವರು ಕಂಟಿನ್ಯೂಸ್ ಆಗಿ ಅವ್ರ ಜೊತೆ ಇರುವಂತದ್ದು ಇಮೋಷನಲ್ ಬಾಂಡಿಂಗ್ ಏನಿರುತ್ತೆ ಅದನ್ನ ಒಂದೇ ಸತಿ ಇವಾಗ ಲಾಸ್ ಆದ ತಕ್ಷಣ ಗ್ರೀಫ್ ಅಂತ ಹೇಳ್ತೇವೆ, ಅಂದ್ರೆ ಎನಿ ಇಮೋಷನಲ್ ರೆಸ್ಪಾನ್ಸ್ ಟು ಎನಿ ಲಾಸ್. ಸೊ ಈ ತರ ಗ್ರೀಫ್ ಗ್ರೀವಿಂಗ್ ಪರ್ಸನ್ ಗೆ ಸಪೋರ್ಟ್ ಮಾಡುವಂತದ್ದು ಬಿರೀವ್ಮೆಂಟ್ ಕೇರ್, ಕಾನ್ಸ್ಟೆಂಟ್ ಕೌನ್ಸಿಲಿಂಗ್ ಬೇಕಾಗಿರಬಹುದು. ಸೊ ಅದು ಕೇರನ್ನು ಕೊಡುವಂತದ್ದು ಪ್ಯಾಲಿಯೇಟಿವ್ ಕೇರ್ ಅವ್ರದ್ದು, ಇದು ರೆಸ್ಪಾನ್ಸಿಬಿಲಿಟಿ.
1: ಈಗ ಈ ಪ್ಯಾಲಿಯೇಟಿವ್ ಕೇರ್ ಅನ್ನುವಂಥದ್ದು ಕೇವಲ ಕ್ಯಾನ್ಸರ್ ಗೆ ಮಾತ್ರ ಸೀಮಿತ ಆಗಿದೆಯಾ ಅಥವಾ ಬೇರೆ ಕಾಯಿಲೆಗಳಿಗೂ ಇದು ಅನ್ವಯ ಆಗುತ್ತಾ?
0: ಅಂದ್ರೆ ನಾವು ಮೋಸ್ಟ್ ಪ್ರಾಬಬ್ಲಿ ಕೇಳೋದು ಕ್ಯಾನ್ಸರ್ ಗೆ ಮಾತ್ರ ಪ್ಯಾಲಿಯೇಟಿವ್ ಕೇರ್ ಅಂತ, ಆತರ ಅಲ್ಲ. ಯಾಕಂದ್ರೆ ಇವಾಗ ನಾನು ಹೇಳ್ದಂಗೆ ದೀರ್ಘಕಾಲದ್ದು ಕಾಯಿಲೆ ಇರಬಹುದು ಅಥವಾ ಜೀವನಕ್ಕೆ ಅಪಾಯ ಉಂಟು ಮಾಡುವಂತಹ ಕಾಯಿಲೆ ಇರಬಹುದು, ಅಂದ್ರೆ ಸ್ಟ್ರೋಕ್ ಮತ್ತೆ ನರದ ಕಾಯಿಲೆ, ಇವಾಗ ಅಲ್ಝೈಮರ್ಸ್ ಇರಬಹುದು, ಮತ್ತೆ ಕಿಡ್ನಿ ಸಮಸ್ಯೆ ಇರುವಂತದ್ದು, ಹೃದಯ ಸಮಸ್ಯೆ ಇರುವಂತದ್ದು, ಇದಕ್ಕೆಲ್ಲಕ್ಕೂ ಶ್ವಾಸಕೋಶದ ಸಮಸ್ಯೆ ಇರುವಂತದ್ದು, ಇದಕ್ಕೆಲ್ಲಕ್ಕೂ ಪ್ಯಾಲಿಯೇಟಿವ್ ಕೇರ್ ನಾವು ಕೊಡ್ತೀವಿ. ಸೊ ಯಾಕಂದ್ರೆ ಇದರಲ್ಲೂ ನೋವಿರಬಹುದು, ಉಸಿರಾಟದ ತೊಂದರೆ ಇರಬಹುದು, ಇದರಿಂದ ಯಾಕಂದ್ರೆ ಲಾಂಗ್ ಟರ್ಮ್ ಡಿಸೀಸಸ್ ಇವೆಲ್ಲ, ಮಾನಸಿಕ ಒತ್ತಡ ಇರಬಹುದು, ಮತ್ತೆ ಸೋಷಿಯಲ್ ಇಶ್ಯೂಸ್, ಇವಾಗ ಜಾಬಿಗೆ ಹೋಗೋಕ್ಕಾಗಲ್ಲ, ಆರ್ಥಿಕ ಸಮಸ್ಯೆ ಇರಬಹುದು ಈ ತರ, ಮತ್ತೆ ಸ್ಪಿರಿಚುವಲ್ ಡಿಸ್ಟ್ರೆಸ್ ಈ ತರನು ಇದರಲ್ಲಿ ಕಾಣುವಂತಹ ಚಾನ್ಸಸ್ ಇರುತ್ತೆ. ಸೊ ಇದಕ್ಕೆ ಪ್ಯಾಲಿಯೇಟಿವ್ ಕೇರ್ ತುಂಬಾ ಇಂಪಾರ್ಟೆಂಟ್. ಆಕ್ಚುಲಿ ಕ್ಯಾನ್ಸರ್ಗಿಂತ ಜಾಸ್ತಿ ಆಕ್ಚುಲಿ ನೋಡಿದ್ರೆ ಬೇರೆ ನಾನ್ ಕ್ಯಾನ್ಸರ್ ಇಲ್ನೆಸ್ ಅಲ್ಲೂ ಪ್ಯಾಲಿಯೇಟಿವ್ ಕೇರ್ ಇಂಪಾರ್ಟೆಂಟ್.
1: ಕ್ಯಾನ್ಸರ್ ಅಂತ ಹೇಳಿದ್ರೆ ತುಂಬಾ ನೋವು ಅನ್ನುವಂತಹ ಒಂದು ಭಾವನೆ ಇರ್ತದೆ, ಇದನ್ನ ಯಾವ ರೀತಿ ನೋಡಬೇಕಾಗುತ್ತೆ?
0: ಮೇನ್ ಪ್ಯಾಲಿಯೇಟಿವ್ ಕೇರ್ ಇದ್ದು ಇಂಟೆಂಟ್ ಅಥವಾ ಗೋಲ್ ಅಂದ್ರೆ ನಾವು ಖಾಲಿ ಫಿಸಿಕಲ್ ಸಿಂಪ್ಟಮ್ಸ್ ಅಥವಾ ದೈಹಿಕ ಸಿಂಪ್ಟಮ್ಸ್ ಮಾತ್ರ ನೋಡಲ್ಲ. ನೋವು ಇರಬಹುದು, ಇವಾಗ ದೈಹಿಕವಾಗಿ ಅಥವಾ ದೇಹದ ನೋವು ಕಾಣುತ್ತೆ, ಪೇಷಂಟ್ಸ್ ಅದನ್ನ ಎಕ್ಸ್ಪ್ರೆಸ್ ಮಾಡ್ತಾರೆ, ಬಟ್ ಒಂದೊಂದ್ಸತಿ ಏನಾಗುತ್ತೆ, ಎಸ್ಪೆಷಲಿ ಕ್ಯಾನ್ಸರ್ ಕಾಯಿಲೆಯಲ್ಲಿ ನಾವು ಡೀಪ್ ಆಗಿ ಕೌನ್ಸಿಲ್ ಮಾಡುವಾಗ ಪೇಷಂಟ್ಸ್ ಹತ್ರ ನಮ್ಗೆ ಗೊತ್ತಾಗೋದೇನಂದ್ರೆ ಮನಸ್ಸಿನ ನೋವು ದೇಹ ನೋವಿಕ್ಕಿಂತ ಜಾಸ್ತಿ ಇರುವಂತದ್ದು. ಅಂದ್ರೆ ಅವರಿಗೆ ಕ್ಯಾನ್ಸರ್ ಗೊತ್ತಾದ ತಕ್ಷಣ ಒಂದಂದ್ರೆ ಹೆದರಿಕೆ, ಅಂದ್ರೆ ನಂಗೆ ಏನಾದ್ರೂ ಸಾವು ಹತ್ರ ಬರ್ತಾ ಇದೆಯಾ ಅಂತ. ಇನ್ನೊಂದಂದ್ರೆ ನನ್ನ ಮಕ್ಕಳಿಗೆ, ಮನೆಯವರಿಗೆ ಮುಂದಕ್ಕೆ ಯಾರು ಇದ್ದಾರೆ ಅಂತ. ಇವಾಗ ನಂಗೆ ನಾನು ಆರ್ಥಿಕವಾಗಿ ಏನು ಕಾಂಟ್ರಿಬ್ಯೂಟ್ ಮಾಡಕ್ ಆಗಲ್ಲ ಫ್ಯಾಮಿಲಿ ಅಂದ್ರೆ ಅದರಿಂದ ಆಗುವಂತಹ ನೋವು, ಸೊ ಅದು ಸೋಷಿಯಲ್ ಪೇನ್. ಮತ್ತೆ ಸ್ಪಿರಿಚುವಲ್ ಪೇನ್ ನಾನು ಹೇಳ್ದಂಗೆ, ಅಂದ್ರೆ ಇವಾಗ ನಾನು ಯಾಕಾದ್ರೂ ಇಲ್ಲಿ ಬಂದಿದ್ದೀನಿ, ಯಾಕಾದ್ರೂ ನನ್ನ ರೋಲ್ ಏನು ಈ ಫ್ಯಾಮಿಲಿಯಲ್ಲಿ ಇವಾಗ, ಅಥವಾ ನನ್ನ ದೇವರು ಯಾಕೆ ಇಲ್ಲಿ ಕಳಿಸಿದ್ದಾರೆ, ಯಾಕೆ ಈ ತರ ಶಿಕ್ಷೆ ಕೊಡ್ತಾ ಇದ್ದಾರೆ, ಇದೆಲ್ಲ ಸ್ಪಿರಿಚುವಲ್ ಪೇನ್. ಸೊ ನಾವು ಪೇನ್ ಅನ್ನು ಅಡ್ರೆಸ್ ಮಾಡುವಾಗ ಟೋಟಲ್ ಪೇನ್ ಅಂತ ಹೇಳ್ತೀವಿ, ಸಂಪೂರ್ಣವಾಗಿ ನೋವನ್ನು ನಾವು ಆಕ್ಚುಲಿ ಅಸೆಸ್ ಮಾಡಬೇಕು. ಖಾಲಿ ದೈಹಿಕ ಮಾತ್ರ ಅಲ್ಲಂದೆ ಬೇರೆ ಆಸ್ಪೆಕ್ಟ್ಸ್, ನಾನು ಹೇಳ್ದಂಗೆ ಸೋಷಿಯಲ್ ಇರಬಹುದು, ಸ್ಪಿರಿಚುವಲ್ ಡೈಮೆನ್ಷನ್ಸ್ ಇರಬಹುದು, ಅಥವಾ ಸೈಕೊಲಾಜಿಕಲ್ ಪೇನ್, ಇದೆಲ್ಲನ್ನು ಅಡ್ರೆಸ್ ಮಾಡಬೇಕಾಗ್ಬೋದು.
1: ಈಗ ಈ ಪ್ಯಾಲಿಯೇಟಿವ್ ಕೇರ್ ಅನ್ನುವಂಥದ್ದು ರೋಗಿಗಳು ಅವರ ಆಯ್ಕೆಯಿಂದ ಬರುವಂತಹದ್ದ ಅಥವಾ ವೈದ್ಯರ ನಿರ್ದೇಶನದಂತೆ ಬರುವಂತಹದ್ದ ಅಥವಾ ಹೇಗೆ ಅವರು ಅದನ್ನ ತಗೋಬೇಕಾಗ್ತದೆ?
0: ಇದು ಆಕ್ಚುಲಿ ಪ್ಯಾಲಿಯೇಟಿವ್ ಕೇರ್ ವಿಚಾರದಲ್ಲಿ ಜಾಸ್ತಿ ಜಾಗೃತಿ ಇಲ್ಲ, ಅಂದ್ರೆ ಅವೇರ್ನೆಸ್ ಜಾಸ್ತಿ ಇಲ್ಲ ಪೇಷಂಟ್ಸ್ಗೆ. ಭಾರತ ದೇಶದಲ್ಲಿ ಇವಾಗ ಸ್ವಲ್ಪ ಮಟ್ಟಕ್ಕೆ ಆಗ್ತಾ ಇದೆ ಇವಾಗ ಕೆಲಸ, ಇದರಲ್ಲಿ ಜಾಗೃತಿಕತೆ ಮೂಡುವಂಗೆ, ಸ್ವಲ್ಪ ಪೇಷಂಟ್ಸ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಗೆ ಆಗ್ತಾ ಇದೆ ಸ್ವಲ್ಪ ಕೆಲಸ. ಆದ್ರೂ ಸ್ವಲ್ಪ ಮಟ್ಟದಲ್ಲಿ ಜನರಿಗೆ ಅಷ್ಟು ಅವೇರ್ನೆಸ್ ಇಲ್ಲ. ಮೋಸ್ಟ್ ಆಫ್ ದಿ ರೆಫರೆನ್ಸಸ್ ಬರೋದು ಇವಾಗ ಡಾಕ್ಟರ್ಸ್ ಕಲೀಗ್ಸ್ ರೆಫರ್ ಮಾಡಿದ್ರೆ ಮಾತ್ರ ಪೇಷಂಟ್ಸ್ ಬರ್ತಾರೆ, ಅವರಾಗಿಯೇ ಬರೋದು ಒಂದು 4-5% ಅಂತಾನೆ ಹೇಳ್ಬಹುದು, ಬೇರೆಯವೆಲ್ಲ ರೆಫರೆನ್ಸ್ ಮುಖಾಂತರನೇ ಬರುವಂತದ್ದು.
1: ಈಗ ಈ ಪ್ಯಾಲಿಯೇಟಿವ್ ಕೇರ್ ಅಂತ ಹೇಳಿದ್ರೆ ಅದು ಟೀಮ್ ತರ ಇರ್ತದ ಅಥವಾ ಒಬ್ಬರೇ ವೈದ್ಯರು ಇರ್ತಾರೆ, ಹೇಗಿರ್ತಾರೆ?
0: ಪ್ಯಾಲಿಯೇಟಿವ್ ಕೇರ್ ಇದು ಒಂದು ಟೀಮ್ ಅಪ್ರೋಚ್, ಒಬ್ಬರಿಂದಲೇ ಸಾಧ್ಯವಾಗುವಂತ ಕೆಲಸ ಅಲ್ಲ. ಯಾಕಂದ್ರೆ ಡಾಕ್ಟರ್ಸ್ಗಳು ದೇಹದ ಸಮಸ್ಯೆ, ಅದ್ರದ್ದು ಇವಾಗ ನೋವು ಇರಬಹುದು, ಉಸಿರಾಟದ ತೊಂದರೆ ಇರಬಹುದು, ಅದ್ರದ್ದು ವಿಚಾರವಾಗಿ ಟ್ರೀಟ್ಮೆಂಟ್ ಕೊಡಬಹುದು. ಹಂಗೆ ನರ್ಸಸ್ ತುಂಬಾ ಇಂಪಾರ್ಟೆಂಟ್ ರೋಲ್ ಅವ್ರದ್ದು, ಯಾಕಂದ್ರೆ ಪೇಷಂಟ್ಸಿಗೆ ಮಾತ್ರೆ ಕೊಡೋದಿರ್ಬೋದು, ಸ್ವಲ್ಪ ರೀತಿಯಲ್ಲಿ ಕೌನ್ಸಿಲಿಂಗ್ ಅಥವಾ ಬೆಡ್ ರಿಡನ್ ಪೇಷಂಟ್ಗೆ ಹೆಂಗ್ ಕೇರ್ ತಗೋಬೇಕು ಅಂತ ಪೇಷಂಟ್ ಕೇರ್ ಟೇಕರ್ಸ್ ಅಥವಾ ಕೇರ್ ಗಿವರ್ಸ್ ಗೆ ಎಜುಕೇಶನ್ ಕೊಡುವಂತದ್ದು, ಆ ರೀತಿಯಲ್ಲಿ ನರ್ಸಸ್ ರೋಲ್ ತುಂಬಾ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಸೋಷಿಯಲ್ ವರ್ಕರ್ಸ್ ಏನಾದ್ರೂ ಸೋಷಿಯಲ್ ಇಶ್ಯೂಸ್ ಇರುವಂತದ್ದು ಅವರು ಹ್ಯಾಂಡಲ್ ಮಾಡ್ತಾರೆ. ಸೈಕಾಲಜಿಸ್ಟ್, ಯಾಕಂದ್ರೆ ಕಂಟಿನ್ಯೂಸ್ ಕೌನ್ಸಿಲಿಂಗ್ ಬೇಕಾಗತ್ತೆ, ಮಾನಸಿಕ ಒತ್ತಡ ಏನಾದರೂ ಇದ್ರೆ. ಸೊ ಸೈಕಾಲಜಿಸ್ಟ್ ರೋಲ್ ತುಂಬಾ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಫಿಸಿಯೋಥೆರಪಿಸ್ಟ್, ಡಯಟಿಷಿಯನ್ಸ್, ಮತ್ತೆ ಒಂದೊಂದ್ಸತಿ ಸ್ಪಿರಿಚುವಲ್ ಇಶ್ಯೂಸ್ ಇರುತ್ತೆ. ನಾನು ಹೇಳ್ದಂಗೆ ಇವಾಗ ಎಕ್ಸಿಸ್ಟೆನ್ಷಿಯಲ್ ಇಶ್ಯೂಸ್, ಯಾಕೆ ನಾನು ಇಲ್ಲಿದ್ದೀನಿ, ನನ್ನ ರೋಲ್ ಏನು ಈ ಭೂಮಿ ಮೇಲೆ, ಆ ತರ ಒಂದೊಂದ್ಸತಿ ಅದಕ್ಕೆ ರಿಲಿಜಿಯಸ್ ಕನೆಕ್ಟ್ ಇರುತ್ತೆ ಒಂದೊಂದ್ಸತಿ. ಸೊ ಅವ್ರಿಗೆ ಫೇತ್ ಇರುವಂಗೆ ಯಾವ್ದಾದ್ರು ರಿಲಿಜನ್ ಅಥವಾ ಯಾವ್ದಾದ್ರು ಪಂಡಿತ್ ಅಥವಾ ಮೌಲ್ವಿ ಏನಾದ್ರೂ ಇದ್ರೆ ಅವ್ರಿಗೆ ಕರೆಸ್ಬಿಟ್ಟು ಅವ್ರ ಮುಖಾಂತರ ಅವ್ರಿಗೆ ಸ್ವಲ್ಪ ಕೌನ್ಸಿಲಿಂಗ್ ಕೊಡೋದು, ಅದನ್ನು ಸ್ಪಿರಿಚುವಲ್ ಡಿಸ್ಟ್ರೆಸ್ ಗೆ ಯೂಸ್ ಆಗುತ್ತೆ. ಸೊ ಸ್ಪಿರಿಚುವಲ್ ಹೀಲರ್ಸ್ ಇರ್ತಾರೆ ಈ ಟೀಮ್ ಅಲ್ಲಿ ಒಂದೊಂದ್ಸತಿ.
1: ಈ ಒಂದು ಪ್ಯಾಲಿಯೇಟಿವ್ ಕೇರ್ ಅಲ್ಲಿ ಕುಟುಂಬದವರ ರೋಲ್ ಏನಿರುತ್ತೆ, ಅವರ ಒಂದು ಪಾತ್ರ ಏನಿರುತ್ತೆ?
0: ಇದು ಆಕ್ಚುಲಿ ಇಟ್ ಇಸ್ ಅ ಹ್ಯೂಜ್ ಹ್ಯೂಜ್ ರೋಲ್ ಆಕ್ಚುಲಿ ಕುಟುಂಬದವರು. ಇವಾಗ ನಾವು ನೋಡಿದ್ರೆ ಪೇಷಂಟ್ ಒಬ್ಬರೇ ಇರೋದು, ಮತ್ತೆ ಪೇಷಂಟ್ ಜೊತೆಗೆ ಕುಟುಂಬದವರು ಇದ್ದಾಗ ಅದೊಂದು ಸ್ಟ್ರೆಂತ್ ಬರುತ್ತಲ್ಲ ಈ ಇದು ಟ್ರೀಟ್ಮೆಂಟ್ ತಗೊಳಕ್ಕೆ, ಮತ್ತೆ ಮುಂದೆ ಈವನ್ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಇದ್ರೆ ಡೆತ್ನು ಹತ್ರ ಬಂದ್ರು, ಇವಾಗ ಕುಟುಂಬ ಹತ್ರ ಇದ್ರೆ ಒಂದು ಸ್ಟ್ರೆಂತೇ ಬೇರೆ ಅವರಿಗೆ, ಅದು ಎದುರಿಸಕ್ಕೆ ಸಾಧ್ಯ ಅಂತ ಒಂದು ಸ್ಟ್ರೆಂತ್ ಬರುತ್ತೆ ಅವರಿಗೆ. ಸೊ ಕುಟುಂಬದ್ದು ರೋಲ್ ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಅವ್ರ ಆರೈಕೆ ಇರ್ಬೋದು, ಅವರು ನ್ಯೂಟ್ರಿಷನ್ ನೋಡೋದಿರ್ಬೋದು, ಔಷಧಿ ಕೊಡೋದಿರ್ಬೋದು, ಅಥವಾ ಹಾಸ್ಪಿಟ್ಲಿಗೆ ಕರ್ಕೊಂಡು ಬರೋದಿರ್ಬೋದು,

0: ಸೈಕೊಲಾಜಿಕಲ್ ಸಪೋರ್ಟ್ ಕೊಡೋದಿರ್ಬೋದು, ಅದರಲ್ಲಿ ತುಂಬ ಹ್ಯೂಜ್ ರೋಲ್ ಪ್ಲೇ ಆಗುತ್ತೆ. ಸೇಮ್ ಟೈಮ್ ನಾವು ಕೇರ್ ಗಿವರ್ಸ್ ಅಥವಾ ಕೇರ್ ಪ್ರೊವೈಡರ್ಸ್ ಏನಿರ್ತಾರೆ, ಅವ್ರ ಫ್ಯಾಮಿಲಿ ಇರ್ಬೋದು, ಅವ್ರ ಫ್ರೆಂಡ್ಸ್ ಇರ್ಬೋದು, ಯಾಕಂದರೆ ಕಂಟಿನ್ಯೂಸ್ ಕೇರ್ ಪ್ರೊವೈಡರ್ಸ್ ಇರ್ತಾರೆ, ಕಂಟಿನ್ಯೂಸ್ ಅವರಿಗೆ ಆರೈಕೆ ಬೇಕಾಗಿರುತ್ತೆ ಈ ಪೇಷೆಂಟ್ಸ್ಗೆ. ಸೊ ಇವ್ರ ಮೆಂಟಲ್ ಹೆಲ್ತ್ ನಾವು ನೆಗ್ಲೆಕ್ಟ್ ಮಾಡ್ತೀವಿ ಮೋಸ್ಟ್ ಆಫ್ ದ ಟೈಮ್. ಇವಾಗ ಡಾಕ್ಟರ್ಸ್ ಆಗಿ ನಾವು ಫಸ್ಟ್ ಪೇಷೆಂಟ್ ಹತ್ರ ಕೇಳ್ತೀವಿ, ಹೇಗಿದ್ದೀರಿ ನೀವು, ನೋವು ಕಮ್ಮಿ ಆಗಿದೆಯಾ, ಔಷಧಿ ತಗೊಂತಾ ಇದ್ದೀರಾ ಅಂತ. ಬಟ್ ನಾವು ಕೇರ್ ಗಿವರ್ಸ್ಗೆ ಒಂದ್ ಪ್ರಶ್ನೆನೂ ಕೇಳಲ್ಲ, ಅಂದ್ರೆ ನೀವು ನಿದ್ದೆ ಮಾಡಿದೀರಾ, ನೀವು ತಿಂಡಿ ತಿಂತಾ ಇದ್ದೀರಾ, ಹೆಲ್ತ್ ಚೆನ್ನಾಗಿ ತಗೊಂತಿದ್ದೀರಾ ನೀವು ಅಂತ. ಆ ಪ್ರಶ್ನೆನೂ ನಾವು ಯಾವಾಗ್ಲೂ ನೆಗ್ಲೆಕ್ಟ್ ಮಾಡುವಂಥದ್ದು. ಅವರಿಗೂ ಆಕ್ಚುಲಿ ಅದು ನೆಗ್ಲೆಕ್ಟ್ ಆದಂಗೆ ಆಗತ್ತೆ, ಯಾಕಂದ್ರೆ ಯಾರು ಅವರಿಗೆ ಕೇಳಲ್ಲ ಯಾವ ತರ ಅಂದ್ರೆ ನೀವು ಕೋಪಪ್ ಮಾಡ್ತಾ ಇದ್ದೀರಿ ಇವಾಗ ಅಂತ. ಕ್ಯಾನ್ಸರ್ ಅಂತ ಕಾಯಿಲೆ ಜರ್ನಿಯಲ್ಲಿ ಪೇಷಂಟ್ಸ್ ಜೊತೆಗೆ ಫ್ಯಾಮಿಲಿ ಇರ್ತಾರಲ್ಲ, ಅವ್ರಿಗೆ ನಾವು ಹಿಡನ್ ಪೇಷಂಟ್ಸ್ ಅಂತ ಹೇಳ್ತೀವಿ. ಯಾಕಂದ್ರೆ ಅವ್ರು ಆಕ್ಚುಲಿ ಪೇಷಂಟ್ಸ್ಗಿಂತ ಜಾಸ್ತಿ ಒತ್ತಡದಲ್ಲಿ ಇರ್ತಾರೆ, ಯಾಕಂದ್ರೆ ಅವ್ರಿಗೆ ನಾರ್ಮಲ್ ರುಟೀನು ಮ್ಯಾನೇಜ್ ಮಾಡಬೇಕು, ಮನೆಯದ್ದು ಮಕ್ಕಳಿರ್ಬೋದು, ಅವ್ರ ಎಜುಕೇಷನ್ ಇರ್ಬೋದು, ಆರ್ಥಿಕ ಪರಿಸ್ಥಿತಿ ಸರಿಯಾಗಿಲ್ಲ, ಅದ್ರನ್ನ ಮ್ಯಾನೇಜ್ ಮಾಡೋದು, ಅದ್ರ ಜೊತೆಗೆ ಪೇಷಂಟ್ ಆರೈಕೆ ಮಾಡೋದು, ತುಂಬಾ ಸ್ಟ್ರೆಸ್ ಅಲ್ಲಿ ಇರ್ತಾರೆ, ನಿದ್ದೆ ಸರಿಯಾಗಿರಲ್ಲ, ತುಂಬಾ ಆಯಾಸ ತರ ಇರುತ್ತೆ. ಸೊ ಇದನ್ನೆಲ್ಲ ನಾವು ಕೇರ್ ಗಿವರ್ ಬರ್ಡನ್ ಅಥವಾ ಕೇರ್ ಗಿವರ್ ಬರ್ನ್ ಔಟ್ ಅಥವಾ ಸ್ಟ್ರೆಸ್ ಅಂತ ಹೇಳ್ತೀವಿ. ಸೊ ಇವರಿಗೂ ಕೌನ್ಸಿಲಿಂಗ್ ಕೊಟ್ಟು ಸಪೋರ್ಟ್ ಕೊಟ್ಟು ನೀವು ಒಬ್ಬರೇ ಅಲ್ಲ, ನಾವಿದ್ದೀವಿ, ಪೇಷಂಟ್ ಕೇರ್ ಹೇಗೆ ತಗೋಬೇಕು ಈಸಿಯಾಗಿ ಎಜುಕೇಟ್ ಮಾಡುವಂತದ್ದು ತುಂಬಾ ಇಂಪಾರ್ಟೆಂಟ್.
1: ಈಗ ಈ ಪ್ಯಾಲಿಯೇಟಿವ್ ಕೇರ್ ಅನ್ನ ಮನೆಯಲ್ಲೂ ಕೊಡಬಹುದು ಹೇಗೆ?
0: ಪ್ಯಾಲಿಯೇಟಿವ್ ಕೇರ್ ಎಸ್ಪೆಷಲಿ ಟುವರ್ಡ್ಸ್ ದ ಎಂಡ್ ಆಫ್ ಲೈಫ್, ಅಂದ್ರೆ ಕಾಯಿಲೆ ತುಂಬಾ ಮುಂದೆ ಹೋಗುವಂತಹ ಸಮಯದಲ್ಲಿ, ಆ ಟೈಮಲ್ಲಿ ಅವರಿಗೆ ಪೇಷಂಟ್ಸ್, ಇವಾಗ ನೀವು ರೋಗಿಗಳಿಗೂ ಕೇಳಿದ್ರೆ ಮನೆಯಲ್ಲೇ ಇದ್ರೆ ನಂಗೆ ಸ್ವಲ್ಪ ಮನಸ್ಸಿಗೆ ಆರಾಮ ಅನ್ಸುತ್ತೆ, ಅಥವಾ ನಮ್ಮ ಸಂಬಂಧಿಕರು ಬಂದು ನಂಗೆ ಭೇಟಿ ಆಗ್ಬೋದು, ನಂಗೆ ಏನಾದರೂ ತಿನ್ನಕ್ ಮನಸ್ಸಾದ್ರೆ ಮನೆಯಲ್ಲೇ ಮಾಡಿಕೊಡ್ಬೋದು, ಹಾಸ್ಪಿಟ್ಲಿಗಿಂತ ನಂಗೆ ಮನೆನೇ ಆರಾಮಾಗಿ ಆಗತ್ತೆ ಅಂತ ಹೇಳ್ತಾರೆ ಪೇಷಂಟ್ಸ್ಗಳು. ಸೊ ಅದಕ್ಕೋಸ್ಕರ ನಾವು ಪ್ಯಾಲಿಟಿವ್ ಕೇರ್ ಎಂಡ್ ಆಫ್ ಲೈಫ್ ಅಲ್ಲಿ ನಾವು ಅವರಿಗೆ ಎಜುಕೇಟ್ ಮಾಡಿಬಿಟ್ಟು ಆಕ್ಚುಲಿ ಮನೆಯಲ್ಲೇ ಕೊಡುವಂಗೆ ಕೇರ್ ಗಿವರ್ಸ್ಗೆ ಅಥವಾ ಕೇರ್ ಪ್ರೊವೈಡರ್ಸ್ಗೆ ಎಜುಕೇಟ್ ಮಾಡಿ, ಟ್ರೈನಿಂಗ್ ಮಾಡಿ ನಾವು ಆಕ್ಚುಲಿ ಮನೆಯಲ್ಲೇ ಹೆಂಗೆ ಕೊಡಬಹುದು, ಅಥವಾ ಸ್ವಲ್ಪ ಹಾಸ್ಪಿಟಲ್ಸ್ ಥ್ರೂ ಅಥವಾ ಬೇರೆ ಈವನ್ ವಾಲಂಟಿಯರಿಂಗ್ ಪ್ರೋಗ್ರಾಮ್ ಇದೆ, ಹೋಮ್ ಕೇರ್ ಅಂದ್ರೆ ಮನೆಗೆ ಬಂದು ನರ್ಸಸ್ ನೋಡುವಂಥದ್ದು, ನರ್ಸ್ ಲೆಡ್ ಪ್ರೋಗ್ರಾಮ್ ಇರುತ್ತೆ, ಡಾಕ್ಟರ್ಸ್ ಲೆಡ್ ಪ್ರೋಗ್ರಾಮೂ ಇರುತ್ತೆ, ಅಂದ್ರೆ ವಾರಕ್ಕೆ ಒಂದ್ಸತಿ ಹೋಗಿ ಪೇಷಂಟ್ಗಳನ್ನು ನೋಡಿ ಬರುವಂಥದ್ದು ಇರುತ್ತೆ, ಮನೆಯಲ್ಲೂ ಪ್ಯಾಲಿಟಿವ್ ಕೇರ್ ಕೊಡಬಹುದು.
1: ಎಂಡ್ ಆಫ್ ಲೈಫ್ ಅಂತ ಹೇಳುವಾಗ ಇತ್ತೀಚೆಗೆ ಒಂದು ಪ್ರಕರಣ ಅಂತ ಹೇಳಿದ್ರೆ ಯೂಥನಾಸಿಯಾದ ಪ್ರಕರಣವನ್ನ ನಾವು ನೋಡ್ತಾ ಇದ್ದೇವೆ. ಪ್ಯಾಸಿವ್ ಯೂಥನಾಸಿಯಾ ಅಂತ ಕೇಳ್ತೇವೆ. ಈ ಯೂಥನಾಸಿಯಾ ಅಂತ ಹೇಳಿದ್ರೆ ಏನು, ಅದರಲ್ಲಿ ಪ್ಯಾಸಿವ್ ಯೂಥನಾಸಿಯಾ ಅಂತ ಹೇಳಿದ್ರೆ ಏನು, ಬೇರೆ ಬೇರೆ ವಿಧಗಳಿರ್ತವೆ ಹೇಗೆ?
0: ಇದ್ರ ಬಗ್ಗೆ ಜಾಸ್ತಿ ಜನರಿಗೆ ಅಷ್ಟು ಅರಿವಿಲ್ಲ. ಇವಾಗ ಹೇಳ್ಬೇಕಂದ್ರೆ ದಯಾಮರಣ ಅಂತಾನೆ ಹೇಳ್ಬಹುದು. ಇಟ್ ಇಸ್ ಆಕ್ಟಿವ್ ಇಂಟೆಂಟ್ ಆಫ್ ಕಿಲ್ಲಿಂಗ್ ಸಮ್ವನ್. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಫಂಡಮೆಂಟಲ್ ರೈಟ್ಸ್ ಇವೆ, ರೈಟ್ ಟು ಲಿವ್, ಇನ್ನೊಂದು ಫಂಡಮೆಂಟಲ್ ರೈಟ್ ಇದೆ, ರೈಟ್ ಟು ಡೈ ವಿತ್ ಡಿಗ್ನಿಟಿ. ಸೊ ಕರೆಕ್ಟ್ ಆಗಿ ಪ್ಯಾಲಿಟಿವ್ ಕೇರ್ ಕೊಟ್ರೆ, ಸೊ ರೈಟ್ ಟು ಡೈ ವಿತ್ ಡಿಗ್ನಿಟಿ, ಯುಥನೇಸಿಯಾದ ಕ್ವೆಶ್ಚನೇ ಬರಲ್ಲ. ಯಾಕಂದ್ರೆ ಯುಥನೇಸಿಯಾ ಅಂದ್ರೆ ನಿಮ್ಗೆ ಬೇಸರ ಆಗಿ, ಅಂದ್ರೆ ಅಷ್ಟು ಸಫರಿಂಗ್ ಆಗಿ ನಂಗೆ ಇವಾಗ ಒಂದು ಸಾಯ್ಬೇಕು ಅಂತ ಅನ್ನಿಸುವ ಇದು ಇಂಟೆಂಟ್, ಅಂದ್ರೆ ಆಕ್ಟಿವ್ಲಿ ದೇ ವಾಂಟ್ ಟು ಡೈ, ಹಂಗೆ ಅದು ಯುಥನೇಸಿಯಾದ ಅರ್ಥ. ಅದರಲ್ಲಿ ಎರಡ್ ಟೈಪ್ಸ್ ನೀವು ಹೇಳ್ದಂಗೆ, ಆಕ್ಟಿವ್ ಯುಥನೇಸಿಯಾ ಇರ್ಬೋದು, ಪ್ಯಾಸಿವ್ ಯುಥನೇಸಿಯಾ ಅಂತ. ಆಕ್ಟಿವ್ ಯುಥನೇಸಿಯಾ ಅಂದ್ರೆ ಅದು ಇಲ್ಲಿಗಲ್, ನಮ್ಮ ಇಂಡಿಯಾದಲ್ಲಿ ಇಲ್ಲ, ಬೇರೆ ಕಂಟ್ರೀಸ್ ಅಲ್ಲಿ, ನೆದರ್ಲ್ಯಾಂಡ್ ಅಲ್ಲಿ ಇರ್ಬೋದು, ಬೆಲ್ಜಿಯಂ, ಸ್ವಿಟ್ಜರ್ಲ್ಯಾಂಡ್, ಆಸ್ಟ್ರೇಲಿಯಾ, ಅಲ್ಲೆಲ್ಲ ಲೀಗಲ್ ಆಗಿ ಅದು ಅಪ್ರೂವ್ ಆಗಿದೆ. ಬಟ್ ಇಂಡಿಯಾದಲ್ಲಿ ಅದು ಆಕ್ಟಿವ್ ಯುಥನೇಸಿಯಾ ಪಾಸ್ ಆಗಿಲ್ಲ. ಬಟ್ ಪ್ಯಾಸಿವ್ ಯುಥನೇಸಿಯಾ ಅಂತ, ಪ್ಯಾಸಿವ್ ಯುಥನೇಸಿಯಾ ಅದು 2011 ಅಲ್ಲಿ ನೀವು ಕೇಳಿರಬಹುದು, ಅರುಣಾ ಶಾನ್ಬಾಗ್ ಕೇಸ್ ಆದ್ಮೇಲೆ ಅದು ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಬಂದಿದೆ ಸುಪ್ರೀಂ ಕೋರ್ಟ್ ಇಂದ. ಸೊ ಪ್ಯಾಸಿವ್ ಯುಥನೇಸಿಯಾ ಅಂದ್ರೆ ಇವಾಗ ಪೇಷಂಟ್ ತುಂಬಾ ಗಂಭೀರ ಪರಿಸ್ಥಿತಿಯಲ್ಲಿರುವಾಗ, ಅಂದ್ರೆ ಲಾಸ್ಟ್ ಸ್ಟೇಜಸ್ ಆಫ್ ಲೈಫ್ ಅಲ್ಲಿರುವಾಗ, ಅವ್ರ ಜೀವನ ಇವಾಗ ಮೆಷಿನ್ಸ್ ಅಲ್ಲಿ ವರ್ಕ್ ಆಗ್ಬೇಕಂದ್ರೆ, ಅಂದ್ರೆ ವೆಂಟಿಲೇಟರ್ ಅಲ್ಲಿ ಹಾಕ್ಬೇಕು ಅಥವಾ ಆ ತರ ಸಮಸ್ಯೆ ಬಂದಲ್ಲಿ ಅವರಿಗೆ ಇನ್ನೂ ಅಂದ್ರೆ ಕಂಟಿನ್ಯೂ ಮಾಡ್ಸಕ್ಕೆ ನಾವು ಫೋರ್ಸ್ ಮಾಡಿ ಕಂಟಿನ್ಯೂಸ್ ಮಾಡಿಸೋದು, ಅಂದ್ರೆ ಆ ತರ ಟ್ರೀಟ್ಮೆಂಟ್, ಆ ತರ ಸಫರಿಂಗ್ ಆಗ್ಬಾರ್ದು ಅಂತ ಅದು ಪ್ಯಾಸಿವ್ ಯುಥನೇಸಿಯಾದ್ದು ಇದು ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಇಂದ ಜಜ್ಮೆಂಟ್ ಬಂದಿದೆ. ನಾವು ವಿತ್ ಹೋಲ್ಡಿಂಗ್ ಆರ್ ವಿತ್ ಡ್ರಾಯಿಂಗ್ ಲೈಫ್ ಸಸ್ಟೈನಿಂಗ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಅದಕ್ಕೆ, ಅಂದ್ರೆ ಈ ತರ ವೆಂಟಿಲೇಟರ್ ಅಲ್ಲಿ ಹಾಕ್ಬೇಕಾ ಇಲ್ಲ ಹಾಕಿದ ಪೇಷಂಟ್ಸ್ ಅಲ್ಲಿ ಅದನ್ನ ನಾವು ನಿಲ್ಲಿಸಬಹುದಾ ಅಂತ. ಯಾಕಂದ್ರೆ ಇದು ಸಫರಿಂಗ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದ್ರೆ ಅದರಿಂದ ಪೇಷಂಟ್ ವಾಪಸ್ ಬರಲ್ಲ, ಪೇಷಂಟ್ ಡಿಗ್ನಿಫೈಡ್ ಡೆತ್ ಸಿಗಲ್ಲ. ಸೊ ಆ ಟೈಮಲ್ಲಿ ನೀವು ಡಿಸಿಷನ್ ತಗೋಬಹುದು, ಅಂದ್ರೆ ಪೇಷಂಟ್ಗೆ ಇನ್ನೂ ಈ ತರ ಸಫರಿಂಗ್ ಬೇಡ ಕಂಟಿನ್ಯೂ ಮಾಡೋದು, ಸೊ ಇಲ್ಲೇ ನಿಲ್ಲಿಸುವ, ಅಥವಾ ವೆಂಟಿಲೇಟರ್ ಇದ್ರೆ ವೆಂಟಿಲೇಟರ್ ನಾವು ಎಕ್ಸ್ಟ್ರುಬೇಟ್ ಮಾಡಿ ತೆಗೆಯುವ ಅಂತ. ಆ ತರ ಸಂದರ್ಭ ಬರುವುದು ತುಂಬಾ ಆಕ್ಚುಲಿ ಕಾಮನ್ ಈ ತರ ಎಂಡ್ ಆಫ್ ಲೈಫ್ ಕೇಸಸ್ ಅಲ್ಲಿ. ಸೊ ಇದಕ್ಕೆ ಹೆಲ್ಪ್ ಆಗುವಂತಹ ಡಿಸಿಷನ್ ಅಂದ್ರೆ ಲಿವಿಂಗ್ ವಿಲ್ ಅಥವಾ ಅಡ್ವಾನ್ಸ್ ಡಿರೆಕ್ಟಿವ್ಸ್ ಅಂತ. ಸೊ ಇದು ನೀವು ಕೇಳ್ಬಹುದು ಇವಾಗ ನೆಕ್ಸ್ಟ್ ಲಿವಿಂಗ್ ವಿಲ್ ಅಂದ್ರೆ ಏನು ಅಂತ. ಲಿವಿಂಗ್ ವಿಲ್ ಅಂದ್ರೆ ಒಬ್ಬ ವ್ಯಕ್ತಿಯು ಮುಂದೆ ಇನ್ ಕೇಸ್ ಈ ತರ ಪರಿಸ್ಥಿತಿಯಲ್ಲಿ ಇರುವಂತದ್ದು, ಅಂದ್ರೆ ಮೆಡಿಕಲಿ ಅವರು ಅನೇಬಲ್ ಟು ಟೇಕ್ ಡಿಸಿಷನ್ಸ್, ಅವರ ಮೆಡಿಕಲ್ ಡಿಸಿಷನ್ ಅವರು ತಗೊಳಕ್ ಆಗದೆ ಅಂತ ಪರಿಸ್ಥಿತಿಯಲ್ಲಿ ಇರುವಾಗ ಮುಂಚಿತವಾಗಿನೇ ಒಂದು ಡಾಕ್ಯುಮೆಂಟೇಶನ್ ಮಾಡಬಹುದು. ನಮ್ಗೆ ಇವಾಗ ವಿಲ್ ಹೆಂಗ್ ಬರಿತೀವಿ ನಾವು ಸಾಯಕ್ ಮುಂಚೆ, ನಮ್ ಆಸ್ತಿದಿರ್ಬೋದು, ಎಲ್ಲ ವಿಲ್ ಹೆಂಗ್ ಬರಿತೀವಿ, ಆ ತರ ಮೆಡಿಕಲ್ ಡಿಸಿಷನ್ ಇದು ವಿಲ್ ಇದು. ಸೊ ಇವಾಗ ನನ್ಗೆ ಒಂದ್ ಪರಿಸ್ಥಿತಿ ಬರಬಹುದು, ಮೆಡಿಕಲಿ ನಾನು ಡಿಸಿಷನ್ ತಗೊಳಕ್ ಆಗದೆ, ಅಂದ್ರೆ ಮಾತಾಡಕ್ ಆಗಲ್ಲ ಅಥವಾ ರೆಸ್ಪಾನ್ಸ್ ಇಲ್ದೇ ಇರುವಂಗ ನಂಗೆ ಇದ್ದ ಟೈಮಲ್ಲಿ ನಂಗೆ ಡಿಸಿಷನ್ಸ್ ನಾನು ಇವಾಗ

0: ಬರ್ದಿಟ್ಟು ಡಾಕ್ಯುಮೆಂಟ್ ಮಾಡಿರುವಂತಹದ್ದನ್ನು ನಾವು ಲಿವಿಂಗ್ ವಿಲ್ ಅಂತ ಹೇಳ್ತೀವಿ, ಅಥವಾ ಅದಕ್ಕೆ ಅಡ್ವಾನ್ಸ್ ಡೈರೆಕ್ಟಿವ್ಸ್ ಅಂತಾನು ಹೇಳಿರ್ತೀವಿ. ಸೊ ಈ ತರ ಪೇಷಂಟ್ಸ್ ಬರ್ದಿಟ್ರೆ ಪೇಷಂಟ್ ಫ್ಯಾಮಿಲಿಗೂ ಈಸಿ ಆಗತ್ತೆ, ಆ ಟೈಮಲ್ಲಿ ಈ ತರ ಅವರು ಅವ್ರದ್ದು ಇಚ್ಛೆ ಹೇಳಿದ್ರು ಅಂತ, ಇಟ್ ಇಸ್ ಡಾಕ್ಯುಮೆಂಟೆಡ್ ಅಂಡ್ ಇಟ್ ಇಸ್ ಲೀಗಲ್.
1: ಒಂದ್ ವೇಳೆ ಈ ರೀತಿಯಾದಂತಹ ಲಿವಿಂಗ್ ವಿಲ್ ಇಲ್ಲದೆ ಇದ್ರೆ, ಅಂದ್ರೆ ಆಕಸ್ಮಿಕ ಒಂದು ಸಂದರ್ಭದಲ್ಲಿ ಈ ತರ ಪರಿಸ್ಥಿತಿ ಬಂತು ಅಂತ ಆದಾಗ ಆಗ ಏನಿರುತ್ತೆ?
0: ಆವಾಗ ಯೂಶುವಲಿ ಅವರು ನಾಮಿನೇಟ್ ಮಾಡಬಹುದು, ಆಕ್ಚುಲಿ ಅದು ಲಿವಿಂಗ್ ವಿಲ್ ಅಲ್ಲೇ ಬರ್ದಿರ್ತಾರೆ, ನಾಮಿನೇಟ್ ಮಾಡಬಹುದು ಅಂದ್ರೆ ಮೆಡಿಕಲ್ ಪವರ್ ಆಫ್ ಅಟಾರ್ನಿ ಅಂತ ಹೇಳ್ತಾರೆ, ಅಥವಾ ಸರೋಗೇಟ್ ಡಿಸಿಷನ್ ಮೇಕರ್ ಅಂತ ಏನ್ ಹೇಳ್ತೀವಿ ಅದು. ಸೊ ಅವರು ಬದಲಾಗಿ ಡಿಸಿಷನ್ ತಗೋಬಹುದು, ಬಟ್ ಇಟ್ ಇಸ್ ವೆರಿ ಡಿಫಿಕಲ್ಟ್. ಇವಾಗ ನಮ್ಗೂ ಇವಾಗ ನಮ್ ಕ್ಲೋಸ್ ಲವ್ಡ್ ಒನ್ಸ್ ಯಾರಾದ್ರೂ ಇವಾಗ ಸಾಯ್ತಾ ಇದಾರೆ, ವೆಂಟಿಲೇಟರ್ ಅಲ್ಲಿ ಹಾಕ್ಬೇಕಾ ಇಲ್ಲ ಅಂತ ಕೇಳಿದ್ರೆ ನಮ್ ಡಿಸಿಷನ್ ತಗೊಳಕ್ ತುಂಬಾ ಕಷ್ಟ ಆಗತ್ತೆ, ಯಾಕಂದ್ರೆ ಇಮೋಷನ್ ಇದೆಯಲ್ಲ ಅದು ಮಧ್ಯದಲ್ಲಿ ಬರುತ್ತೆ. ಸೊ ಮೆಂಟಲಿ ವಿ ಕೆನ್ ನಾಟ್ ಬಿ ಏಬಲ್ ಟು ಟೇಕ್ ಡಿಸಿಷನ್ ಆ ಟೈಮಲ್ಲಿ. ಸೊ ಈ ತರ ಕ್ಲಾರಿಟಿ ಇದ್ರೆ, ಲಿವಿಂಗ್ ವಿಲ್ ಇದು ಕ್ಲಾರಿಟಿ ಇದ್ರೆ, ಇಟ್ ಇಸ್ ಈಸಿ ಟು ಟೇಕ್ ಡಿಸಿಷನ್, ಗಿಲ್ಟ್ ಇರಲ್ಲ, ಅದು ಇಮೋಷನಲ್ ಮಧ್ಯದಲ್ಲಿ ಬರಲ್ಲ. ಸೊ ಮತ್ತೆ ಒಂದು ಕ್ಲೋಜರ್ ಸಿಗತ್ತೆ, ಯಾಕಂದ್ರೆ ಪೇಷಂಟಿಗೆ ಹಿಂಗೆ ಮನಸ್ಸಿತ್ತು, ಸೊ ಇಟ್ ಇಸ್ ಲೈಕ್ ಓಕೆ ಹಿ ವಾಂಟೆಡ್ ಟು ಗೋ ಇನ್ ದಿಸ್ ವೇ, ಸಫರಿಂಗ್ ಇಲ್ಲದೆ ಇರುವಂತದ್ದು. ಸೊ ಒಂದು ಕ್ಲೋಜರ್ ಇರುತ್ತೆ.
1: ಈಗ ಈ ಪ್ಯಾಸಿವ್ ಯುಥನಾಸಿಯಾದಲ್ಲಿ ಎಂಡ್ ಆಫ್ ಲೈಫ್ ಪ್ರೊಸೀಜರ್ ಗಳು ಏನಿರ್ತದೆ?
0: 2011 ಅಲ್ಲಿ ಜಜ್ಮೆಂಟ್ ಬಂದಿತ್ತು, ಅದ್ರ ನಂತರ ಲಿವಿಂಗ್ ಬಿಲ್ 2018 ಅಲ್ಲಿ ಬಂದಿತ್ತು ಜಜ್ಮೆಂಟ್, ಕಾಮನ್ ಕಾಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಜಜ್ಮೆಂಟ್ ಆದ್ಮೇಲೆ. ಸೊ ಅದ್ರ ನಂತರ ಆವಾಗ ಸ್ವಲ್ಪ ಇದು ಲಿವಿಂಗ್ ವಿಲ್ ಇದ್ರೆ ಈಸಿ ಪ್ಯಾಸಿವ್ ಯುಥನೇಸಿ. ಯಾವಾಗ್ಲೂ ಲಿವಿಂಗ್ ವಿಲ್ ಅಥವಾ ಏನಾದ್ರೂ ಈ ತರ ಡಾಕ್ಟರ್ಸ್ ಯೂಶುವಲಿ ಡಿಸ್ಕಸ್ ಮಾಡಿಬಿಟ್ಟು ಇದು ಪೇಷಂಟಿಗೆ ಸಫರಿಂಗ್ ಜಾಸ್ತಿ ಆಗಿರುತ್ತೆ, ಇದರಿಂದ ಮುಂದೆ ವಾಪಸ್ ಮುಂಚಿನ ತರ ಅಂದ್ರೆ ಲಿವಿಂಗ್ ಮಾಡೋಕೆ ಕಷ್ಟ ಆಗುವಂತದ್ದು ಆ ತರ ಇರುವಾಗ ಬೇಕಿದ್ರೆ ಪ್ಯಾಸಿವ್ ಯುಥನೇಸಿಯಾ. ಬಟ್ ಪ್ಯಾಸಿವ್ ಯುಥನೇಸಿಯಾ ಖಾಲಿ ವಿತ್ ಹೋಲ್ಡಿಂಗ್ ಆರ್ ವಿಡ್ರಾಯಿಂಗ್ ಆಫ್ ಲೈಫ್ ಸಸ್ಟೈನಿಂಗ್ ಮೆಷರ್ಸ್ ಮಾತ್ರ. ಅಂದ್ರೆ ಇವಾಗ ವೆಂಟಿಲೇಟರ್ ಇದ್ದ ಪೇಷಂಟ್ಸ್ ಅಂದ್ರೆ ಹೋಪ್ ಆಲ್ಮೋಸ್ಟ್ ಕಳೆದಿರುವಂತಹ ಪೇಷಂಟ್ಸ್ ಗೆ ಮಾತ್ರ ನಾವು ಆಪ್ಷನ್ ಕೊಟ್ಟಿರ್ತೀವಿ. ಬೇರೆ ಪೇಷಂಟ್ ಗೆ ಇವಾಗ ಖಾಯಿಲೆ ಟ್ರೀಟ್ಮೆಂಟ್ ಇರುವಂತಹ ಪೇಷಂಟ್ ಗೆ ಅದು ಆಪ್ಷನ್ ಇರಲ್ಲ ಪ್ಯಾಸಿವ್ ಯುಥನೇಸಿಯಾ. ಸೊ ಮೇನ್ಲಿ ಡಾಕ್ಟರ್ಸ್ ಹಾಸ್ಪಿಟಲ್ ಅಲ್ಲಿ ಒಂದು ಬೋರ್ಡ್ ಇರುತ್ತೆ, ಅಲ್ಲಿ ಡಿಸಿಷನ್ ತಗೊಂತಾರೆ ಅವರು. ಪ್ರೈಮರಿ ಡಾಕ್ಟರ್ಸ್ ಇರ್ತಾರೆ, ಲೀಗಲ್ ಅಡ್ವೈಸರ್ಸ್ ಇರ್ತಾರೆ ಅದರಲ್ಲಿ, ಪ್ಲಸ್ ಪೇಷಂಟ್ ಫ್ಯಾಮಿಲಿನೂ ಇಂಪಾರ್ಟೆಂಟ್, ಅವ್ರ ಜೊತೆ ಕೌನ್ಸಿಲಿಂಗ್ ಮಾಡಿಬಿಟ್ಟು ದೆನ್ ದೇ ವಿಲ್ ಟೇಕ್ ಅ ಡಿಸಿಷನ್.
1: ಈಗ ಅಂತ ಸಂದರ್ಭದಲ್ಲಿ ಲೈಫ್ ಸಪೋರ್ಟ್ ಅನ್ನ ತೆಗೆದಾಗ ಎಲ್ಲ ಒಂದು ಕಡೆ ಪೇಷಂಟ್ ಗೆ ನೋವು ಉಂಟಾಗಬಹುದು, ನೋವಾಗಬಹುದು, ಇದನ್ನೆಲ್ಲ ಗಮನಿಸಿ ಅವರು ಮಾಡ್ತಾರೆ ಹೇಗೆ?
0: ತುಂಬಾ ಪೇಷಂಟ್ ಫ್ಯಾಮಿಲಿಯಲ್ಲಿ ಹೆದರಿಕೆ ಇರುತ್ತೆ, ಇವಾಗ ನಾವು ಇದೆಲ್ಲ ತೆಗೆದ್ರೆ ಪೇಷಂಟ್ ಗೆ ತುಂಬಾ ನೋವಾದ್ರೆ ಅವ್ರಿಗೆ ಹೇಳಕ್ಕೂ ಆಗಲ್ಲ, ಆ ರೀತಿಯಾಗಿ ಹೋಗಬಾರದು ಅಂತ ಪೇಷಂಟ್. ಬಟ್ ನಮ್ ಪ್ಯಾಲಿಟಿವ್ ಕೇರ್ ರೋಲ್ ಅಂದ್ರೆ ಲಾಸ್ಟ್ ವರೆಗೂ ಟ್ರೀಟ್ಮೆಂಟ್ ಇಲ್ದಿದ್ರು ನೋವಂತೂ ನಾವು ಕಂಪ್ಲೀಟ್ ಆಗಿ ಲಾಸ್ಟ್ ವರೆಗೆ ಕಂಟ್ರೋಲ್ ಮಾಡ್ತೀವಿ. ಸೊ ನೋವಿನ ಮೆಡಿಸಿನ್ಸ್ ಕಂಟಿನ್ಯೂ ಆಗತ್ತೆ, ಯಾವ್ದು ಅವ್ರಿಗೆ ಕಷ್ಟ ಕೊಡತ್ತೆ ಅದ್ರದ್ದೆಲ್ಲ ಮೆಡಿಸಿನ್ಸ್ ಕಂಟಿನ್ಯೂ ಆಗಿರತ್ತೆ. ಸೊ ನಿದ್ದೆಯಲ್ಲೇ ಆರಾಮಾಗಿ ಹೋಗ್ತಾರೆ, ಅವ್ರಿಗೆ ಅಷ್ಟು ಅರಿವಾಗಲ್ಲ ಅದರದ್ದು.
1: ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಭಾರತದಲ್ಲಿ ಈ ಪ್ಯಾಲಿಯೇಟಿವ್ ಕೇರ್ ಅನ್ನುವಂಥದ್ದು ಯಾವ ರೀತಿಯಲ್ಲಿದೆ, ಯಾವ ಸ್ಥಿತಿಯಲ್ಲಿದೆ?
0: ಇವಾಗ ಭಾರತ ದೇಶದ ಮಾತಾಡ್ಬೇಕಂದ್ರೆ ಇವಾಗ ಅರೌಂಡ್ 70 lakhs ಟು 1 crore ಪೇಷಂಟ್ಸ್ ಗೆ ಪ್ಯಾಲಿಯೇಟಿವ್ ಕೇರ್ ಅಗತ್ಯ ಇದೆ. ಬಟ್ ಸ್ಯಾಡ್ ರಿಯಾಲಿಟಿ ಅಂದ್ರೆ ಓನ್ಲಿ ಅಬೌಟ್ 4% ಅಂದ್ರೆ 100 ಒಂದು 3-4 ಜನರಿಗೆ ಮಾತ್ರ ಪ್ಯಾಲಿಯೇಟಿವ್ ಕೇರ್ ಸಿಗ್ತಾ ಇದೆ. ಸೊ ಅದಕ್ಕೆ ಕಾರಣ ಅಂದ್ರೆ ಮೊದಲನೇದಾಗಿ ಅಷ್ಟು ಅರಿವಿಲ್ಲ, ನಾನು ಹೇಳ್ದಂಗೆ ಅವೇರ್ನೆಸ್ ಇಲ್ಲ ಅಷ್ಟು, ಪ್ಯಾಲಿಯೇಟಿವ್ ಕೇರ್ ಬಗ್ಗೆ ಜನ ಕೇಳೇ ಇಲ್ಲ. ಅಂದ್ರೆ ಇವಾಗ ತುಂಬಾ ಜನರು ಕ್ಯಾನ್ಸರ್ ಬಂದ್ರೆ ನೋವಿನಲ್ಲೇ ಸಾಯ್ಬೇಕು ಅಂತಾನೆ, ಅಂದ್ರೆ ನಾವು ಪೇಷಂಟ್ಸ್ ನೋಡ್ತೀವಿ, ಎಸ್ಪೆಷಲಿ ಮಾರ್ಜಿನಲೈಸ್ಡ್ ಕಮ್ಯುನಿಟಿಯಿಂದ ಬರ್ತಾರೆ ಅವರು, ಬಿಪಿಎಲ್ ಪೇಷಂಟ್ಸ್. ಅವ್ರಿಗೆ ಗೊತ್ತೇ ಇರಲ್ಲ ಮೋಸ್ಟ್ಲಿ ಕ್ಯಾನ್ಸರ್ ಬಂದ್ರೆ ನೋವಿನಲ್ಲೇ ಸಾಯ್ಬೇಕು ಅಂತ. ಈ ತರ ಪ್ಯಾಲಿಯೇಟಿವ್ ಕೇರ್ ಲಾಸ್ಟ್ ವರೆಗೂ ಕೊಡ್ಬೋದು, ಯಾಕಂದ್ರೆ ಇವಾಗ ಕೀಮೋಥೆರಪಿ ಇರ್ಬೋದು, ರೇಡಿಯೇಷನ್ ಇರ್ಬೋದು, ಪ್ರೈಮರಿ ಟ್ರೀಟ್ಮೆಂಟ್ಸ್ ಇಲ್ಲ ಅಂದ್ರೂ ಬೇರೆ ತರ ಟ್ರೀಟ್ಮೆಂಟ್ ಅಂದ್ರೆ ಆರಾಮಾಗಿ ಲಾಸ್ಟ್ ವರೆಗೆ ಇರುವಂಗೆ ಟ್ರೀಟ್ಮೆಂಟ್ ಇದೆ, ಪ್ಯಾಲಿಯೇಟಿವ್ ಕೇರ್ ಇದೆ ಅಂತ ಅದ್ರ ವಿಷಯ ತುಂಬಾ ಜನರಿಗೆ ಗೊತ್ತಿಲ್ಲ ಅದ್ರ ವಿಷಯ. ಸೊ ಮೇನ್ ಅಂದ್ರೆ ಅವೇರ್ನೆಸ್ ಕಮ್ಮಿ. ಸೆಕೆಂಡ್ಲಿ, ಟ್ರೈನ್ಡ್ ಪ್ರೊಫೆಷನಲ್ಸ್ ಇಲ್ಲ ಅಷ್ಟು. ಇವಾಗ ಎಜುಕೇಶನ್ ಅಕಾಡೆಮಿಕ್ ಪ್ರೋಗ್ರಾಮ್ಸ್ ಆಗ್ತಾ ಇದೆ, ಇವಾಗ ಸ್ವಲ್ಪ ಇನ್ನು ಒಂದು 1 decade ಆದ್ಮೇಲೆ ಇಟ್ ವಿಲ್ ಬಿ ಎಕ್ಸ್ಪ್ಯಾಂಡೆಡ್ ವೈಡ್ಲಿ. ಬಟ್ ಇವಾಗ ಸದ್ಯಕ್ಕೆ ಅಷ್ಟು ಟ್ರೈನ್ಡ್ ಪ್ರೊಫೆಷನಲ್ಸು ಇಲ್ಲ. ಮತ್ತಿನ್ನೊಂದಂದ್ರೆ ನಾವು ಈ ಕ್ಯಾನ್ಸರ್ ಖಾಯಿಲೆ ನೋವಿಗೆ ಎಸ್ಪೆಷಲಿ ಒಂದು ಮಾರ್ಫಿನ್ ಆತರ ನಾರ್ಕೋಟಿಕ್ಸ್ ಯೂಸ್ ಮಾಡ್ತೀವಿ. ಸೊ ಆ ನಾರ್ಕೋಟಿಕ್ ಮೆಡಿಕೇಶನ್ಸ್ ವೈಡ್ಲಿ ಅವೈಲೇಬಲ್ ಇಲ್ಲ ಆಲ್ ಓವರ್ ಇಂಡಿಯಾ. ಬಟ್ ಸ್ಯಾಡ್ ರಿಯಾಲಿಟಿ ಅಂದ್ರೆ ಪೇಷಂಟ್ಸ್ಗಳು 300-400 ಕಿಲೋಮೀಟರ್ಸ್ ಖಾಲಿ ಮಾತ್ರೆಗಳಿಗೆ ಮಾತ್ರ ಟ್ರಾವೆಲ್ ಮಾಡಿ ಬರೋದು ಇರುತ್ತೆ, ಯಾಕಂದ್ರೆ ಅವ್ರ ಅಕ್ಕಪಕ್ಕದಲ್ಲಿ ನಾರ್ತ್ ಕರ್ನಾಟಕ ಸೈಡಲ್ಲೆಲ್ಲ ಅಷ್ಟು ಸಪ್ಲೈ ಅಥವಾ ಯಾವುದು ಹಾಸ್ಪಿಟಲ್ ಅಲ್ಲಿ ಲೈಸೆನ್ಸಿಂಗ್ ಇಲ್ಲದೆ ಇರೋಂಗೆ ಅವರು ತಗೊಳಕ್ ಆಗಲ್ಲ ಅಲ್ಲಿಂದ. ಸೊ ಅದಕ್ಕೋಸ್ಕರ ಅಷ್ಟು ಟ್ರಾವೆಲ್ ಮಾಡಿ ಬರೋದು ಇರುತ್ತೆ. ಸೊ ಸಪ್ಲೈ ಆಫ್ ನಾರ್ಕೋಟಿಕ್ ಅಥವಾ ಎಸೆನ್ಷಿಯಲ್ ಮೆಡಿಕೇಶನ್ಸ್ ಏನ್ ಅಗತ್ಯ ಇದೆ ಇದು ಎಂಡ್ ಆಫ್ ಲೈಫ್ ಕೇರ್ ಮಾಡೋಕೆ, ಆ ಸಪ್ಲೈಸು ತುಂಬಾ ಕಮ್ಮಿ. ಮತ್ತಿನ್ನೊಂದಂದ್ರೆ ಮೋಸ್ಟ್ ಆಫ್ ದೆಮ್ ಇವಾಗ ಕ್ಯೂರೇಟಿವ್ ಅಂದ್ರೆ ಗುಣಮುಖ ಆಗೋದು ಫಸ್ಟ್ ಅವ್ರದ್ದು, ಮತ್ತೆ ಇದು ಭಯ ಇರಲಿ ಅಥವಾ ನೋವಿರಲಿ ಅದು ಮತ್ತೆ ನೋಡುವ, ಫಸ್ಟ್ ಅವ್ರ ಖಾಯಿಲೆ ವಾಸಿ ಆಗ್ಲಿ ಬೇರೆ ಅವೆಲ್ಲ ಮತ್ತೆ ನೋಡುವ ಅಂತ ಅವ್ರು ಪುಷ್ ಮಾಡ್ತಾ ಹೋಗ್ತಾರೆ. ಸೊ ಅದು ಇನ್ನೊಂದು ಕಾರಣ.
1: ಈಗ ತಾವು ಹೇಳಿದ್ರಿ ಮಾರ್ಫಿನ್ ಅನ್ನ ಬಳಸಬೇಕಾಗುತ್ತೆ ಅಂತ. ಮಾರ್ಫಿನ್ ಅಂತ ಹೇಳಿದ್ರೆ ಕೆಲವರಲ್ಲಿ ಜನರಲ್ಲಿ ಒಂದು ರೀತಿ ಅಪನಂಬಿಕೆಗಳು ಅದರ ಬಗ್ಗೆ ಸ್ವಲ್ಪ ಭಯ ಇದ್ದೇ ಇರ್ತದೆ, ಏನ್ ಹೇಳ್ತೀರಾ ಡಾಕ್ಟರ್?
0: ಕರೆಕ್ಟ್. ಸೊ ಮಾರ್ಫಿನ್ ಯೂಶುವಲಿ ನಾವು ಸ್ಟಾರ್ಟ್ ಮಾಡುವಾಗ ಸ್ವಲ್ಪ ನಾಲೆಜ್ ಇದ್ದವರು ಕೇಳುವಂತ ಪ್ರಶ್ನೆ ಅಂದ್ರೆ ಮಾರ್ಫಿನ್ಗೆ ಅಡಿಕ್ಷನ್ ಆಗ್ಬಹುದಾ ಅಂತ. ಅದು

0: ಇರುತ್ತೆ. ಇನ್ನೊಂದು ಪ್ರಶ್ನೆ ಅಂದರೆ, ಮಾರ್ಫಿನ್ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಪೇಷಂಟ್ ಎಂಡ್ ಆಫ್ ಲೈಫಲ್ಲಿ ಬಂದಿದ್ದಾರೆ ಅಂತ, ಅಂದರೆ ಕಾಯಿಲೆ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಅನ್ನುವಂಥ ಒಂದು ನಂಬಿಕೆ ಇದೆ. ಬಟ್ ಆ್ಯಕ್ಚುಲಿ ನಾವು ನೋಡಿದಂಗೆ ಅಡಿಕ್ಷನ್ ಪೊಟೆನ್ಷಿಯಲ್ ತುಂಬಾ ಕಮ್ಮಿ ಮಾರ್ಫಿನ್ ಕೊಟ್ಟರೆ, ಯಾಕಂದರೆ ಅದು ನೋವು ಅಷ್ಟಿರುತ್ತೆ. ಸೊ ನಮ್ಮ ಫಿಸಿಯೋಲಜಿಕಲ್ ರೆಸ್ಪಾನ್ಸ್ ಹೆಂಗಿರುತ್ತೆ ಅಂದರೆ, ಅದು ನೋವು ಅಷ್ಟಿದ್ರೆ ಅದು ಅಡಿಕ್ಷನ್ ಆಗುವಂಗ ಪೊಟೆನ್ಷಿಯಲ್ ಇಲ್ಲ. ನಾನಿವಾಗ 10 ಇಯರ್ಸ್ ಪ್ರಾಕ್ಟೀಸಲ್ಲಿ ನಾನು ಯಾವ್ದಿಗೂ ಅಡಿಕ್ಷನ್ ಆಗುವಂಗೆ ನೋಡಿಲ್ಲ, ಯಾಕಂದರೆ ಪೇನ್ ಅಷ್ಟಿರುತ್ತೆ, ಅದರಿಂದ ಅಡಿಕ್ಷನ್ ಆಗುವಂಥ ಚಾನ್ಸಸ್ ತುಂಬಾ ಕಮ್ಮಿ. ಸೊ ಅದರಿಂದ ಗಾಬರಿ ಪಟ್ಟು ಮಾರ್ಫಿನ್ ತಗೊಳ್ಳೋದೇ ಇರೋದು, ಅದರಿಂದ ಆ್ಯಕ್ಚುಲಿ ನೋವು ಕಮ್ಮಿ ಆಗದೆ ಇರೋದು, ಅದೊಂದು ದೊಡ್ಡ ತಪ್ಪು ಆ್ಯಕ್ಚುಲಿ ಮಾಡೋದು. ನೆಕ್ಸ್ಟ್ ಅಂದರೆ, ಇವಾಗ ಮಾರ್ಫಿನ್ ನಾವು ಎಂಡ್ ಆಫ್ ಲೈಫ್ ಅಥವಾ ತುಂಬಾ ಅಡ್ವಾನ್ಸ್ ಆಗಿರುವಂತ ಸ್ಟೇಜ್ ಅಲ್ಲಿ ಮಾತ್ರ ಕೊಡ್ತಾರೆ ಅಂತ ಒಂದು ತಪ್ಪು ನಂಬಿಕೆ ಇದೆ, ಅದು ಆಕ್ಚುಲಿ ಟ್ರೂ ಅಲ್ಲ. ಇವಾಗ ರೇಡಿಯೇಷನ್ ಪೇಷಂಟ್ಸ್ ಇರ್ಬೋದು, ಇವಾಗ ಬಾಯಿ ಕ್ಯಾನ್ಸರ್ ಪೇಷಂಟ್ಸ್ ಗೆ ರೇಡಿಯೇಷನ್ ಆಗುವಾಗ, ಫಾರ್ ಎಕ್ಸಾಂಪಲ್ ನಾನು ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಸೊ ಅವ್ರಿಗೆ ತುಂಬಾ ನೋವು ಇರುತ್ತೆ, ಯಾಕಂದ್ರೆ ಅಲ್ಸರ್ ಬೀಳೋದು, ಮ್ಯೂಕೋಸೈಟಿಸ್ ಅಂತ ಏನ್ ಹೇಳ್ತೀವಿ, ಆ ಟೈಮಲ್ಲಿ ತುಂಬಾ ನೋವು ಇರುವಂತದ್ದು ಇರುತ್ತೆ. ಸೊ ಈ ನೋವನ್ನು ನಾವು ಕರೆಕ್ಟ್ ಆಗಿ ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ಆ ಟೈಮಲ್ಲಿ ಪೇಷಂಟ್ ಕಂಪ್ಲೀಟ್ ಆಗಿ ಟ್ರೀಟ್ಮೆಂಟ್ ತಗೊಳ್ಳಲ್ಲ. ಕಂಪ್ಲೀಟ್ ಟ್ರೀಟ್ಮೆಂಟ್ ತಗೊಳ್ಳಲ್ಲ ಅಂದ್ರೆ ಕಾಯಿಲೆ ವಾಸಿ ಆಗುವಂತ ಸ್ಟೇಜ್ ಇದ್ರೂ ಆ ಟ್ರೀಟ್ಮೆಂಟ್ ಮುಗ್ದಿಲ್ಲ, ಅಂದ್ರೆ ಕಂಪ್ಲೀಟ್ ಆಗಿ ತಗೊಂಡಿಲ್ಲ ಅಂದ್ರೆ ಮತ್ ಮುಂದಕ್ಕೆ ಅವರಿಗೆ ಕಾಯಿಲೆ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಈ ಟೈಮಲ್ಲಿ ನೋವಿನ ಕಂಟ್ರೋಲ್ ತುಂಬಾ ಇಂಪಾರ್ಟೆಂಟ್. ನಾವು ಸರಳವಾದ ಫಸ್ಟ್ ಔಷಧಿ ಕೊಡ್ತೀವಿ, ಅದರಲ್ಲೂ ಕಮ್ಮಿ ಆಗಲ್ಲ ಅಂದ್ರೆ ನಾವು ಕಾಯಿಲೆದು ಸ್ಟೇಜ್ ನೋಡಲ್ಲ. ಅವಾಗ ನೋವು ಎಷ್ಟು ಇಂಟೆನ್ಸ್ ಇದೆ, ಎಷ್ಟು ಜಾಸ್ತಿ ಇದೆ, ಎಷ್ಟು ಡಿಸ್ಟರ್ಬ್ ಮಾಡ್ತಾ ಇದೆ ಪೇಷಂಟಿಗೆ, ಅದನ್ನು ನೋಡ್ಬಿಟ್ಟು ನಾವು ಮಾರ್ಫಿನ್ ಸ್ಟಾರ್ಟ್ ಮಾಡೋದು. ಸೊ ಮಾರ್ಫಿನ್ ಅಂದ್ರೆ ಎಂಡ್ ಆಫ್ ಲೈಫಿಗೆ ಮಾತ್ರ ಅಲ್ಲ, ಕ್ಯೂರೇಟಿವ್ ಸ್ಟೇಜ್ ಅಂದ್ರೆ ಗುಣಮುಖ ಆಗುವ ಸ್ಟೇಜ್ ಅಲ್ಲೂ ಕೊಡ್ತೀವಿ.
1: ಈಗ ಪ್ಯಾಲಿಯೇಟಿವ್ ಕೇರ್ ಬಗ್ಗೆ ಮಾತಾಡಬೇಕಾದ್ರೆ ಹೆಚ್ಚಿನವರಿಗೆ ಅದರ ವೆಚ್ಚದ ಬಗ್ಗೆ ಕೂಡ ಒಂದು ರೀತಿಯ ಗಾಬರಿ ಇದ್ದಿರಬಹುದು. ಈಗ ಇದರ ಕಾಸ್ಟ್ ಹೇಗಿರ್ತದೆ, ಮತ್ತೆ ಇದಕ್ಕೆ ಇನ್ಶೂರೆನ್ಸ್ಗಳು ಅಥವಾ ಗೌರ್ಮೆಂಟ್ ಸ್ಕೀಮ್ಗಳು ಇದರ ಸಪೋರ್ಟ್ ಇದೆಯಾ ಹೇಗೆ?
0: ಇವಾಗ ಆಯುಷ್ಮಾನ್ ಭಾರತ್ ಅಲ್ಲಿ ಒಂದು ಚಿಕ್ಕ ಅಮೌಂಟ್ ಪ್ಯಾಲಿಯೇಟಿವ್ ಕೇರಿಗೆ ಇದೆ, ಪ್ಯಾಲಿಯೇಟಿವ್ ಕೇರಿಗೆ ಒಂದು ಚಿಕ್ಕ ಅಮೌಂಟ್ ಇದೆ, ಬಟ್ ಪ್ಯಾಲಿಯೇಟಿವ್ ಕೇರ್ ಅಷ್ಟು ಕಾಸ್ಟ್ಲಿ ಇಲ್ಲ. ಮತ್ತಿವಾಗ ಇಂಡಿಯಾದಲ್ಲಿ ಎಸ್ಪೆಷಲಿ ಕರ್ನಾಟಕ ಸ್ಟೇಟ್ ನಾನು ಮಾತಾಡೋದಂದ್ರೆ, ಇವಾಗ ಕರ್ನಾಟಕ ಸ್ಟೇಟ್ ಪಾಲಿಸಿ ಇದು ಪ್ಯಾಲಿಯೇಟಿವ್ ಕೇರ್ ಪಾಲಿಸಿ ರೋಲ್ ಔಟ್ ಆಗಿದೆ. ಸೊ ಅದರಲ್ಲಿ ಇವಾಗ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ ಅಂದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಏನು ಹೇಳ್ತೀವಿ, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್, ತಾಲೂಕ್ ಹಾಸ್ಪಿಟಲಲ್ಲೂ ಈ ಥರ ಇದು ಮಾರ್ಫಿನ್ ಇರ್ಬೋದು, ಬೇರೆ ಪೇನ್ ಮೆಡಿಸಿನ್ಸ್ ಇರ್ಬೋದು, ಮತ್ತು ಬೇರೆ ಎಸೆನ್ಷಿಯಲ್ ಮೆಡಿಸಿನ್ಸ್ ನಾವು ಪ್ಯಾಲಿಯೇಟಿವ್ ಕೇರಲ್ಲಿ ಯೂಸ್ ಮಾಡುವಂಥದ್ದು ಆ ಸಪ್ಲೈಸ್ ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇಟ್ ಇಸ್ ಇನ್ ಇನಿಷಿಯಲ್ ಫೇಸ್, ಬಟ್ ಇವಾಗ ಓವರ್ ಅ ಪೀರಿಯಡ್ ಆಫ್ ಟೈಮ್ ಇಟ್ ವಿಲ್ ಡೆವಲಪ್. ಸೊ ಅದರಿಂದ ಇವಾಗ ಪೇಷಂಟ್ಸ್ಗಳಿಗೆ ಸ್ವಲ್ಪ ಅಂದ್ರೆ ಆಲ್ಮೋಸ್ಟ್ ಫ್ರೀ ಆಫ್ ಕಾಸ್ಟ್. ಇವಾಗ ನಾನು ಮಾರ್ಫಿನ್ ಅಂತ ಹೇಳಿದೆ, ಮಾರ್ಫಿನ್ ಇಸ್ ನಾಟ್ ವೆರಿ ಎಕ್ಸ್ಪೆನ್ಸಿವ್, ಸೊ ಆಲ್ಮೋಸ್ಟ್ ಎಲ್ರಿಗೂ ಎಫೋರ್ಡ್ ಮಾಡಕ್ ಆಗುವಂತಹ ಮೆಡಿಸಿನ್. ಮತ್ತೆ ಬೇರೆ ತರವಾಗೂ ನಾವು ಮನೆಯಲ್ಲೇ ಹೆಂಗೆ ಮ್ಯಾನೇಜ್ ಮಾಡಬಹುದು ಅಂತ ನಾವು ಎಜುಕೇಟ್ ಮಾಡ್ತೀವಿ. ಸೊ ಇಟ್ ಇಸ್ ನಾಟ್ ಅಟ್ ಆಲ್ ಅನ್ ಎಕ್ಸ್ಪೆನ್ಸಿವ್ ಇಶ್ಯೂ, ಅದು ಎಕ್ಸ್ಪೆನ್ಸ್ ವಿಷಯ ಅಲ್ಲ. ಒಂದಂದ್ರೆ ಅದ್ರ ಬಗ್ಗೆ ಅವೇರ್ನೆಸ್ ಇದ್ದು ಅವ್ರು ಬಂದು ನಮ್ಗೆ ಕೇಳಿದ್ರೆ ಮಾತ್ರ ನಾವು ಅವರಿಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ಬೋದು. ಸೊ ಇಟ್ ಇಸ್ ನಥಿಂಗ್ ಲೈಕ್ ಇಟ್ ಇಸ್ ಎಕ್ಸ್ಪೆನ್ಸಿವ್. ಅದರಿಂದ ಇವಾಗ ಹಣ ಜಾಸ್ತಿ ಆಗತ್ತೆ ಅಂತ ತಗೊಳ್ಳೋದೇ ಇರಕ್ಕೆ ಇಟ್ಸ್ ನಾಟ್ ಅ ರೀಸನ್ ಫಾರ್ ನಾಟ್ ಟೇಕಿಂಗ್ ಪ್ಯಾಲಿಯೇಟಿವ್ ಕೇರ್. ಅದ್ರ ಜೊತೆಗೆ ಟ್ರೀಟ್ಮೆಂಟ್ ಆಗುವ ಟೈಮಲ್ಲಿ ರೇಡಿಯೇಷನ್ ಇರ್ಬೋದು, ಕೀಮೋಥೆರಪಿ ಇರ್ಬೋದು, ಆ ಟೈಮಲ್ಲಿ ಅವರಿಗಾಗುವಂಥ ಒತ್ತಡ ಇರ್ಬೋದು, ದೇಹದ ಸಮಸ್ಯೆ ಇರ್ಬೋದು, ಅದಕ್ಕೋಸ್ಕರ ರೆಫರೆನ್ಸ್ ಬರುತ್ತೆ. ಅದ್ರ ಜೊತೆಗೆ ನಮ್ಮ ಟೀಮಲ್ಲಿ ಸೋಷಿಯಲ್ ವರ್ಕರ್ಸ್, ಸೈಕಾಲಜಿಸ್ಟ್, ನ್ಯೂಟ್ರಿಷನಿಸ್ಟ್, ಸ್ಪೀಚ್ ಥೆರಪಿಸ್ಟ್, ಆಕ್ಯುಪೇಷನಲ್ ಥೆರಪಿಸ್ಟ್, ಸೊ ಇವರೆಲ್ಲರೂ ಇರುವಂಥ ಟೀಮ್. ಸೊ ಇಟ್ಸ್ ಅ ಬಿಗ್ ಟೀಮ್. ಸೊ ಅದ್ರ ಜೊತೆಗೆ ಎಂಡ್ ಆಫ್ ಲೈಫ್ ಪೇಷಂಟ್ಸಿಗೆ ಕೇರ್ ಮಾಡುವಂಥದ್ದು, ಸೊ ಈ ಥರ ಫೆಸಿಲಿಟೀಸ್ ಇದೆ ಇವಾಗ ಸದ್ಯಕ್ಕೆ.
1: ಡಾಕ್ಟರ್, ಈಗ ಕಡೆಯದಾಗಿ ನಮ್ಮ ಕೇಳುಗರಿಗೆ ಈ ಪ್ಯಾಲಿಯೇಟಿವ್ ಕೇರ್ ಬಗ್ಗೆ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಅದೇ ಪ್ಯಾಲಿಯೇಟಿವ್ ಕೇರ್ ಬಗ್ಗೆ ಫಸ್ಟ್ ಅಂದರೆ ಅವೇರ್ನೆಸ್ ಇರಬೇಕು, ಜಾಗರೂಕತೆ. ಸೊ ಇದಿದ್ರೆ ನಮ್ಮವರಿಗೆ ಯಾವ ಕರೆಕ್ಟ್ ಟೈಮಿಗೆ ಕರೆಕ್ಟ್ ಜಾಗಕ್ಕೆ ಅಂದರೆ ಯಾವ ಡಾಕ್ಟ್ರಿಗೆ ತೋರಿಸ್ಬೇಕು ಅಂತ ಅವರಿಗೆ ಗೊತ್ತಾಗತ್ತೆ, ಎಸ್ಪೆಷಲಿ ಕ್ಯಾನ್ಸರ್ ಕಾಯಿಲೆ ಇದ್ರೆ. ಯಾಕಂದರೆ ಗುಣಮುಖ ಆಗೋದು ಇಂಪಾರ್ಟೆಂಟು, ಅದ್ರ ಜೊತೆಗೆ ಅವರಿಗೆ ಡಿಗ್ನಿಫೈಡ್ ವೇ ಆಫ್ ಲಿವಿಂಗ್, ಡಿಗ್ನಿಫೈಡ್ ಡೆತ್ ಕೊಡುವಂಥದ್ದು, ಮತ್ತು ಭಯ ಆ ಥರ ಆತಂಕ ಅದು ಕಮ್ಮಿ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ ನಾನು ಕೇಳುವರಿಗೆ ಹೇಳಿರ್ತೀನಿ.
1: ಧನ್ಯವಾದಗಳು ಡಾಕ್ಟರ್, ಇಷ್ಟೊತ್ತು ಈ ಪ್ಯಾಲಿಯೇಟಿವ್ ಕೇರ್ ಬಗ್ಗೆ ನಮಗೆ ಸಮಗ್ರವಾಗಿ ಮಾಹಿತಿಯನ್ನು ನೀಡಿದ್ರಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು. ಇದುವರೆಗೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಪ್ಯಾಲಿಯೇಟಿವ್ ಕೇರ್ ಈ ವಿಷಯದ ಕುರಿತು ಡಾಕ್ಟರ್ ಪ್ರಜ್ಞಾ ವಿ ಕಿಣಿ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೋಪಾನ ನಮಸ್ಕಾರ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಮನೆಯೇ ಮೊದಲ ಪಾಠ ಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ಆಕಾಶವಾಣಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಗ್ರಾಮೀಣ ಅಂಚೆ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಮಹಾಬಲೇಶ್ವರ್ ಶಾಸ್ತ್ರಿಯವರು.
2: ಗ್ರಾಮೀಣ ಅಂಚೆ ಯೋಜನೆ. ಕೇಂದ್ರ ಸರ್ಕಾರವು ಹಳ್ಳಿಗಳ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ ಎಂಬುದನ್ನು ಮನಗಂಡು ಗ್ರಾಮೀಣ ಭಾರತದ ಸರ್ವತೋಮುಖ ಅಭಿವೃದ್ಧಿಗಾಗಿ ಗ್ರಾಮೀಣ ಅಂಚೆ ಯೋಜನೆಗೆ ಮೊದಲಿನಿಂದಲೂ ಉತ್ತೇಜನ ಕೊಡುತ್ತಾ ಬಂದಿದೆ. ಗ್ರಾಮೀಣ ಅಂಚೆ ಯೋಜನೆ ಎಂದರೆ ಭಾರತದ ಅಂಚೆ ಇಲಾಖೆಯು ಗ್ರಾಮೀಣ ಪ್ರದೇಶಗಳಲ್ಲಿ ಒದಗಿಸುವ ವಿವಿಧ ಸೇವೆಗಳನ್ನು ಸೂಚಿಸುತ್ತದೆ. ಇದರಲ್ಲಿ ಪ್ರಮುಖವಾಗಿ ಅಂಚೆ ಪತ್ರಗಳ ವಿತರಣೆ, ಅಂಚೆ ಇಲಾಖೆಯ ಹಣಕಾಸು ಯೋಜನೆಗಳು ಮತ್ತು ಭಾರತೀಯ ಅಂಚೆ ಪೇಮೆಂಟ್ ಬ್ಯಾಂಕ್ ಒದಗಿಸುವ ಸೇವೆಗಳು ಸೇರಿವೆ. ಗ್ರಾಮೀಣ ಭಾಗದ ಅಂಚೆ ಕಚೇರಿಗಳು ಪ್ರಮುಖವಾಗಿ ನಾಲ್ಕು ವಿಧದ ಕಾರ್ಯಗಳನ್ನು ನಿರ್ವಹಿಸುತ್ತವೆ. ಮೊದಲನೆಯದಾಗಿ ಲಾಜಿಸ್ಟಿಕಲ್ ಸರ್ವಿಸಸ್ ಎಂದರೆ ಸರಕು ಅಥವಾ ವಸ್ತುಗಳನ್ನು ಸಾಗಿಸುವ ಅಥವಾ ಸಂಗ್ರಹಿಸುವ ಕೆಲಸ. ಎರಡನೆಯದು ಆರ್ಥಿಕ ಸೇವೆಗಳು ಅಂದರೆ ಅಂಚೆ ಕಚೇರಿಗಳು ಭಾರತೀಯ ಅಂಚೆ ಪೇಮೆಂಟ್ ಬ್ಯಾಂಕ್ ಮೂಲಕ ಡಿಜಿಟಲ್ ಆರ್ಥಿಕ ಸೇವೆಗಳನ್ನು ಒದಗಿಸುತ್ತಿವೆ. ಮೂರನೆಯದಾಗಿ ನಾಗರಿಕ ಸೇವೆಗಳು ಅಂದರೆ ಆಧಾರ್ ಕಾರ್ಡ್ ನೋಂದಣಿ ಮುಂತಾದ ನಾಗರಿಕ ಸೇವೆಗಳನ್ನು ಒದಗಿಸುತ್ತವೆ. ಇನ್ನು ನಾಲ್ಕನೆಯದಾಗಿ ಗ್ರಾಮೀಣ ಆರ್ಥಿಕತೆ ಸುಧಾರಣಾ ಸೇವೆಗಳು ಅಂದರೆ ಹೊಸ ಉದ್ದಿಮೆದಾರರು, ಮಹಿಳೆಯರು ಹಾಗೂ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ದಿಮೆದಾರರಿಗೆ ಹಲವು ಸೇವೆಗಳನ್ನು ಒದಗಿಸುತ್ತಿವೆ. ಗ್ರಾಮೀಣ ಪ್ರದೇಶಗಳಲ್ಲಿ ಅಂಚೆ ಕಚೇರಿಗಳು ಹಾಗೂ ಪೋಸ್ಟ್ಮ್ಯಾನ್ಗಳು ಅಂಚೆ ಪತ್ರವನ್ನು ವಿತರಿಸುವುದು ಹಾಗೂ ಮನಿ ಆರ್ಡರ್ಗಳನ್ನು ತಲುಪಿಸುವ ಹಾಗೂ ಸ್ವೀಕರಿಸುವ ವ್ಯವಸ್ಥೆ ಮಾಡುತ್ತಾರೆ. ಗ್ರಾಮೀಣ ಅಂಚೆ ಜೀವ ವಿಮೆ ಅಂದರೆ ರೂರಲ್ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಡಿಯಲ್ಲಿ ಮುಖ್ಯವಾಗಿ ಗ್ರಾಮ ಸುರಕ್ಷಾ, ಗ್ರಾಮ ಸಂತೋಷ್, ಗ್ರಾಮ ಸುಮಂಗಳ್, ಗ್ರಾಮ ಬಾಲ ವಿಮೆ ಮತ್ತು ಗ್ರಾಮ ಸುವಿಧಾ ಮುಂತಾದ ಯೋಜನೆಗಳು ಲಭ್ಯವಿದೆ. ಈ ಯೋಜನೆಗಳು ಗ್ರಾಮೀಣ ಜನರಿಗೆ ವಿಮೆ ಮತ್ತು ಉಳಿತಾಯದ ಮೂಲಕ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತವೆ. ಗ್ರಾಮ ಸುರಕ್ಷಾ ಯೋಜನಾ, ಇದು ಅತ್ಯಂತ ಲಾಭದಾಯಕ ಯೋಜನೆಯಾಗಿದ್ದು ಹೂಡಿಕೆದಾರರಿಗೆ ಮೆಚ್ಯುರಿಟಿ ನಂತರ ದೊಡ್ಡ ಮೊತ್ತವನ್ನು ಒದಗಿಸುತ್ತದೆ. ಈ ಯೋಜನೆಯನ್ನು 1995 ಗ್ರಾಮೀಣ ಜನರಿಗಾಗಿ ಪ್ರಾರಂಭಿಸಲಾಯಿತು. ಗ್ರಾಮ ಸಂತೋಷ್ ಯೋಜನೆ, ನಿಗದಿತ ಅವಧಿಗೆ ಕಂತುಗಳನ್ನು ಪಾವತಿಸಿ ಪಕ್ವತೆ ಅಥವಾ ಮೆಚ್ಯುರಿಟಿಯ ನಂತರ ವಿಮಾ ಮೊತ್ತವನ್ನು ಪಡೆಯಬಹುದು. ಗ್ರಾಮ ಸುಮಂಗಳ್ ಯೋಜನೆ, 15-20 ಅವಧಿಯ ಈ ಯೋಜನೆಯಲ್ಲಿ ಮುಂಚಿತವಾಗಿ ಕಂತುಗಳನ್ನು ಪಾವತಿಸಿ ಕೊನೆಯಲ್ಲಿ ಬೋನಸ್ ಸಹಿತ ದೊಡ್ಡ ಮೊತ್ತವನ್ನು ಪಡೆಯಬಹುದು. ಗ್ರಾಮ ಬಾಲ ವಿಮಾ ಯೋಜನೆ, ಇದು ಮಕ್ಕಳಿಗಾಗಿ ಇರುವ ಜಂಟಿ ವಿಮಾ ಯೋಜನೆಯಾಗಿದೆ. ಗ್ರಾಮ ಸುವಿಧಾ ಯೋಜನೆ, ಇದು ಆಜೀವ ವಿಮೆಯಾಗಿದ್ದು 5 ನಂತರ ನಿಗದಿತ ವಯೋಮಿತಿ ವಿಮೆಯಾಗಿ ಪರಿವರ್ತಿಸುವ ಅವಕಾಶವನ್ನು ನೀಡುತ್ತದೆ. ಗ್ರಾಮೀಣ ಅಂಚೆ ಕಚೇರಿಗಳು ಹೀಗೆ ಗ್ರಾಮೀಣ ಭಾಗದ ಜನರಿಗೆ ವಿವಿಧ ಸೇವೆಗಳನ್ನು ಒದಗಿಸುವಲ್ಲಿ ನಿರತವಾಗಿವೆ. ನಮ್ಮ ದೇಶದಲ್ಲಿರುವ

0: 164,987 ಅಂಚೆ ಕಚೇರಿಗಳಲ್ಲಿ 149,164 ಅಂಚೆ ಕಚೇರಿಗಳು ಗ್ರಾಮೀಣ ಭಾಗದಲ್ಲಿವೆ. ಗ್ರಾಮೀಣ ಭಾಗದಲ್ಲಿರುವ ಈ ವಿಸ್ತೃತ ಅಂಚೆ ಕಚೇರಿಗಳ ಜಾಲವು ಗ್ರಾಮೀಣ ಜನರಿಗೆ ವಿವಿಧ ಆರ್ಥಿಕ ಹಾಗೂ ಸಾಮಾಜಿಕ ಭದ್ರತೆಯ ಯೋಜನೆಗಳ ಜೊತೆಗೆ ಕೇಂದ್ರ ಸರ್ಕಾರವು ಹಮ್ಮಿಕೊಂಡಿರುವ ವಿವಿಧ ಯೋಜನೆಗಳನ್ನು ಗ್ರಾಮೀಣ ಪ್ರದೇಶದ ಜನರಿಗೆ ತಲುಪಿಸುವಲ್ಲಿ ಪ್ರಮುಖ ಕೊಂಡಿಯಾಗಿವೆ. ಗ್ರಾಮೀಣ ಅಂಚೆ ಯೋಜನೆಯ ಲಾಭಗಳೆಂದರೆ ಕಡಿಮೆ ಪ್ರೀಮಿಯಂ ಮೊತ್ತ, ಹೆಚ್ಚು ಬೋನಸ್, ಆದಾಯ ತೆರಿಗೆ ವಿನಾಯಿತಿ ಸೌಲಭ್ಯ, ಪ್ರೀಮಿಯಂ ಪಾವತಿಗಾಗಿ ಸಾಲ ಸೌಲಭ್ಯ ಮತ್ತು ಯಾವುದೇ ಅಂಚೆ ಕಚೇರಿಯಲ್ಲಿ ಹಣ ಪಾವತಿ ಮತ್ತು ಪಡೆಯುವ ಸೌಲಭ್ಯ. ಈ ಎಲ್ಲ ಯೋಜನೆಗಳನ್ನು ಪಡೆಯಲು ನಿಮ್ಮ ಸಮೀಪದ ಅಂಚೆ ಕಚೇರಿಗೆ ಭೇಟಿ ನೀಡಿ ಸಂಬಂಧಿತ ಅರ್ಜಿ ನಮೂನೆಗಳನ್ನು ಭರ್ತಿ ಮಾಡಿ ಅಗತ್ಯವಿರುವ ದಾಖಲೆಗಳನ್ನು ಲಗತ್ತಿಸಿ ಅಂಚೆ ಸಿಬ್ಬಂದಿಗೆ ಸಲ್ಲಿಸಿ. ಹೀಗೆ ನಮ್ಮ ಕೇಂದ್ರ ಸರ್ಕಾರವು ಗ್ರಾಮೀಣ ಜನರಿಗಾಗಿ ತಂದಿರುವ ಅಂಚೆ ಕಚೇರಿಯ ವಿವಿಧ ಯೋಜನೆಗಳ ಲಾಭವನ್ನು ಪಡೆದು ನಮ್ಮ ದೇಶವು ಆರ್ಥಿಕವಾಗಿ ಸದೃಢವಾಗಲು ಸಹಕರಿಸಿ. ನಮಸ್ಕಾರ.
1: ಇದುವರೆಗೆ ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಗ್ರಾಮೀಣ ಅಂಚೆ ಯೋಜನೆ, ಈ ಕುರಿತು ಮಾಹಿತಿ ನೀಡಿದವರು ಮಹಾಬಲೇಶ್ವರ್ ಶಾಸ್ತ್ರಿಯವರು. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಬೆಂಗಳೂರು. ಈಗ ಕೆಲವು ಸಂದೇಶಗಳು. ಸರಿಯಾಗಿ 1:10 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
1: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
2: ಹಾಗಾಗಿ
3: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
1: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.
4: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
5: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
6: ನೀನ್ ಮಾಡಿದ್ದು ನೀನೇ ತಿನ್ನು.
7: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
8: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
9: ದುಡಿಮೆಯ ದೇವರು, ದುಡಿಮೆ ತವರೂರು.
1: ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

ಪುರುಷರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಪಂಚರಾಷ್ಟಗಳ ಪ್ರವಾಸದ ಮೂರನೇ ಹಂತದಲ್ಲಿ ಸ್ವೀಡನ್ಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಭೇಟಿ. 5 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 2027 ಜನಗಣತಿಯ ಪ್ರಥಮ ಹಂತದ ಮನೆ ಪಟ್ಟಿ ಮತ್ತು ಗೃಹ ಜನಗಣತಿ ಆರಂಭ. ಬೆಂಗಳೂರು ಮುಂಬೈ ನಡುವೆ ಸಂಚಾರ ಮಾಡಲಿರುವ ಹೊಸ ಎಕ್ಸ್ಪ್ರೆಸ್ ರೈಲಿಗೆ ವರ್ಚುವಲ್ ಮೂಲಕ ಚಾಲನೆ ನೀಡಿದ ಸಚಿವ ಅಶ್ವಿನಿ ವೈಷ್ಣವ್. ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ ಮತ್ತು ಉಗಾಂಡದಲ್ಲಿ ಎಬೋಲಾ ವೈರಸ್ ಪತ್ತೆ. ಅಂತಾರಾಷ್ಟೀಯ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿ ಘೋಷಿಸಿದ ವಿಶ್ವ ಆರೋಗ್ಯ ಸಂಸ್ಥೆ. ಐಪಿಎಲ್ ಟಿ20 ಕ್ರಿಕೆಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಪಂಜಾಬ್ ಕಿಂಗ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ರಾಜಸ್ಥಾನ ರಾಯಲ್ಸ್ ತಂಡಗಳ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು 2 ದಿನಗಳ ಸ್ವೀಡನ್ ಭೇಟಿಗಾಗಿ ಗೊಥೆನ್ಬರ್ಗ್ಗೆ ತಲುಪಲಿದ್ದಾರೆ. ಇದು ಭಾರತ ಸ್ವೀಡನ್ ಸಂಬಂಧಗಳಲ್ಲಿ ಐತಿಹಾಸಿಕ ಮೈಲಿಗಲ್ಲನ್ನು ಗುರುತಿಸುತ್ತದೆ. ವ್ಯಾಪಾರ, ಹಸಿರು ಪರಿವರ್ತನೆ, ಕೃತಕ ಬುದ್ಧಿಮತ್ತೆ, ಉದಯೋನ್ಮುಖ ತಂತ್ರಜ್ಞಾನಗಳು, ಸ್ಟಾರ್ಟ್ಅಪ್ಗಳು, ಸ್ಥಿತಿಸ್ಥಾಪಕ ಪೂರೈಕೆ ಸರಪಳಿಗಳು, ರಕ್ಷಣೆ, ಬಾಹ್ಯಾಕಾಶ, ಹವಾಮಾನ ಕ್ರಮ ಮತ್ತು ಸಹಕಾರವನ್ನು ಪರಿಶೀಲಿಸಲು ಪ್ರಧಾನಿ ನರೇಂದ್ರ ಮೋದಿ ಸ್ವೀಡಿಷ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಯುರೋಪಿಯನ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವಾನ್ ಡೆರ್ ಲೆಯನ್ ಅವರೊಂದಿಗೆ ಇಬ್ಬರೂ ನಾಯಕರು ಯುರೋಪಿಯನ್ ರೌಂಡ್ ಟೇಬಲ್ ಫಾರ್ ಇಂಡಸ್ಟ್ರಿಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಈ ಭೇಟಿಯು ಪ್ರಧಾನಿ ನರೇಂದ್ರ ಮೋದಿಯವರ ಯುಎಇ ಮತ್ತು ಯುರೋಪಿಯನ್ ಪ್ರವಾಸದ ಮೂರನೇ ಹಂತವಾಗಿದೆ ಮತ್ತು ಭಾರತ ಯುರೋಪಿಯನ್ ಮುಕ್ತ ವ್ಯಾಪಾರ ಒಪ್ಪಂದವು ಜನವರಿ 2026 ಜಾರಿಗೆ ಬಂದ ನಂತರ ಅವರ ಮೊದಲ ಯುರೋಪ್ ಭೇಟಿ ಇದಾಗಿದೆ. ನಿನ್ನೆ ಪ್ರಧಾನಿಯವರ ಪ್ರವಾಸದ ಎರಡನೇ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಡಚ್ ಪ್ರಧಾನಿ ರಾಬ್ ಜೆಟ್ಟನ್ ನಡುವಿನ ಹೇಗ್ನಲ್ಲಿ ನಡೆದ ಮಾತುಕತೆಗಳ ನಂತರ ಭಾರತ ಮತ್ತು ನೆದರ್ಲ್ಯಾಂಡ್ಸ್ ತಮ್ಮ ದ್ವಿಪಕ್ಷೀಯ ಸಂಬಂಧವನ್ನು ಕಾರ್ಯತಂತ್ರದ ಪಾಲುದಾರಿಕೆಗೆ ಏರಿಸಲು ಒಪ್ಪಿಕೊಂಡಿವೆ. ವ್ಯಾಪಾರ, ರಕ್ಷಣೆ, ತಂತ್ರಜ್ಞಾನ, ನೀರು ನಿರ್ವಹಣೆ, ಶುದ್ಧ ಇಂಧನ, ಆರೋಗ್ಯ ರಕ್ಷಣೆ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿನ ಸಹಕಾರವನ್ನು ನಾಯಕರು ಪರಿಶೀಲಿಸಿದರು. ಪ್ರಮುಖ ಕ್ಷೇತ್ರಗಳಲ್ಲಿ ಸಹಯೋಗವನ್ನು ಬಲಪಡಿಸಲು ಹಲವಾರು ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೆದರ್ಲ್ಯಾಂಡ್ಸ್ ಅನ್ನು ಭಾರತದ ಪ್ರಮುಖ ಯುರೋಪಿಯನ್ ಪಾಲುದಾರರಲ್ಲಿ ಒಬ್ಬರು ಎಂದು ಬಣ್ಣಿಸಿದರು ಮತ್ತು ಈ ಸಂಬಂಧವು ಹಂಚಿಕೆಯ ಪ್ರಜಾಪ್ರಭುತ್ವ ಮೌಲ್ಯಗಳು, ಬಲವಾದ ಆರ್ಥಿಕ ಸಂಬಂಧಗಳು ಮತ್ತು ಜನರಿಂದ ಜನರ ಸಂಪರ್ಕಗಳಲ್ಲಿ ಬೇರೂರಿದೆ ಎಂದು ಅವರು ಹೇಳಿದರು. 2027 ಜನಗಣತಿಯ ಪ್ರಥಮ ಹಂತದ ಮನೆಪಟ್ಟಿ ಮತ್ತು ಗೃಹ ಜನಗಣತಿಯ ಕ್ಷೇತ್ರ ಕಾರ್ಯಾಚರಣೆಗಳು 5 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಆರಂಭಗೊಂಡಿವೆ. ಕೇಂದ್ರಾಡಳಿತ ಪ್ರದೇಶಗಳು ರಾಜಸ್ಥಾನ, ಮೇಘಾಲಯ, ಮಹಾರಾಷ್ಟ, ಜಾರ್ಖಂಡ್ ಹಾಗೂ ದೆಹಲಿ ಎನ್ಸಿಟಿಯ ದೆಹಲಿ ಮಹಾನಗರ ಪಾಲಿಕೆ ಪ್ರದೇಶವಾಗಿವೆ. ಇದೇ ವೇಳೆ ಗಣತಿದಾರರಿಂದ ಮನೆ ಮನೆಗೆ ತೆರಳಿ ನಡೆಸುವ ಮನೆಪಟ್ಟಿ ಕಾರ್ಯಾಚರಣೆಗಳು ಪ್ರಸ್ತುತ ಆಂಧ್ರಪ್ರದೇಶ, ಅರುಣಾಚಲ ಪ್ರದೇಶ, ಬಿಹಾರ, ಚಂಡೀಗಢ, ಛತ್ತೀಸ್ಗಢ, ದಾದರ ಮತ್ತು ನಗರ ಹವೇಲಿ ಹಾಗೂ ದಮನ್ ಮತ್ತು ದಿಯು, ಹರಿಯಾಣ, ಮಧ್ಯಪ್ರದೇಶ, ಪಂಜಾಬ್, ತೆಲಂಗಾಣ ಹಾಗೂ ಉತ್ತರಾಖಂಡ ರಾಜ್ಯಗಳಲ್ಲಿ ಪ್ರಗತಿಯಲ್ಲಿವೆ. ಕೇಂದ್ರ ಗೃಹ ಸಚಿವಾಲಯದ ಪ್ರಕಾರ ಸಮಗ್ರ ಮತ್ತು ನಿಖರ ಮಾಹಿತಿಯನ್ನು ಖಚಿತಪಡಿಸಲು ಮನೆ ಮನೆಗೆ ತೆರಳಿ ಗಣನೆ ಮಾಡುವ ವಿಧಾನವನ್ನು ಉಳಿಸಿಕೊಂಡು 2027 ಜನಗಣತಿಯನ್ನು ಮೊದಲ ಬಾರಿಗೆ ಡಿಜಿಟಲ್ ಸಾಧನಗಳ ಮೂಲಕ ನಡೆಸಲಾಗುತ್ತಿದೆ. ಕ್ಷೇತ್ರ ಭೇಟಿಗಳ ಸಂದರ್ಭದಲ್ಲಿ ವಸತಿ ಪರಿಸ್ಥಿತಿ, ಕುಟುಂಬದ ವಿವರಗಳು, ಲಭ್ಯವಿರುವ ಸೌಲಭ್ಯಗಳು ಹಾಗೂ ಕುಟುಂಬಗಳ ಸ್ವತ್ತುಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು 33 ಅಧಿಸೂಚಿತ ಪ್ರಶ್ನೆಗಳನ್ನು ಒಳಗೊಂಡ ಸಂರಚಿತ ಪ್ರಶ್ನಾವಳಿಯ ಮೂಲಕ ಸಂಗ್ರಹಿಸಲಾಗುತ್ತಿದೆ. ಸಚಿವಾಲಯದ ಪ್ರಕಾರ ಸ್ವಯಂ ಗಣನೆ ಸೌಲಭ್ಯವು ಇಂದು ಗುಜರಾತ್, ಜಮ್ಮು ಮತ್ತು ಕಾಶ್ಮೀರ, ಲಡಾಖ್ ಮತ್ತು ಪುದುಚೇರಿಯಲ್ಲಿ ಆರಂಭಗೊಂಡಿದ್ದು ಈ ತಿಂಗಳ 31 ಲಭ್ಯವಿರುತ್ತದೆ. ಉತ್ತರ ಪ್ರದೇಶದಲ್ಲಿಯೂ ಈ ಸ್ವಯಂ ಗಣನೆ ಸೌಲಭ್ಯ ಪ್ರಸ್ತುತ ನಡೆಯುತ್ತಿದ್ದು ಮೇ 21 ಮುಂದುವರಿಯಲಿದೆ. ಜನಗಣತಿ ಕಾರ್ಯಾಚರಣೆಯಲ್ಲಿ ಮೊದಲ ಬಾರಿಗೆ ಪರಿಚಯಿಸಲಾದ ಈ ಸ್ವಯಂ ಗಣನೆ ಸೌಲಭ್ಯಕ್ಕೆ ಸಾರ್ವಜನಿಕರಿಂದ ಉತ್ತೇಜನಕಾರಿ ಪ್ರತಿಕ್ರಿಯೆ ದೊರೆಯುತ್ತಿದೆ. ಈಗಾಗಲೇ 25 ರಾಜ್ಯಗಳು ಮತ್ತು

0: ಆಡಳಿತ ಪ್ರದೇಶಗಳಲ್ಲಿ 1,44,00,000 ಹೆಚ್ಚು ಕುಟುಂಬಗಳು ಅಧಿಕೃತ ಪೋರ್ಟಲ್ ಮೂಲಕ ಸ್ವಯಂ ಗಣನೆ ಪೂರ್ಣಗೊಳಿಸಿವೆ. ಈ ಉಪಕ್ರಮವು ಜನಗಣತಿ ಕಾರ್ಯಾಚರಣೆಗಳ ಡಿಜಿಟಲೀಕರಣದತ್ತ ಮಹತ್ವದ ಹೆಜ್ಜೆಯಾಗಿದ್ದು, ಜನರಿಗೆ ಜನಗಣತಿ ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ಅನುಕೂಲಕರ ಮತ್ತು ಸುರಕ್ಷಿತ ವೇದಿಕೆಯನ್ನು ಒದಗಿಸುತ್ತದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರು ಮುಂಬೈ ನಡುವೆ ಸಂಚಾರ ಮಾಡಲಿರುವ ಹೊಸ ಎಕ್ಸ್ಪ್ರೆಸ್ ರೈಲಿಗೆ ಬೆಂಗಳೂರಿನ ವೈಯಪ್ಪನಹಳ್ಳಿ ಬಳಿಯ SMVT ರೈಲ್ವೆ ನಿಲ್ದಾಣದಲ್ಲಿ ಚಾಲನೆ ನೀಡಲಾಗಿದೆ. ವರ್ಚುವಲ್ ಮೂಲಕ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ರೈಲು ಸೇವೆಗೆ ಹಸಿರು ನಿಶಾನೆ ತೋರಿದರು. ರೈಲ್ವೆ ನಿಲ್ದಾಣದಲ್ಲಿ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ, ಸಂಸದರಾದ ಪಿಸಿ ಮೋಹನ್ ರೈಲಿಗೆ ಹಸಿರು ನಿಶಾನೆ ತೋರಿದರು. ಬೆಂಗಳೂರಿನ ಸರ್ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ನಿಂದ ಮುಂಬೈನ ಲೋಕಮಾನ್ಯ ತಿಲಕ್ ಟರ್ಮಿನಲ್ ನಡುವೆ ವಾರಕ್ಕೆ 2 ದಿನ ಬೆಂಗಳೂರಿನಿಂದ ಮುಂಬೈ ನಡುವೆ ಈ ಎಕ್ಸ್ಪ್ರೆಸ್ ರೈಲು ಸಂಚಾರ ಮಾಡಲಿದೆ. ಈ ರೈಲು ಶನಿವಾರ ಮತ್ತು ಮಂಗಳವಾರದಂದು ಬೆಂಗಳೂರಿನಿಂದ ಮುಂಬೈಗೆ, ಭಾನುವಾರ ಮತ್ತು ಬುಧವಾರ ಮುಂಬೈನಿಂದ ಬೆಂಗಳೂರಿಗೆ ಓಡಾಟ ನಡೆಸಲಿದೆ. ಬೆಂಗಳೂರು ಉತ್ತರ ಕರ್ನಾಟಕದ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಮಹಾರಾಷ್ಟದ ಪುಣೆ, ಮುಂಬೈ ನಗರಗಳ ನಡುವೆ ಸಂಪರ್ಕ ಕಲ್ಪಿಸಲಿದೆ. ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ ಮತ್ತು ಉಗಾಂಡದಲ್ಲಿ ಏಕಾಏಕಿ ಎಬೋಲಾ ವೈರಸ್ ಉಂಟಾಗಿರುವುದನ್ನು ಅಂತಾರಾಷ್ಟೀಯ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿ ಎಂದು ವಿಶ್ವ ಆರೋಗ್ಯ ಸಂಸ್ಥೆ WHO ಘೋಷಿಸಿದೆ. WHO ಮಹಾನಿರ್ದೇಶಕ ಡಾ ಟೆಡ್ರೋಸ್ ಅಧಾನೋಮ್ ಘೆಬ್ರೆಯಸ್ 300ಕ್ಕೂ ಹೆಚ್ಚು ಶಂಕಿತ ಪ್ರಕರಣಗಳು ಮತ್ತು 88 ಸಾವುಗಳು ಈ ದೇಶಗಳಲ್ಲಿ ವರದಿಯಾದ ನಂತರ ಈ ನಿರ್ಧಾರವನ್ನು ಪ್ರಕಟಿಸಿದ್ದಾರೆ. COVID-19 ಸಾಂಕ್ರಾಮಿಕ ತುರ್ತು ಪರಿಸ್ಥಿತಿಯನ್ನು ಎಬೋಲಾ ವೈರಸ್ ಹೊಂದಿಲ್ಲ ಎಂದು WHO ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಸ್ಪಷ್ಟಪಡಿಸಿದೆ ಹಾಗೂ ಅಂತಾರಾಷ್ಟೀಯ ಗಡಿಗಳನ್ನು ಮುಚ್ಚದಂತೆ ಕೂಡ ಸಲಹೆ ನೀಡಿದೆ. ಈ ಎಬೋಲಾ ವೈರಸ್ ಅಪರೂಪದ ಗುಂಡಿಬುಗ್ಯೋ ತಡೆಗೆ ಸೇರಿದೆ ಎಂದು ಆರೋಗ್ಯ ಅಧಿಕಾರಿಗಳು ತಿಳಿಸಿದ್ದಾರೆ. ಇದಕ್ಕೆ ಪ್ರಸ್ತುತ ಯಾವುದೇ ಅನುಮೋದಿತ ಲಸಿಕೆಗಳು ಅಥವಾ ಚಿಕಿತ್ಸೆಗಳಿಲ್ಲ. ಎಬೋಲಾ ದೈಹಿಕ ಸ್ರವಿತ ದ್ರವಗಳ ಸಂಪರ್ಕದ ಮೂಲಕ ಹರಡುತ್ತದೆ ಹಾಗೂ ತೀವ್ರ ಮತ್ತು ಹೆಚ್ಚಾಗಿ ಮಾರಕ ಕಾಯಿಲೆಗೆ ಕಾರಣವಾಗಬಹುದು. ಹೆಚ್ಚಿನ ಪ್ರಕರಣಗಳು ಕಾಂಗೋದಲ್ಲಿ ವರದಿಯಾಗಿವೆ. ನೆರೆಯ ಉಗಾಂಡದಲ್ಲಿ 2 ಪ್ರಕರಣಗಳು ದೃಢಪಟ್ಟಿವೆ ಎನ್ನಲಾಗಿದೆ. ಇಂದು ಜಾಗತಿಕವಾಗಿ ವಿಶ್ವ ಅಧಿಕ ರಕ್ತದೊತ್ತಡ ದಿನ ಆಚರಿಸಲಾಗುತ್ತಿದೆ. ಈ ದಿನವು ಅಧಿಕ ರಕ್ತದೊತ್ತಡ ಜಾಗೃತಿ ಮಾಸದ ಒಂದು ಭಾಗವಾಗಿದ್ದು, ಅಧಿಕ ರಕ್ತದೊತ್ತಡದ ಬಗ್ಗೆ ಜಾಗತಿಕ ಜಾಗೃತಿ ಮೂಡಿಸುವುದು, ತಡೆಗಟ್ಟುವಿಕೆ, ಪತ್ತೆ ಮತ್ತು ನಿಯಂತ್ರಣವನ್ನು ಉತ್ತೇಜಿಸುವುದು ಹಾಗೂ ವ್ಯಕ್ತಿ, ಸಮುದಾಯ ಮತ್ತು ಆರೋಗ್ಯ ವ್ಯವಸ್ಥೆಯ ಮಟ್ಟದಲ್ಲಿ ಕ್ರಮವನ್ನು ಪ್ರೋತ್ಸಾಹಿಸುವ ಗುರಿ ಹೊಂದಿದೆ. ಈ ವರ್ಷದ ಥೀಮ್ ಒಟ್ಟಿಗೆ ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಿಸುವುದು, ನಿಮ್ಮ ರಕ್ತದೊತ್ತಡವನ್ನು ನಿಯಮಿತವಾಗಿ ಪರಿಶೀಲಿಸಿ ಮೂಕ ಕೊಲೆಗಾರನನ್ನು ಸೋಲಿಸಿ ಎಂಬುದಾಗಿದೆ. ಇಂದು ವಿಶ್ವದಾದ್ಯಂತ ವಿಶ್ವ ದೂರಸಂಪರ್ಕ ಮತ್ತು ಮಾಹಿತಿ ಸಮಾಜ ದಿನವನ್ನು ಆಚರಿಸಲಾಗುತ್ತಿದೆ. ಈ ದಿನ 1865ರಲ್ಲಿ ಪ್ಯಾರಿಸ್ನಲ್ಲಿ ಸ್ಥಾಪಿತವಾದ ಸಂಯುಕ್ತ ರಾಷ್ಟ್ರಗಳ ಡಿಜಿಟಲ್ ತಂತ್ರಜ್ಞಾನ ಸಂಸ್ಥೆ ITU ಸ್ಥಾಪನೆಯನ್ನು ಸ್ಮರಿಸುತ್ತದೆ. ಈ ವರ್ಷದ ಘೋಷವಾಕ್ಯ ಡಿಜಿಟಲ್ ಜೀವನಾಡಿಗಳು ಸಂಪರ್ಕಿತ ಜಗತ್ತಿನಲ್ಲಿ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸುವುದು ಎಂಬುದಾಗಿದೆ. ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಇದೇ 31ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 134ನೇ ಆವೃತ್ತಿಯಾಗಿದೆ. ಕೇಳುಗರು ಉಚಿತ ದೂರವಾಣಿ ಸಂಖ್ಯೆ 1800-11-7800 ಮೂಲಕ ಕಾರ್ಯಕ್ರಮಕ್ಕಾಗಿ ತಮ್ಮ ಆಲೋಚನೆಗಳು ಮತ್ತು ಸಲಹೆಗಳನ್ನು ಕಳುಹಿಸಬಹುದಾಗಿದೆ. ನರೇಂದ್ರ ಮೋದಿ ಅಪ್ಲಿಕೇಶನ್ ಅಥವಾ ಮೈಗೌ ಓಪನ್ ಫೋರಂ ಮೂಲಕ ಆನ್ಲೈನ್ನಲ್ಲಿಯೂ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು. ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿಂದು 2 ಪಂದ್ಯಗಳು ನಡೆಯಲಿವೆ. ಧರ್ಮಶಾಲಾದಲ್ಲಿ ನಡೆಯಲಿರುವ ಮೊದಲ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಮಧ್ಯಾಹ್ನ 3:30ಕ್ಕೆ ಆರಂಭವಾಗಲಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೆಯುವ ದಿನದ 2ನೇ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ರಾಜಸ್ಥಾನ ರಾಯಲ್ಸ್ ತಂಡಗಳು ಸೆಣಸಲಿವೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ದೆಹಲಿ ಸರ್ಕಾರ ರಾಷ್ಟ ರಾಜಧಾನಿಯಲ್ಲಿ ವಾಯುಯಾನ ಟರ್ಬೈನ್ ಇಂಧನದ ಮೇಲಿನ ಮೌಲ್ಯವರ್ಧಿತ ತೆರಿಗೆಯನ್ನು 25%-7%ಕ್ಕೆ ಇಳಿಸುವ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ. ವಿಮಾನಯಾನ ವಲಯಕ್ಕೆ ಉತ್ತೇಜನ ನೀಡುವ ಪ್ರವಾಸೋದ್ಯಮ ಮತ್ತು ಲಾಜಿಸ್ಟಿಕ್ಸ್ ಚಟುವಟಿಕೆ

0: ಗಳನ್ನು ಉತ್ತೇಜಿಸುವ ಉದ್ದೇಶದಿಂದ ಸಂಪರ್ಕ ಮತ್ತು ಆರ್ಥಿಕ ಚಟುವಟಿಕೆಯನ್ನು ಬಲಪಡಿಸುವ ಪ್ರಧಾನಿ ನರೇಂದ್ರ ಮೋದಿಯವರ ಮಹತ್ವದ ಆದ್ಯತೆಗೆ ಅನುಗುಣವಾಗಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಹೇಳಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಚ ರಾಷ್ಟಗಳ ಪ್ರವಾಸದ ಮೂರನೇ ಹಂತದಲ್ಲಿ ಸ್ವೀಡನ್ಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಭೇಟಿ. 5 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 2027 ಜನಗಣತಿಯ ಪ್ರಥಮ ಹಂತದ ಮನೆಪಟ್ಟಿ ಮತ್ತು ಗೃಹ ಜನಗಣತಿ ಆರಂಭ. ಬೆಂಗಳೂರು ಮುಂಬೈ ನಡುವೆ ಸಂಚಾರ ಮಾಡಲಿರುವ ಹೊಸ ಎಕ್ಸ್ಪ್ರೆಸ್ ರೈಲಿಗೆ ವರ್ಚುವಲ್ ಮೂಲಕ ಚಾಲನೆ ನೀಡಿದ ಸಚಿವ ಅಶ್ವಿನಿ ವೈಷ್ಣವ್. ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ ಮತ್ತು ಉಗಾಂಡದಲ್ಲಿ ಎಬೋಲಾ ವೈರಸ್ ಪತ್ತೆ. ಅಂತಾರಾಷ್ಟೀಯ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿ ಘೋಷಿಸಿದ ವಿಶ್ವ ಆರೋಗ್ಯ ಸಂಸ್ಥೆ. ಐಪಿಎಲ್ ಟಿ20 ಕ್ರಿಕೆಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪಂಜಾಬ್ ಕಿಂಗ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ರಾಜಸ್ಥಾನ ರಾಯಲ್ಸ್ ತಂಡಗಳ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಚಿತ್ರಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಮನಸ್ಸೆಲ್ಲ ನೀನೆ ಚಿತ್ರದ ಗೀತೆ. ಹಾಡಿದ್ದಾರೆ ರಾಜೇಶ್ ಕೃಷ್ಣನ್, ಸ್ವರ್ಣಲತಾ ಮತ್ತು ಸಂಗಡಿಗರು. ವಿ ಮನೋಹರ್ ಅವರ ಸಾಹಿತ್ಯಕ್ಕೆ ಕವಿರಾಜ್ ಅವರ ಸಂಗೀತ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಮುಂದಿನ ಗೀತೆ ನಿನಗೋಸ್ಕರ ಚಿತ್ರದ್ದು. ಹಾಡಿದ್ದಾರೆ ಸೋನು ನಿಗಮ್. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಚೈತನ್ಯ ಅವರ ಸಂಗೀತ ನಿರ್ದೇಶನ.

0: ಪ್ರಿಯ ಕೇಳುಗರೆ, ಇಂದಿನ ಚೈತ್ರಮನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶಿನ ಜೈಮಿನಿ ಭಾರತದಲ್ಲಿ ಏಳನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀ MS ಅನಂತನಾರಾಯಣ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಹೊಸಹಳ್ಳಿ ರಾಜಾರಾಮಮೂರ್ತಿ.
1: ಅನುಸಾಲ್ವನು ಶ್ರೀಕೃಷ್ಣನನ್ನು ಅಪಹಾಸ್ಯ ಮಾಡಿದುದು ವೃಷಕೇತುವಿಗೆ ಸಹನೆಗೆ ಬರಲಿಲ್ಲ. ಆತ ಕೋಪದಿಂದ, ದುಷ್ಟ ಅನುಸಾಲ್ವ, ಅಚ್ಯುತನ ಪರಾಕ್ರಮವನ್ನು ನೀನು ತಿಳಿಯದಿದ್ದರೇನು? ದುಷ್ಟ ಶಿಕ್ಷಣಕ್ಕಾಗಿ ಆತ ಕೈಕೊಂಡ ಸಾಹಸಗಳು ನಿನಗೇನು ಗೊತ್ತು? ಶ್ರೀಕೃಷ್ಣನೆಂಬ ಆನೆಯ ಮುಂದೆ ನೀನೊಂದು ಹುಳು. ಆತ ನಿನಗೆ ಅಳುಕುವನೇ, ಇರಲಿ, ನನ್ನೊಂದಿಗೆ ಸೆಣಸಿ ನೋಡು ಎಂದು ವೃಷಕೇತು ಬಾಣಪ್ರಯೋಗ ಮಾಡುತ್ತಾನೆ.
2: ಕಣ್ಣ ಜನ ಕಣೆಗಳಂ ಕತ್ತರಿಸಿ

0: ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ, ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ.
1: ಆಕಾಶವಾಣಿ ಬೆಂಗಳೂರು, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಚೈತ್ರವನ. ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎ.ಎಸ್. ಶಂಕರನಾರಾಯಣ.

ಅನುಸಾಲ್ವ ಹಾಗೂ ವೃಷಧ್ವಜ ಇವರ ಯುದ್ಧದ ವೈಖರಿಯನ್ನು ವರ್ಣಿಸಲು ನನಗೆಲ್ಲಿ ಸಾಧ್ಯ ಮಹಾರಾಜ ಜನಮೇಜಯ? ತೀಕ್ಷ್ಣವಾದ ಬಾಣಗಳನ್ನು ಪರಸ್ಪರರು ಪ್ರಯೋಗಿಸುತ್ತಾ ಖಂಡಿಸುತ್ತಾ ಬಾಣೆಲ್ಲ ಬಾಣಮಯ ಮಾಡಿದ್ದಾರೆ.

దిండురుళితాతన చతుర్బలం బళిక కోదండమం కొండు అవన

0: ಘೋರವಾದ ಯುದ್ಧ. ಕರ್ಣಸುತನ ಧನುಸ್ಸು ಮಂಡಲಾಕಾರವಾಗಿ ನಿಂತಂತಿದೆ. ಬಾಣವನ್ನು ಹೂಡುವ, ಗುರಿಯಿಡುವ, ಪ್ರಯೋಗಿಸುವ ಕೈಚಳಕದ ವೇಗವು ಯಾರಿಗೂ ಕಾಣುತ್ತಿಲ್ಲ. ಎಂಟು ದಿಕ್ಕುಗಳು ಕಾಣದಾದವು. ಅವನ ಆಘಾತಕ್ಕೆ ಅನುಸಾಲ್ವ ಬಳಲಿದ. ಬಲವೆಲ್ಲ ನಿರ್ನಾಮವಾಯಿತು. ಕೂಡಲೇ ವೃಷಕೇತು ಅವನ ರಸಕ್ಕೆ ಹಾರಿ ಅನುಸಾಲ್ವನನ್ನು ಬಂಧಿಸಿ ಎಳೆದು ತಂದು ತಾನು ಮಾಡಿದ ಪ್ರತಿಜ್ಞೆಯಂತೆ ಶ್ರೀಕೃಷ್ಣನ ಪಾದಗಳಿಗೆ ಆತನನ್ನು ಒಪ್ಪಿಸಿದ.
1: ಕೊಂಡಾಡಿ ಶೌರಿ ತಕ್ಕೈಸಿದಂ

0: ಶ್ರೀಕೃಷ್ಣ ಅವನನ್ನು ಒಪ್ಪಿಕೊಂಡಾಡಿದ್ದಾನೆ. ಧರ್ಮರಾಜಾದಿಗಳೆಲ್ಲ ಆತನನ್ನು ಹೊಗಳುತ್ತಿದ್ದಾರೆ. ಸ್ತ್ರೀ ಪರಿವಾರದವರೆಲ್ಲ ಮೆಚ್ಚುಗೆ ಸೂಚಿಸುತ್ತಿದ್ದಾರೆ. ಅನೇಕರು ಉಂಡಾಡಿ ಭಂಡರು ಇದ್ದಾರೆ. ಆದರೆ ಅವರ ಮುಂದೆ ನಮ್ಮ ಕರ್ಣನ ಮಗನಾದ ವೃಷಕೇತು ಆಡಿದ ಮಾತಿನಂತೆ ಶೌರ್ಯವನ್ನು ಮೆರೆದ ಎಂದು ಹೇಳಿ ಕರ್ಣನ ಮಗನನ್ನು ಪೋಲೈಸುತ್ತಿದ್ದಾರೆ.
1: ಯುದ್ಧಶ್ರಮಂ ಪೋಗೆ ಕಂದರೆದನ ನಿತರೊಳ್ಳ

ಪ್ರಜ್ಞಾಹೀನಾಗಿದ್ದ ಅನುಸಾಲ್ವ ಸ್ವಲ್ಪ ಹೊತ್ತಿಗೆ ಕಂದೆರೆದ. ಶ್ರೀಕೃಷ್ಣನ ಮೂರ್ತಿಯನ್ನು ಕಂಡ. ಪರಮಾತ್ಮನ ಲೀಲೆ ಆತನ ಬುದ್ಧಿ ಪಲ್ಲಟವಾಗಿ ಹೋಯಿತು. ಆತ ಭಕ್ತಿಯಿಂದ ಸ್ವಾಮಿಯನ್ನು ಕುರಿತು, ದೇವ, ನಿನ್ನನ್ನು ಅರಿಯದೆ ಅಪರಾಧಿಯಾದೆ, ಮಾಯೆಗೆ ಸಿಲುಕಿದ ನನ್ನನ್ನು ಉದ್ಧರಿಸು, ಕಾಪಾಡು ಎಂದು ಬೇಡಿದ. ಆಗ ಕೆರಳಿದ ವೃಷಕೇತು, ಆಗೇನು ಬಗಳಿದೆ ಎಂದು ಅವನನ್ನು ಮೂದಲಿಸುತ್ತಿದ್ದಾನೆ.

ದುಷ್ಟನಾಗಿದ್ದ ದಾನವ ಅನುಸಾಲ್ವ ಪರಮಾತ್ಮನ ಇಚ್ಛೆಯಂತೆ ಕ್ಷಣ ಮಾತ್ರದಲ್ಲಿ ಭಕ್ತನಾಗಿ ಪರಿವರ್ತಿತನಾಗಿದ್ದಾನೆ. ಮೂದಲಿಕೆಯ ಮಾತುಗಳಿಂದ ಚುಚ್ಚಿದ ವೃಷಕೇತುವನ್ನು ಕುರಿತು ಆತ ಹೇಳುತ್ತಿದ್ದಾನೆ. ವೃಷಕೇತು, ಈ ಪರಮಾತ್ಮನಿಗೆ ಎಲ್ಲವೂ ಒಂದೇ. ಹೊಗಳಿದರೆ ಪ್ರಾರ್ಥನೆ, ಕೋಪದಿಂದ ತೆಗಳಿದರೆ ನಿಂದಾಸ್ತುತಿ. ಕೋಟಿ ಜನ್ಮಗಳ ಪಾಪವನ್ನು ಕಳೆಯುವವನು ಅವನು. ಅನೇಕ ಜನ್ಮಗಳ ಸುಕೃತದಿಂದ ಈಗ ನನಗೆ ಜ್ಞಾನೋದಯವಾಯಿತು ಎನ್ನುತ್ತಾ ಶ್ರೀಕೃಷ್ಣನ ಪಾದಗಳಿಗೆ ಎರಗುತ್ತಾನೆ ಅನುಸಾಲ್ವ.

దివి జర్గ పగయ నిసదే ఎంబొడని ధర్మ భజన యజ్ఞ.

0: ಅನುಸಾಲ್ವನ ಮಾತುಗಳನ್ನು ಕೇಳಿ ಶ್ರೀಕೃಷ್ಣ ಪರಮಾತ್ಮ ಸಂತುಷ್ಟನಾಗಿದ್ದಾನೆ. ಆತ ಪ್ರೀತಿಯಿಂದ ಅನುಸಾಲ್ವನನ್ನು ತೊಬ್ಬಿ, ಅನುಸಾಲ್ವ, ಇನ್ನು ಮುಂದೆ ದೇವಶತ್ರುವಾಗದೆ ಧರ್ಮಜನ ಯಜ್ಞಕ್ಕೆ ಸಹಕಾರಿಯಾಗಿರು ಎಂದು ಆದೇಶಿಸುತ್ತಾನೆ. ಅದೇ ವೇಳೆಗೆ ಪ್ರದ್ಯುಮ್ನ ಅನುಸಾಲ್ವನ ಉಳಿದ ಸೇನೆಯನ್ನು ಸೋಲಿಸಿ ಯಜ್ಞಾಶ್ವವನ್ನು ತರುತ್ತಾನೆ. ಮಾಡಿದ ಪ್ರತಿಜ್ಞೆಯಂತೆ ನಡೆದೆ ಎಂದು ಎಲ್ಲರೂ ಆತನನ್ನು ಹೊಗಳುತ್ತಿದ್ದಾರೆ.
1: ಬಳಿಕ ಜಯಲಾಭದಿಂದ ಅಸು

0: ವಾದ್ಯಘೋಷ ತೂರ್ಯಘೋಷಗಳೊಡನೆ ಸ್ತ್ರೀ ಪುರುಷರೆಲ್ಲರೂ ಗೆಲುವಿನ ಸಂಭ್ರಮದಿಂದ ಹಸ್ತಿನಾಪುರಕ್ಕೆ ಬರುತ್ತಿದ್ದಾರೆ. ಅಲ್ಲಿ ಧರ್ಮರಾಜ ಎಲ್ಲರಿಗೂ ಅವರವರ ಯೋಗ್ಯತೆಗೆ ತಕ್ಕಂತೆ ಭವನಗಳನ್ನು ನೀಡಿ ಉಪಚರಿಸುತ್ತಿದ್ದಾನೆ. ದೇವಪುರದ ಲಕ್ಷ್ಮೀಕಾಂತನನ್ನು ಓಲೈಸುತ್ತಾ ಪಾಂಡವರೆಲ್ಲರೂ ಪರಮ ಸಂತೋಷದಿಂದ ದಿನಗಳನ್ನು ಕಳೆಯುತ್ತಿದ್ದಾರೆ.
1: ಪ್ರಿಯ ಕೇಳುಗರೆ, ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 7ನೇ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ಶ್ರೀ ಹೊಸಹಳ್ಳಿ ರಾಜಾರಾಮಮೂರ್ತಿ. ಇನ್ನು ಮುಂದೆ 8ನೆಯ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನ.

ಅಶ್ವಮೇಧ ಯಾಗ ಪ್ರಾರಂಭವಾಗಿ ಯಾಗದ ಕುದುರೆ ನೀಲಧ್ವಜನ ಪಟ್ಟಣಕ್ಕೆ ಹೋಗಿ ಅಲ್ಲಿ ಅಳಿಯನಾಗಿದ್ದ ಅಗ್ನಿಯ ದರ್ಶನವಾಗಿ ವೀರನಾದ ಪಾರ್ಥನು ಜಯಶಾಲಿಯಾಗುತ್ತಾನೆ. ಸೋತ ನೀಲಧ್ವಜನು ತನ್ನ ಪಟ್ಟಣಕ್ಕೆ ಹೋಗುತ್ತಾನೆ ಎನ್ನುವುದು ಈ ಸಂಧಿಯ ಕಥೆ.

ಜೈಮಿನಿ ಮಹಾಮುನಿಗಳು ಜನಮೇಜಯ ಮಹಾರಾಜನನ್ನು ಕುರಿತು ಹೇಳುತ್ತಿದ್ದಾರೆ. ಮಹಾರಾಜ ಕೇಳು, ಭಕ್ತನಾದ ಅನುಸಾಲುವನನ್ನು ಕೂಡಿಕೊಂಡು ಕಮಲೇಕ್ಷಣನಾದ ಶ್ರೀಕೃಷ್ಣನು ಯಾದವರ ಪರಿವಾರದೊಂದಿಗೆ ಯುಧಿಷ್ಠಿರನ ಆತಿಥ್ಯವನ್ನು ಸ್ವೀಕರಿಸುತ್ತಾ ಹಸ್ತಿನಾಪುರದಲ್ಲಿ ಸಂತೋಷದಿಂದಿದ್ದಾನೆ.

ಇತ್ತ ದೇವಗಂಗೆ ಭಾಗೀರಥಿ ತೀರದಲ್ಲಿ ಯಾಗಶಾಲೆಯ ನಿರ್ಮಾಣವು ಯಥಾಶಾಸ್ತ್ರೀಯವಾಗಿ ವೈಭವಪೂರ್ವಕವಾಗಿ ನಡೆದಿದೆ. ಮಹಾಯಾಗವನ್ನು ಪ್ರಾರಂಭಿಸುವ ಯೋಗ್ಯ ಕಾಲವಾದ ವಸಂತ ಋತು ಪ್ರಾರಂಭವಾಗುತ್ತದೆ.

ವಸಂತ ಋತುವಿನ ಪ್ರಾರಂಭದಲ್ಲಿ ಬೀಸಿ ಬರುತ್ತಿರುವ ಮಂದಾಲಿನವನ್ನು ಕುರಿತು ಕವಿ ಲಕ್ಷ್ಮೀಶ ಬಹಳ ಸುಂದರವಾಗಿ ವರ್ಣಿಸುತ್ತಿದ್ದಾನೆ. ಈವರೆಗೂ ರಭಸದಿಂದ ಒಂದೆಡೆ ನಿಲ್ಲದೆ ವೇಗವಾಗಿ ಚಲಿಸುತ್ತಿದ್ದ ಗಾಳಿ ಚಂದನದ ಮರಗಳನ್ನು ದಾಟಿ ಅಲ್ಲಿದ್ದ ಹಾವುಗಳಿಗೆ ಆಹಾರವಾಗಿ ಬದುಕಿ ಉಳಿದ ಗಾಳಿ ಮಂದ ಮಂದವಾಗಿ ನಡೆಯುತ್ತಾ ಮಲಯ ಪರ್ವತದ ಸೀಮೆಯಲ್ಲಿ ಹಾದು ಸರೋವರದಲ್ಲಿ ಕ್ರೀಡಿಸುತ್ತಿದ್ದ ಮರಿದುಂಬಿಗಳ ಸಮೂಹವನ್ನು ಕೂಡಿಕೊಂಡು ವಿರಹಿಗಳ ಎದೆಯನ್ನು ಒಣಗಿಸಲು ನಿಧಾನವಾಗಿ ಬರುತ್ತೆ.

ವಸಂತ ಋತುವಿನೊಂದಿಗೆ ಮಧುಮಾಸ ಅಡಿಯಿಡುತ್ತಿದೆ. ಕಾಡಿನ ಎಲ್ಲೆಡೆ ಮರಗಳ ಎಲೆಗಳು ಚಿಗುರುತ್ತಿವೆ. ಅವು ತೋರಣದಂತೆ ಕಂಗೊಳಿಸುತ್ತಿವೆ. ಈವರೆವಿಗೂ ಬಾಯಿ ಹೊಲೆದುಕೊಂಡಿದ್ದ ಮರಿಕೋಗಿಲೆಗಳ ಬಾಯಿಯ ಬೀಗ ತೆರೆದುಕೊಳ್ಳುತ್ತಿದೆ. ಅವು ಮಧುರವಾಗಿ ಹಾಡಲು ಪ್ರಾರಂಭಿಸಿವೆ. ದುಂಬಿಗಳ ಗುಂಪಿಗೆ ಸೂರೆಗೊಳ್ಳಲು ಹೊಸ ಹೂವುಗಳು ಅರಳಿ ನಿಂತಿವೆ. ತಂಗಾಳಿ ಬೀಸುತ್ತಾ ವಿರಹಿಗಳನ್ನು ಸೋಲಿಸುತ್ತಿದೆ. ಬೆಳದಿಂಗಳ ಯಶಸ್ಸು ಹೆಚ್ಚುವಂತೆ ಮಾಗಿಯನ್ನು ಉಡುಗಿಸುತ್ತಾ ವಸಂತ ನೃಪಾಲ ವನರಾಷ್ಟ್ರವನ್ನು ಆಕ್ರಮಿಸುತ್ತಿದ್ದಾನೆ.

ದಲ್ಲೂ ಸಂಪಗೆಯ ಸುವಾಸನೆ, ಕಮಲ ಪುಷ್ಪಗಳಲ್ಲೂ ಅರಳಿದ ಮಲ್ಲಿಗೆಯ ಬಿಳುಪು ಬಣ್ಣ, ಬೆಳುದಿಂಗಳಲ್ಲೂ ಗಿಳಿಯ ಹಿಂಡು, ಬನಸಿರಿಯಲ್ಲೂ ಒಂದರೊಳಗೊಂದು ಬೆರೆತಿವೆ. ಇದು ಮನ್ಮಥನ ದೆಸೆಯಂತೆ, ಕೋಪದಂತೆ, ಐಶ್ವರ್ಯದಂತೆ, ಕೀರ್ತಿಯಂತೆ, ಹಸುರು ಬೆಳೆಸಿನಂತೆ ಕೆಂಪು, ಕಪ್ಪು, ಹಳದಿ, ಬಿಳುಪು ಹಾಗೂ ಪಚ್ಚೆಯ ಬಣ್ಣಗಳಿಂದ ಕಂಗೊಳಿಸುತ್ತಿವೆ. ಇದೊಂದು ಯಥಾನ್ವಯಾಲಂಕಾರದ ಪದ್ಯ. ಲಕ್ಷ್ಮೀಶನಂತಹ ಪ್ರತಿಭಾಶಾಲಿ ಕವಿಗಳಿಗೆ ಮಾತ್ರ ಇಂಥ ರಚನೆ ಸಾಧ್ಯ. ಪದ್ಯದ ಪೂರ್ವಾರ್ಧದಲ್ಲಿರುವ ಪ್ರತಿಯೊಂದು ಉಪಮೇಯಕ್ಕೂ ಉತ್ತರಾರ್ಧದ ಒಂದೊಂದು ಉಪಮಾನವನ್ನು ಜೋಡಿಸುತ್ತಾ ಸಾಗಿರುವ ಪರಿ ಅನ್ಯಾದೃಶವಾದುದು.

ಚೈತ್ರ ಮಾಸದ ಹಗಲು ಮಾರ್ಗದಲ್ಲಿ ನಡೆಯುವ ದಾರಿಗರು ಚಿಗುರಿದ ಮರಗಳ ನೆರಳುಗಳಲ್ಲಿ ನಿಂತು ನಿರ್ಮಲವಾದ ತಂಪಾದ ನೀರನ್ನು ಕುಡಿದು ಸುಗಂಧಪೂರಿತವಾದ ತಂಗಾಳಿಗೆ ಮೈಯೊಡ್ಡಿ ಮಾರ್ಗಶ್ರಮವನ್ನು ಕಳೆದುಕೊಳ್ಳುತ್ತಿದ್ದಾರೆ. ವಿರಹಿಗಳು ಕರುಮಾಳೆಗಳಲ್ಲಿ ಶ್ರೀಗಂಧದ ತಂಗಾಳಿಗಳಿಂದ ತಂಪನ್ನು ಪಡೆದು ತಮ್ಮ ಪ್ರಿಯರೊಂದಿಗೆ ಕ್ರೀಡಿಸುತ್ತಿದ್ದಾರೆ.

ಚೈತ್ರ ಮಾಸದ ಒಂದೊಂದು ಘಟನೆಯನ್ನು ಕವಿ ಕಥೆಯೊಂದಿಗೆ ಜೋಡಿಸುತ್ತಿದ್ದಾನೆ. ಬೆಳದಿಂಗಳು ಎಲ್ಲ ಕಡೆಯಲ್ಲೂ ಹರಡಿದೆ. ಅದು ಧರ್ಮರಾಜನ ಕೀರ್ತಿ ಭೂಲೋಕದಲ್ಲೆಲ್ಲ ಹರಡಿದಂತೆ ಕಾಣುತ್ತಿದೆಯಂತೆ. ಕೋಗಿಲೆಗಳು ಕುಹೂ ಕುಹೂ ಎಂದು ಕೂಗುತ್ತಿವೆ. ಅದು ಯಾಚಕರನ್ನು ಇಲ್ಲಿ ಬನ್ನಿ, ಬೇಕಾದ್ದನ್ನು ಪಡೆಯಿರಿ ಎಂದು ಹೇಳುವಂತೆ ಕೂಗುತ್ತಿದೆಯಂತೆ. ಪಾಪರಾಶಿಗಳು ಕ್ಷಯವಾಗುವಂತೆ ಮಾಗಿಯು ಅಡಗಿ ಹೋಗಿದೆಯಂತೆ. ಪುಣ್ಯವಾಸನೆಯು ಬೀಸಿ ಬರುವಂತೆ ದಕ್ಷಿಣ ದಿಕ್ಕಿನಿಂದ ಮಂದಮಾರುತವು ಬೀಸಿ ಬರುತ್ತಿದೆಯಂತೆ.

0: ಇಟ್ಟನು ಅರ್ಚಿಸಿ ಹಯವನುತ್ಸವದೊಳು.
1: ಮಹಾರಾಜ ಜನಮೇಜಯ ಕೇಳು. ನಂತರ ಧರ್ಮರಾಜನು ಪರಮಾತ್ಮನ ಅಪ್ಪಣೆಯಂತೆ ವೇದವ್ಯಾಸರ ಅನುಜ್ಞೆಯನ್ನು ಪಡೆದು ಸಕಲ ಋಷಿವೃಂದವನ್ನು

ಕರೆಸಿದ್ದಾನೆ. ಅವರೆಲ್ಲರ ಅನುಜ್ಞೆಯಂತೆ ಯಜ್ಞವನ್ನು ಸೂತ್ರ ಶಾಸ್ತ್ರ ಪ್ರಕಾರವಾಗಿ ಪ್ರಾರಂಭಿಸುತ್ತಿದ್ದಾನೆ. ಹೊರಗಣ ಕ್ಷೇತ್ರದಲ್ಲಿ ಅಧ್ವರ ಶಾಲೆಯ ನಿರ್ಮಾಣವಾಗಿದೆ. ಧರ್ಮರಾಜನು ದೀಕ್ಷಿತನಾಗಿ ಚೈತ್ರ ಮಾಸದ ಹುಣ್ಣಿಮೆಯಂದು ಯಜ್ಞವನ್ನು ಪ್ರಾರಂಭಿಸುತ್ತಿದ್ದಾನೆ. ಅದೇ ದಿನ ಉತ್ತಮಾಶ್ವವನ್ನು ಅರ್ಚಿಸಿ ಅದರ ಹಣೆಯ ಮೇಲೆ ಲೇಖನವನ್ನು ಬರೆದು ಆ ಕುದುರೆಯನ್ನು ಬಿಡುತ್ತಿದ್ದಾನೆ.

ಚೈತ್ರ ಮಾಸದ ಹುಣ್ಣಿಮೆಯ ದಿನ ಚಿತ್ರ ಪೌರ್ಣಿಮೆಯಂದು ಯಜ್ಞಾಶ್ವವನ್ನು ಸಕಲ ವಿಧವಾದ ಪೂಜೆಗಳಿಂದ ಅರ್ಚಿಸಿ ವಸ್ತ್ರಾಭರಣಗಳನ್ನು ಹೊದಿಸಿ ಗಂಧಮಾಲ್ಯಾದಿಗಳಿಂದ ಅಲಂಕರಿಸಿ ಆ ಕುದುರೆಯ ಹಣೆಯ ಪಟ್ಟಿಯ ಮೇಲೆ ಇದು ಚಂದ್ರವಂಶ ಪ್ರಸೂತನಾದ ಪಾಂಡು ಮಹಾರಾಜನ ಮಗನಾದ ಯುಧಿಷ್ಠಿರ ನರೇಂದ್ರನು ಯಜ್ಞ ಮಾಡುತ್ತಿರುವ ಅಶ್ವಮೇಧದ ಕುದುರೆ. ಈ ಕುದುರೆಯನ್ನು ಯಾರಾದರೂ ಶಕ್ತಿ ಇರುವವರು ಕಟ್ಟಿಕೊಳ್ಳಬಹುದು, ನಂತರದಲ್ಲಿ ಬರುವ ಸೇನೆಯೊಂದಿಗೆ ಯುದ್ಧಕ್ಕೆ ಸಿದ್ಧರಾಗಬೇಕು ಎಂದು ಚಿನ್ನದ ತಗಡಿನಲ್ಲಿ ಒಂದು ಲೇಖನವನ್ನು ಬರೆಸಿ ಅದನ್ನು ಕುದುರೆಯ ಹಣೆಗೆ ಕಟ್ಟಿ ಆ ಕುದುರೆಯನ್ನು ಪೂಜಿಸಿ ಬಿಡುತ್ತಿದ್ದಾರೆ.

0: ಉತ್ತಮವಾದ ಮಜ್ಜನ ಭೋಜನಗಳು, ಆರೋಗ್ಯಪೂರ್ಣವಾದ ಶರೀರ, ತಾಂಬೂಲ ವಸ್ತ್ರಾದಿಗಳಿಂದ ಅಲಂಕಾರ ಮಾಡಿಕೊಂಡಿರುವುದು, ಕುಸುಮ ಪರಿಮಳಗಳಿಂದ ಮೈಯನ್ನು ಲೇಪಿಸಿಕೊಂಡಿರುವುದು, ಸ್ತ್ರೀ ಪುರುಷರು ಏಕಾಂತದಲ್ಲಿ ಇರಲು ಯೋಗ್ಯವಾದ ಸಜ್ಜೆಯ ಮನೆಯಲ್ಲಿ ಇರುವುದು. ಆದರೆ ಈ ಎಲ್ಲ ದಿವ್ಯ ಭೋಗಗಳ ಜತೆಗೆ ಒಂದೇ ಮಂಚದಲ್ಲಿ ಪತಿಪತ್ನಿಯರು ಇದ್ದು ಕಾಮವೈರಾಗ್ಯ ಮೂರ್ತಿಗಳಾಗಿ ಬ್ರಹ್ಮಚರ್ಯವನ್ನು ಪಾಲಿಸುವುದು, ಇದಕ್ಕೆ ಅಸಿಧಾರಾ ವ್ರತ ಎಂದು ಕರೆಯುತ್ತಾರೆ. ಇಂತಹ ವ್ರತವನ್ನು ಧರ್ಮರಾಜ ಹಾಗೂ ದ್ರೌಪದಿ ಇಬ್ಬರು 1 ಸಂವತ್ಸರ ಕಾಲ ಆಚರಿಸಲು ಪಣತೊಟ್ಟು ಯಜ್ಞದೀಕ್ಷಿತರಾಗಿದ್ದಾರೆ.
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್
2: ಗುಡ್ ಆಫ್ಟರ್ನೂನ್, ದಿಸ್ ಇಸ್ ಆಕಾಶವಾಣಿ ಅಂಡ್ ಐ ಆಮ್ ಶಗುನ್ ಚೋಪ್ರಾ ವಿತ್ ದ ಮಿಡ್ ಡೇ ನ್ಯೂಸ್. The headlines. Prime Minister Narendra Modi to reach Gothenburg this afternoon on a 2-day visit to Sweden. Will hold talks with Swedish Prime Minister Ulf Kristersson to review cooperation in trade, green transition, AI and defense. India and Netherlands elevate bilateral relationship to strategic partnership. 17 agreements signed to strengthen collaboration in key areas. India condemns attacks on commercial

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಬೆಂಗಳೂರು ಮುಂಬೈ ನಡುವೆ ನೂತನ ದ್ವೈ ಸಾಪ್ತಾಹಿಕ ರೈಲು ಸೇವೆಗೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ವರ್ಚುವಲ್ ಮೂಲಕ ಚಾಲನೆ. ಜೂನ್ 1ರಂದು ರಾಜ್ಯಾದ್ಯಂತ ಶಾಲಾ ಪ್ರಾರಂಭೋತ್ಸವ. 46,000 ಶಿಕ್ಷಕರು ಹಾಗೂ ಅಧಿಕಾರಿಗಳೊಂದಿಗೆ ಸಚಿವ ಮಧು ಬಂಗಾರಪ್ಪ ಸಂವಾದ. ಸ್ವಚ್ಛ ಮತ್ತು ಆರೋಗ್ಯಕರ ಬೆಂಗಳೂರು ನಿರ್ಮಾಣಕ್ಕೆ ನಾಗರಿಕರು ಕೈಜೋಡಿಸಲು ಆಯುಕ್ತ ರಾಜೇಂದ್ರ ಚೋಳನ್ ಕರೆ. ವಿಜಯಪುರದಲ್ಲಿ ಇಂದಿನಿಂದ ರಾಜ್ಯಮಟ್ಟದ 15 ಹಾಗೂ 17 ವರ್ಷದೊಳಗಿನವರ ಬ್ಯಾಡ್ಮಿಂಟನ್ ಟೂರ್ನಿ. 756 ಕ್ರೀಡಾಪಟುಗಳು ಕಣದಲ್ಲಿ. ನೈರುತ್ಯ ರೈಲ್ವೆ, ದಕ್ಷಿಣ ಮಧ್ಯ ರೈಲ್ವೆ ಮತ್ತು ಪಶ್ಚಿಮ ರೈಲ್ವೆ ವಲಯಗಳ ಸಹಯೋಗದೊಂದಿಗೆ ಸರ್ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಎಸ್ಎಂವಿಟಿಯಿಂದ ಮುಂಬೈನ ಲೋಕಮಾನ್ಯ ತಿಲಕ್ ಟರ್ಮಿನಸ್ಗೆ ವಾರದಲ್ಲಿ 2 ದಿನ ಸಂಚರಿಸಲಿರುವ ನೇರ ರೈಲು ಸೇವೆಗೆ ಇಂದು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ವರ್ಚುವಲ್ ಮೂಲಕ ಚಾಲನೆ ನೀಡಿದರು. ಬೆಂಗಳೂರಿನ ಎಸ್ಎಂವಿಟಿ ಬೆಂಗಳೂರು ರೈಲ್ವೆ ನಿಲ್ದಾಣದಲ್ಲಿ ಆಯೋಜಿಸಲಾದ ಹೊಸ ದ್ವೈ ಸಾಪ್ತಾಹಿಕ ಎಕ್ಸ್ಪ್ರೆಸ್ ರೈಲು ಸೇವೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಪಾಲ್ಗೊಂಡು ಹಸಿರು ನಿಶಾನೆ ತೋರಿದರು. ಕಾರ್ಯಕ್ರಮದಲ್ಲಿ ಸಂಸದ ಪಿಸಿ

0: ಮೋಹನ್ ಉಪಸ್ಥಿತರಿದ್ದರು. ಸಂಸದ ತೇಜಸ್ವಿ ಸೂರ್ಯ ವರ್ಚುವಲ್ ಮೂಲಕ ಪಾಲ್ಗೊಂಡರು. ಈ ವೇಳೆ ಮಾತನಾಡಿದ ಸಚಿವ ಸೋಮಣ್ಣ, ಈ ಹೊಸ ರೈಲು ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಸೇರಿದಂತೆ ಪ್ರಮುಖ 7-8 ನಿಲ್ದಾಣಗಳಲ್ಲಿ ಮಾತ್ರ ನಿಲ್ಲಲಿದ್ದು ಮುಂಬೈಗೆ ಅತ್ಯಂತ ವೇಗವಾಗಿ ತಲುಪಲಿದೆ ಎಂದರು. ಇದರ ಜೊತೆಗೆ ಕೋವಿಡ್ ಸಮಯದಲ್ಲಿ ಸ್ಥಗಿತಗೊಂಡಿದ್ದ 37 ರೈಲುಗಳ ಸಂಚಾರವನ್ನು ಪುನರ್ ಆರಂಭಿಸಲು ರೈಲ್ವೆ ಸಚಿವರು ಅನುಮೋದನೆ ನೀಡಿದ್ದಾರೆ ಎಂದು ತಿಳಿಸಿದರು. ರೈಲ್ವೆ ಬಜೆಟ್ ಅನ್ನು ಸಾಮಾನ್ಯ ಬಜೆಟ್ನೊಂದಿಗೆ ವಿಲೀನಗೊಳಿಸಿ ರೈಲ್ವೆ ಇಲಾಖೆಗೆ ದಾಖಲೆಯ 2,93,000 ಕೋಟಿ ರೂಪಾಯಿಗಳನ್ನು ನೀಡಲಾಗಿದೆ ಎಂದರು. ರಾಜ್ಯದಲ್ಲಿ ಪ್ರಸ್ತುತ 3,840 ಕಿಲೋಮೀಟರ್ ಉದ್ದದ ರೈಲ್ವೆ ಯೋಜನೆಗಳು ವಿವಿಧ ಹಂತದಲ್ಲಿ ಪ್ರಗತಿಯಲ್ಲಿವೆ. 2014ರಿಂದ ಈವರೆಗೆ ರಾಜ್ಯದಲ್ಲಿ 3,742 ಕಿಲೋಮೀಟರ್ ಮಾರ್ಗದ ವಿದ್ಯುದೀಕರಣ ಪೂರ್ಣಗೊಂಡಿದ್ದು 97% ಕಾಮಗಾರಿ ಮುಕ್ತಾಯಗೊಂಡಿದೆ. ಅಮೃತ ಭಾರತ ನಿಲ್ದಾಣ ಯೋಜನೆಯಡಿ 69 ರೈಲ್ವೆ ನಿಲ್ದಾಣಗಳ ಆಧುನೀಕರಣಕ್ಕೆ 2,160 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಲಾಗುತ್ತಿದೆ ಎಂದು ಸಚಿವರು ತಿಳಿಸಿದರು.
1: ರಾಜ್ಯದಲ್ಲಿ 14 ವರ್ಷದ ಮುಂಚೆಗೆ ನಮ್ಮಲ್ಲಿ ಇದ್ದಂತ 60 ಮೇಲ್ ಸೇತುವೆ ಕೆಲ ಸೇತುವೆಗಳು ಕೇವಲ 140-150 ಆಗಿತ್ತು. ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಷ್ಟ್ರದ ಪ್ರಧಾನಿಗಳಾದ್ಮೇಲೆ ರೈಲ್ವೆಗೆ ಒಂದು ಒಳ್ಳೆ ಹೊಸ ದಿಕ್ಕನ್ನ ಕೊಟ್ಟು 707 ಇವತ್ತು 60 ಮುಗಿಸಿ ಸುಮಾರು 146 60 ಇನ್ನು 1 ವರ್ಷದಲ್ಲಿ ಮುಗಿಸ್ತಕ್ಕಂತ ಕೆಲಸವನ್ನ ಮಾಡಿ ಇನ್ನು ಕೇವಲ 3 ವರ್ಷದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಒಂದು ಲೆವೆಲ್ ಕ್ರಾಸಿಂಗ್ ಇರಬಾರ್ದು ಅನ್ನುವ ಸೂಚನೆಯನ್ನು ಕೊಟ್ಟಿರ್ತಕ್ಕಂತ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಇದಕ್ಕೆ ಸಂಕಲ್ಪ ಮಾಡಿ ತಮ್ಮದೇ ಆದಂತಹ ನೈಪುಣ್ಯತೆಯಿಂದ ಕೆಲಸ ಮಾಡ್ತಾ ಇರ್ತಕ್ಕಂತ ಅಶ್ವಿನಿ ವೈಷ್ಣವ್ ಅವರಿಗೆ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಅಭಿನಂದನೆಯನ್ನು ಸಲ್ಲಿಸೋಣ.
0: ಮುಂಬರುವ ಜೂನ್ 1ರಂದು ರಾಜ್ಯಾದ್ಯಂತ ಹೊಸ ಶೈಕ್ಷಣಿಕ ವರ್ಷದ ಶಾಲಾ ಪ್ರಾರಂಭೋತ್ಸವ ನೆರವೇರಲಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿದ್ಯಾರ್ಥಿಗಳನ್ನು ಶಾಲೆಗಳಿಗೆ ಬರಮಾಡಿಕೊಳ್ಳಲಿದ್ದಾರೆ. ಇದೇ ಸಂದರ್ಭದಲ್ಲಿ ರಾಜ್ಯದ ಎಲ್ಲಾ ಶಾಲೆಗಳಲ್ಲಿ ಏಕಕಾಲಕ್ಕೆ ನಡೆಯಲಿರುವ ಮಹಾಪೋಷಕ ಶಿಕ್ಷಕರ ಸಭೆಯನ್ನು ಉದ್ದೇಶಿಸಿ ಮುಖ್ಯಮಂತ್ರಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪೋಷಕರು ಹಾಗೂ ವಿದ್ಯಾರ್ಥಿಗಳೊಂದಿಗೆ ನೇರ ಸಂವಾದ ನಡೆಸಲಿದ್ದಾರೆ. ಇದರ ಜೊತೆಗೆ ಶಿವಮೊಗ್ಗದಲ್ಲಿ ನಿರ್ಮಾಣವಾಗಲಿರುವ ನೂತನ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕೆಪಿಎಸ್ ಕಟ್ಟಡಕ್ಕೆ ಮುಖ್ಯಮಂತ್ರಿ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಹೊಸ ಶೈಕ್ಷಣಿಕ ವರ್ಷದ ಪೂರ್ವ ಸಿದ್ದತೆಗಳ ಕುರಿತು ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಸಚಿವ ಎಸ್ ಮಧುಬಂಗಾರಪ್ಪ ಇಲಾಖೆಯ ಅಧಿಕಾರಿಗಳು ಹಾಗೂ ಸುಮಾರು 46,000 ಸರ್ಕಾರಿ ಶಾಲೆಗಳ ಶಿಕ್ಷಕರೊಂದಿಗೆ ವಿಡಿಯೋ ಸಂವಾದ ನಡೆಸಿದರು. ಇತ್ತೀಚಿನ ಎಸ್ಎಸ್ಎಲ್ಸಿ, ಪಿಯುಸಿ ಪರೀಕ್ಷೆಗಳ ಫಲಿತಾಂಶಕ್ಕಾಗಿ ಇಲಾಖೆಯ ಶ್ರಮವನ್ನು ಶ್ಲಾಘಿಸಿದ ಸಚಿವರು ಮುಂದಿನ ವರ್ಷವೂ ಉತ್ತಮ ಸಾಧನೆ ಕಾಯ್ದುಕೊಳ್ಳಲು ಕರೆ ನೀಡಿದರು. ಸ್ವಚ್ಛ ಭಾರತ ಮಿಷನ್ ನಗರ 2.0 ಯೋಜನೆಯಡಿ ಜಲಮೂಲಗಳ ಸಂರಕ್ಷಣೆ, ತ್ಯಾಜ್ಯ ವಿಂಗಡಣೆ ಹಾಗೂ ಏಕಬಳಕೆ ಪ್ಲಾಸ್ಟಿಕ್ ನಿಷೇಧದ ಕುರಿತು ಜಾಗೃತಿ ಮೂಡಿಸಲು ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವತಿಯಿಂದ ನಗರದ 3 ಸ್ಥಳಗಳಲ್ಲಿ ಸಮುದಾಯ ಬೀದಿ ನಾಟಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಪ್ರದರ್ಶನ ವೀಕ್ಷಿಸಿ ಮಾತನಾಡಿದ ಪಾಲಿಕೆ ಆಯುಕ್ತ ರಾಜೇಂದ್ರ ಚೋಳನ್, ಸ್ವಚ್ಛ ಮತ್ತು ಆರೋಗ್ಯಕರ ಬೆಂಗಳೂರು ನಿರ್ಮಾಣಕ್ಕೆ ನಾಗರಿಕರ ಸಹಕಾರ ಬಹುಮುಖ್ಯ ಎಂದರು. ನಗರದ ಸೌಂದರ್ಯಕ್ಕೆ ಮಾರಕವಾಗಿರುವ ತ್ಯಾಜ್ಯ ಸುರಿದು ನಿರ್ಮಾಣವಾಗುವ ಕಪ್ಪು ಚುಕ್ಕೆ ಸ್ಥಳಗಳ ನಿರ್ಮೂಲನೆ ಮಾಡಲು ಸಾರ್ವಜನಿಕರು, ಸಂಘ ಸಂಸ್ಥೆಗಳು ಪಾಲಿಕೆಯೊಂದಿಗೆ ಸಕ್ರಿಯವಾಗಿ ಕೈಜೋಡಿಸಬೇಕು ಎಂದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಮತ್ತು BLDE ಸಂಸ್ಥೆಯ ಸಹಯೋಗದಲ್ಲಿ ಯೋನೆಕ್ಸ್ ಸನ್ರೈಸ್ ರಾಜ್ಯ ಮಟ್ಟದ 15 ಮತ್ತು 17 ವಯೋಮಿತಿಯೊಳಗಿನವರ ಬ್ಯಾಡ್ಮಿಂಟನ್ ಟೂರ್ನಿಯು ಇಂದಿನಿಂದ May 23ರವರೆಗೆ ನಗರದ ಡಾ ಬಿಆರ್ ಅಂಬೇಡ್ಕರ್ ಹಾಗೂ BLDE ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆಯುತ್ತಿದೆ. ಗ್ರಾಮೀಣ ಭಾಗದಲ್ಲಿ ಕ್ರೀಡೆಗೆ ಉತ್ತೇಜನ ನೀಡುವ ಉದ್ದೇಶದಿಂದ ವಿಜಯಪುರದಲ್ಲಿ ಇದೇ ಮೊದಲ ಬಾರಿಗೆ ಈ ಪ್ರತಿಷ್ಠಿತ ಟೂರ್ನಿಯನ್ನು ಆಯೋಜಿಸಲಾಗಿದೆ. ಪಂದ್ಯಾವಳಿಯಲ್ಲಿ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟೀಯ ಮಟ್ಟದ ಒಟ್ಟು 756 ಆಟಗಾರರು ಪಾಲ್ಗೊಳ್ಳುತ್ತಿದ್ದಾರೆ. ಪ್ರತಿದಿನ ಬೆಳಿಗ್ಗೆ 8ರಿಂದ ಸಂಜೆ 6ರವರೆಗೆ ಪಂದ್ಯಗಳು ನಡೆಯುತ್ತಿದ್ದು, ಇಂದಿನಿಂದ May 20ರವರೆಗೆ ಅರ್ಹತಾ ಸುತ್ತಿನ ಪಂದ್ಯಗಳು ಹಾಗೂ ಇದೇ 21ರಿಂದ 23ರವರೆಗೆ ಮುಖ್ಯ ಡ್ರಾ ಪಂದ್ಯಗಳು ಜರುಗಲಿವೆ. 22ರಂದು ಕ್ವಾರ್ಟರ್ ಫೈನಲ್ ಮತ್ತು ಸೆಮಿಫೈನಲ್ ಪಂದ್ಯಗಳು ನಡೆದರೆ ಇದೇ 23ರಂದು ಅಂತಿಮ ಫೈನಲ್ ಪಂದ್ಯ ನಡೆಯಲಿದೆ.

0: ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಕರ್ನಾಟಕ ಪರವಾದ ಗೊತ್ತುವಳಿ ಅಂಗೀಕರಿಸಲು ಯಾವುದೇ ತೊಂದರೆ ಇಲ್ಲ ಎಂದು ಬಿಜೆಪಿ ನಾಯಕ ಹಾಗೂ ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ಇಂದು ಕನ್ನಡ ಸಂಘಟನೆಗಳ ಕಾರ್ಯಕರ್ತರು ರವಿಕುಮಾರ್ ಅವರನ್ನು ಭೇಟಿ ಮಾಡಿ ಕರ್ನಾಟಕ ಪರ ಗೊತ್ತುವಳಿ ಅಂಗೀಕರಿಸಲು ಮುಂದಾಗಬೇಕೆಂದು ಮನವಿ ಸಲ್ಲಿಸಿದಾಗ ಪ್ರತಿಕ್ರಿಯೆ ನೀಡಿದ ಅವರು, ಈ ಬಗ್ಗೆ ಬೆಳಗಾವಿ ಮಹಾನಗರ ಪಾಲಿಕೆ ಮಹಾಪೌರ ಹಾಗೂ ಉಪಮಹಾಪೌರರೊಂದಿಗೆ ಸಮಾಲೋಚಿಸಿ ಕ್ರಮಕ್ಕೆ ಸೂಚಿಸಲಾಗುವುದು ಎಂದು ತಿಳಿಸಿದರು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಸಿಬ್ಬಂದಿ ಇದೇ 20ರಿಂದ ಅನಿರ್ದಿಷ್ಟ ಮುಷ್ಕರಕ್ಕೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯ ಸಾರಿಗೆ ವ್ಯವಸ್ಥೆಗೆ ತೊಂದರೆ ಆಗದಂತೆ ಪರ್ಯಾಯ ಕ್ರಮ ಕೈಗೊಳ್ಳುವ ಕುರಿತು ಕೋಲಾರ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಸಭೆ ನಡೆಸಿದರು. ಪ್ರಸ್ತುತ ತೀವ್ರ ಬೇಸಿಗೆ ಇರುವ ಕಾರಣ ಪ್ರಯಾಣಿಕರಿಗೆ ಸಮರ್ಪಕ ಸಾರಿಗೆ ಸೌಕರ್ಯ ಒದಗಿಸಬೇಕಾದ ಜವಾಬ್ದಾರಿ ತಮ್ಮ ಮೇಲಿದೆ. ಪ್ರಯಾಣಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ಗಳಲ್ಲಿ ಪ್ರಯಾಣಿಸುತ್ತಿರುವ ಸಂದರ್ಭದಲ್ಲಿ ಸಾರಿಗೆ ಸಿಬ್ಬಂದಿ ಕರ್ತವ್ಯಗಳಿಗೆ ಗೈರು ಹಾಜರಾಗಬಾರದು. ತಮ್ಮ ಸಾರ್ವಜನಿಕ ಸೇವೆ ಆದ್ಯತೆಯಾಗಿ ಪರಿಗಣಿಸಿ ಕರ್ತವ್ಯ ನಿರ್ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಸೂಚಿಸಿದರು. ಹಳ್ಳಿಗಳಿಂದ ವಿವಿಧ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಕ್ಕೆ ಹಾಗೂ ಬೆಂಗಳೂರಿಗೆ ಪ್ರಯಾಣಿಸುವ ಜನರ ಅನುಕೂಲಕ್ಕಾಗಿ ಸುಗಮ ಕಾರ್ಯಾಚರಣೆಗೆ ಯಾವುದೇ ಅಡ್ಡಿಯಾಗದಂತೆ ಸಾರಿಗೆ ಸಂಸ್ಥೆ ಎಲ್ಲ ಪರ್ಯಾಯ ಕ್ರಮ ಕೈಗೊಳ್ಳುವಂತೆ ನಿರ್ದೇಶನ ನೀಡಿದರು. ಬಕ್ರೀದ್ ಹಬ್ಬದ ಸಂದರ್ಭದಲ್ಲಿ ನಗರದ ಸಾರ್ವಜನಿಕ ಶಾಂತಿ ಸುವ್ಯವಸ್ಥೆ ಮತ್ತು ಸ್ವಚ್ಛತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಬೆಂಗಳೂರು ಉತ್ತರ ನಗರ ಪಾಲಿಕೆ ಮಹತ್ವದ ಕ್ರಮ ಕೈಗೊಂಡಿದೆ. ನಗರದ ವಿವಿಧ ಪ್ರದೇಶಗಳಲ್ಲಿ ನಿಯಮಬಾಹಿರವಾಗಿ ಮತ್ತು ಅನುಮತಿ ಪಡೆಯದೇ ಅನಧಿಕೃತವಾಗಿ ನಿರ್ಮಿಸಲಾಗಿರುವ ತಾತ್ಕಾಲಿಕ ಕುರಿ ಮತ್ತು ಮೇಕೆ ಮಾರುಕಟ್ಟೆ ಶೆಡ್ಗಳ ವಿರುದ್ದ ಪಾಲಿಕೆ ಜಂಟಿ ವಿಶೇಷ ಕಾರ್ಯಾಚರಣೆಯನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ತೆರವುಗೊಳಿಸಿದೆ. ನಗರ ಪಾಲಿಕೆ ಆಯುಕ್ತ ಪಿ ಸುನೀಲ್ ಕುಮಾರ್ ಅವರ ಕಟ್ಟುನಿಟ್ಟಿನ ನಿರ್ದೇಶನದ ಮೇರೆಗೆ ಈ ಕಾರ್ಯಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಹಾವೇರಿ, ರಾಣೆಬೆನ್ನೂರ, ಬ್ಯಾಡಗಿ ಮತ್ತು ಹಿರೇಕೆರೂರು ಪಟ್ಟಣಗಳಿಗೆ ಹಾಗೂ ನದಿಪಾತ್ರದ ಗ್ರಾಮಗಳಿಗೆ ಬಹುಗ್ರಾಮ ಯೋಜನೆಯಡಿ ಕುಡಿಯುವ ನೀರನ್ನು ಪೂರೈಸಲು ಭದ್ರಾ ಜಲಾಶಯದಿಂದ ತುಂಗಭದ್ರಾ ನದಿಗೆ ನೀರನ್ನು ಹರಿಸಲು ನಿರ್ಧರಿಸಲಾಗಿದ್ದು, ಈ ಭಾಗದ ನದಿಪಾತ್ರದ ಜನರು ಎಚ್ಚರಿಕೆ ವಹಿಸಬೇಕೆಂದು ಭದ್ರಾ ಜಲಾಶಯ ಅಧೀಕ್ಷಕರ ಪ್ರಕಟಣೆ ತಿಳಿಸಿದೆ. ತುಂಗಭದ್ರಾ ನದಿಯನ್ನು ಅವಲಂಬಿಸಿರುವ ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ಕುಡಿಯುವ ನೀರಿನ ಅಗತ್ಯಕ್ಕಾಗಿ ನಾಳೆಯಿಂದ ಇದೇ 23ರವರೆಗೆ ಪ್ರತಿದಿನ 2,000 ಕ್ಯೂಸೆಕ್ಸ್ನಂತೆ ಭದ್ರಾ ಜಲಾಶಯದಿಂದ ತುಂಗಭದ್ರಾ ನದಿಗೆ ನೀರನ್ನು ಹರಿಸಲಾಗುವುದು. ನದಿಗೆ ಗಣನೀಯ ಪ್ರಮಾಣದಲ್ಲಿ ನೀರು ಹರಿಸುತ್ತಿರುವುದರಿಂದ ನದಿಯ ದಂಡೆಯ ಕೆಳಮಟ್ಟದಲ್ಲಿ ಸಾರ್ವಜನಿಕರು ತಿರುಗಾಡುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಬುಡಕಟ್ಟು ಸಮುದಾಯದ ಜನರಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿವಿಧ ಜನಕಲ್ಯಾಣ ಯೋಜನೆಗಳ ಸೌಲಭ್ಯಗಳನ್ನು ತಲುಪಿಸುವ ಉದ್ದೇಶದಿಂದ ಬಳ್ಳಾರಿ ಜಿಲ್ಲೆಯಲ್ಲಿ ನಾಳೆಯಿಂದ ಇದೇ 25ರವರೆಗೆ ಜನ ಭಾಗೀದಾರಿ ಸಬ್ಸೆ ದೂರ್ ಸಬ್ಸೆ ಪೆಹ್ಲೆ ಐಇಸಿ ವಿಶೇಷ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಶಾಶು ಮೋದಿನ್ ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರು ಮುಂಬೈ ನಡುವೆ ನೂತನ ದ್ವೈ ಸಾಪ್ತಾಹಿಕ ರೈಲು ಸೇವೆಗೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ವರ್ಚುವಲ್ ಮೂಲಕ ಚಾಲನೆ. ಜೂನ್ 1ರಂದು ರಾಜ್ಯಾದ್ಯಂತ ಶಾಲಾ ಪ್ರಾರಂಭೋತ್ಸವ. 46,000 ಶಿಕ್ಷಕರು ಹಾಗೂ ಅಧಿಕಾರಿಗಳೊಂದಿಗೆ ಸಚಿವ ಮಧು ಬಂಗಾರಪ್ಪ ಸಂವಾದ. ಸ್ವಚ್ಛ ಮತ್ತು ಆರೋಗ್ಯಕರ ಬೆಂಗಳೂರು ನಿರ್ಮಾಣಕ್ಕೆ ನಾಗರಿಕರು ಕೈಜೋಡಿಸಲು ಆಯುಕ್ತ ರಾಜೇಂದ್ರ ಚೋಳನ್ ಕರೆ. ವಿಜಯಪುರದಲ್ಲಿ ಇಂದಿನಿಂದ ರಾಜ್ಯ ಮಟ್ಟದ 15 ಹಾಗೂ 17 ವರ್ಷದೊಳಗಿನವರ ಬ್ಯಾಡ್ಮಿಂಟನ್ ಟೂರ್ನಿ. 756 ಕ್ರೀಡಾಪಟುಗಳು ಕಣದಲ್ಲಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಬೆಂಗಳೂರು.

0: ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ಸಮಯ 2:41 ಇನ್ನು ನಮ್ಮ ಮುಂದಿನ ಕಾರ್ಯಕ್ರಮ ಕಾವ್ಯ ವಾಚನ.
2: ಈಗ ನಾವು ಆರಿಸಿಕೊಂಡಿರತಕ್ಕಂತಹ ಕಥಾಭಾಗ ರಾಘವಾಂಕನ ಹರಿಶ್ಚಂದ್ರ ಕಾವ್ಯದಲ್ಲಿ ಬರತಕ್ಕಂತಹ ವಿಶ್ವೇಶ್ವರ ಸಾಕ್ಷಾತ್ಕಾರ. ಇಲ್ಲಿಯ ಕಥೆಯ ಹಿನ್ನೆಲೆಯನ್ನ ಹೇಳಬೇಕು ಅಂತಂದ್ರೆ, ಎಲ್ಲವನ್ನ ತಾನೇ ನಷ್ಟ ಮಾಡಿದಂತಹ ವಿಶ್ವಾಮಿತ್ರ ರಾಜ್ಯ ಕೋಶಗಳನ್ನೆಲ್ಲ ತಾನು ಪಡ್ಕೊಂಡ್ಬಿಡ್ತಾನೆ. ಇಲ್ಲಿ ಏನಪ್ಪ ಆತನ ಉದ್ದೇಶ ಅಂತಂದ್ರೆ, ಹರಿಶ್ಚಂದ್ರನನ್ನ ಅಸತ್ಯವಂತನನ್ನಾಗಿ ಮಾಡಬೇಕು ಅಂತ. ಕಡೆಗೆ

ಹರಿಶ್ಚಂದ್ರ ಸ್ಮಶಾನವನ್ನ ನೋಡ್ಕೊಳ್ಳತಕ್ಕಂತಹ ವೀರಬಾಹುವಿನಲ್ಲಿ ಕಾರ್ಯವನ್ನು ಮಾಡತಕ್ಕಂತಹ ಆಳಾಗಿ ಇರತಕ್ಕಂತಹದ್ದೊಂದಾಗತ್ತೆ. ಮತ್ತೆ ಆತನ ಪತ್ನಿಯಾದ ಚಂದ್ರಮತಿ ಮತ್ತು ಮಗು ಲೋಹಿತಾಶ್ವ ಒಬ್ಬ ಬ್ರಾಹ್ಮಣನಲ್ಲಿ ಕೆಲಸಕ್ಕೆ ಸೇರಿಕೊಳ್ತಾರೆ. ಇಂತಹ ಒಂದು ಸನ್ನಿವೇಶದಲ್ಲಿ ಲೋಹಿತಾಶ್ವ ಆ ಮಾಲೀಕನಿಗೆ ಬೇಕಾದಂತಹ ದರ್ಬೆಯನ್ನು ಕೀಳಕ್ಕೆ ಬಂದಾಗ ಒಂದು ಹಾವಿನಿಂದ ಮೃತಪಡ್ತಾನೆ. ಚಂದ್ರಮತಿ ಇದನ್ನು ತಿಳಿದಂತಹಳು ಆ ಮಗುವಿನ ದೇಹವನ್ನ ತೆಗೆದುಕೊಂಡು ಸ್ಮಶಾನಕ್ಕೆ ಬರ್ತಾಳೆ. ಬಂದ್ಬಿಟ್ಟು ಅದಕ್ಕೆ ಕರ್ಮವನ್ನು ಮಾಡಬೇಕು ಅನ್ನತಕ್ಕಂತಹ ವೇಳೆಯಲ್ಲಿ ಹರಿಶ್ಚಂದ್ರ ಅದಕ್ಕೆ ಒಪ್ಪೋದಿಲ್ಲ. ಅದಕ್ಕೆ ಹಾಗವನ್ನು ಕೊಡಬೇಕು, ತೆರಿಗೆಯನ್ನು ಕೊಡಬೇಕು ಅಂತಾಳೆ. ಮೂರು ಕಾಸು ಇರೋದಿಲ್ಲ ಚಂದ್ರಮತಿಯ ಕೈನಲ್ಲಿ. ಆಗ ಅದನ್ನು ಸಂಪಾದನೆ ಮಾಡ್ಕೊಂಡು ಬರ್ತೀನಿ ಅಂತ ಹೋಗ್ತಾಳೆ. ಆ ಶವವನ್ನು ಅಲ್ಲೇ ಬಿಟ್ಟು ಹೋಗಿರ್ತಾಳೆ. ಆಗ ಇದನ್ನು ನೋಡಿ ಮತ್ತೂ ಅಸತ್ಯವಂತನಾಗಿ ಮಾಡಬೇಕು ಅನ್ನತಕ್ಕಂತಹ ಭಾವದಿಂದ ಕಾಶಿರಾಜನ ಒಂದು ಮಗುವನ್ನು ಸಾಯಿಸಿ ಆಕೆಯ ಮಡಿಲಿಗೆ ಹಾಕ್ಬಿಡ್ತಾರೆ. ಅದನ್ನು ನೋಡಿದಂತಹ ರಾಜ ಆಕೆಗೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸ್ತಾನೆ. ಅವಳನ್ನು ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದಿದ್ದು ಯಾರ ಹತ್ರ? ಹರಿಶ್ಚಂದ್ರನ ಹತ್ರ. ಹರಿಶ್ಚಂದ್ರ ಹಿಂದೆ ಮುಂದೆ ಯೋಚನೆ ಮಾಡೋದೂ ಇಲ್ಲ, ಎಂಥದೂ ಇಲ್ಲ. ರಾಜ ಆಕೆಗೆ ದಂಡನೆಯನ್ನು ಕೊಟ್ಟಿದ್ದಾನೆ, ನಾನು ಆ ದಂಡನೆಯನ್ನು ಪಾಲಿಸಬೇಕು ಅಂತ ಹೇಳಿ ಆಕೆಯನ್ನು ಆ ವಧಾಸ್ಥಾನದಲ್ಲಿ ಕುಳ್ಳಿರಿಸಿ ಸರಿಯಾಗಿ ಆಕೆಯನ್ನು ಕುಳ್ಳಿರಲು ಹೇಳಿ ಆಕೆಯ ಕತ್ತಿನ ಹಿಂಬದಿಗೆ ಖಡ್ಗವನ್ನು ಇಟ್ಟರು. ಸಿದ್ಧನಾಗಿದ್ದಾನೆ ಮತ್ತು ಜೊತೆಗೆ ಹೇಳ್ತಾನೆ, ನಿನ್ನ ಮಾಲೀಕನನ್ನು ನಿನ್ನ ರಾಜನನ್ನು ನೆನೆಸ್ಕೋ ಅಂತ ಹೇಳಿದಾಗ ಆಕೆ ಯಾವ ರೀತಿಯಲ್ಲಿ ಸಿದ್ಧಳಾಗಿದ್ದಾಳೆ ಬಲಿಗೆ ಅಂತ ಹೇಳಿದಾಗ ತುಂಬ ನೋವಾಗುತ್ತೆ. ತನ್ನ ಪತಿಯಾದ ಹರಿಶ್ಚಂದ್ರನಿಂದಲೇ ಆಕೆ ಸಾಯಕ್ಕೆ ಹೊರಟಿರುವಾಗ ಯಾವುದೇ ಯೋಚನೆಯನ್ನು ಮಾಡೋದಿಲ್ಲ ಆ ಚಂದ್ರಮತಿ. ಆ ಚಂದ್ರಮತಿಯ ಚಿತ್ರಣವನ್ನು ರಾಘವಾಂಕ ನಮಗೆ ಕೊಡ್ತಾನೆ. ಪದ್ಮಾಸನದಲ್ಲಿ ಕುಳಿತಿದ್ದಾಳೆ, ಕಣ್ಣನ್ನು ಮುಚ್ಚಿಕೊಂಡಿದ್ದಾಳೆ, ಶಿವನ ಆ ಶುದ್ಧ ಸ್ಫಟಿಕ ರೂಪವನ್ನು ನೆನೆಸ್ಕೊಳ್ತಾ ಇದ್ದಾಳೆ, ಧ್ಯಾನಿಸ್ತಾ ಇದ್ದಾಳೆ. ತನ್ನ ಪತಿ ಹರಿಶ್ಚಂದ್ರ ರಾಯ ಸತ್ಯವಂತನಾಗಿಯೇ ಬಾಳಲಿ ಅಂತ ಹೇಳಿ ಹರಕೆಯನ್ನು ಮಾಡಿಕೊಳ್ತಾಳೆ. ಮತ್ತೆ ನನ್ನ ಮಗನಾದಂತಹ ಲೋಹಿತಾಶ್ವನಿಗೆ ಮೋಕ್ಷ ಸಿಕ್ಕಲಿ, ಮುಕ್ತನಾಗಲಿ ಅಂತಂದ್ಕೊಳ್ತಾಳೆ. ನಮ್ಮ ಮಂತ್ರಿ ನೆನೆದುದಾಗಲಿ, ಮತ್ತು ರಾಜ್ಯದೊಡೆಯನಾಗಿರತಕ್ಕಂತಹ ವಿಶ್ವಾಮಿತ್ರ ಯಾವತ್ತೂ ಕೀರ್ತಿವಂತನಾಗಿರಲಿ. ಹರಕೆ ನನ್ನನ್ನು ಹೊಡೆ ಹೊಡೆ ಅಂತ ನನ್ನ ಪತಿಯೇ ಆಗಿರತಕ್ಕಂತಹ ಆ ಹರಿಶ್ಚಂದ್ರನನ್ನು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾಳೆ. ಹರಕೆಯನ್ನು ಕೇಳಿ ಹೂವನೆ ಹಾರಿ ಬಿಟ್ಟಿದ್ದಾರೆ.

ಪತ್ನಿಯ ಹರಕೆಯನ್ನ ಕೇಳಿ ಬೆರಗಾಗಿ ಹೋಗಿದ್ದಾನೆ ಹರಿಶ್ಚಂದ್ರ. ತಮ್ಮ ಎಲ್ಲ ಸಂಕಷ್ಟಗಳಿಗೆ ಮೂಲ ಕಾರಣನಾಗಿರತಕ್ಕಂತಹ ವಿಶ್ವಾಮಿತ್ರ ನಿತ್ಯನಾಗಲಿ ಅಂತ ಪ್ರಾರ್ಥಿಸ್ತಾ ಇದ್ದಾಳಲ್ಲ, ಎಂಥ ನೋವು ಕೊಡುತ್ತೆ. ನಿನ್ನೆ ರಾತ್ರಿ ಮಗನ ಮೃತದೇಹವನ್ನ ನೋಡಿದೆ, ಇಂದು ಈ ಪತ್ನಿಯ ಸಾವನ್ನ ನಾನೇ ನೆರವೇರಿಸ್ಬೇಕಲ್ಲ, ನೋವು ಮಾಡ್ಕೊಳ್ತಾ ಇರ್ತಾನೆ. ಏನೇ ಬರಲಿ, ಎಂಥದೇ ಆಗಲಿ, ನನ್ನ ಪರೀಕ್ಷೆ ನಡೆದು ಹೋಗ್ತಾ ಇದೆ. ಆದರೆ ಯಾವುದೇ ಕಾರಣಕ್ಕೂ ಏನೇ ಆದರೂ ಸಹಿಸ್ಕೊಳ್ತೀನಿ ಹೊರತು ಸತ್ಯವನ್ನು ಬಿಟ್ಟಿರತಕ್ಕಂಥವನಲ್ಲ ನಾನು. ಆಕೆಯನ್ನು ಚಂದ್ರಮತಿಯನ್ನು ಕೊಲ್ಲುವುದಕ್ಕೆ ಅನುವಾಗಿದ್ದಾನೆ ಹರಿಶ್ಚಂದ್ರ. ಓಹೋ, ಇವನು ಕೊಂದೇ ಬಿಡ್ತಾನೆ ಅನ್ನತಕ್ಕಂತಹ ಭಾವ ದೂರದಲ್ಲಿ ಇದ್ದಂತಹ ವಿಶ್ವಾಮಿತ್ರನಿಗೆ ಗೊತ್ತಾಗಿದೆ. ಆತ ಆಗ ಓಡ್ ಬಂದು ಹೇಳ್ತಾ ಇದ್ದಾನೆ, ಮನಸ್ಸಿನ ಶಂಕೆಯನ್ನೆಲ್ಲ ಈ ಒಂದು ತಾಕಲಾಟವನ್ನೆಲ್ಲ ಬಿಟ್ಟುಬಿಟ್ಟು ನೀನು ನಾನು ಹೇಳಿದಂತೆ ಕೇಳು, ನನ್ನ ಕುಮಾರಿಯರನ್ನು ಮದುವೆಯಾಗು ಅಂತ ಹೇಳಿದಾಗ, ನಾನು ನೀನೇನು ನನಗೆ ಇದುವರೆಗೆ ಎಲ್ಲವನ್ನ ದಾನ ಮಾಡಿದ್ದೀಯೋ ಅದೆಲ್ಲವನ್ನು ನಿನಗೆ ಹಿಂದಿರುಗಿಸ್ತೇನೆ, ಯಾವುದೇ ಯೋಚನೆ ಇಲ್ಲ. ಮತ್ತೆ ನೀನು ಮೊದಲಿನಂತೆ ಅರಸನಾಗಿ ಬಾಳ್ಬಹುದು, ಆದರೆ ನನ್ನ ಕುಮಾರಿಯರನ್ನು

ಮದುವೆಯಾಗುವಂತ ಕೇಳಿದಾಗ ನಿಜಕ್ಕೂ ಅತ್ಯಂತ ದುಃಖಾನ್ವಿತನಾಗ್ಬಿಡ್ತಾನೆ ಹರಿಶ್ಚಂದ್ರ. ನಾನು ನಿಮ್ಮನ್ನ ಏನೋ ಅಂತ ತಿಳ್ಕೊಂಡಿದ್ದೆ, ಆದ್ರೆ ನಿಮ್ಮ ಇಂಥ ಸಣ್ಣ ಬುದ್ಧಿ ತೋರಿಸ್ಬಿಟ್ರಲ್ಲ.

ಎಲ್ಲಿಂದಲೋ ಆಕಾಶವಾಣಿ ಕೇಳಿ ಬರ್ತಾ ಇದ್ದಾಗ ಮೇಲೆ ನೋಡಿದಾನೆ. ನಿಮ್ಮನ್ನ ಏನೋ ಪ್ರಾತಸ್ಮರಣೀಯರು ಅಂತ ನಾನು ತಿಳ್ಕೊಂಡಿದ್ದೆ. ಆದ್ರೆ ನಿಮ್ಮ ಹಿರಿಯತನಕ್ಕೆ ಈ ಮಾತು ಯೋಗ್ಯವೇ? ನಿಮ್ಮ ಯಾವುದೇ ಆಮಿಷಕ್ಕೂ ನಾನು ಬಲಿಯಾಗೋದಿಲ್ಲ. ನನ್ನ ಐಶ್ವರ್ಯ ಹೋದರೇನು, ರಾಜ್ಯ ಹೋದರೇನು, ನಾನು ರಾಜನಾಗದೇ ಇದ್ದರೇನು, ಯಾವುದಕ್ಕೂ ನಾನು ಜಗ್ಗೋದಿಲ್ಲ. ನನ್ನ ಮಗ ಲೋಹಿತಾಶ್ವ, ಆತನ ಅಸುವಳಿದು ಹೊರಟೋಯ್ತು, ಆದರೂ ನಾನು ಅದಕ್ಕೆ ಜಗ್ಲಿಲ್ಲ. ಈ ಕ್ಷಣದಲ್ಲಿ ನನ್ನ ಪತ್ನಿಯಾದ ಚಂದ್ರಮತಿಯನ್ನು ನಾನು ಕೊಲ್ಲೋದಕ್ಕೆ ಸಿದ್ಧನಾಗಿದ್ದೇನೆ. ಅದರಿಂದ ಯಾವ ಕುಂದು ಉಂಟಾಗೋದಿಲ್ಲ. ಸತ್ಯವನ್ನು ಬಿಟ್ಟಿರ ನೆನೆಸಿದಡೆ ಸಾಕು ಅಷ್ಟೇ. ತಾನು ಹಿಡಿದಂತಹ ಖಡ್ಗವನ್ನ ಒಮ್ಮೆ ಜೋರಾಗಿ ಇನ್ನೇನು ಬೀಸಬೇಕು. ಆ ವೇಳೆಗೆ ಮತ್ತೆ ಹೇಳ್ತಾನೆ.

0: சுரர நிரவி ஜய ஜய ஜய ஜய எனுதிர.
1: ஹரிச்சந்திர ஹொடைத கட்கத ஆ ஹொடைத்தக்கே ಚಂದ್ರಮತಿಯ ಕೊರಳಿನ ನಡುವಿನಿಂದ ವಿಶ್ವನಾಥನಾಗಿರತಕ್ಕಂತಹ ಶಿವ ಮೂಡಿ ಬಂದಿದ್ದಾನೆ ಪಂಚವಕ್ತ್ರನಾಗಿ. ಆದರೆ ಆಗಿನ ಆ ಶಿವನ ರೀತಿ ಹೇಗಿತ್ತು ಅಂತಂದ್ರೆ, ಶಿವನ ಸುಂದರ ದೇಹದ ಅನಾವರಣವನ್ನ ನಮಗೆ ಕಟ್ಟಿಕೊಡ್ತಾ ಇದ್ದಾನೆ ರಾಘವಾಂಕ. ಶಿವನ ಜಟೆಯ ಪ್ರಶಾಂತತೆಯ ಪ್ರತೀಕವಾದ ಚಂದಿರ ಇದ್ದಂತೆ ಶಿವನ ಜಟೆಯಲ್ಲಿ. ಜಟೆಯ ತುದಿಯಲ್ಲಿ ಫಲವಂತಿಕೆಯ ಪ್ರತೀಕವಾದ ಗಂಗೆ, ಫಣೆಯಲ್ಲಿ ಬುದ್ಧಿಯ ದ್ಯೋತಕವಾದ ಅಗ್ನಿ ನೇತ್ರ, ಕೊರಳಿನಲ್ಲಿ ಕುಂಡಲಿನಿ ಶಕ್ತಿಯ ಸಂಕೇತವಾದ ಸರ್ಪ, ಆತನ ಕರಗಳಲ್ಲಿ ಸೃಷ್ಟಿಶಕ್ತಿಯ ಸಂಕೇತವಾದ ಡಮರುಗ, ನಿಗ್ರಹ ಶಕ್ತಿಯ ಸಂಕೇತವಾಗಿರತಕ್ಕಂತಹ ತ್ರಿಶೂಲ ಇತ್ತಂತೆ. ದೇಹದಲ್ಲಿ ಅಹಂಕಾರ ದಮನದ ಪ್ರತೀಕವಾದ ವ್ಯಾಘ್ರ ಚರ್ಮ, ಶಿವನ ದೇಹಕ್ಕೆ ಬಳಿದುಕೊಂಡ ಆ ಪೂಸಿದ ವಿಭೂತಿ ನಿಷ್ಕಳಂಕತೆಯ ಸಂಕೇತ. ಅದೆಲ್ಲಕ್ಕಿಂತಲೂ ಮಿಗಿಲಾಗಿ ಆತನ ಆ ಪ್ರಚಂಡ ಆ ಒಂದು ಕಡೆಯ ಆ ಇದು ರುದ್ರ ಮನೋಹರವಾಗಿರತಕ್ಕಂತಹ ಸಂಕೇತವನ್ನು ಆತ ಕಟ್ಟಿಕೊಡ್ತಾ ಇದ್ದಾನೆ. ಅಂತಹ ಶಿವ ಪ್ರತ್ಯಕ್ಷ ಆದಾಗ ಎಲ್ಲರೂ ಆಶ್ಚರ್ಯಚಕಿತರಾಗಿ ನೋಡ್ತಾ ಇದ್ದಾರೆ. ದಶಭುಜದ ಪುಲಿದೊಗಲಿನ ಆತ ಎಡದಲ್ಲಿ ಗಿರಿಜಯ ನ ಅರ್ಧನಾರೀಶ್ವರನ ತತ್ವಕ್ಕೆ ಸಮೀಪವಾಗಿ ಆ ಗಿರಿಜೆಯನ್ನು ಪಕ್ಕದಲ್ಲಿರಿಸಿಕೊಂಡಂತಹ ಆ ಶಿವ ಎಲ್ಲರಲ್ಲೂ ಎಲ್ಲರಿಗೂ

ಕಾಣಿಸ್ಕೊಂಡಿದ್ದಾನೆ ಅಂತಂದರೆ ಅಲ್ಲಿರತಕ್ಕಂತಹ ದೇವಾನುದೇವತೆಗಳೆಲ್ಲ ಓಂ ನಮ ಶಿವಾಯ ಅನ್ನತಕ್ಕಂತಹ ರೀತಿಯಲ್ಲಿ ಶಿವನಿಗೆ ಹರ ಹರ ಮಹಾದೇವ ಅಂತ ಹೇಳಿ ಜಯಕಾರವನ್ನು ಮಾಡ್ತಾ ಇದ್ದಾರೆ.

ಮುರಾಸುರನನ್ನ ಸಂಹಾರ ಮಾಡಿದಂತಹ ವಿಷ್ಣು ಬಂದಿದ್ದಾನೆ ಪತ್ನಿ ಸಮೇತನಾಗಿ. ಮತ್ತೆ ಅಬ್ಜಾಸನ ಬ್ರಹ್ಮ ಬಂದಿದ್ದಾನೆ ವಾಣಿ ಸಮೇತನಾಗಿ. ದೇವೇಂದ್ರ ಬಂದಿದ್ದಾನೆ ಶಚಿದೇವಿ ಸಮೇತನಾಗಿ. ಅಗಜಾಪಿತ ಪರ್ವತರಾಜ ಬಂದಿದ್ದಾನೆ. ಈಶ್ವರ ಸುತನಾದ ಗಣೇಶ ಬಂದಿದ್ದಾನೆ. ಈರಾರು ರವಿಗಳು ದ್ವಾದಶಾದಿತ್ಯರು ಬಂದಿದ್ದಾರೆ. ಇಕ್ಷುಕೋದಂಡನಾಗಿರ್ತಕ್ಕಂತಹ ಮನ್ಮಥನೂ ಬಂದಿದ್ದಾನೆ. ನವಗ್ರಹಗಳು ಸೂರ್ಯ ಚಂದ್ರರಾದಿಯಾಗಿ ನವಗ್ರಹಗಳೆಲ್ಲ ಒಂದೇ ಎಡೆ ಸೇರಿಬಿಟ್ಟಿದ್ದಾರೆ. ಈ ಐದು ಅವಸರದಳು ಆತನನ್ನು ಆ ಶಿವನ ಸಾಕ್ಷಾತ್ಕಾರವನ್ನು ನೋಡುವ ಅವಸರದಲ್ಲಿ ಅವರು ಇವರು ಅಂತ ಏನು ಹೇಳಬೇಕು. ಸರ್ವ ದೇವರೂ ಸಹ ತಮ್ಮ ತಮ್ಮ ಪತ್ನಿಯರೊಂದಿಗೆ ಧಾವಿಸಿ ಬಂದಿದ್ದಾರೆ ಅನ್ಬೇಕಾದ್ರೆ ಆ ಮಹಾದೇವನ ಆ ಒಂದು ಅಪ್ರತಿಮ ಒಂದು ಸೌಂದರ್ಯದ ಬಗ್ಗೆ ಏನು ಹೇಳಬೇಕು ಅಂತ ಹೇಳ್ತಾ ಇದ್ದಾನೆ ಕವಿ. ಇಷ್ಟೆಲ್ಲ ಆದಮೇಲೆ ಕುಡಿದೌಷಧಂಬಾಯಿಗೆ ನಿಗ್ರಹ ಪರಿಶುದ್ಧ ಸತ್ಯದಂತಹ ಆ ಹರಿಶ್ಚಂದ್ರನ ಆ ಒಂದು ಸತ್ಯದ ಮುಂದೆ ಇನ್ಯಾವುದು ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಸಹ ಆತನ ಸತ್ಯವನ್ನು ನಿರ್ನಾಮ ಮಾಡಿ ಆತನನ್ನು ಸುಳ್ಳನ್ನು ಮಾಡಬೇಕು ಅಂತ ಯೋಚಿಸಿದಂತಹ ವಿಶ್ವಾಮಿತ್ರನಿಗೆ ಈಗ ನೋಡ್ತಾ ಇದ್ದಾನೆ. ಆತನಿಗೂ ಸಹ ಕಡೆಯಲ್ಲಿ ಹರಿಶ್ಚಂದ್ರನಾದರೂ ಶಿವನ ದರ್ಶನವನ್ನು ಮಾಡಿಸಿದ್ದಾನೆ ಅಂತಂದರೆ ಶತ್ರುವಿಗೂ ಮಾಡಿಸಿದ್ದಾನೆ ಅಂತಂದರೆ ಶತ್ರು ಅಂತ ಯೋಚನೆ ಮಾಡ್ತಾ ಇಲ್ಲ ಹರಿಶ್ಚಂದ್ರ, ಗುರುಸ್ವರೂಪದಲ್ಲೇ ನೋಡ್ತಾ ಇದ್ದಾನೆ. ಎಲ್ಲರಿಗೂ ಸಹ ಶಿವನ ಒಂದು ಆ ಒಂದು ಇದನ್ನು ತೋರಿಸ್ತಾನೆ ಅಂತಂದಮೇಲೆ ಇನ್ನೇನು ಹೇಳಬೇಕು. ಆಗ ಯೋಚನೆ ಮಾಡಿದಂತಹ ವಿಶ್ವಾಮಿತ್ರ ವಸಿಷ್ಠರ ಜೊತೆಯಲ್ಲಿ ಅಲ್ಲಿಗೆ ಬಂದು ಹೇಳ್ತಾ ಇದ್ದಾನೆ.

ಆ ಮಹಾದೇವನ ಆ ಒಂದು ರೂಪವನ್ನ ನೋಡ್ತಾ ನೋಡ್ತಾ ಹರಿಶ್ಚಂದ್ರ ತನ್ನ ಭಾವ ಭಕ್ತಿಯಲ್ಲಿ ಮುಳುಗಿ ಹೋಗಿದ್ದಾನೆ. ಆದರೂ ಶಿವನನ್ನ ಪ್ರಶ್ನೆ ಮಾಡ್ತಾ ಇದ್ದಾನೆ. ಚಾಂಡಾಲನಾಗಿ ನಾನು ವೀರಬಾಹುವಿನಲ್ಲಿ ಸ್ಮಶಾನವನ್ನು ಕಾಯ್ತಾ ಇದ್ದಂತಹ, ಹೊಲೆವೇಷವನ್ನು ಹೊತ್ತಂತಹ, ಈ ಸುಡುಗಾಡಿನಲ್ಲಿ ವಾಸಿಸುವಂತಹ, ಈ ಶವಶಿರರ ಅಕ್ಕಿಯನ್ನು ಯಾವುದೇ ರೀತಿಯ ಆಲಸಿಕೆ ಇಲ್ಲದೆ ಅಸಹ್ಯವಿಲ್ಲದಂತೆಯೇ ಉಂಡು ಜೀವಿಸ್ತಾ ಇರತಕ್ಕಂತಹ ನನ್ನ ಬಳಿಗೆ ಪಾವನ ಮೂರ್ತಿಯಾದ ಶಿವ, ನೀವು ಹೇಗೆ ಬಂದ್ರಿ, ಏಕೆ ಬಂದ್ರಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾನೆ. ಜೊತೆಗೆ ವರಪುತ್ರನಾದಂತಹ ನನ್ನ ಮಗನನ್ನ ಕಳೆದುಕೊಂಡು ಆತನನ್ನ ನಾನೇ ನೋಡ್ತಾನೆ.

ಕೃತ. ನನ್ನ ಪತ್ನಿಯಾಗಿರತಕ್ಕಂತಹ ಚಂದ್ರಮತಿಯ ಸಾವಿಗೆ ನಾನೇ ಕಾರಣನಾಗಿ ಇಷ್ಟೆಲ್ಲ ನಾನು ಪಾಪದ ಕೆಲಸವನ್ನು ಮಾಡಿದ್ರೂ ನನ್ನನ್ನು ನೋಡಲಿಕ್ಕಾಗಿ ನೀವು ಬಂದ್ರಲ್ಲ, ಅದು ದೇವಾನುದೇವತೆಗಳ ಸಹಿತವಾಗಿ ನಿಮ್ಮ ಒಂದು ನನ್ನ ಮೇಲಿನ ಅಭಿಮಾನಕ್ಕೆ ನಾನು ಏನೆನ್ನಲ್ಲಿ ತಂದೆ ಅಂತ ಹೇಳ್ತಾ ಆ ಪರಶಿವನ ಪಾದಗಳಲ್ಲಿ ಶರಣಾಗತಿಯ ಪ್ರತೀಕವಾದಂತೆ ಅಡ್ಡ ಬಿದ್ದುಬಿಟ್ಟಿದ್ದಾನೆ ಹರಿಶ್ಚಂದ್ರ. ಆಗ ಶಿವ ಏನು ಹೇಳ್ದ?

0: ಸತ್ಯವಿಲ್ಲದೆ ಶಿವನಿಲ್ಲ, ಶಿವನಿಲ್ಲದೆ ಸತ್ಯವಿಲ್ಲ ಅನ್ನತಕ್ಕಂತಹ ಭಾವದಲ್ಲಿ ನೀನು ಬೆಳ್ಕೊಂಡು ಬಂದಿದೀಯಾ. ನೀನು ಹೇಳ್ತಾ ಇದ್ದೀಯಾ ಹೊಲೆಯನ ವೇಷ ನಾನು ಹೊತ್ತಿದ್ದು ಅಂತ. ಆದರೆ ಹೊಲೆಯನಿಗೆ ನೀನು ಸೇವೆ ಮಾಡಿದೆಯಲ್ಲ, ಅದು ಹೊಲೆಯನ ಸೇವೆಯಲ್ಲ, ಗುರು ಸೇವೆ. ನೀನು ಆ ಹೊಲೆವೇಷವನ್ನು ಹೊತ್ತೆ ಹೊತ್ತೆ ಅಂತಕ್ಕಂತಹ ಭಾವ ಬೇಡ ನಿನಗೆ, ಅದು ಪಾವನ ಪುಣ್ಯವೇಷ. ಸುಡುಗಾಡನ ಕಾದೆ ಅಂತ ಹೇಳ್ತಾ ಇದೆಯಲ್ಲ, ಅದು ಸುಡುಗಾಡಲ್ಲ, ಯಜ್ಞವನ್ನು ರಕ್ಷಿಸುವಂತಹ ಠಾವು. ನೀನು ಅನುದಿನವೂ ನಾನು ಶವದ ಶಿರವನ್ನು, ಶಿರದ ಅಕ್ಕಿಯನ್ನು ಊಟ ಮಾಡಿದ್ದೀನಿ ಅನ್ನತಕ್ಕಂತಹ ಭಾವ ನಿನ್ನದಿದೆಯಲ್ಲ, ಅದಲ್ಲ ಅನಪೇಯ ಚಾಂದ್ರಾಯಣ ವ್ರತ. ಪ್ರಾಯಶ್ಚಿತ್ತಾರ್ಥವಾಗಿ ಮಾಡತಕ್ಕಂತಹ ಆ ವ್ರತಗಳು, ಒಂದು ಪಿಪೀಲಿಕಾ ಚಾಂದ್ರಾಯಣ ಹಾಗೂ ಯವ ಮಧ್ಯ ಚಾಂದ್ರಾಯಣ ಅಂತ ಎರಡು ಚಾಂದ್ರಾಯಣ ವ್ರತಗಳು. ಅದನ್ನು ಮಾಡಿದಂತಹ ಪುಣ್ಯ ನಿನ್ನದು. ಅನ್ಯಾಯವಾಗಿ ಮಗನನ್ನು, ಮಗನ ಶವವನ್ನು ನೋಡದೆ ಅನ್ನತಕ್ಕಂತಹ ಭಾವ, ನಿನ್ನ ಮೋಹವನ್ನು ನೀನು ಕಳ್ಕೊಂಡಿದೀಯಾ ಅಷ್ಟೇ ಅಂತ ಹೇಳ್ತಾ, ಯಾವುದಕ್ಕೂ ಅಂಜಬೇಡ ಹರಿಶ್ಚಂದ್ರ. ನೀನು ಯಾವುದೇ ಕೆಟ್ಟ ಕೆಲಸವನ್ನು ಮಾಡಿಲ್ಲ, ಯಾವುದೇ ಮೈಲಿಗೆಯನ್ನು ನೀನು ಹಾಕ್ಕೊಂಡಿಲ್ಲ ಅನ್ನತಕ್ಕಂತಹ ರೀತಿಯಲ್ಲಿ ಹರಿಶ್ಚಂದ್ರನನ್ನು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಸ್ನೇಹ ಭಾವದಿಂದ ಸಮಾಧಾನಿಸಿದ್ದಾನೆ ಆ ಪರಶಿವ.
1: ಇದುವರೆಗೆ ಕಾವ್ಯ ವಾಚನ ಕೇಳಿದಿರಿ.

ಆಕಾಶವಾಣಿ ಬೆಂಗಳೂರು. ಸಮಯ 3:05. ನಮ್ಮ ಮುಂದಿನ ಕಾರ್ಯಕ್ರಮ ಗುಲ್ಮಹರ್ ಹಿಂದಿ ಚಿತ್ರಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಸರ್ಕಸ್ ಚಿತ್ರದ ಗೀತೆ. ಹಾಡಿದ್ದಾರೆ ಪಾಪಾನ್ ಹಾಗೂ ಶ್ರೇಯಾ ಘೋಷಾಲ್. ಕುಮಾರ್ ಅವರ ಸಾಹಿತ್ಯಕ್ಕೆ ದೇವಿ ಶ್ರೀಪ್ರಸಾದ್ ಅವರ ಸಂಗೀತ ನಿರ್ದೇಶನ.

ಮುಂದಿನ ಗೀತೆ ವಾರ್ ಚಿತ್ರದ್ದು. ಹಾಡಿದ್ದಾರೆ ಹರ್ಜಿತ್ ಸಿಂಗ್ ಹಾಗೂ ಶಿಲ್ಪಾ ರಾವ್. ಸಾಹಿತ್ಯ ಕುಮಾರ್, ಸಂಗೀತ ವಿಶಾಲ್ ಮತ್ತು ಶೇಖರ್.

ಗುಲ್ಮೊಹರ್ ಕಾರ್ಯಕ್ರಮದ ಮುಂದಿನ ಗೀತೆ ಶ್ರೀಕಾಂತ್ ಚಿತ್ರದಿಂದ ಮೂಡಿಬರಲಿದೆ. ಹಾಡಿದ್ದಾರೆ ಸಚೇತ್ ಟಂಡನ್ ಹಾಗೂ ಪರಂಪರಾ ಟಂಡನ್. ಸಾಹಿತ್ಯ ಯೋಗೇಶ್ ದುಬೆ, ಸಂಗೀತ ಸಚೇತ್ ಹಾಗೂ ಪರಂಪರಾ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.
2: ಇದು ಆಕಾಶವಾಣಿ ಬೆಂಗಳೂರು. ಸಮಯ 3:25:58. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗುಲ್ಮಹರ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಮುಂದಿನ ಗೀತೆ ಬಾಗಿಟು ಚಿತ್ರದ್ದು. ಹಾಡಿದ್ದಾರೆ ಅಂಕಿತ್ ತಿವಾರಿ ಹಾಗೂ ಶ್ರುತಿ ಪಾಠಕ್, ಸಾಹಿತ್ಯ ಕುಮಾರ್, ಸಂಗೀತ ಗೌರವ್ ರೋಷಿನ್.

ಹರ್ಷದೀಪ್ ಹಾಗೂ ಹರ್ಜಿತ್ ಸಿಂಗ್ ಅವರ ಧ್ವನಿಗಳಲ್ಲಿ ಕೇಳಿ ಯಹ್ ಜವಾನಿ ಹೈ ದಿವಾನಿ ಚಿತ್ರದ ಗೀತೆ. ಅಮಿತಾಭ್ ಭಟ್ಟಾಚಾರ್ಯ ಅವರ ಸಾಹಿತ್ಯಕ್ಕೆ ಪ್ರೀತಮ್ ಅವರ ಸಂಗೀತ ನಿರ್ದೇಶನ.

ಗುಲ್ಮೊಹರ್ ಕಾರ್ಯಕ್ರಮದ ಮುಂದಿನ ಗೀತೆ ಹೀರೋ ಪಾಂಟಿ 2 ಚಿತ್ರದ್ದು. ಹಾಡಿದ್ದಾರೆ ಎಆರ್ ರೆಹಮಾನ್ ಹಾಗೂ ಹಿರಾಲ್ ವಿರಾದಿಯಾ. ಸಾಹಿತ್ಯ ಮೆಹಬೂಬ್, ಸಂಗೀತ ಎಆರ್ ರೆಹಮಾನ್.

ಪ್ರತಿಭಾ ಸಿಂಗ್ ಬಾಘೆಲ್ ಅವರ ಧ್ವನಿಯಲ್ಲಿ ಮೂಡಿಬರಲಿದೆ. ಫೌಜಿ ಕಾಲಿಂಗ್ ಚಿತ್ರದ ಗೀತೆ, ರಾಜೇಶ್ ಮಂಥನ್ ಅವರ ಸಾಹಿತ್ಯಕ್ಕೆ ವಿಜಯ್ ವರ್ಮಾ ಅವರ ಸಂಗೀತ ನಿರ್ದೇಶನವಿದೆ.

ಇದುವರೆಗೆ ಅರ್ಜಿತ್ ಸಿಂಗ್, ನೇಹಾ ಕಕ್ಕರ್ ಹಾಗೂ ಮೀಟ್ ಬ್ರೋಸ್ ಅವರ ಧ್ವನಿಗಳಲ್ಲಿ ರಾಪ್ತಾ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಕುಮಾರ್ ಅವರ ಸಾಹಿತ್ಯ ಹಾಗೂ ಪ್ರೀತಮ್ ಅವರ ಸಂಗೀತ ನಿರ್ದೇಶನ ಈ ಗೀತೆಗಿತ್ತು. ಈಗ ಕೇಳಿ ಶಿಮ್ಲಾ ಮಿರ್ಚಿ ಚಿತ್ರದ ಗೀತೆ, ಹಾಡಿದ್ದಾರೆ ಮೀಟ್ ಬ್ರೋಸ್, ಅಂಜಾನ್ ಫೀಟ್ ಯಾಸಿರ್ ದೇಸಾಯಿ ಹಾಗೂ ಖುಷ್ಬು ಗ್ರೇವಾಲ್. ಸಾಹಿತ್ಯ ಕುಮಾರ್, ಸಂಗೀತ ಮೀಟ್ ಬ್ರೋಸ್ ಅಜಾನ್.

ಮುಂದಿನ ಗೀತೆ ತಾರಾ ವರ್ಸಸ್ ಬಿಲಾಲ್ ಚಿತ್ರದ್ದು. ಹಾಡಿದ್ದಾರೆ ಮಾಸ್ಟರ್ ಸಲೀಂ ಹಾಗೂ ಫರೀದ್ ಕೋಟ್. ಮನನ್ ಭಾರದ್ವಾಜ್ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

ಇದುವರೆಗೂ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗುಲ್ಮೊಹರ್ ಕಾರ್ಯಕ್ರಮಗಳನ್ನು ಆಲಿಸಿದಿರಿ. ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್ಗಳು. ಈಗ ನಿಲಯದಿಂದ ಇಂದು ಸಂಜೆ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇಂದು ಸಂಜೆ 5:30 ಗಿರ್ಮಿಟ್ 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿ ಕೆ ಸುಮತಿ. 6:30 ವಿಜ್ಞಾನದ ಮುನ್ನಡೆ ಡಾಕ್ಟರ್ ದೀಪಾ ಎಂಬಿ ಅವರಿಂದ. 6:51 ಕೃಷಿ ರಂಗ. ಮುಂಗಾರು ಆರಂಭಕ್ಕೂ ಮೊದಲು ಜಾನುವಾರುಗಳಿಗೆ ತೆಗೆದುಕೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳ ಕುರಿತು ಬಿಎಂ ಚಂದ್ರನಾಯಕ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ನಂತರ ಚಿಕ್ಕನಾಯಕನಹಳ್ಳಿ ತಾಲೂಕು ಹೆಸರಹಳ್ಳಿಯ ಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ ಕೇಳುವಿರಿ. 7:45 ಕನ್ನಡದಲ್ಲಿ ಭಾಷಣ. ಕನ್ನಡ ಸಾಹಿತ್ಯದಲ್ಲಿ ಗಾಂಧೀಜಿ, ಈ ಕುರಿತು ಅಹಮದ್ ಹಗರೆ ಅವರಿಂದ ಭಾಷಣ. ಕಾರ್ಯಕ್ರಮ ಹಾಸನ ಕೇಂದ್ರದ ಕೊಡುಗೆ. ಎಂಟು ಪ್ರಾಯೋಜಿತ ಕಾರ್ಯಕ್ರಮ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಣಿಪಾಲ್ನ 33ನೇ ಘಟಿಕೋತ್ಸವದ ಬಾನುಲಿ ವರದಿ. ಪ್ರಾಯೋಜಕರು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಣಿಪಾಲ್. ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ. 8:15 ಸಿರಿಗಂಧ. ಎಸ್ ಕೃತಿಕಾ ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 9:30 ರಾಷ್ಟ್ರೀಯ ನಾಟಕ ಕೆಲವು ಕ್ಷಣದ ಸಿಂಧೂರ. ಮೂಲ ಪ್ರಭಾತ ಸಿಂಹಪಾಲಿ, ಬಾನುಲಿಗೆ ಅಳವಡಿಸಿದವರು ವಿನೋದ್ ಕುಮಾರ್, ಕನ್ನಡಕ್ಕೆ ಶ್ರೀನಿವಾಸ ಪ್ರಸಾದ್, ನಿರ್ಮಾಣ ಎಸ್ಆರ್ ಭಟ್. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ರವಿವಾಸರೀಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ.

ವಿವೇಕ್ ಸೋನಾರ್ ಅವರ ಕೊಳಲು ವಾದನ ಕಾರ್ಯಕ್ರಮ ಮುಂಬೈ ಕೇಂದ್ರದ ಕೊಡುಗೆ. ಇದುವರೆಗೂ ನಮ್ಮ ನಿಲಯದಿಂದ ಇಂದು ಸಂಜೆ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದುವರೆಗೂ ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳಲ್ಲಿ ಹಾಗೂ DRM ತರಂಗಾಂತರ 603 ಕಿಲೋ ಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಆಲಿಸಿದಿರಿ. ಈಗ ಸಮಯ 4:03. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಮತ್ತೆ ಸಂಜೆ ಪ್ರಸಾರದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ ಹೇಳ್ತಾ ಇರೋದು ನಿಮ್ಮ ಬಾನುಲಿ ಗೆಳತಿ ಗೀತಾ ನಂದೀಶ್.

ಮ್ಯೂಸಿಕಲ್ ಯಾರ್ಸ್, ಇದು ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನಬಿಲು 101.3. ಗುಲ್ಮಹೋರ್ ಹಿಂದಿ ಗೀತೆಗಳ ಜೊತೆ ಜೊತೆಗೆ ಒಂದಷ್ಟು ಮಾತುಕತೆಯಲ್ಲಿ ನಿಮ್ ಜೊತೆಯಲ್ಲಿ ನಾನಿರ್ತೀನಿ ಮಾಧು ಚೈತ್ರ. ಕೇಳ್ತಾ ಇರಿ, ಇದು ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನಬಿಲು 101.3.

ನಾಲ್ಕು ಗಂಟೆ 18 ನಿಮಿಷಗಳು ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಗುಲ್ಮೊಹರಲ್ಲಿ ಹಿಂದಿ ಗೀತೆಗಳ ಜೊತೆಗೆ ಸಾಕ್ತಾ ಇದೀವಿ. ಒಂದಷ್ಟು ಮಾತುಕತೆ ಅನ್ನದಾದ್ರೆ ಕೋಪ ಯಾರಿಗೆ ಬರಲ್ಲ ಹೇಳಿ? ಕೋಪ ಪ್ರತಿನಿತ್ಯ ಎಲ್ಲರ ಬಾಳಲ್ಲೂ ಒಂದ ಇಲ್ಲ ಇನ್ನೊಂದು ಕಾರಣಕ್ಕೆ ಕಾಣಿಸ್ಕೊಳ್ತಾನೆ ಇರುತ್ತೆ. ಫ್ರೆಂಡ್ಸ್ ಮಧ್ಯ ಇರಬಹುದು, ಅಪ್ಪ ಮಗನ ಮಧ್ಯ ಇರಬಹುದು, ಅಮ್ಮ ಮಗಳ ಮಧ್ಯ ಇರಬಹುದು, ಗಂಡ ಹೆಂಡತಿ ಮಧ್ಯ ಇರಬಹುದು, ಅಕ್ಕ ತಮ್ಮನ ಮಧ್ಯ ಇರಬಹುದು, ಅಕ್ಕ ತಂಗಿ, ಹೀಗೆ ಎಂಥ ಮಧುರ ಸಂಬಂಧನೇ ಇದ್ರೂ ಸಹ ಈ ಕೋಪ ಸಂಬಂಧಗಳ ಮಧ್ಯದಲ್ಲಿ ಒಂದಿಲ್ಲ ಒಂದು ಬಾರಿ ಬಂದೇ ಬರುತ್ತೆ, ಸುಳದೇ ಸುಳಿಯುತ್ತೆ. ಇಂತಹ ವಿಚಿತ್ರ ಅಂದ್ರೆ ಇದಕ್ಕೆ ಇಂಥದ್ದೇ ಕಾರಣ ಅಂತ ಏನೂ ಇರಬೇಕಾಗಿಲ್ಲ. ಸಾಕಷ್ಟು ಜನ ಕೋಪಕ್ಕೆ ನಿರ್ದಿಷ್ಟ ಕಾರಣನೇ ಇರಲ್ಲ, ಕಾರಣ ಇಲ್ಲದೆ ಕೋಪಿಸ್ಕೊಂಡು ವಾತಾವರಣನ ಕೆರಡ್ಸೋರು ಕೂಡ ತುಂಬಾ ಜನ ಇರ್ತಾರೆ. ಹೀಗೆ ಕೋಪದ ಬಗ್ಗೆ ಒಂದಷ್ಟು ಮಾತುಕತೆ ನಾವು ಮಾಡ್ತೀವಿ ಈ ಸಮಯದಲ್ಲಿ. ಕೇಳ್ತಾ ಇರಿ, ಇದು ಕನ್ನಡ ಕಾಮನಬಿಲ್ಲು 101.3.

ಸಂಜಾ 4:38 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3. ಮಕ್ಕಳು ಕೆಲಸ ಅಂತ ಕೆಲಸದ ಒತ್ತಡದಲ್ಲಿ ದೂರದ ಊರಿಗೆ ಹೋದಾಗ ಅಪ್ಪ ಅಮ್ಮನಿಗೆ ರೆಸ್ಪಾಂಡ್ ಮಾಡದೇ ಇದ್ರೆ ಅಪ್ಪ ಅಮ್ಮನಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಹೀಗೆ ಕೋಪಕ್ಕೆ ಕಾರಣ ಇರಲೇಬೇಕು ಅಂತ ಏನಿಲ್ಲ. ಈ ಕೋಪ ಎಲ್ಲರ ಬಾಳಲ್ಲೂ ಒಂದಿಲ್ಲ ಒಂದು ರೀತಿಲಿ ಕಾಣಿಸ್ಕೊಳ್ತಾನೆ ಇರುತ್ತೆ. ಸುಮ್ ಸುಮ್ನೆ ಬರೋ ಮನಸ್ಸುಗಳಿಗೆ ಕಾರಣ ಇರಲೇಬೇಕು ಅಂತನೂ ಖಂಡಿತವಾಗ್ಲೂ ಏನೂ ಇಲ್ಲ ರೀ. ಈ ಮನಸ್ಸನ್ನ ಕೋಪದ ಕೂಸು ಅಂತ ಅಂತಾರೆ. ಕೆಲವು ಸಲ ಈ ಮನಸ್ಸು ಒಂದೆರಡು ದಿನಗಳಲ್ಲಿ ಕರಗೋಗಿ ಮತ್ತೆ ಸಂಬಂಧಗಳು ಮುಂದುವರಿಯುತ್ತೆ. ಇನ್ನೊಂದು ವಿಷಯ ಏನು ಗೊತ್ತಾ, ಈ ಕೋಪ ಕಾಣಿಸ್ಕೊಳ್ಳೋದು ಅಲ್ಲಿ ಪ್ರೀತಿ ಇದ್ದಾಗ, ಆತ್ಮೀಯತೆ ಇದ್ದಾಗ ಮಾತ್ರ. ಆತ್ಮೀಯರಲ್ಲಿ, ಪ್ರೀತಿ ಪಾತ್ರರಲ್ಲಿ ಮಾತ್ರ ಈ ಕೋಪ ಕಾಣಿಸ್ಕೊಳ್ಳುತ್ತೆ. ಕೋಪದ ಮೂಲ ಉದ್ದೇಶ ಒಬ್ಬರನ್ನ ಇನ್ನೊಬ್ಬರನ್ನ ಹತ್ರ ತರೋದು ನಿಜ ಅಂತ ಹೇಳ್ಬೋದು. ಕೋಪಕ್ಕೆ ಎರಡು ಹೃದಯಗಳನ್ನ ಹತ್ರ ತರೋ ಶಕ್ತಿ ಕೂಡ ಇದೆ ಅಂತಾರೆ ಬಲ್ಲವರು. ಏನೇ ಇರಲಿ, ಯಾವುದೇ ಕೋಪ ಇರಬಹುದು, ಅದಕ್ಕೆ ಬೇಗ ಪರಿಹಾರ ಕಂಡುಕೊಂಡು ಅದನ್ನ ಬೆಳೆಯೋಕೆ ಬಿಡದೆ ಅಲ್ಲಿಗೆ ಅಂತ್ಯಗೊಳಿಸಿ ಸಂಬಂಧಗಳ ಮುನ್ನಡೆಗೆ ಚಾಲನೆ ನಾವು ಕೊಡಲೇಬೇಕು. ಇಲ್ಲದೇ ಇದ್ರೆ ಅದು ಕಾಲದ ಗತಿಯಲ್ಲಿ ಬಲವಾಗ್ತಾ ಸಂಬಂಧಗಳನ್ನ ಬಲಿ ತಗೊಳ್ಳೋದ್ರಲ್ಲಿ ಖಂಡಿತವಾಗ್ಲೂ ಸಂದೇಹನೇ ಇಲ್ಲ. ನಿಜ ಹೇಳ್ಬೇಕಂದ್ರೆ ಅಂದ್ರೆ ಒಂಥರ ವೀಕ್ ಮನಸ್ಸುಗಳು ಅಂತ ಹೇಳ್ತಾರಲ್ಲ, ಅಶಕ್ತ ಮನಸ್ಸುಗಳು, ಆ ಮನಸ್ಸುಗಳು ಮನಸ್ಸನ್ನ ದೊಡ್ಡದಾಗಿಸ್ಕೊಂಡು ಅನಾಹುತಗಳನ್ನ ತಂದುಕೊಂಡ ಪ್ರಸಂಗಗಳನ್ನೂ ಕೂಡ ನಾವು ಪ್ರತಿನಿತ್ಯ ಕಾಣ್ತಾನೆ ಇರ್ತೀವಿ. ಆದ್ರಿಂದ ಮನಸ್ಸು ಕಡಿಮೆ ಮಾಡ್ಕೊಳ್ಳೋಣ, ಸಂತೋಷವಾಗಿ ಇರೋದನ್ನ ಬದುಕೋದನ್ನ ಕಲಿಯೋಣ ಅಂತ ಹೇಳ್ತಾ ನೀವು ಕೇಳ್ತಾ ಇರೋದು ಕನ್ನಡ ಕಾಮನವಿಲ್ಲು 101.3. ಸಮಯ ಸರಿಯಾಗಿ 4:40 ನಿಮ್ ಜೊತೆಯಾಗಿರೋದು ನಾನು ಮಾಧು ಚೈತ್ರಾ.

ಸಮಯ 4:54 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಮುನಿಸು, ಕೋಪದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಕೋಪ ನಮ್ಮ ಬದುಕಿಗೆ ಮಾರಕ ಆಗ್ಬಿಡ್ಬಾರ್ದು. ಮುನಿಸು, ಕೋಪದ ಮಾತು ಸಹ ಕೋಪದ ಬೆನ್ನಲ್ಲೇನೆ ಬಂದರೂ ಅದರ ಕಾರಣಗಳನ್ನು ಏನು ಅಂತ ನೋಡಿಕೊಂಡು ಗೊತ್ತಿದ್ದು ಅರ್ಥ ಸಂಬಂಧಗಳನ್ನು ಇನ್ನಷ್ಟು ಗಟ್ಟಿ ಮಾಡಿಕೊಳ್ಬೇಕು. ಆ ಕೋಪ ಮುನಿಸು ಅನ್ನೋದು ಮಾರಕ ಆದರೆ ಮೊದಲೇ ಅದನ್ನು ಅರಿತು ಸರಿ ಮಾಡಿಕೊಂಡಾಗ ಬದುಕು ಸುಂದರವಾಗತ್ತೆ ಅಂತ ಹೇಳಬಹುದು. ಹೌದು, ನಿಜ. ನಮ್ಮ ಸುತ್ತಮುತ್ತನೇ ಇರ್ತಾರೆ ತುಂಬ ನಮ್ಮದೇ ನಡಿಬೇಕು ಅಂತ ಕೋಪ ಮಾಡ್ಕೊಳ್ಳೋರು ಇರ್ತಾರೆ. ಫ್ರೆಂಡ್ಸು, ಕೊಲೀಗ್ಸ್ ಅನ್ನೋ ಹೆಸರಲ್ಲೂ ಇರ್ತಾರೆ ಅಂತಲೂ ಹೇಳ್ತಾ ಇದ್ದಾರೆ ನಮ್ಮ ಕೇಳುಗರು. ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು 101.3. ಕೋಪನ ಬಿಡಿ, ಹ್ಯಾಪಿಯಾಗಿರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಮಮತಾ ಕಾರ್ಯಕ್ರಮವನ್ನು ಮುಂದುವರಿಸೋಕೆ ಜೊತೆಯಾಗ್ತಾಳೆ. ಕೇಳ್ತಾ ಇರಿ, ಇದು ಕನ್ನಡ ಕಾಮನಬಿಲ್ಲು 101.3. ನಿಮ್ಮ ಜೊತೆಯಾಗಿದ್ದು ನಾನು ಮಾಧು ಚೈತ್ರಾ.

101.8 ಮೆಗಾಹರ್ಟ್ಸ್ ಕಂಪನಗಳಲ್ಲಿ ಆಕಾಶವಾಣಿ ವಿಜಯಪುರ ಕೇಂದ್ರ. ಈಗ ಸಮಯ ಸರಿಯಾಗಿ 5 ಗಂಟೆ ಆಗ್ತಾ ಇದೆ. ಸ್ನೇಹಿತರೆ, ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಉಲಿ ನಲಿ ನೇರ ಫೋನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೊಂದಿಗೆ ಮಾತನಾಡಬೇಕಾದರೆ ಕರೆ ಮಾಡಬೇಕಂಥ ದೂರವಾಣಿ ಸಂಖ್ಯೆಗಳು 2703400 ಇನ್ನೊಂದು ಸಂಖ್ಯೆ 2703350. ಹೊರಗಿನಿಂದ ಕರೆ ಮಾಡುವವರು ಬಳಸಬೇಕಂತ ಎಸ್ ಟಿ ಡಿ ಕೋಡ್ ಸಂಖ್ಯೆ 08352.

0: ಸ್ನೇಹಿತರೆ, ಇವತ್ತು ಮೇ 17 ತಾರೀಕು. ಅಂದರೆ ಇವತ್ತು ವಿಶೇಷವಾಗಿ ವಿಶ್ವ ಅಧಿಕ ರಕ್ತದೊತ್ತಡದ ದಿನ, ಅದೇ ರೀತಿಯಾಗಿ ವಿಶ್ವ ದೂರ ಸಂಪರ್ಕ ದಿನ ಮತ್ತು ಸಶಸ್ತ್ರ ಪಡೆಗಳ ದಿನ. ಇವತ್ತಿನ ವಿಷಯ ವಿಶ್ವ ಅಧಿಕ ರಕ್ತದೊತ್ತಡ, ಅಂದರೆ ಬ್ಲಡ್ ಪ್ರೆಷರ್. ಇದು ಯಾವ ರೀತಿ, ಯಾವ್ಯಾವ ಕಾರಣಕ್ಕೋಸ್ಕರ ಹೆಚ್ಚಾಗುತ್ತೆ, ಮತ್ತು ಅದನ್ನು ಯಾವ ರೀತಿ ನಾವು ನಿಯಮಿತವಾಗಿ ಚೆಕ್ ಮಾಡ್ಕೋಬೇಕು. ಹಲವಾರು ಕಾರಣಗಳಿರ್ಬೋದು, ಕೆಲಸದ ಒತ್ತಡ ಇರ್ಬೋದು, ಆಮೇಲೆ ಮನೆಯ ಸಮಸ್ಯೆ ಇರ್ಬೋದು, ಹಿಂಗೆ ಬೇರೆ ಬೇರೆ ಕಾರಣಗಳಿಂದ ಬ್ಲಡ್ ಪ್ರೆಷರ್ಗಳು ಬರ್ತವೆ. ಆಮೇಲೆ ವ್ಯಾಯಾಮ, ಈ ರೀತಿ ಹಲವಾರು ರೀತಿಯ ಕಾರಣಗಳಿಂದ ಬ್ಲಡ್ ಪ್ರೆಷರ್, ಅಂದರೆ ಬಿ ಪಿ ಹೆಚ್ಚಾಗೋ ರೀತಿ ಹೆಚ್ಚಾಗ್ತಿರ್ತದೆ. ಈ ವಿಷಯದ ಬಗ್ಗೆ ನಾವು ಮಾತಾಡೋಣ ಬನ್ನಿ. ಹಾಗಾದರೆ ನಮ್ಮ ಕಾರ್ಯಕ್ರಮದ ಮೊದಲ ಕರೆ ಯಾರು ಮಾಡಿದ್ರೆ ಅಂತ ನೋಡೋಣ. ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ.
1: ಹಲೋ ಸರ್, ನಾನು ವಿಜಯಪುರದಿಂದ ಸುಧೀಂದ್ರ ಜಗತಿ ಅಂತ ಮಾತಾಡ್ತಾ ಇರೋದು.
0: ನಮಸ್ತೆ ಸುಧೀಂದ್ರ ಜಗತಿ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ.
1: ನಮಸ್ಕಾರ ಸರ್.
0: ನನ್ನ ಧ್ವನಿ ಕೇಳಿಸ್ತಾ ಇದೆ ತಮಗೆ?
1: ಕೇಳಿಸ್ತಾ ಇದೆ. ಇವತ್ತು ವಿಶ್ವ ದೂರ ಸಂಪರ್ಕ ದಿನ.
0: ಹೌದು, ನಾವು ವಿಶೇಷವಾಗಿ ಇವತ್ತಿನ ವಿಷಯ ಅಂದ್ರೆ ವಿಶ್ವ ಅಧಿಕ ರಕ್ತದೊತ್ತಡ, ಅಂದ್ರೆ ಬ್ಲಡ್ ಪ್ರೆಷರ್ ಬಗ್ಗೆ ಮಾತಾಡ್ತಾ ಇದ್ದೀವಿ
1: ಮತ್ತು ಶಸ್ತ್ರಾಗಾರರ.
0: ಹೌದು.
1: ಇವತ್ತು ವಿಶ್ವ ದೂರ ಸಂಪರ್ಕ ದಿನ ಅಂತಂದ್ರೆ ಈ ದೂರ ಸಂಪರ್ಕದಿಂದ ಇಡೀ ಜಗತ್ತನ್ನೇ ನಾವು ಒಂದು ಮಾಡುವಂತಹ ಒಂದು ದಿನ ಇವತ್ತು. ನಾವು ಈ ಒಂದು ಊರಿನಲ್ಲಿದ್ದು ಬೇರೆ ದೇಶದ ಜೊತೆಗೆ ನೇರವಾಗಿ ನಾವು ಸಂಭಾಷಣೆಯನ್ನ ಮಾಡಬಹುದು ಫೋನ್ ಮುಖಾಂತರ. ಈಗ ದೂರ ಸಂಪರ್ಕ ಅನುಕೂಲ ಒಬ್ಬ ವ್ಯಕ್ತಿಗಳ ನಡುವಿನ ಸಂಬಂಧವನ್ನ ಏರ್ಪಡಿಸುವುದೇ ದೂರ ಸಂಪರ್ಕದ ಇಲಾಖೆ. ಮುಂಚೆ ನಾವು ಎಷ್ಟಿಡೀ ಬೂತಿಗೆ ಹೋಗಿ ಫೋನ್ಗಳನ್ನ ಮಾಡ್ತಿದ್ವಿ.
0: ಹೌದೌದು.
1: ಈಗ ಎಲ್ಲರ ಕೈಯಲ್ಲೂ ಮೊಬೈಲ್ ಬಂದಿದೆ ಸರ್. ಈಗ ಒಂದು ಇಡೀ ವಿಶ್ವದ ಜನತೆಯನ್ನ ಒಂದಾಗಿ ಮಾಡುವುದೇ ಫೋನ್.
0: ಎಷ್ಟೇ ದೂರ ಇದ್ರೂ
1: ರಕ್ತದ ಒತ್ತಡ, ನಾವು ಹೆಚ್ಚು ಟೆನ್ಷನ್ ಮಾಡ್ಕೋಬಾರ್ದು ಸರ್. ನಾವು ಯಾವುದೇ ವಿಷಯವನ್ನ ಸರಳವಾಗಿ ತಗೋಬೇಕು. ಒಳ್ಳೆ ವಿಷಯ

0: ಇವನ್ನ ಕೇಳಿ ಮತ್ತೆ ನಾವು ದುಃಖದ ವಿಷಯವನ್ನ ಕೇಳಿ ಸಮಾನವಾಗಿ ತಗೊಂಡ್ರೆ ನಮ್ಮ ಆರೋಗ್ಯವನ್ನ ನಾವು ಕಾಪಾಡ್ಕೋಬಹುದು.
1: ಅಂದ್ರೆ ಜೀವನ ಅಂದ್ರೆ ಏರಿಳಿತಗಳು ಇದ್ದೇ ಇರ್ತದೆ ಜೀವನದಲ್ಲಿ, ಎರಡನ್ನ ಸಮನಾಗಿ ಹೋಗುವ ತೆಗೆದುಕೊಂಡು ಹೋಗುವಂತ ಒಂದು ಮನಸ್ಥಿತಿ ಇರಬೇಕು.
0: ಹಗಲು ರಾತ್ರಿ ಹೇಗ್ ಬರುತ್ತೆ ಸರ್, ಹಾಗೆ ಸುಖ ದುಃಖವನ್ನು ಸಮಾನವಾಗಿ ತಗೋಬೇಕು.
1: ಓಕೆ,
0: ಮತ್ತೆ ಯಾವ್ದು ನಾವು ಟೆನ್ಷನ್ ಮಾಡ್ಕೋಬಹುದು, ಆಗೋದು ಆಗಿ ಆಗುತ್ತೆ. ಯಾವ್ದು ತಪ್ಪಲ್ಲ, ದೇವರ ಆಟ ವಿಧಿ ಆಟ ತಪ್ಪಲ್ಲ.
1: ಹೌದೌದು,
0: ನಮ್ಮ ಆರೋಗ್ಯವನ್ನ ನಾವು ಹಾಳು ಮಾಡ್ಕೋಬಾರ್ದು. ಅದೇ ಸಂಪತ್ತುಗಳಲ್ಲಿ ಆರೋಗ್ಯ ಸಂಪತ್ತು ಹೆಚ್ಚು
1: ಮುಖ್ಯವಾದದ್ದು.
0: ಅಂತಂದ್ರೆ ನಾವು ನಮ್ಮ ದೇಶದ ರಕ್ಷಣೆಗಾಗಿ ಸೈನಿಕರು ಶಸ್ತ್ರವನ್ನ ಸಂಗ್ರಹಣೆ ಮಾಡ್ತಾರೆ, ಅಂದ್ರೆ ಒಂದು ಒಳ್ಳೆ ಉಪಯೋಗಕ್ಕೆ ಬೆಳೆಸ್ತಾರೆ ಅವರು. ಬೇರೆ ಬೇರೆ ದೇಶದ ಜೊತೆ ಯುದ್ಧ ಮಾಡ್ಬೇಕಾದ್ರೆ ಬಳಸ್ತಾರೆ, ಹಾಗೆ ಶಸ್ತ್ರವನ್ನ ಸಂಗ್ರಹಣೆ ಮಾಡಿ ಇಟ್ಕೋತಾರೆ. ಹೇಳ್ಬಹುದು ಸೈನಿಕರಿಗೂ ಕೂಡ ನಾವು ಒಂದು ನಮಸ್ಕಾರ ಅಂತ ತಿಳಿಸ್ಬೋದು. ಇವತ್ತು
1: ತುಂಬಾ ಒಳ್ಳೆ ಮಾತನ್ನ ಹೇಳಿದ್ರಿ ಸುಧೀಂದ್ರ ಕುಲಕರ್ಣಿ ಅವರೇ, ಕರೆ ಮಾಡಿದ ಧನ್ಯವಾದಗಳು.
0: ಸುಧೀಂದ್ರ ಜಕಾತಿ ಅವರು,
1: ಸುಧೀಂದ್ರ ಜಕಾತಿ ಅವರೇ, ಕರೆ ಮಾಡಿದ ಧನ್ಯವಾದಗಳು.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು,
1: ಧನ್ಯವಾದ. ವಿಶ್ವ ದೂರ ಸಂಪರ್ಕ ದಿನದ ಬಗ್ಗೆ ಮತ್ತೆ ಅಧಿಕ ರಕ್ತದೊತ್ತಡದ ಬಗ್ಗೆ ತುಂಬಾ ಚೆನ್ನಾಗಿ ನಮ್ಮ ಸುಧೀಂದ್ರ ಜಕಾತಿ ಅವರು ಮಾತನ್ನ ನಮ್ಮದೊಂದಿಗೆ ಹಂಚಿಕೊಂಡ್ರು. ಅದೇ ರೀತಿಯಾಗಿ ರಕ್ತದೊತ್ತಡ ಅಂದರೆ ಬ್ಲಡ್ ಪ್ರೆಷರ್, ಹೃದಯವು ರಕ್ತವನ್ನು ಪಂಪ್ ಮಾಡಾಗ ರಕ್ತನಾಳಗಳ ಗೋಡೆಗಳ ಮೇಲೆ ಬೀಳುವ ಒತ್ತಡವನ್ನು ನಾವು ಬ್ಲಡ್ ಪ್ರೆಷರ್ ಅಂತ ಕರಿತೀವಿ, ಅಥವಾ ರಕ್ತದೊತ್ತಡ. ಸಾಮಾನ್ಯವಾಗಿ ಬಿ ಪಿ ಎಷ್ಟು ಇರಬೇಕು ಅಂದರೆ 120-80 mmHg ಇರಬೇಕು. 140-90 ಇತ್ತಂದರೆ ಅದು ಅಧಿಕ ರಕ್ತದೊತ್ತಡ ಅಂತ ನಾವು ಹೇಳ್ಬೋದು. ಬಿ ಪಿ ಹೆಚ್ಚಾಗಲು ಹಲವಾರು ಕಾರಣಗಳಿದ್ದಾವೆ, ಅವು ಯಾವ ಅನ್ನೋದನ್ನು ನಮ್ಮ ಕೇಳುಗರು ಇವತ್ತಿನ ವಿಷಯ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮದ ಮುಂದಿನ ಕರೆ. ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ.
2: ಸರ್ ನಮಸ್ಕಾರ.
1: ನಮಸ್ತೆ, ಹೇಳಿ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡಿದ್ರ?
2: ಸುರಿಗೇಡಿಂದ ಬಸವರಾಜ್ ಉಡ್ಚಾನ್ ಸರ್.
1: ಬಸವರಾಜ್ ಉಡ್ಚಾನ್ ಅವರು, ಇವತ್ತಿನ ವಿಷಯ ಗೊತ್ತಾಯ್ತು?
2: ಹೌದು ಸರ್.
1: ಅದೇ ಅಧಿಕ ರಕ್ತದೊತ್ತಡ ಬಿ ಪಿ ಇದ್ರ ಬಗ್ಗೆ ಮಾತಾಡ್ತಾ ಇದೀವಿ ನಾವು.
2: ಶಸ್ತ್ರಾಸ್ತ್ರ ಪಡೆಗಳ ದಿನಾಚರಣೆ ಸರ್ ಇವತ್ತು.
1: ಹೌದೌದು.
2: ಮತ್ತು ಬಿ ಪಿ ಸರ್, ರಕ್ತದೊತ್ತಡ ದಿನ ಸರ್. ನಮಗೆ ಸರ್ ರಕ್ತದ ಒತ್ತಡ ಬರ್ಬೇಕಾದ್ರೆ ಸರ್ ಐಕಲ್ ಟೆನ್ಷನ್ ಮತ್ತು ಮನುಷ್ಯ ಕೋಪದಿದ್ರೆ ಬಿ ಪಿ ಹೆಚ್ಚಾಗ್ಬೋದು ಸರ್.
1: ಹೌದೌದು.
2: ಪ್ರತಿಯೊಂದು ಯಾವುದೇ ವಿಷಯಗಳು ಸರ್ ಇವತ್ತು ಗಂಭೀರವಾಗಿ ತೆಗೆದುಕೊಳ್ಳದೆ ಸರ್ ಸಮಾಧಾನವಾಗಿ ತೆಗೆದುಕೊಳ್ಳಬೇಕು ಸರ್ ಅದು. ಅದು ಯಾವುದೇ ಸಿಟ್ಟಿನ ಸರ ಸಿಟ್ಟು ತನ್ನವರಿ ಶಾಂತಿ ಪರವರಿ ಇರ್ತಾರೆ ಸರ್.
1: ಹೌದೌದು.
2: ಅದಕ್ಕೆ ಸರ್ ಯಾವುದೇ ಒಂದು ಒತ್ತಡ ಬರಲಿಕ್ಕೆ ಸರ್ ಸಮಾಧಾನವಾಗಿ ನಾವು ತೆಗೆದುಕೊಂಡ್ರೆ ಸರ್ ನಮ್ಗೆ ಯಾವುದು ನಮ್ಮ ಆರೋಗ್ಯದಲ್ಲಿ ಏರುತ್ತೆ ಆಗಲ್ಲ ಸರ್. ಸರಿಯಾಗಿ ವ್ಯಾಯಾಮ ಮಾಡ್ಬೋದು ಸರ್.
1: ಪ್ರತಿನಿತ್ಯ ವ್ಯಾಯಾಮ ಮಾಡ್ಬೇಕು, ಮತ್ತೆ ಒಳ್ಳೆ ಆಹಾರ ಪದ್ಧತಿ ಇರಬೇಕು.
2: ಒಳ್ಳೆ ಆಹಾರ ಸರ್. ಬಿಪಿಗೆ ಸರ್ ನೋಡ್ರಿ ಸರ್, ಬಿಪಿ ಹೆಚ್ಚಾಗ್ಬೇಕು ಸರ್ ಸ್ವಲ್ಪ ಸರ್ ಉಪ್ಪು ಕಡಿಮೆ ಊಟ ಮಾಡ್ಬೇಕು.
1: ಉಪ್ಪಿನಂಶ ಕಡಿಮೆ ಇರುವಂತ ಆಹಾರವನ್ನ ನಾವು ಸೇವನೆ ಮಾಡ್ಬೇಕು ಅಂತ ಹೇಳ್ತಿರ್ತಾವೆ.
2: ಸೇವನೆ ಮಾಡ್ಬೇಕು ಸರ್. ಯಾವುದೇ ವಿಷಯಗಳು ಸರ್ ಬಹಳ ಗಂಭೀರವಾಗಿ ತಿಳ್ಕೊಳ್ಬಾರ್ದು ಸರ್. ಕೆಲವೊಂದು ದುಃಖದಿರ್ತಾರೆ, ಕೆಲವೊಂದು ಸಂತೋಷ ಇರ್ತಾರೆ, ಸಮನಾಗಿ ನಾವು ಹಂಚಿಕೊಳ್ಬೇಕು.
1: ಅಂದ್ರೆ ಯಾವುದು ಅತಿ ಆಗ್ಬಾರ್ದು, ಅತಿಯಾದ ನಾವು ಯೋಚನೆ ಮಾಡಿದ್ರೆ ಅದು ಒಳ್ಳೇದಲ್ಲ ಅಂತ ಹೇಳ್ತಾ ಇರ್ತಾವ.
2: ಅದೇ ಇನ್ನೇ ಹೇಳಿದ್ರೆ ಸರ್ 120-180 ಸರ್ ಬಿಪಿ ಇರ್ಬೇಕು ಸರ್.
1: ಹೌದೌದು.
2: ಕಂಟ್ರೋಲ್ ಇರ್ತದೆ ಸರ್, ಅದಕ್ಕೆ ಸರ್ ನಾವು ವೈದ್ಯರನ್ನ ಕಾಣ್ಬೇಕಾಗುತ್ತೆ ಸರ್.
1: ಅಂದ್ರೆ ನಾವು ವಿಶೇಷವಾಗಿ ವಯಸ್ಸಾದವರಲ್ಲಿ ನಾರ್ಮಲ್ ಆಗಿ ಶುಗರ್ ಬಿಪಿ ಬಂದೇ ಬರುತ್ತೆ, ಬಟ್ ಈಗ ಯುವಜನತೆಯಲ್ಲಿ ಕೂಡ ನಾವು ಕಾಣ್ತಾ ಇದ್ದೀವಿ. ಅಂದ್ರೆ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ ಪ್ರತಿಯೊಂದು ಯಾವುದೋ ಒಂದು ವಿಷಯಕ್ಕೆ. ವಿಶೇಷವಾಗಿ ನಾವು ಟೆನ್ಷನ್ ಜಾಸ್ತಿ ಮಾಡ್ಕೊಂಡ್ರೆ ಬಿಪಿ ಹೆಚ್ಚಾಗ ಜಾಸ್ತಿ ಆಗುತ್ತೆ.
2: ಬಿಪಿ ಹೆಚ್ಚಾಗುದು ಸರ್, ಬಿಪಿ ಹೆಚ್ಚಾಯ್ತು ಸರ್ ಲಕ್ಕ ಹೊಡಿಬಹುದು ಸರ್, ಕೆಲವೊಂದು
1: ಸ್ಟ್ರೋಕ್ ಆಗುತ್ತೆ
2: ಸರ್. ಹಲವಾರು ಕಾರ್ಯಗಳು ನಮ್ಮನ್ನು ಸರ್ ಹುಡ್ಕೊಂಡು ಬರ್ತಾವ ಸರ್. ಅವೆಲ್ಲ ಇಟ್ಕೋಬೇಕಂದ್ರೆ ಸರ್ ಇವತ್ತು ಜಾಸ್ತಿ ಸರ್ ಇವತ್ತು ಬಿಪಿ ಜಾಸ್ತಿ ಆಗ್ಬಿಡುತ್ತೆ ಸರ್ ಇವತ್ತು ರೀ. ಯಾಕಂದ್ರೆ ಆಹಾರ ಶಕ್ತಿಯಿಂದ ಸರ್ ಇವತ್ತು ಎಲೆಗಳು ಸರಿಯಾದಾಗ ವಿಟಮಿನ್ಸ್ ಇಲ್ಲ ಸರ್, ಹೀಗಾಗಿ ಬಿಪಿ ಬರ್ತಾ ಬಿಡೋದು ಸರ್ ಇವತ್ತು. ಬಿಪಿ ಶುಗರ್ ಜಾಸ್ತಿ
1: ನಾವು ತಿನ್ನುವಂತ ಆಹಾರದಲ್ಲಿ ಅಷ್ಟೊಂದು ಇದು ಇಲ್ಲ.
2: ವಿಟಮಿನ್ಸ್ ಕೊರತೆ ಇದೆ ಅಂತ ಹೇಳ್ತಾ ಇದ್ದೀವಿ. ಕೆಲವೊಂದು ದೂರ ಸಂಪರ್ಕ ಒಂದು ದೇಶದಿಂದ ಒಂದು ದೇಶ ಸರ್ ಇವತ್ತು ರಫ್ತು ಮತ್ತು ಆಮದು ಮಾಡಿಕೊಳ್ಳೋದು ಸರ್. ಇದರಿಂದ ದೂರ ಸಂಪರ್ಕ ಕೊಡುವ ನಮ್ಗೆ ಬಹಳ ಸಮೀಪವಾಗಿ ನಮ್ಗೆ ತೆಗೆದುಕೊಳ್ಳಬಹುದು ಸರ್. ಬೇರೆ ದೇಶ ಆಮದು ಮಾಡ್ಕೋಬಹುದು ಬೇರೆ ದೇಶದಿಂದ. ಇಲ್ಲಿ ಮಾತಾಡಿದ್ವಿ ಸರ್, ಯಾವ ದಿವಸ ಸರ್ ಇಲ್ಲಿ ಕಿಡ್ದಿದೆ ಸರ್ ದೂರ ಸಂಪರ್ಕ ಕರೀತಿದ್ವಿ ಸರ್ ಇವತ್ತು.
1: ಅಂದ್ರೆ ದೂರ ಸಂಪರ್ಕದಿಂದ ತುಂಬಾ ಒಳ್ಳೇದು ಆಗಿದೆ, ಅದರಿಂದ ಕೆಟ್ಟದ್ದು ಇದೆ. ಯಾಕಂದ್ರೆ ಈಗ ಯುದ್ಧಗಳು ಆ ಕಡೆ ಈ ಕಡೆ ನೋಡ್ತಾ ಇರ್ತೀವಿ.

0: ಹೌದು
1: ಒಳ್ಳೆಯ
0: ಸರ್.
1: ವಿಷಯಗಳು ಆಮದು ರಫ್ತು, ಒಳ್ಳೆಯ ವಿಷಯಕ್ಕಾಗಿ ನಾವು ಅಂದರೆ ಮೊಬೈಲ್ಗಳನ್ನ ಕರೆಗಳನ್ನು ಯೂಸ್ ಮಾಡ್ತಾ ಇರ್ತೀವಿ.
0: ಹೌದು ಸರ್, ಒಮ್ಮೆ ಕೆಟ್ಟದಾಗಿದೆ ಸರ್. ಇವತ್ತು
1: ಹಾಂ,
0: ನಾವು
1: ಅಂದರೆ ಯಾವುದೇ
0: ಎರಡು
1: ಒಂದು
0: ತರನ
1: ವಸ್ತು
0: ಬಳಕೆ
1: ಒಳ್ಳೆಯದಿಂದ
0: ಮಾಡ್ಕೊಳ್ತೀವಿ
1: ಅದರಿಂದ
0: ಸರ್.
1: ಕೆಟ್ಟದ್ದು ಇರುತ್ತೆ.
0: ನಾವು ಯಾವ ರೀತಿ ಅದು ಬಳಕೆ ಮಾಡ್ಕೊಳ್ತೀವಿ ಸರ್, ಅದು ಬಳಕೆ ಆಗ್ತದೆ ಸರ್.
1: ತುಂಬ ಸಂತೋಷ ಬಸವರಾಜರೇ, ಒಳ್ಳೆಯ ಮಾತುಗಳನ್ನ ಹೇಳಿದಿರಿ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ನಮಸ್ಕಾರ ಸರ್.
1: ಕಾರ್ಯಕ್ರಮದ ಮುಂದಿನ ಕರೆ ಆಕಾಶವಾಣಿ
0: ಹಲೋ
1: ವಿಜಯಪುರ ಕೇಂದ್ರ
0: ಹಲೋ
1: ಹುಲಿನಲ್ಲಿ ನೇರಪ್ರಸಾರ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ.
0: ನಮಸ್ಕಾರ.
1: ಇವತ್ತಿನ ವಿಷಯ ಗೊತ್ತಾಯ್ತು ಅನ್ಕೋತೀನಿ ನಾನು ತಮಗೆ.
0: ಗೊತ್ತಾಯಿದೆ. ಇವತ್ತಿನ ಮುಖ್ಯವಾದಂತಹ ವಿಷಯ ಅಂದ್ರೆ ಬಿಪಿ, ಶುಗರ್,
1: ಹ್ಞೂ ಸರ್,
0: ರಕ್ತದೊತ್ತಡ ಮತ್ತು ರಕ್ತ ಮಧುಮೇಹ, ಡಯಾಬಿಟಿಕ್. ಈ ವಿಷಯದಲ್ಲಿ ನನ್ನ ದೃಷ್ಟಿ ಒಳಗ ರೋಗಗಳನ್ನ ನಾವೇ ತಂದು ಕೊಡುತ್ತೇವೆ ಅಂತ ನಾನು ಭಾವಿಸುತ್ತೇನೆ. ರೋಗಗಳು ಬಾರದೇ ಇರುವ ಹಾಗೆ ನಾವು ಸರಳವಾದ ಜೀವನ ಮತ್ತು ಕೆಟ್ಟಗಳಿಂದ ದೂರವಾಗಿ ಮತ್ತು ಸರಳವಾದಂತಹ ಜೀವನವನ್ನು ನಡೆಸುವ ಹಿಂದೆ, ಮತ್ತು ವಿಶೇಷವಾಗಿ ನಾವು ಎಕ್ಸರ್ಸೈಸ್ ಅಂದ್ರೆ
1: ವ್ಯಾಯಾಮ ಮಾಡ್ತಾ ಇರ್ಬೇಕಂತ ಹೇಳ್ತಾ ಇರ್ತಾವ.
0: ಇಂಥವೆಲ್ಲ ಮಾಡುದು ಸಾಧ್ಯದಷ್ಟು ನಿಸರ್ಗದ ಸಮೀಪವಾಗಿದ್ದರೆ ರೋಗಗಳು ಬರುವುದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸರಳ ಜೀವನ, ಒಳ್ಳೆ ವಿಚಾರ ಮೊದಲಾದವರಿಂದ ನಮ್ಮ ಆರೋಗ್ಯವನ್ನ ಕಾಯ್ಕೊಳ್ಬೇಕು. ಈ ಹಿನ್ನೆಲೆಯಲ್ಲಿ ನಾನು ಈಗ ವಿಷಯ ಹೇಳಬಾರದು, 75 ವಯಸ್ಸಾದ್ರೂ ಕೂಡ ಬಿಪಿ ಇಲ್ಲ, ಶುಗರ್ ಇಲ್ಲ. ಅದಕ್ಕೆ ಮುಖ್ಯ ಕಾರಣ ಅಂದ್ರೆ ನಾನು ಸರಳವಾದ ಜೀವನ ಮತ್ತು ಚಟವಂತ ಜೀವನ ಇವೆಲ್ಲವುಗಳಿಂದ ನಾನು ಬಯಲಿಕ್ಕೆ.
1: ತುಂಬಾ ತುಂಬಾ ಸಂತೋಷ ಸರ್, ಇಂದಿನ ಯುವಕರಿಗೆ ನೀವು ಮಾದರಿ. ಯಾಕಂದ್ರೆ ಈಗ ಈ ವಯಸ್ಸಿನಲ್ಲೂ ಸಹಿತ ಒಂದು ನಿಯಮಿತವಾದ ಊಟ, ವ್ಯಾಯಾಮ, ಯೋಗಾಸನ
0: ಮತ್ತು ಅತಿಶಯವಾದಂತಹ ದುರಾಶೆಯ ಜೀವನ.
1: ಹಾ ಹಾ ಹಾ, ಅಂದ್ರೆ ಈಗಿನ ಜೀವಮಾನದಲ್ಲಿ ಎಲ್ಲಾನು ಬೇಕು ಬೇಕು, ಎಷ್ಟಿದ್ರು ಸಾಲೋದಿಲ್ಲ ಜೀವನದಲ್ಲಿ.
0: ಅದನ್ನ ತಡೆಯಲಿಕ್ಕೆ ಹೋಗಿ ನಾವು ಅತಿಶಯವಾದಂತ ಒಂದು ಅತಿಶಯದಿಂದಾಗಿ ರಕ್ತದೊತ್ತಡ ಮತ್ತು ಮಾನಸಿಕ ಒತ್ತಡಗಳಿಂದಾಗಿ ನಮ್ಮ ಜೀವನ ಸಾವಿನ ಕಡೆಗೆ ಹೋಗ್ತಾರೆ.
1: ತುಂಬಾ ಸಂತೋಷ, ಒಳ್ಳೆ ಮಾತನ್ನು ಹೇಳಿದ್ರಿ, ಕರೆ ಮಾಡಿದ ಧನ್ಯವಾದಗಳು ಬಾಬುರಾವ್ ಕುಲಕರ್ಣಿ ಸರ್. ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ. ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಹುಲಿ ನಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ.
2: ಹಲೋ ಸರ್, ನಮಸ್ಕಾರ.
1: ನಮಸ್ತೆ, ಹೇಳಿ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡಿದ್ರ
2: ಸರ್? ಕೊಟ್ಟಲಿ ಗ್ರಾಮದಿಂದ.
1: ಕೊಟ್ಟಲಿ ಗ್ರಾಮದಿಂದ ತಮ್ಮ ಹೆಸರು?
2: ಸುರೇಶ್ ಬನ್ನೂರ್ ಅಂತ ಸರ್.
1: ಸುರೇಶ್ ಬನ್ನೂರ್ ಅವರು ಕರೆ ಮಾಡ್ತಾ ಇರ್ತೀರಿ.
2: ಹಾ ಸರ್,
1: ಇವತ್ತಿನ ವಿಷಯ ಗೊತ್ತಾಯ್ತು ತಮಗೆ.
2: ಈಗೇನ್ ಹೇಳಿ ಸರ್?
1: ಇವತ್ತು ಅಂದ್ರೆ ವಿಶ್ವ ಅಧಿಕ ರಕ್ತದೊತ್ತಡ ಅಂದ್ರೆ ಬಿಪಿ, ಬ್ಲಡ್ ಪ್ರೆಷರ್, ಈ ವಿಷಯದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಯಾವ ರೀತಿ ಟೆನ್ಷನ್ ಅಂದ್ರೆ ಈಗಿನ ಯುವಕರಿಗಾಗಲಿ ವಯಸ್ಸಾದವರಿಗಾಗಲಿ ಬಿಪಿ, ಶುಗರ್ ಸಾಮಾನ್ಯವಾಗಿ ಬಂದೇ ಬರುತ್ತೆ. ನಾವು ರಕ್ತದೊತ್ತಡವನ್ನು ಯಾವ ರೀತಿ ಹತೋಟಿಯಲ್ಲಿ ಇಟ್ಕೊಳ್ಬೇಕು, ಅದ್ರ ಬಗ್ಗೆ ಏನು ಹೇಳ್ತಿರೋ ತಾವು?
2: ಸರ್, ಟೆನ್ಷನ್ ಜಾಸ್ತಿ ಮಾಡ್ಕೊಂಡ್ರೆ ರಕ್ತ ಇದು ಆದ್ರೆ
1: ಅಂದ್ರೆ ಬಿಪಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿರೋ ತಾವು. ಏನ್ ಮಾಡ್ಬೇಕಂತೀರ ನೀವು ಕಡಿಮೆ ಮಾಡ್ಕೋಬೇಕಾದ್ರೆ, ಅದನ್ನ ಹತೋಟಿಯಲ್ಲಿ ಇಟ್ಕೊಳ್ಬೇಕಾದ್ರೆ ಯಾವುದೇ
2: ಒಂದು
1: ವಿಷಯವನ್ನ ನಾವು ಬಹಳ ಅತಿ ದೀರ್ಘವಾಗಿ ಯೋಚನೆ ಮಾಡಬಾರದು.
2: ಯೋಚನೆ ಜಾಸ್ತಿ ಮಾಡಬಾರದು.
1: ಅದರಿಂದ ಬಿಪಿ ಹೆಚ್ಚಾಗತ್ತೆ ಅಂತೀರಿ ತಾವು. ಓಕೆ, ಕರೆ ಮಾಡಿ ಧನ್ಯವಾದಗಳು ಸುರೇಶ್ ಅವರೇ.
3: ಅಕ್ಕ ನೋಡು,
4: ಹ್ಯಾಪಿ ಬರ್ತ್ಡೇ ಬ್ರೋ.
3: ತೋರ್ಸು. ವಾ, ನನ್ನ ಇಷ್ಟದ ಕಲರ್.
4: ಯಾವಾಗ್ಲೂ ಶಾಪಿಂಗ್.
3: ನನ್ ಗೊತ್ತು ಅಮ್ಮ, ನಮ್ಮದು ಖರ್ಚು ಮಾಡೋ ವಯಸ್ಸಲ್ವಾ, ರೈಟ್?
5: ಸೇವಿಂಗ್ ಮಾಡೋ ವಯಸ್ಸು ಕೂಡ.
6: ನನ್ ಗೊತ್ತು ಅಪ್ಪ, ಸೇವ್ ಮಾಡಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ ಮೊತ್ತದ ಮೇಲೆ ಬಡ್ಡಿ ಸಿಗುತ್ತೆ, ಅದನ್ನ ಮರು ಹೂಡಿಕೆ ಮಾಡಿದ್ರೆ ಬಡ್ಡಿ ಸಿಗ್ತಾ ಇರುತ್ತೆ. ನನ್ಗೆ ಗೊತ್ತಲ್ವಾ, ಆರ್ಬಿಐ ಹೇಳುತ್ತೆ.
7: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
1: ಕಾರ್ಯಕ್ರಮದ ಮುಂದಿನ ಕರೆ ಆಕಾಶವಾಣಿ ವಿಜಯಪುರ ಕೇಂದ್ರ.
8: ಪ್ರಮೋದ್ ಕುಲಕರ್ಣಿ ಸರ್, ಬಿಜಾಪುರ ಸರ್.
1: ಪ್ರಮೋದ್ ಕುಲಕರ್ಣಿ ಅವರೇ, ಕಾರ್ಯಕ್ರಮ ಕೇಳ್ತಾ ಇದ್ದೀರಿ? ಹೇಳಿ. ಇವತ್ತು ಅಂದ್ರೆ ಬ್ಲಡ್ ಪ್ರೆಷರ್ ಬಗ್ಗೆ ಮಾತಾಡ್ತಾ ಇದೀವಿ, ಅಧಿಕ ರಕ್ತ.
8: ಅತಿಯಾದ ಸರ್ ನಮ್ಮದು ವರ್ಕ್ ಸರ್, ಆಮೇಲೆ ಅತಿಯಾದ ಆಸೆಗಳು ಸರ್. ಅಂದ್ರೆ ಆಸೆಗಳು ಮಾಡಿ ಸರ್, ಅದಕ್ಕೆ ನಮ್ಗೆ ಶ್ರಮ ಆಗುತ್ತೆ, ಶ್ರಮ ಆಗಿದ್ರೆ ಬಿಪಿ ಬರುತ್ತೆ ಸರ್.
1: ಅಂದ್ರೆ ಜೀವನದ

0: ಅತಿಯಾದ ಆಸೆ ಮಾಡೋದ್ರಿಂದ ಬಿ ಪಿ ಹೆಚ್ಚಾಗತ್ತೆ ಅಂತ ಹೇಳ್ತಿರ್ತಾರೆ.
1: ಬಿ ಪಿ ಹೆಚ್ಚಾಗುತ್ತೆ ಸರ್. ನಿಯಮಿತವಾಗಿ ವ್ಯಾಯಾಮ ಇರ್ಬೇಕು ಸರ್. ಆಮೇಲೆ ಆಹಾರದಲ್ಲಿ ಕಟ್ಟುನಿಟ್ಟಿರ್ಬೇಕು ಸರ್. ಈಗ ಆಹಾರದಲ್ಲಿ ಉಪ್ಪಿನ ಔಷಧ ಕಮ್ಮಿ ಮಾಡ್ಬೇಕು ಸರ್. ಡಯಟ್ ನಾವು ಊಟಕ್ಕೆ ಉಪ್ಪು ಅಂತ ಬಳಸ್ತೀವಿ ಸರ್. ಆ ಉಪ್ಪನ್ನ ಕಮ್ಮಿ ಯೂಸ್ ಮಾಡ್ಬೇಕು ಸರ್. ಎಷ್ಟು ರುಚಿಗೆ ಬೇಕು ಅಷ್ಟೇ ಯೂಸ್ ಹಾಕೋಬೇಕು ಸರ್.
0: ರುಚಿಗೆ ತಕ್ಕಂತೆ ನಾವು ಉಪ್ಪನ್ನ ಉಪಯೋಗ ಮಾಡ್ಬೇಕು
1: ಸರ್. ಆಮೇಲೆ ನಿಯಮಿತವಾಗಿ ವೈದ್ಯರಿಂದ ಚೆಕಪ್ ಇರ್ಬೇಕು ಸರ್. ಪ್ರತಿ ತ್ರೀ ಮಂತ್ಸ್ಗೆ ಸರ್.
0: ಅಂದ್ರೆ ಪ್ರತಿ ಮೂರು ತಿಂಗಳಿಗೊಮ್ಮೆ ನಾವು ಬಿ ಪಿ ಶುಗರ್ ಅನ್ನ ಚೆಕ್ ಮಾಡ್ಕೋಬೇಕು.
1: ಚೆಕ್ ಮಾಡ್ಕೋಬೇಕು ಸರ್. ಆಮೇಲೆ ಸಾಕಷ್ಟು ವ್ಯಾಯಾಮಗಳು ಇರ್ಬೇಕು ಸರ್. ವೈದ್ಯರು ಸಂಪರ್ಕಿಸಿ ಯಾವ ಆಹಾರಗಳನ್ನ ಯಾವ ಹಣ್ಣುಗಳನ್ನ ತಿನ್ಬೇಕು ಅದನ್ನ ನಾವು ತಿನ್ಬೇಕು ಸರ್.
0: ಹೌದೌದು. ಅಂದ್ರೆ ಅದಕ್ಕೆ ವೈದ್ಯರ ಸಲಹೆ ಬಹಳ ಮುಖ್ಯ.
1: ಹಾ, ವೈದ್ಯರ ಸಲಹೆ ಬಹಳ ಮುಖ್ಯ ಸರ್. ಈಗ ಬಿ ಪಿ ಮತ್ತು ಶುಗರ್ ಇರೋದು ಸರ್, ಯಾವಾಗೇ ನಾವು ಫಂಕ್ಷನ್ ಹಾಕೋದ್ರೆ ಆಹಾರನ ಅಲ್ಲಿ ತಿನ್ಲಿಕ್ಕೆ ಆಗುದಿಲ್ಲ ಸರ್.
0: ಹೌದೌದೌದು.
1: ಯಾಕಂದ್ರೆ ಸಿ ಎಂ ಅಂಶಗಳು ಜಾಸ್ತಿ ಇರ್ತಾವೆ ಸರ್. ಈಗ ನಮ್ಮದು ದೇಹದಿಂದ ಬೆವರಿನ ರೂಪದಾಗ ಹೊರಗೆ ಹೋಗ್ಬೇಕು ಸರ್. ಅದು ಅಂದಾಗ ನಮ್ಗೇನ ಸರ್, ದೇಹ ಕಂಟ್ರೋಲ್ ಹೋಯ್ತು ಸರ್.
0: ಹೌದು.
1: ಆಮೇಲೆ ಎಣ್ಣೆದು ದೂರ ಸಂಪರ್ಕ ದಿನ ಸರ್. ದೂರ ಸಂಪರ್ಕ ನಾವು ಯಾವುದೋ ಈ ಬಿಜಾಪುರಕ್ಕೂ ಸರ್, ಅಮೆರಿಕಾದ ಜೊತೆ ಮಾತಾಡ್ಬೋದು ಸರ್, ಯಾರ ಜೊತೆ ನಮ್ಗೆ ಬೇಕಾದ ಫ್ರೆಂಡ್ಸ್ ಜೊತೆ ಮಾತಾಡ್ಬೋದು ಸರ್.
0: ಹೌದೌದು.
1: ಅಷ್ಟು ಜಗತ್ತು ಚಿಕ್ಕದಾಗಿದೆ ಸರ್. ಅತಿ ಅವಶ್ಯ ಇದ್ದಷ್ಟೇ ಮಾತಾಡ್ಬೇಕು ಸರ್. ಅದು ಜಾಸ್ತಿ ಮೊಬೈಲ್ ಜಾಸ್ತಿ ಬಳಸುವಂಗಿಲ್ಲ ಸರ್.
0: ಅವಶ್ಯ ಇದ್ದಷ್ಟು ಮಾತ್ರ
1: ದುಷ್ಪರಿಣಾಮ ಆಗುತ್ತೆ ಸರ್. ದೂರ ಸಂಪರ್ಕ ಇಲ್ಲ ಸರ್, ಅದು ನಮ್ಗೆ ಅವಕಾಶಗಳನ್ನು ಕೊಟ್ಟಿದೆ ಸರ್. ಅದನ್ನ ಹಿತಮಿತವಾಗಿ ಬಳಸ್ಬೇಕು ಸರ್.
0: ಅತಿಯಾದ ಉಪಯೋಗ ಒಳ್ಳೇದಲ್ಲ ಅಂತ ಹೇಳ್ತಾರೆ.
1: ಒಳ್ಳೇದಲ್ಲ ಸರ್. ಮೂರು ಶಸ್ತ್ರಪಡೆಗಳಿಗೆ ಸರ್, ಮಿಲಿಟರಿ ಅವ್ರಿಗೆ ಸರ್ ನಮ್ಮ ಸಲಾಮ್ ಸರ್. ನಿಮ್ಮ ಆಕಾಶವಾಣಿ ಮೂಲಕ ಅವರಿಗೆ ನಮಸ್ಕಾರ ತಿಳಿಸ್ತಾ ಇದ್ದೀನಿ ಸರ್.
0: ತುಂಬಾ ಸಂತೋಷ, ಒಳ್ಳೆ ಮಾತನ್ನು ಹೇಳಿದ್ರಿ ಪ್ರಮೋದ್ ಅವರೇ. ಕರೆ ಮಾಡಿದ ಧನ್ಯವಾದಗಳು.
1: ನಮಸ್ಕಾರ.
0: ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ.
2: ನಮಸ್ಕಾರ.
0: ನಮಸ್ತೆ, ಹೇಳಿ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡಿದಿರಾ?
2: ನಮ್ಮ ಹೆಸರು ಮಲ್ಲಪ್ಪ ಚಿಕ್ಕಲ್ಕಿ ಅಂತ ಹೇಳ್ತಾರೆ ಸರ್. ತಾಜಪುರದಿಂದ ಮಾತಾಡಿದ್ರಿ, ತಿಕೋಟ ತಾಲೂಕು ವಿಜಯಪುರ ಜಿಲ್ಲೆ ರೀ.
0: ಮಲ್ಲಪ್ಪ ಚಿಕ್ಕಲ್ಕಿ ಅವರು.
2: ನೋಡಿ ಸರ್,
0: ಕಾರ್ಯಕ್ರಮ ಕೇಳ್ತಾ ಇದ್ದೀರಿ?
2: ಕೇಳ್ತೀವಿ ಸರ್, ಕಾಯಂ ಕೇಳ್ತೀವಿ ಸರ್. ನಾವು ಬೆಳಗ್ಗೆ 6 ಗಂಟೆ ಅಂದ್ರಿ, ಮಧ್ಯಾಹ್ನ 1-1.5 ತನಕ ಕೇಳ್ತೀವಿ ಸರ್.
0: ಇವತ್ತಿನ ವಿಷಯ ಗೊತ್ತಾಯ್ತು ಮಲ್ಲಪ್ಪ ಅವರೇ?
2: ಕೇಳಿ ಸರ್. ಏನ್ರಿ?
0: ಅಧಿಕ ರಕ್ತದ ಒತ್ತಡ ದಿನದ ಬಗ್ಗೆ ಮಾತಾಡ್ತೀವಿ. ಅಂದ್ರೆ ಬ್ಲಡ್ ಪ್ರೆಷರ್, ಬಿಪಿ ಯಾವ ರೀತಿ ಹೆಚ್ಚಾಗುತ್ತೆ, ಏಕೆ ಹೆಚ್ಚಾಗುತ್ತೆ, ಮತ್ತೆ ಅದನ್ನ ಯಾವ ರೀತಿ ಕಡಿಮೆ ಇಟ್ಕೋಬೇಕು ನಾವು ಸಮನಾಗಿ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ.
2: ನಾವೊಂದ್ ಅಡಿಗೆ ಒಳಗಾಗ್ಲಿ ಅದ್ರೊಳಗಾಗ್ಲಿ ಸರ್, ಉಪ್ಪು ಜಾಸ್ತಿ ತಿನ್ಬಾರ್ದ್ರಿ, ಮತ್ತೆ ಟೆನ್ಷನ್ ಬಾ ಮಾಡ್ಕೋಬಾರ್ದು ಸರ್. ಯಾವ್ದೇ ಒಂದ್ ಮಿತಿ ಇರ್ತೈತಿ ಸರ್, ಯಾವ್ದೇ ಮಾಡ್ಬೇಕಾದ್ರೂ ಒಂದ್ ಮಿತಿ ಇರ್ತೈತಿ, ಮಿತಿ ಮೀರ್ಬಾರ್ದ್ರಿ. ಮತ್ತ ಒಂದ್ ಈ ಅಡಿ ಒಳಗದು ಹಿಂಗ್ ಉಪ್ಪದು ಒಂದ ಲೆವೆಲ್ ಇದು ಮಾಡ್ಬೇಕು ಸರ್. ಉಪ್ಪಾಗ್ಲಿ ಸ್ವೀಟ್ ಆಗ್ಲಿ ಒಂದ್ ಕಂಟ್ರೋಲ್ ಒಳಗಿತ್ತಪ್ಪ ಅಂದ್ರೆ ಏನು ಆಗಲ್ಲ ಸರ್.
0: ಆ
2: ಬ್ಲಡ್ ಪ್ರೆಷರ್ ಹೆಚ್ಚಂಗ ಆಗುದಂದ್ರ ಈಗ ಉಪ್ಪದು ಜಾಸ್ತಿ ಆದ್ರ ರೀ, ಮತ್ತೆ ಸ್ವೀಟ್ ಹೆಚ್ಚಾಗನ, ಶುಗರ್ ಬಿ ಪಿ ನಾರ್ಮಲ್ ರೀ, ಎಲ್ಲರಿಗೆ ಇದ್ದಿದ್ದಾರೆ ಸರ್. ಅದನ್ನ ನಾವು ಕಂಟ್ರೋಲ್ ಒಳಗೆ ಇಟ್ಕೋಬೇಕು ಸರ್. ಮತ್ತ ಪ್ರತಿ 3 ತಿಂಗಳ 6 ತಿಂಗಳಿಗೊಮ್ಮೆ ಏನೈತಿ ಸರ್, ಅದು ರಿಪೋರ್ಟ್ ಚೆಕ್ ಮಾಡಿಸ್ಬೇಕು ಸರ್.
0: ಅಂದ್ರೆ ಬಿ ಪಿ ಶುಗರ್ ಅನ್ನ ಚೆಕ್ ಮಾಡ್ಕೋಬೇಕು ಅಂತ ಹೇಳ್ತಿರ್ತಾವ.
2: ನೋಡಿ ಸರ್, ಬಿ ಪಿ ಶುಗರ್ ಆಗ್ಲಿ, ಬಿ ಪಿ ಶುಗರ್ ಏನೈತಿ ರೀ, 3 ತಿಂಗಳಿಗೊಮ್ಮೆ 6 ತಿಂಗಳ ಚೆಕ್ ಮಾಡ್ಕೋತ ಇರ್ಬೇಕು ಸರ್. ಮತ್ತ ನಾವು ಟೆನ್ಷನ್ ಮಾಡ್ಕೋಬಾರ್ದು ಸರ್. ಅದು ಮನೆಯೊಳಗಾಗ್ಲಿ, ನಾವು ಎಲ್ಲೇ ಹೊಲದಾಗಾಗ್ಲಿ, ಕೆಲಸ ಮಾಡೋ ಟೈಮ್ ಆಗ್ಲಿ ಟೆನ್ಷನ್ ಜಾಸ್ತಿ ಮಾಡ್ಕೋಬಾರ್ದು ಸರ್. ಟೆನ್ಷನ್ ಬಾಳ ಮಾಡ್ಕೊಳ್ಳೋದ್ರಿಂದ ಬಿ ಪಿ ಶುಗರ್ ಹೆಚ್ಚು ಬರ್ತಾವ ಸರ್.
0: ಹೌದೌದು.
2: ಆರಾಮಿದ್ರಿ ಸರ್?
0: ಹಾ, ಚೆನ್ನಾಗಿದ್ದೀರಿ. ತುಂಬಾ ಒಳ್ಳೆ ಮಾತನ್ನ ಹೇಳಿದ್ರಿ ಮಲ್ಲಪ್ಪ ಅವರೇ, ಕರೆ ಮಾಡಿದ್ರೆ ಧನ್ಯವಾದಗಳು.
2: ನಮಸ್ಕಾರ ಸರ್.
0: ಸ್ನೇಹಿತರೆ, ಈಗ ಅಧಿಕ ರಕ್ತದ ಒತ್ತಡ ಹೆಚ್ಚಾಗಿ ಹಲವಾರು ಕಾರಣಗಳಾದಾವ. ಅಂದ್ರೆ ಈಗ ಸಂಬಂಧಿಕರ ಕಲ ಇರ್ಬೋದು, ಕೆಲಸದ ಒತ್ತಡ, ಹಣದ ಸಮಸ್ಯೆ, ಆಮೇಲೆ ಮನೆಯಲ್ಲಿ ಹಲವಾರು ಸಮಸ್ಯೆಗಳು ಇರ್ತಾವೆ, ಮತ್ತು ಕೆಲಸದ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಹಲವಾರು ರೀತಿಯಿಂದ ನಮಗೆ ಟೆನ್ಷನ್ ಆಗ್ತಾಯಿದೆ. ಇದರಿಂದ ರಕ್ತದ ಒತ್ತಡ ಕೂಡ ಹೆಚ್ಚಾಗ್ತಾ ಇರ್ತದೆ. ಇನ್ನು ಸಾಮಾನ್ಯವಾಗಿ ಕಡಿಮೆ ರಕ್ತದೊತ್ತಡ ಅಂದರೆ ಹೈಪೋಟೆನ್ಷನ್ ಅಂತೀವಿ ನಾವು ಅದಕ್ಕೆ. ಅಂದರೆ 90-60 mmHg ಇತ್ತಂದ್ರೆ ಇದಕ್ಕೆ ನಾವು ಹೈಪೋಟೆನ್ಷನ್ ಅಥವಾ ಕಡಿಮೆ ರಕ್ತದೊತ್ತಡ ಅಂತ ನಾವು ಹೇಳ್ಬೋದು. ರಕ್ತದೊತ್ತಡ ಆಗಕ್ಕೆ ಹಲವಾರು ಕಾರಣಗಳಾದವ. ಅದಕ್ಕೆ ಆಣುವಂಶತೆ ಒತ್ತಡ ಇರ್ಬೋದು, ಬೊಜ್ಜು, ಅಧಿಕ ಉಪ್ಪಿನಂಶ ಸೇವನೆ ಮಾಡೋದ್ರಿಂದ, ಮತ್ತು ಧೂಮಪಾನ ಮಾಡೋದ್ರಿಂದ, ಮತ್ತು ದೈಹಿಕವಾಗಿ ಚಟುವಟಿಕೆ ಕೊರತೆ. ಅಂದರೆ ಕೆಲವರು ವ್ಯಾಯಾಮ ಮಾಡೋದಿಲ್ಲ, ಮತ್ತು ಯಾವುದೇ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸುವುದಿಲ್ಲ, ಈ ರೀತಿ ಮಾಡೋದ್ರಿಂದ ಸಹಿತ ಅಧಿಕ ರಕ್ತದೊತ್ತಡ ಆಗುವ ಸಾಧ್ಯತೆ ಹೆಚ್ಚಾಗಿರ್ತದೆ. ಬನ್ನಿ ಹಾಗಾದರೆ ನಮ್ಮ ಕಾರ್ಯಕ್ರಮದ ಮುಂದಿನ ಕರೆ ಯಾರು ಮಾಡಿದಾರೆ ಅಂತ

0: ನೋಡೋಣ. ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ.
1: ಹಲೋ, ಹಂಪಣ್ಣ ಮಸೂತಿ ಅಂತ.
0: ಹಂಪಣ್ಣ ಮಸೂತಿ ಅವರು ಕಾರ್ಯಕ್ರಮ ಕೇಳ್ತಾ ಇದ್ದೀರಿ?
1: ಹಾಂ, ಕೇಳ್ತಾ ಇದ್ದೆ ಸರ್.
0: ಇವತ್ತಿನ ವಿಷಯ ಗೊತ್ತಾಯ್ತು ಹಂಪಣ್ಣ ಅವರೇ?
1: ಹಾಂ, ಗೊತ್ತಾಯ್ತು ಸರ್.
0: ಅಧಿಕ ರಕ್ತದ ಒತ್ತಡದ ಬಗ್ಗೆ ಮಾತಾಡ್ತಾ ಇದ್ವಿ.
1: ಹೌದು ಸರ್,
0: ಹೇಳಿ.
1: ಇದು ಅಧಿಕ ಒತ್ತಡ ನೋಡ್ರಿ, ಎಲ್ಲ ಅವಸರದಿಂದ ಎಲ್ಲ ಕೆಲಸ ಆಗಬೇಕು.
0: ಹ್ಮ್,
1: ಈ ತರ ಒಂದು ಇದು ಅವಸರದಿಂದ ಆಗ್ತೈತ್ರಿ, ಮನಸ್ಸು ಟೆನ್ಷನ್ ಮಾಡ್ಕೋತಾರೆ.
0: ಎಲ್ಲ ಕೆಲಸ ಅತಿ ವೇಗದಲ್ಲಿ ಆಗಬೇಕು,
1: ಹೋಗುಗಳು ಆಗ್ತಾ ಇರ್ತಾವ, ಹೋಗ್ತಾ ಇರ್ತಾವ. ಬಾರದು ಬಪ್ಪದು ಅಂತ ಹೇಳಿ,
0: ಬಾರದು ಬಪ್ಪದು
1: ಬಪ್ಪದು ತಪ್ಪದು. ಹ್ಮ್ ಹ್ಮ್
0: ಹ್ಮ್.
1: ಅತ್ತ ಮತ್ತೆ ಹವ್ಯಾಸಗಳು ಇಟ್ಕೋಬೇಕ್ರಿ,
0: ಒಳ್ಳೆ ಹವ್ಯಾಸಗಳು.
1: ಹಾ, ಮನಸ್ಸ ಶಾಂತಿ ಇರ್ಬೇಕಾದ್ರೆ ನಾವು ಒಂದ್ ಜೊತೆ ಯಾವ್ರಿ ಒಳ್ಳೆ ಒಳ್ಳೆ ವಿಚಾರಗಳನ್ನ ಮಾಡುದು, ಆಟ ಪಾಠ ಆಟಗಳು ಆಡುದು, ಗೆಳೆಯರ ಬಳಗ ಜೊತೆ ಕಾಮಿಡಿ ಮಾಡಿ ನಗುವುದು, ಇಂಥವೆಲ್ಲ ಮಾಡ್ಕೊತ ಇರ್ಬೇಕ್ರಿ. ಬರೇ ನಾವು ಯಾವತ್ತು ಬರೇ ಯಾವ್ದೇ ಕೆಲಸದ ಬಗ್ಗೆ ವಿಚಾರ ಮಾಡ್ಕೋತ ವಿಚಾರ ಮಾಡ್ಕೋತ ಇದ್ರೆ ಇಂಥ ಬಿ ಪಿ ಶುಗರ್ ಚಾಲು ಆಗ್ತಾರ. ಅದಕ್ಕೆ ಆದಷ್ಟು ಉಲ್ಲಾಸ ಬರಂತ ಕೆಲಸಗಳ ಮಾಡ್ಕೋತ ಇರ್ಬೇಕು. ಯಾವ್ದೇ ಕೆಲಸ ಆಗ್ಲಿಲ್ಲ ಅಂತ ಟೆನ್ಷನ್ ಮಾಡ್ಕೊಳ್ಳೋದು, ಅದ್ರ ಬಗ್ಗೆ ವಿಚಾರ ಮಾಡುದು, ಇನ್ನೊಬ್ಬರ ಬಗ್ಗೆ ವಿಚಾರ ಮಾಡುದು, ಅದು ಏನು ಮಾಡಕ್ ಹೋಗ್ಬಾರ್ದು. ಆರಾಮ ತಮ್ಮ ಜೀವನ ಉಲ್ಲಾಸ ಇದ್ರೆ ಏನು ಆಗಂಗಿಲ್ಲ.
0: ಯಾವ್ದೇ ಕೆಲಸ ಇರ್ಲಿ, ನಾವು ಅದನ್ನ ಸಂತೋಷದಿಂದ ಉಲ್ಲಾಸದಿಂದ ಕಾರ್ಯಚಟುವಟಿಕೆ ಮಾಡಿದ್ರೆ
1: ಆಗ್ತೈತ್ರಿ. ಮತ್ತೆ ಕೆಲಸ ಆಗ್ಲಿಲ್ಲ ಅಂದ್ರೆ ಇವತ್ತಿಲ್ಲ ನಾಳೆ ಆಗ್ತಿರ್ತಾವ್ರಿ, ಆದ್ರೂ ಅದ್ರ ಸಲ ಒಂದು ಟೆನ್ಷನ್ ಮಾಡ್ಕೊಂಡ್ರೆ ಆ ನಿದ್ದೆ ಕೆಡು ಜನನೂ ಇದ್ದಾರೆ.
0: ಹೌದೌದು,
1: ಅದು ನಿದ್ದೆ ಸರಿಯಾಗಿ ಆಗ್ಬೇಕ್ರಿ.
0: ಹ್ಮ್,
1: ನಿದ್ದೆ ಆಗ್ಲಿಕ್ಕಪ್ಪ ಅಂದ್ರೆ ಜಡ್ಗಳು ಜಾಸ್ತಿ ಆಗ್ತಾವ್ರಿ.
0: ನಿದ್ದೆನೂ ಕೂಡ ಬಹಳ ಮುಖ್ಯ.
1: ಯಾವ ಬರ್ತಾ ಆ ಕೆಲಸನ ಹೆಚ್ಚು ನಾವು ಮಾಡ್ಕೊತ ಇರ್ಬೇಕ್ರಿ ಮನುಷ್ಯ.
0: ಹ್ಮ್, ತುಂಬಾ ಸಂತೋಷ, ಒಳ್ಳೆ ಮಾತನ್ನ ಹೇಳಿದ್ರಿ ಹಂಪಣ್ಣ ಅವರೇ, ಕರೆ ಮಾಡಿದಕ್ಕೆ ಧನ್ಯವಾದಗಳು.
1: ಹಾ, ನಮಸ್ಕಾರ ಸರ್.
2: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
3: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
2: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
3: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
2: ಲಿಡ್ಕರ್, ನಂಬಿಕೆ ನಿರಂತರ.

0: ಹಲೋ, ಕಾರ್ಯಕ್ರಮದ ಮುಂದಿನ ಕರೆ.
1: ಸರ್ ನಮಸ್ಕಾರ.
0: ನಮಸ್ತೆ, ಆಕಾಶವಾಣಿ ವಿಜಯಪುರ ಕೇಂದ್ರ, ಹೇಳಿ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡಿದಿರಾ?
1: ನನ್ನ ಹೆಸರು ಕಲ್ಲಪ್ಪ ಬಸಪ್ಪ ತಳವಾರ, ಗ್ರಾಮ ಹೊನ್ವಾಡ, ತಾಲೂಕು ತಿಕೋಟ, ಜಿಲ್ಲೆ ವಿಜಯಪುರ.
0: ಕಲ್ಲಪ್ಪ ತಳವಾರ ಅವರು?
1: ಹೌದು ಸಾಹೇಬ್ರೆ.
0: ಇವತ್ತಿನ ವಿಷಯ ಗೊತ್ತಾಯ್ತು ಕಲ್ಲಪ್ಪ ಅವರೇ?
1: ಹಾ, ಗೊತ್ತಾಯ್ತು ರೀ.
0: ಅದೇ ಬಿ ಪಿ ಅಂದ್ರೆ ಬ್ಲಡ್ ಪ್ರೆಷರ್, ಈ ವಿಷಯದ ಬಗ್ಗೆ ಮಾತಾಡ್ತಾ
1: ಇದ್ದೀವಿ. ವರ್ಲ್ಡ್ ಬಿ ಪಿ ಕಂಟ್ರೋಲ್ ಐತ್ರಿ ಸರ್. ಯಾವತ್ತು ಮನಸ್ಸ ಕೂದು ಶಾಂತ ಇರ್ಬೇಕ್ರಿ.
0: ಶಾಂತ ಸ್ವಭಾವದಿಂದ ಇರಬೇಕು.
1: ಶಾಂತ ಇತ್ತಂದ್ರೆ ಯಾವ್ದು ಏನು ಟೆನ್ಷನ್ ಬರ್ದಿಲ್ಲ. ಮತ್ತ ನಮ್ಮ ತಿನ್ನುವ ಆಹಾರದೊಳಗ ಒಂದ ಇದು ಐತ್ರಿ ಸರ್, ಬಹಳ ಮುಖ್ಯ ಐತೆ. ಈಗ ಡೈಟ್ ಒಳಗೆ ಡೈಟ್ ಪದಾರ್ಥ ತಿನ್ನೋದು ಹೆಚ್ಚು ಉತ್ತಮ ನನಗೆ ಕೇಳ್ರಿ. ಅದಕ್ಕೆ ಯಾವತ್ತು ಶಾಂತ ಮತ್ತ ಈ ಕೊಲೆಸ್ಟ್ರಾಲ್ ಒಂದ್ ಸ್ವಲ್ಪ ಕಡಿಮೆ. ಈಗ ನಾವು ತಿನ್ನುವ ಆಹಾರ ಸಾಹೇಬ್ರ, ನಮಗ್ ಕಣ್ಣ ಅರಿಯದೆ ಎಟ್ಟ ಹೋಗ್ತಿತ್ರಿ. ಸಕ್ರಿ ಎಲ್ಲ ಆಹಾರ ಮೂಲಕ ಹೋಗ್ತಿತ್ರಿ ಸಾಹೇಬ್ರ. ಸಕ್ರಿ ಆಯ್ತು, ಕೊಲೆಸ್ಟ್ರಾಲ್ ಹೋಗ್ತಿತ್ರಿ ಸರ್.
0: ಹೌದೌದು,
1: ಅದು ನಮ್ ಕಣ್ಣ ಅರಿಯದು ಹೋಗ್ತಿತ್ರಿ. ಮತ್ ನಾವು ಒಟ್ಟ ಮೇಲೆ ಚಾ ಕುಡಿದು ಅದು ಇದನ್ನು ತೀರಾ ಅತಿ ಜಾಸ್ತಿ ಆಗ್ಬಿಡ್ತದೆ ಸಾಹೇಬ್ರ. ಮತ್ತೆ ಕೆಲಸನು ಮಾಡ್ಬೇಕ್ರಿ, ನಮ್ಮ ಜಮೀನ್ದಾಗ ಕೆಲಸ ಮಾಡ್ಬೇಕು. ನಾವು ಹೋಗುದು ಬರೋದು ಬಾಯ್ ವಾಕಿಂಗ್, ವಾಕಿಂಗ್ ಬಹಳ ಮುಖ್ಯ ಐತಿ ನೋಡ್ರಿ.
0: ವ್ಯಾಯಾಮ ಚೆನ್ನಾಗಿ ಮಾಡ್ಬೇಕಂತ ಹೇಳ್ತಿರ್ತಾವ ಸಾಯಂಕಾಲ ಮುಂಜಾನೆ. ಅಂದ್ರೆ ಈಗ ರೈತರು ಹೊಲದಲ್ಲಿ ಅಂತ ಕೆಲಸ ಮಾಡುವಾಗ ಅವರು ವ್ಯಾಯಾಮ ಆಗಿ ಆಗುತ್ತೆ, ರೈತರು
1: ಮಾಡಿದ್ರೆ ಪ್ರಾಬ್ಲಮ್. ಪಾಪ ಯಾವತ್ತು ಚೇರ್ ಮ್ಯಾಗ ಕೂತು ಕೂತು ಕೂತು ಅವ್ರದ್ದಾರೆ ಪಾಪ, ಅವರೇ ವಾಕಿಂಗ್ ಬರ್ತಾರೆ ಅವರು. ಈಗ ನಮ್ಮ ಜಮೀನ್ದಾಗ ಆರಾಮ ಬಹಳ ಹೆಲ್ದಿ ಅದ ನೋಡ್ರಿ ಸಾಹೇಬ್ರ. ಈಗ ಕಬ್ಬಿನಾಗ ನೀರು ಉಣಸೋದ್ ಆರಾಮ ಅದ, ಯಾವ್ದು ಏನ್ ಟೆನ್ಷನ್ ಇರ್ರಿ. ಆದ್ರೂ ಮೂರ್ ತಿಂಗಳಿಗೊಮ್ಮೆ ನಾ ಚೆಕಿಂಗ್
0: ಮಾಡ್ಕೋತಾ ಇರ್ತೀರಿ? ತುಂಬಾ ಸಂತೋಷ. ಯಾಕಂದ್ರೆ ಮೂರ್ ತಿಂಗಳು ಅಥವಾ ಆರು ತಿಂಗಳು ಒಂದ್ಸಾರಿ ಬಿ ಪಿ ಶುಗರ್ ಅನ್ನ ಚೆಕ್ ಮಾಡ್ಕೋತಾ ಇರ್ಬೇಕು.
1: ಅಂದ್ರೆ
0: ಮನಸ್ಸಿ ನೆಮ್ಮದಿ ಶಾಂತಿ ಇರ್ಬೇಕಾಗತ್ತೆ. ಮತ್ತೆ ಮಿತವಾದ ಆಹಾರ ಇರ್ಬೇಕು, ಯಾವುದು ಅತಿಯಾದ ಸೇವನೆ ಮಾಡಬಾರ್ದು. ಕರೆ ಮಾಡಿದ್ರೆ ಧನ್ಯವಾದಗಳು.
1: ಜಗಳ ತೆಗೆದ್ರೆ ನಾವು ವಾರ ಆಗ್ಬೇಕ್ರಿ, ಅವಾಗ ಹೊತ್ತಾಗ ಸರ್ಕೋಬೇಕ್ರಿ ಅಲ್ಲಿ. ಅವನು ಶೀತ ನಾವು ಶೀತ ಅಂದ್ರೆ ಅವನದು ರೇಂಜ್ ಆಗತ್ತೆ, ನಮ್ದು ಬಿ ಪಿ ರೇಂಜ್ ಆಗ್ಬಿಡ್ತೈತ್ರಿ. ಒಬ್ರು ವಾರ ಸೈಡ್ ಸರ್ಕೊಂಬೇಕ್ರಿ ಸರ್.
0: ಕರೆ ಮಾಡಿದ್ರೆ ಧನ್ಯವಾದಗಳು ಕಲ್ಲಪ್ಪ ಅವ್ರೆ.
1: ಸಾಹೇಬ್ರ ತಮಗೂ ಎಲ್ಲರಿಗೂ ಕೇಳಿದವರಿಗೆ ಧನ್ಯವಾದ.
0: ನಮಸ್ತೆ.

0: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
1: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
0: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ.

0: ಆರು ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ. ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಆತ್ಮೀಯ ಕೇಳುಗರೆ, ಉಲಿನಲ್ಲಿ ನೇರ ಪುಣ್ಯ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಮೂಡಿಬರ್ತಾ ಇದೆ. ಇವತ್ತು ಹೈ ಬಿ ಪಿ ಅಂದರೆ ಬ್ಲಡ್ ಪ್ರೆಷರ್, ಅಧಿಕ ರಕ್ತದ ಒತ್ತಡ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಗಂಭೀರ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಅತಿ ಅವಶ್ಯವಾಗಿದೆ ಇಂದಿನ ದಿನಮಾನಗಳಲ್ಲಿ. ಯಾಕಂದರೆ ಹೈ

0: ನಾವು ಮಾತಾಡ್ತಾ ಇದ್ವಿ. ಗಂಭೀರ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಅತಿ ಅವಶ್ಯವಾಗಿದೆ ಇಂದಿನ ದಿನಮಾನಗಳಲ್ಲಿ. ಯಾಕಂದರೆ ಹೈ ಬಿ ಪಿ ಇದು ಜೀವನಕ್ಕೆ ಒಳ್ಳೆಯದಲ್ಲ. ಇದು ಯಾವುದೇ ಹೃದಯ ಮತ್ತು ಪಾರ್ಶ್ವವಾಗಿ ಇದು ಹೈ ಬಿ ಪಿ ಕಾರಣವಾಗಬಹುದು ಅಂತ ಹೇಳ್ಬೋದು. ಅದಕ್ಕಾಗಿ ಬಿ ಪಿ ಶುಗರ್ ಇದ್ದವರು 3 ತಿಂಗಳು ಅಥವಾ 6 ತಿಂಗಳಿಗೊಮ್ಮೆ ಆದರೂ ಅಂದರೆ ಚೆಕ್ ಮಾಡಿಸ್ಕೋತಾ, ಅಂದರೆ ಸಮೀಪದ ಹಾಸ್ಪಿಟ್ಲ್ ಆಸ್ಪತ್ರೆಗಳೇನು ಇರ್ತಾವಲ್ಲ ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬೇಕು.
1: ಹಸಿರೇ ಉಸಿರು, ಉಸಿರೇ ಬದುಕು, ಉಸಿರೆಲ್ಲ ಹಸಿರಾದಾಗ
2: ಉಸಿರಾಗುವೆ
1: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
2: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
1: ದಯವಿಟ್ಟು ಮನೆಗೊಂದು ಸಸಿ ನೆಡಿ.
0: ಸ್ನೇಹಿತರೆ, ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಉಲಿನಲ್ಲಿ ನೇರ ಪೌಣಿ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೊಂದಿಗೆ ಮಾತನಾಡಬೇಕಾದ್ರೆ ಕರೆ ಮಾಡಬೇಕಂತ ದೂರವಾಣಿ ಸಂಖ್ಯೆಗಳು 2704040 ಇನ್ನೊಂದು ಸಂಖ್ಯೆ 2703050. ಹೊರಗಿನಿಂದ ಕರೆ ಮಾಡುವವರು ಬಳಸಬೇಕಂತ ಎಸ್ ಟಿ ಡಿ ಕೋಡ್ ಸಂಖ್ಯೆ 08352. ಸ್ನೇಹಿತರೆ, ಹೈ ಬಿ ಪಿ ಅನ್ನೋದು ಇದನ್ನು ನಾವು ಸೈಲೆಂಟ್ ಕಿಲ್ಲರ್ ಅಂತ ಕರಿತೀವಿ. ಇದು ಯಾವುದೇ ರೀತಿ ಮುನ್ಸೂಚನೆ ಇಲ್ಲದೆ ಹೃದಯ ಮತ್ತು ಪಾರ್ಶ್ವವಾಯುಗೆ ಅಂದರೆ ಸ್ಟ್ರೋಕ್ ಇದಕ್ಕೆ ಕಾರಣವಾಗಬಹುದು. ಬನ್ನಿ ಹಾಗಾದರೆ ನಮ್ಮ ಕಾರ್ಯಕ್ರಮದ ಮುಂದಿನ ಕರೆ ಯಾರು ಮಾಡಿದ್ರೆ ಅಂತ ನೋಡೋಣ. ಸ್ನೇಹಿತರೆ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೊಂದಿಗೆ ಮಾತನಾಡಬೇಕಾದ್ರೆ ಕರೆ ಮಾಡಬೇಕಂತ ದೂರವಾಣಿ ಸಂಖ್ಯೆಗಳು 2704040 ಇನ್ನೊಂದು ಸಂಖ್ಯೆ 2703050. ಹೊರಗಿನಿಂದ ಕರೆ ಮಾಡುವವರು ಬಳಸಬೇಕಂತ ಎಸ್ ಟಿ ಡಿ ಕೋಡ್ ಸಂಖ್ಯೆ 08352. ಈ ಸಂಖ್ಯೆಗೆ ಕರೆ ಮಾಡಿ. ಇವತ್ತು ಮೇ 17 ವಿಶ್ವ ರಕ್ತದೊತ್ತಡ ದಿನ. ಈ ವಿಷಯದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ರಕ್ತದೊತ್ತಡ ಮಾಪನವನ್ನು ನಾವು ಪ್ರತಿ 3 ತಿಂಗಳು ಅಥವಾ 6 ತಿಂಗಳಿಗೊಮ್ಮೆ ನಿಯಮಿತವಾಗಿ ಸಮೀಪದ ಆಸ್ಪತ್ರೆಗಳಲ್ಲಿ ತಪಾಸಣೆ ಮಾಡಿಕೊಳ್ಬೇಕು.
3: ನಿಮ್ಮ ಶಾಲೆ ಕಾಲೇಜುಗಳಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಜನರಿಗೆ ತಿಳಿಸಬೇಕೇ? ನಿಮ್ಮ ಅಂಗಡಿ, ಸೂಪರ್ ಮಾರ್ಕೆಟ್, ಶೋರೂಮ್ಗಳ ವಿಶೇಷ ಸೌಲಭ್ಯಗಳ ಬಗ್ಗೆ ಜನರಿಗೆ ವಿವರ ನೀಡಬೇಕೇ? ನಿಮ್ಮ ಸಭೆ ಸಮಾರಂಭಗಳ ವಿವರ ಎಲ್ಲರಿಗೂ ಹೇಳಬೇಕೇ?
4: ಇಂದೇ ವಿಜಯಪುರ ಆಕಾಶವಾಣಿಯಲ್ಲಿ ಜಾಹೀರಾತು ನೀಡಿ. ವಿವರಗಳಿಗೆ ಸಂಪರ್ಕಿಸಿ ಕಚೇರಿ ಅವಧಿಯಲ್ಲಿ. ದೂರವಾಣಿ ಸಂಖ್ಯೆ 2703011. ನಮ್ಮ ಮೇಲ್ ಐಡಿ ವಿಜಯಪುರ ಆಕಾಶವಾಣಿ @gmail.com.

0: ಕೆಮ್ಮು ದಮ್ಮು ಅಲರ್ಜಿ ಅಸ್ತಮಾ ಉಸಿರಾಟದ ತೊಂದರೆ ಕಫದ ತೊಂದರೆ ನಿಮೋನಿಯಾ ಎದೆಯಲ್ಲಿ ಬಿಗಿತ ಕ್ಷಯರೋಗ ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
1: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ ಸೈನಿಕ ಶಾಲೆ ಎದುರು ಅಥಣಿ ರಸ್ತೆ ವಿಜಯಪುರ
0: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926 ಎಸ್ಟಿಡಿ ಕೋಡ್ ಸಂಖ್ಯೆ 08352
2: ಆತ್ಮಿಕರೇ ಉಲಿನಲ್ಲಿ ನೇರ ಪೌಣಿ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರ ಆಗ್ತಾ ಇದೆ. ಇವತ್ತು ವಿಶ್ವ ದೂರ ಸಂಪರ್ಕ ದಿನ, ಅದೇ ರೀತಿಯಾಗಿ ಸಶಸ್ತ್ರ ಪಡೆಗಳ ದಿನ. ಇವತ್ತಿನ ವಿಷಯ ನಾವು ಅಧಿಕ ರಕ್ತದೊತ್ತಡ ದಿನ ಅಂದರೆ ಬ್ಲಡ್ ಪ್ರೆಷರ್, ಅಧಿಕ ರಕ್ತದ ಒತ್ತಡದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನೀವು ನಮ್ಮೊಂದಿಗೆ ಕರೆ ಮಾಡಿ ಮಾತನಾಡಬೇಕಾದ್ರೆ ಕರೆ ಮಾಡಬೇಕಂತ ದೂರವಾಣಿ ಸಂಖ್ಯೆಗಳು

0: 7040 ಇನ್ನೊಂದು ಸಂಖ್ಯೆ 2703 50 ಹೊರಗಿನಿಂದ ಕರೆ ಮಾಡುವವರು ಬಳಸಬೇಕಂತ ಎಷ್ಟು ಇಟ್ಕೋ ಸಂಖ್ಯೆ 08352. ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ.
1: ನಮಸ್ಕಾರ ಸರ್.
0: ನಮಸ್ತೆ, ಹೇಳಿ ಸರ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡಿದ್ರ?
1: ನಮ್ಮ ಹೆಸರು ಮಲ್ಲಪ್ಪ ಚಿಕ್ಕಲಿಕೆ ಅಂತ ಹೇಳಿ ಸರ್, ತಾಜ್ಪುರ ತಿಗೋಡ ತಾಲೂಕು ವಿಜಯಪುರ ಜಿಲ್ಲೆ ಸರ್.
0: ಆಗಲಿ ಕರೆ ಮಾಡಿದ್ರಿ ತಾವು?
1: ಮಾಡಿದ್ದೇವೆ ಸರ್, ಇನ್ನ ಅದೇ ಕಾರ್ಯಕ್ರಮ ಮುಗಿಲ್ಲ ಸರ್.
0: ಅದೇ ಕಾರ್ಯಕ್ರಮ ನಡೀತಾ ಇದೆ, ಒಂದು ತಾಸಿನ ಪ್ರೋಗ್ರಾಮ್ ಇರುತ್ತೆ.
1: ಹೌದೇನು ಸರ್, ಮತ್ತೆ ಇದಕ್ಕೆ ಬೇರೆ ಕಾರ್ಯಕ್ರಮ ಇರ್ಬೇಕಂತ ನಾಗ ಅಪ್ಲೈ ಮಾಡಿದ್ದೇವೆ ಸರ್.
0: ಕರೆ ಮಾಡಿದ ಧನ್ಯವಾದಗಳು ಮಲ್ಲಪ್ಪ ಅವರೇ.
1: ನಮಸ್ಕಾರ ಸರ್.
0: ಸ್ನೇಹಿತರೆ, ಒಮ್ಮೆ ಕರೆ ಮಾಡಿದವರು ಬೇರೆದವರು ಕರೆ ಮಾಡ್ತಾ ಇರ್ತಾರೆ, ಅವ್ರಿಗೆ ಕರೆ ಸಿಗಲಿ ಅನ್ನೋ ಉದ್ದೇಶದಿಂದ ಬೇರೆ ಕೇಳುಗರು ಕರೆ ಮಾಡಿ ನಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳಿ. ತಾವು ಕರೆ ಮಾಡಬೇಕಂತ ದೂರವಾಣಿ ಸಂಖ್ಯೆಗಳು 2703 50 ಇನ್ನೊಂದು ಸಂಖ್ಯೆ 2703 50 ಹೊರಗಿನಿಂದ ಕರೆ ಮಾಡುವವರು ಬಳಸಬೇಕಂತ ಎಷ್ಟು ಹಿಡ್ಕೋರ್ ಸಂಖ್ಯೆ 08352.
2: ಪುಟ್ಟು ಅಲ್ಲ ಇವನು ಇಲ್ಲಿ ನೋಡಿ, ಇಲ್ಲಿ ಏನ್ ತಂದಿನ ನೋಡಿ ನಿನಗಾಗಿ. ಯಾಕೆ ಪುಟ್ಟು, ನನ್ ಕೂಡ ಮಾತಾಡುದಿಲ್ಲ
3: ನೀನು? ಬನ್ನಿ, ತಂದಿದ್ದೇ ಬೇಡ. ಸರಿ ದೂರ.
2: ನಿನಗ ಹೊಸ ಫ್ರಾಕು ಕೇಕು ಎಲ್ಲ ತಂದಿನ ನೋಡಿಲ್ಲ.
3: ನೀ ತಂದಿದ್ದೇನು ಬೇಡ.
2: ಯಾಕೆ ಅಷ್ಟೊಂದು ಬ್ಯಾಸರ ನನ್ ಮೇಲೆ?
3: ನಿನ್ ಕೈ ಬಾಯಿ ಎಲ್ಲ ಅಂಗಿ ಸತಕ್ ಚುಟ್ಟ ವಾಸನೆ.
2: ಏ ರಾಣಿ
3: ಬಿಡು, ನನ್ ಕೈ ಬಿಡು, ದೂರ. ಸರಿ, ಮನೆ ತುಂಬಾ ಚುಟ್ಟಲ್ ವಾಸನೆ ಸಾಕಾಗ ಹೋಗ ನೋಡಲ್ಲ. ಪಾಪು ಸಹಿತ ಮೊದ್ಲೋಗಿ ಕೈಯಾಗಿನ ಚುಟ್ಟನ್ನ.
2: ಆಯ್ತು ಆಯ್ತು, ಇವತ್ತು ನನ್ ಕಣ್ ತೆರಿತು ಪುಟ್ಟ, ಇವತ್ತು ನನ್ ಕಣ್ ತೆರಿ.
3: ನನ್ ಶಾನೇಪ್ಪ ಹಂಗ್ ಬಜನ.
0: ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ. ಹಲೋ ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ. ಉಲಿನಲ್ಲಿ ನೇರ ಪ್ರಸಾರ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಹಲೋ, ನನ್ನ ಮಾತು ಕೇಳಿಸ್ತಾ ಇದೆ ತಮಗೆ? ಹಲೋ ಹಲೋ, ಸ್ನೇಹಿತರೆ, ತಾವು ಕರೆ ಮಾಡುವಾಗ ಒಂದು ನಿರ್ದಿಷ್ಟವಾದ ಸ್ಥಳದಲ್ಲಿ ನಿಂತ್ಕೊಂಡು ಕರೆ ಮಾಡಬೇಕು. ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2703 50 ಇನ್ನೊಂದು ಸಂಖ್ಯೆ 2703 50 ಹೊರಗಿನಿಂದ ಕರೆ ಮಾಡುವವರು ಬಳಸಬೇಕಂತ ಎಷ್ಟು ಹಿಡ್ಕೋರ್ ಸಂಖ್ಯೆ 08352. ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ.
4: ಹಲೋ, ನಮಸ್ತೆ ಸರ್.
0: ನಮಸ್ತೆ, ಹೇಳಿ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡಿದಿರ? ಸುನಂದ ಅವರು. ಎಲ್ಲಿಂದ ಕರೆ ಮಾಡಿದಿರ? ವಿಜಯಪುರದಿಂದ ಮಾಡಿದ್ರೆ. ಇವತ್ತಿನ ವಿಷಯ ಗೊತ್ತಾಯ್ತು ತಮಗೆ? ಬ್ಲಡ್ ಪ್ರೆಷರ್ ಬಗ್ಗೆ, ಅಂದ್ರೆ ವಿಶ್ವ ಅಧಿಕ ರಕ್ತದ ಒತ್ತಡ, ಈ ದಿನದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ.
4: ಹೌದು ಸರ್, ಎವ್ರಿ ಇಯರ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಆದಷ್ಟು ಈ ಒಂದು ಏನು ಪ್ರಾಬ್ಲಮ್ ಯಾರು ಫೇಸ್ ಮಾಡ್ತಾ ಇದ್ದಾರೋ ಅದನ್ನ ಕಮ್ಮಿ ಮಾಡ್ಬೇಕು ಅಂತ ಹೇಳಿ ಎವ್ರಿ ಇಯರ್ ಸೆವೆಂಟೀನ್ತ್ ಮೇ ವರ್ಲ್ಡ್ ಹೈಪರ್ಟೆನ್ಷನ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ.
0: ಓಕೆ,
4: ನಾವು ಡೈಲಿ ನಾವು ಮಾಡೋ ಒಂದು ನಮ್ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೊಂಡು ನಾವು ಬ್ಲಡ್ ಪ್ರೆಷರ್ ನ ಕಮ್ಮಿ ಮಾಡ್ಕೋಬೇಕು. ಅಂಡ್ ಮೆಡಿಕೇಶನ್ ಅನ್ನೋದು ಕಮ್ಮಿ ಆಗುತ್ತೆ. ಅಟ್ಲೀಸ್ಟ್ ಡೈಲಿ 30 ಮಿನಿಟ್ಸ್ ಎಕ್ಸರ್ಸೈಸ್ ಮಾಡೋದ್ರಿಂದ ಕಮ್ಮಿ ಮಾಡ್ಬೋದು ಅಂತ ಹೇಳ್ತೀನಿ. ಅಂಡ್ ಬ್ಯಾಲೆನ್ಸ್ ಲೈಫ್ ಊಟ ಮಾಡಬೇಕು ಸರ್. ಸಾಲ್ಟ್, ಫ್ರೂಟ್ಸ್, ವೆಜಿಟೇಬಲ್ಸ್, ಕಾರ್ಬೋಹೈಡ್ರೇಟ್ಸ್, ವಿಟಮಿನ್ಸ್ ಎಲ್ಲ ಬ್ಯಾಲೆನ್ಸ್ ಆಗಿದ್ರೆ ಇನ್ನು ಪ್ರಾಬ್ಲಮ್ ಆಗೋದಿಲ್ಲ ಲೈಫ್ ಅಲ್ಲಿ. ಅಂಡ್ ಈ ವರ್ಷ ಎವ್ರಿ ಇಯರ್ ಥೀಮ್ ಕೂಡ ಸೆಲೆಬ್ರೇಟ್ ಮಾಡ್ತಾರೆ ಸರ್. ಐ ಮೀನ್ ವರ್ಲ್ಡ್ ಹೈಪರ್ ಟೆನ್ಷನ್ ಡೇನ ಈ ವರ್ಷ ಥೀಮ್ ಬಂದ್ಬಿಟ್ಟು ಕಂಟ್ರೋಲಿಂಗ್ ಹೈಪರ್ ಟೆನ್ಷನ್ ಟುಗೆದರ್. ಅಂದ್ರೆ ಟಚ್ ಯೋರ್ ಬ್ಲಡ್ ಪ್ರೆಷರ್ ಗುಂಪಲ್ಲಿ ಡಿಫೀಟ್ ದ ಸೈಲೆನ್ಸ್ ಕಿಲರ್ ಅಂತ ಈ ವರ್ಷ ಥೀಮ್ ಆಮೇಲೆ ಉಪಯೋಗ ಮಾಡ್ಕೊಂಡಿದ್ದಾರೆ. ಒಂಥರ ಸೈಲೆನ್ಸ್ ಕಿಲರ್ ಅಂತ ಹೇಳ್ತಾರೆ ಸರ್ ಹೈಪರ್ ಟೆನ್ಷನ್, ಬಿಕಾಸ್ ಅದರದಿನ್ನೂ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳೋದಿಲ್ಲ. ಬೇರೆ ಎಲ್ಲಾದ್ರೂ ಹೆಲ್ತ್ ಇಶ್ಯೂಸ್ ಸಿಂಪ್ಟಮ್ಸ್ ಇರುತ್ತೆ,
0: ಗೊತ್ತಿಲ್ಲ ನಂಗೆ. ಇದು ಹಾರ್ಟ್
4: ಡಿಸೀಸ್ ಬಂದ್ರೆ ನಮ್ಗೆ ಏನಾಗೋದು ಅದು ಸ್ವಲ್ಪ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ, ಬ್ಲಡ್ ಪ್ರೆಷರ್ ಹೇಗಿರುತ್ತೆ ಅಂದ್ರೆ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳೋದು.
0: ಹೌದು ಹೌದು,
4: ಸೈಲೆನ್ಸ್ ಹೇಳ್ತಾರೆ. ಹಾಗಾಗಿ ಎವ್ರಿ ಒನ್ ಶುಡ್

0: ಟೇಕ್ ಕೇರ್ ಆಫ್ ದೇರ್ ಹೆಲ್ತ್. ನಾವು ಡೈಲಿ ನಿಮ್ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡು ಹೆಲ್ದಿ ಲೈಫ್ ಸ್ಟೈಲ್ ಅಡಾಪ್ಟ್ ಮಾಡ್ಕೊಂಡ್ರೆ ಬ್ಲಡ್ ಪ್ರೆಷರ್ ಅನ್ನೋದು ಪ್ರಾಬ್ಲಮ್ ನಾವು ಫೇಸ್ ಮಾಡೋದಿಲ್ಲ.
1: ಅಂದ್ರೆ ಈಗ ವ್ಯಾಯಾಮ ಮತ್ತೆ ಯೋಗಾಸನ ಆ ರೀತಿ ಮಾಡೋದ್ರಿಂದ ನಾವು ಕಂಟ್ರೋಲ್
0: ಮಾಡಬಹುದು. ಯೋಗ ಸೂರ್ಯ ನಮಸ್ಕಾರ ಆಗಿರ್ಬೋದು, ಪ್ರಾಣಾಯಾಮ ಆಗಿರ್ಬೋದು, ಅಟ್ ಲೀಸ್ಟ್ ವಾಕ್ 30 minutes ವಾಕ್ ಮಾಡಿದ್ರು ಕೂಡ ಸಾಕು.
1: ಅಂದ್ರೆ ಡೈಲಿ 30 minutes
0: ಮ್ಯಾಕ್ಸಿಮಮ್, ಮಿನಿಮಮ್ 30 minutes ಮ್ಯಾಕ್ಸಿಮಮ್ ನಾವು ಎಷ್ಟು ಬೇಕಾದ್ರೆ ಮಾಡ್ಬೋದು. ಈಗ ಬಿಸಿ ಲೈಫ್ ಸ್ಟೈಲ್ ಇರೋದ್ರಿಂದ ಅಟ್ ಲೀಸ್ಟ್ 30 minutes ಮಾಡ್ಬೇಕು ಅಂತ. ವಾಕ್ ಮಾಡಿದ್ರಿಂದ ತುಂಬಾನೇ ಚೇಂಜಸ್ ಆಗುತ್ತೆ ಸರ್, ನಮ್ಮ ಹೆಲ್ತ್ ಅಲ್ಲಿ ಆಗ್ಬಿಟ್ಟು ನಮ್ಮ ಡೇ ಅಲ್ಲಿ ಆಗ್ಬಿಟ್ಟು. ಮಾರ್ನಿಂಗ್ ವಾಕ್ ತುಂಬಾ ಚೇಂಜಸ್, ಪ್ರಾಣಾಯಾಮ, ಸೂರ್ಯ ನಮಸ್ಕಾರ ಈ ತರದ್ರಿಂದ ಎಲ್ಲ ಮಾಡೋದ್ರಿಂದ ಸ್ಮಾಲ್ ಸ್ಮಾಲ್ ಚೇಂಜ್ ಇಂದ ಬಿಗ್ ಬಿಗ್ ಚೇಂಜಸ್ ಅನ್ನ ನಾವು ಕಾಣ್ಬೋದು. ಇದು ಬ್ಲಡ್ ಪ್ರೆಷರ್ ಒಂದೇ ಅಲ್ಲ, ಬಾಕಿ ಎಲ್ಲ ಏನೇ ಹೆಲ್ತ್ ಇಶ್ಯೂಸ್ ಇದ್ರು ನಾವು ಕಮ್ಮಿ ಮಾಡ್ತೀವಿ.
1: ಅಂದ್ರೆ ಈಗ ಅಧಿಕ ರಕ್ತದೊತ್ತಡ ಬಿ ಪಿ ಇದ್ದವರು ಎಷ್ಟು ದಿವಸಕ್ಕೊಮ್ಮೆ ಅವರು ಅಂದ್ರೆ ಮೌಲ್ಯಮಾಪನ ಅಂದ್ರೆ ಮಾಪನೆ ಮಾಡ್ಕೋಬೇಕು, ಅವರು ಚೆಕ್ಅಪ್ ಯಾವಾಗ ಮಾಡ್ಕೋಬೇಕಂತ ಇರುತ್ತವು
0: ಸರ್? ಅವರು ಡಾಕ್ಟರ್ನ ಅವರು ಹೈಪರ್ ಟೆನ್ಷನ್ ಅನ್ನೋ ಒಂದು ಇದ್ರಿಂದ ಅವ್ರು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ರೆ ಅವ್ರಿಗೆ ಡಾಕ್ಟರ್ನ ಅವರು ಮಂತ್ಲಿ ಚೆಕ್ಅಪ್ ಮಾಡಿಸ್ಕೊಳ್ಳಿ ಅಂತ ಇರುತ್ತೆ ಸರ್. ಇನ್ ಕೇಸ್ ಚೆಕ್ ಮಾಡ್ಕೊಂಡ್ರೆ ಮೆಷಿನ್ ಎಲ್ಲ ಮನೇಲಿ ಇದ್ರೆ ವೀಕ್ಲಿ ಒನ್ಸ್ ಮಾಡ್ಕೋಬಹುದು ಪ್ರಾಬ್ಲಮ್. ಬಟ್ ಹಾಸ್ಪಿಟಲ್ ಹೋಗೋರಿಗೆ ಮಂತ್ಲಿ ಒನ್ಸ್ ಅವ್ರು ಚೆಕ್ಅಪ್ ಮಾಡ್ಕೊಂಡ್ರೆ ಸೊ ನೆಕ್ಸ್ಟ್ ಮಂತ್ ವರ್ಗೂ ಅವ್ರು ರಿಕವರ್ ಮಾಡ್ಕೋಬಹುದು ಅಂತ ನಾನು ಹೇಳಿದ್ದೆ. ಅಂದ್ರೆ ಈ ಒನ್ ಮಂತ್ ಹೋಗಿ ಇವತ್ತು ಫಸ್ಟ್ ಲೈಕ್ 17 ಹೋಗಿ ಚೆಕ್ಅಪ್ ಮಾಡಿಸ್ಕೊಂಡ್ ಬಂದ್ರೆ ಬ್ಲಡ್ ಪ್ರೆಷರ್ ಜಾಸ್ತಿ ಇದ್ರೆ ಕಮ್ಮಿ ಇದ್ರೆ ಅದ್ರಿಂದ ನಾವ್ ಏನೇನ್ ಚೇಂಜಸ್ ಮಾಡ್ಕೋಬಹುದು ಅಂತ ಡಾಕ್ಟರ್ ಹೇಳ್ತಾರೆ. ಸೊ ನೆಕ್ಸ್ಟ್ ಮಂತ್ ಹೋಗುವಾಗ ವಿ ಶುಡ್ ಬಿ ಬೆಟರ್.
1: ಅಂದ್ರೆ ಮೆಡಿಕೇಶನ್ ತಗೊಳ್ಳೋರು ತಿಂಗಳ ತಿಂಗಳ ತಪಾಸ್ ಮಾಡೋದು ಒಳ್ಳೇದು ಅಂತ ಇರೋದು.
0: ಹಾ, ತಿಂಗಳ ತಿಂಗಳ ಚೆಕ್ಅಪ್ ಮಾಡಿಸ್ಕೊಳ್ಳೋದು ಒಳ್ಳೇದು. ಜಾಸ್ತಿ ದಿನ ಆಗೋದ್ರೆ ಮತ್ತೆ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಎಷ್ಟು ಕಮ್ಮಿ ಫೇಸ್ ಆಫ್ ಡೇಸ್ ಅಲ್ಲಿ ನಾವು ಹೋಗಿ ಚೆಕ್ಅಪ್ ಮಾಡ್ಕೋತೀವಿ ಅಷ್ಟು ಬೇಗ ನಾವು ಯೋಚಿಸ್ಬೋದಿಲ್ಲ ಸರ್.
1: ತುಂಬಾ ಸಂತೋಷ ಮೇಡಮ್, ಯಾಕಂದ್ರೆ ಒಳ್ಳೆ ಮಾಹಿತಿಯನ್ನ ನೀಡಿದ್ರಿ ನಮ್ಮ ಕೇಳುಗರಿಗೆ. ಕರೆ ಮಾಡಿದ ಧನ್ಯವಾದಗಳು. ತುಂಬಾ ಸಂತೋಷ, ಕರೆ ಮಾಡಿದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು ಸರ್,
1: ನಮಸ್ತೆ. ಸುನಂದ ಅವರು ಕರೆ ಮಾಡಿದ್ರು. ಹೈ ಬಿ ಪಿ ಬಗ್ಗೆ ಹಲವಾರು ರೀತಿ ಸಮಸ್ಯೆಗಳಿಗೆ ಯಾವ ರೀತಿ ನಾವು ಪರಿಹಾರ ಕಂಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಸವಿಸ್ತಾರವಾಗಿ ಅವರು ನಮ್ಮೊಂದಿಗೆ ಚರ್ಚೆ ಮಾಡಿದರು.
2: ನಿಮ್ಮ ಶಾಲೆ ಕಾಲೇಜುಗಳಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಜನರಿಗೆ ತಿಳಿಸಬೇಕೆ? ನಿಮ್ಮ ಅಂಗಡಿ, ಸೂಪರ್ ಮಾರ್ಕೆಟ್, ಶೋರೂಮ್ಗಳ ವಿಶೇಷ ಸೌಲಭ್ಯಗಳ ಬಗ್ಗೆ ಜನರಿಗೆ ವಿವರ ನೀಡಬೇಕೆ? ನಿಮ್ಮ ಸಭೆ ಸಮಾರಂಭಗಳ ವಿವರ ಎಲ್ಲರಿಗೂ ಹೇಳಬೇಕೆ?
3: ಇಂದೇ ವಿಜಯಪುರ ಆಕಾಶವಾಣಿಯಲ್ಲಿ ಜಾಹೀರಾತು ನೀಡಿ. ವಿವರಗಳಿಗೆ ಸಂಪರ್ಕಿಸಿ ಕಚೇರಿಯ ಅವಧಿಯಲ್ಲಿ. ದೂರವಾಣಿ ಸಂಖ್ಯೆ 270311. ನಮ್ಮ ಮೇಲ್ ಐಡಿ ವಿಜಯಪುರ ಆಕಾಶವಾಣಿ @gmail.com.
4: ಸ್ಕೂಟರ್ ಸವಾರ ರಮೇಶ, ಟ್ರಾಫಿಕ್ ನ ಇವನ ಪ್ರವೇಶ. ಮುಂದ ಹಿಂದ ಬಸ್ಸು, ಆಜು ಬಾಜು ಕಾರು, ರಸ್ತೆ ತುಂಬ ಗಾಡಿಗಳದ ದರ್ಬಾರು. ರಮೇಶ್ ಅಂದು ಮೊದ್ಲ ಡೌಲು, ರಿಂಗ್ ಬೇರೆ ಆತು ಅವನ್ ಮೊಬೈಲ್.
5: ಹಲೋ, ಎಲ್ಲಿದ್ಯಾಪ?
4: ತಗೊಂಡ ಬಿಟ್ಟ ಕಾಲ್ ಅನ್ನ, ಆದ್ರ ನಿಲ್ಲಿಸ್ಲಿಲ್ಲ ಸ್ಕೂಟರ್ನ. ಮಾತ್ನಾಗ ಮರ್ತ ಬಿಟ್ಟ ಎಲ್ಲ, ಸಿಗ್ನಲ್ ಕೆಂಪಾದದನ್ನ ನೋಡ್ಲೇ ಇಲ್ಲ.
6: ಕಥೆ ಮುಗಿಯಿತೆ,
4: ಮಿನಿಟ್ನಾಗ ಎಲ್ಲ ಮುಗ್ದ ಹೋತು. ರಮೇಶಗ ಆ ಕಾಲ ಕಡೆದಾತು. ಗಾಡಿ ಓಡಿಸುವಾಗ ಮೊಬೈಲ್ನಾಗ ಮಾತಾಡ್ಬೇಡ್ರಿ, ಜೀವ ಕಳಿಬೇಡ್ರಿ, ಜೀವ ಕಳ್ಕೋಬೇಡ್ರಿ.

ಸ್ನೇಹಿತರೆ, ಉಲಿ ನಲಿ ನೇರ ಪಾಣಿ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ. ಇವತ್ತು ವಿಶ್ವ ಅಧಿಕ ರಕ್ತದ ಒತ್ತಡ ದಿನ ಮೇ 17, ಈ ವಿಷಯದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ತಾವು ಕರೆ ಮಾಡಬೇಕಂಥ ದೂರವಾಣಿ ಸಂಖ್ಯೆಗಳು 2703 4 0, ಇನ್ನೊಂದು ಸಂಖ್ಯೆ 2703 5 0. ಹೊರಗಿನಿಂದ ಕರೆ ಮಾಡುವವರು ಬಳಸಬೇಕಂಥ ಎಚ್ ಡಿ ಕೋಡ್ ಸಂಖ್ಯೆ 08352.

ಸ್ನೇಹಿತರೆ, ಇವತ್ತು ವಿಶ್ವ ಅಧಿಕ ರಕ್ತದ ಒತ್ತಡ ದಿನ, ಮೇ 17. ಈ ವಿಷಯದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಉಲಿನಲ್ಲಿ ನೇರ ಪ್ರಸಾರ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಗ್ತಾ ಇದೆ. ಸ್ನೇಹಿತರೆ, ರಕ್ತದ ಒತ್ತಡವನ್ನು ನಾವು ನಿಯಮಿತವಾಗಿ ಮೌಲ್ಯಮಾಪನ ಮಾಡ್ಕೋಬೇಕು, ಅಂದರೆ ಚೆಕಪ್ ಮಾಡ್ಕೋಬೇಕು. ಅದೇ ರೀತಿಯಾಗಿ ಜೀವನ ಶೈಲಿಯನ್ನು ನಾವು ಹೆಚ್ಚಾಗಿ ಯುವಕರಲ್ಲಿ ಹೆಚ್ಚುತ್ತಿರುವ ಒತ್ತಡವನ್ನು ಕಡಿಮೆ ಮಾಡಬೇಕಾದ್ರೆ ನಾವು ಆಹಾರ ಪದ್ಧತಿ ನಿಯಮಿತವಾಗಿ ಸೇವಿಸಬೇಕು. ಅದೇ ರೀತಿಯಾಗಿ ದೈಹಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು. ಮತ್ತು ಹೈ ಬಿ ಪಿ, ಟೆನ್ಷನ್ ಜಾಸ್ತಿ ಮಾಡಿಕೊಳ್ಳೋದ್ರಿಂದ ಹೆಚ್ಚಾಗುತ್ತೆ. ನಿಯಮಿತವಾಗಿ ಯೋಗ, ವ್ಯಾಯಾಮ ಮತ್ತು ಉಪ್ಪಿನಂಶವನ್ನು ನಾವು ಕಡಿಮೆ ಸೇವನೆ ಮಾಡಬೇಕು. ಅದಕ್ಕಾಗಿ ವಿಶ್ವ ಆರೋಗ್ಯ ಸಂಸ್ಥೆ, ಇಂಟರ್ನ್ಯಾಷನ್

ನ್ಯಾಷನಲ್ ಸೊಸೈಟಿ ಆಫ್ ಹೈಪರ್ ಟೆನ್ಷನ್ ಅಂದರೆ ISH ಇಂಥ ಸಮಸ್ಯೆಗಳಿಗಾಗಿ ಜಾಗತಿಕ ಅಭಿಯಾನವನ್ನು ಬೆಂಬಲಿಸ್ತದೆ. ಆತ್ಮೀಯ ಕೇಳುಗರೆ, ಹಲವಾರು ಅಂದರೆ ಯುವಜನತೆ ಇರ್ಬೋದು, ವಯಸ್ಸಾದವರು ಇರ್ಬೋದು, ನಿಮ್ಮ ಹತ್ತಿರದ ಆರೋಗ್ಯ ಕೇಂದ್ರಕ್ಕೆ ಹೋಗಿ ನೀವು ಸಮಕ್ಷಮ ನಿಮ್ಮ BP ಮತ್ತು ಶುಗರನ್ನು ಪರೀಕ್ಷೆ ಮಾಡಿಸಿಕೊಳ್ಳೋದು ಒಳ್ಳೆಯದು.

0: ಗಿಡ ಕಡಿಬೇಡ, ಕಡಿಬೇಡ.
1: ಅಯ್ಯಯ್ಯೋ, ಮರ ಕಡ್ದೆ ಹಾಕ್ಬಿಟ್ರು.
0: ಪಾಪ ಗಿಡ ಅಳ್ಳಿ ಕತ್ತದ, ತೂ ಎಲ್ಲಾರು ಕೂಡಿ ಕೊಂದ ಹಾಕ್ಬಿಟ್ರು. ಅಷ್ಟು ತಿಳಿಬಾರ್ದ ಇವ್ರಿಗೆ? ಗಾಳಿ, ಹೂವು, ಹಣ್ಣು, ಮಣ್ಣು, ನೀರು ಅಂತೆಲ್ಲ ಮರ ಕೊಡೋ ಸಂಪತ್ತಿನ ಲೆಕ್ಕ ಹಾಕಿದ್ರ ಕನಿಷ್ಠ 20-30 ಲಕ್ಷ ರೂಪಾಯಿ ಆಗ್ತದಂತ.
1: ಗಿಡ ಗಿಡ ಅಲ್ಬೇಡ, ನಾನು ಇಲ್ಲೇ ಒಂದ್ ಸಸಿ ನೆಡ್ತೀನಿ. ದಿನಾಲು ಅದಕ್ಕೆ ನೀರ್ ಹಾಕಿ ಬೆಳೆಸಿ ದೊಡ್ಡ ಮಾಡ್ತೀನಿ.
0: ಹಸಿರೇ ಉಸಿರು.
2: ಬನ್ನಿ, ಹಸಿರ ಪ್ರೀತಿ ಹುಟ್ಟಿಸುವ ಈ ಪ್ರಯತ್ನದಲ್ಲಿ ನೀವು ಕೈ ಜೋಡಿಸಿ.

ಸ್ನೇಹಿತರೆ, ಇದುವರೆಗೆ ಉಲಿ ನೆಲಿ ನೇರ ಪೋನ್ ಕಾರ್ಯಕ್ರಮ ಕೇಳ್ತಾಯಿದ್ರಿ. ಇವತ್ತಿನ ಕಾರ್ಯಕ್ರಮದಲ್ಲಿ ರಕ್ತದೊತ್ತಡ, ಅಧಿಕ ರಕ್ತದೊತ್ತಡ ಅಂದರೆ ಬ್ಲಡ್ ಪ್ರೆಷರ್, ಈ ವಿಷಯದ ಬಗ್ಗೆ ಹಲವಾರು ಕೇಳುಗರು ಕರೆ ಮಾಡಿ ನಮ್ಮೊಂದಿಗೆ ಮಾತನಾಡಿದರು. ಇದುವರೆಗೆ ತಾಂತ್ರಿಕ ನೆರವು ನೀಡಿದವರು ಶ್ರೀ ಕಬೀರ್ ಲಮಾಣಿ ಹಾಗೂ ಶ್ರೀ ಚಂದ್ರಶೇಖರ್ ಪತ್ತಾರ್. ಇದುವರೆಗೆ ನಾನು ನಿಮ್ಮೊಂದಿಗಿದ್ದೆ ನಿಮ್ಮ ರೇಡಿಯೋ ಸ್ನೇಹಿತ ಸದಾಶಿವ್ ಚಲವಾದಿ.

ನಿನ್ನ ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ ಸರಿಗೆ 6 ಗಂಟೆ. ಇಂದು ಹಾಗೂ ನಾಳೆ ಬಿತ್ತರಳುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ ಸ್ನೇಹಿತರೆ. ಇನ್ನು ಮುಂದೆ 6:10 ಚಜ್ಜಿ ರೊಟ್ಟಿ ಚೌಳಿಕಾಯಿ, ತದನಂತರ ನೀತಿಗತಿ ಕಾರ್ಯಕ್ರಮ ಕೇಳುವಿರಿ. 6:30 ಶಿವಮಾಹಿತಿ, 6:35 ಕಾಣದವರ ಬಗ್ಗೆ ಪ್ರಕಟಣೆಗಳು, 6:51 ದೊಡ್ಡಾಟ ಕೇಳುವಿರಿ. ಇಂದು ರಾತ್ರಿ 7:45 ಕನ್ನಡದಲ್ಲಿ ಭಾಷಣ, ಕನ್ನಡ ಸಾಹಿತ್ಯದಲ್ಲಿ ಗಾಂಧೀಜಿ ಕುರಿತು ಮಾತನಾಡುತ್ತಾರೆ ಅಹಮ್ಮದ್ ಅಗರೆ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

ಇಂದು ರಾತ್ರಿ 8 ಗಂಟೆಗೆ ಪ್ರಾಯೋಜಿತ ಕಾರ್ಯಕ್ರಮ ಮಣಿಪುರ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಣಿಪುರ್ 33ನೇ ಘಟಿಕೋತ್ಸವ ಬಾಣಿಲು ವರದಿ ಕೇಳುವಿರಿ. ಪ್ರಾಯೋಜಕರು ಮಣಿಪುರ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಣಿಪುರ್. 8:15ಕ್ಕೆ ಚಿತ್ರಗೀತೆಗಳು, 8:30ಕ್ಕೆ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. 9:15ಕ್ಕೆ ಸ್ಪಾಟ್ಲೈಟ್ ಕಾರ್ಯಕ್ರಮ, 9:30ಕ್ಕೆ ರಾಷ್ಟ್ರೀಯ ನಾಟಕ ಕೆಲವು ಕ್ಷಣದ ಸಿಂಧೂರ, ಮೂಲ ಪ್ರಭಾತ್ ಸಿಂಗ್ ಪಾಲಿ, ಬಾಣುಲಿಗೆ ಅಳವಡಿಸಿದವರು ವಿನೋದ್ ಕುಮಾರ್, ಕನ್ನಡಕ್ಕೆ ಶ್ರೀ ಶ್ರೀನಿವಾಸ್ ಪ್ರಸಾದ್, ನಿರ್ಮಾಣ SR ಭಟ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ರಾತ್ರಿ 10:00ಗೆ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮ.

0: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
1: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
0: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.
2: ನಾಳೆ ಬೆಳಿಗ್ಗೆ 6 ಗಂಟೆಗೆ ಕಾರ್ಯಕ್ರಮಗಳ ಪರಿಚಯ, 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ, 6:30 ಚಿಂತನ, 6:35 ರೈತರಿಗೆ ಸಲಹೆಗಳು ಹಾಗೂ ಸುತ್ತಮುತ್ತ ಕೇಳುವಿರಿ, 6:40 ಜನಪದ ಸಂಗೀತ ಕಾರ್ಯಕ್ರಮ, 7:00 ಸೇವಾ ಮಾಹಿತಿ, 7:15 ಭಾವಗೀತೆಗಳನ್ನು ಕೇಳುವಿರಿ ನಮ್ಮನೆಯಲ್ಲಿರಿಂದ, 7:30 ಸೇವಾ ಮಾಹಿತಿ.
3: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
2: ನಾಳೆ ಬೆಳಗ್ಗೆ 7:00

ಗಂಟೆ 45 ನಿಮಿಷಕ್ಕೆ ಚಿತ್ರಗೀತೆಗಳು, 8:30 ಹಾಗೂ 9:30 ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 9:00 ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರ, ತದನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರಗೀತೆಗಳ ಕಾರ್ಯಕ್ರಮ. ನಾಳೆ ಬೆಳಗ್ಗೆ 10:00, 11:00 ಬೆಂಗಳೂರು ಕೇಂದ್ರ ಕಾರ್ಯಕ್ರಮಗಳು. 12:05 ವನಿತಾ ವಿಹಾರ, 12:30 ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ, 1:00 ಪ್ರಗತಿಪಥ, ಮಧ್ಯಾಹ್ನ 2:40 ಹಾಗೂ 3:05 ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಬಿತ್ತರಗೊಳ್ಳುತ್ತವೆ. ನಾಳೆ ಸಂಜೆ 5:00 ಸವಿಗಾನ ಕನ್ನಡ ಚಿತ್ರಗೀತೆಗಳು, 6:00 ಕಾರ್ಯಕ್ರಮಗಳ ಪರಿಚಯ, 6:10 ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ. ಸ್ನೇಹಿತರೆ, ಇದುವರೆಗೆ ಇಂದು ಹಾಗೂ ನಾಳೆ ಬಿತ್ತರಗೊಳ್ಳುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: flagged commercial vessel was attacked off the coast of Oman. In the United Arab Emirates, a drone strike triggered a fire outside the Barakah nuclear power plant in Abu Dhabi today. According to the Abu Dhabi Media Office, the blaze broke out in an external electrical generator located outside the plant's perimeter. Authorities said there were no injuries and no impact on radiological safety levels. The UAE's nuclear regulator confirmed that the fire did not affect the plant's operations or safety systems, adding that all reactor units continue to function normally. In IPL cricket, Royal Challengers Bengaluru have set a target of 223 runs for Punjab Kings in Dharamshala. Chasing the target, Punjab Kings were 62 for 4 in 7.3 overs when reports last came in. Earlier put into bat, Royal Challengers Bengaluru posted 222 runs for the loss of 4 wickets in their allotted 20 overs. In badminton, India's Shreyansi Bali Shetty clinched the silver medal in women's singles at the Baoji China Masters in China today. She went down to local favourite An Chi Yuan in straight sets 14-21, 6-21 in the summit clash of the Super 100 event at Baoji City Gymnasium. And that is the end of this news bulletin.
1: ಆಕಾಶವಾಣಿ ಬೆಂಗಳೂರು ನಮ್ಮ ನಿಲಯದಿಂದ ಈ ಸಂಜೆ
2: ಆಕಾಶವಾಣಿ ವಿಜಯಪುರ ಕೇಂದ್ರ ಸಮಯ 6:10. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ವಿಜಯಪುರ ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
4: ಅಕ್ಕ ಅಕ್ಕ
5: ಬಾರು ತಮ್ಮ, ನಿನ್ನ ನನ್ಸಕತ್ತಿದೆ ನೋಡು, ನನಗೆ ಬಿಕ್ ಹತ್ತಿತ್ತು ನೀ ಬರ್ತೀವತ್ತ ಹೇಳಿ ಗ್ಯಾರಂಟಿ ಬರ್ತೀಯತ್ ಗೊತ್ತಿತ್ತು. ಬಾಯಪ್ಪ ಬಾ ಬಾ.
4: ಏನು ಬಾ, ಹಳೆಯನ್ ಲಗ್ನದಾಗ ಎಲ್ಲ ಓಡ್ಯಾಡ್ಸಿ ಓಡ್ಯಾಡ್ಸಿ ನಮ್ಮನ್ನ ಹೈರಾಣ ಮಾಡಾತಿ. ಮತ್ತೆ ಅರಬಿ ಅದು ತೋತಿಲ್ಲ ನನಗೆ.
5: ಏ ನಿನ್ನ ಇದು ಅರಬಿ ಕೇಳ್ತೇನೆ ನಿನ್ನ, ನಿನಗೂ ಅದೇ ಸರ್ದಿ ಒಳಗೆ ಅರಬಿ ಐತಿ. ಬಾ ಈಗ ಅಳ್ಯಾನ್ ಮದುವೆ ಮಾಡಕತ್ತೇವಿಲ್ಲ, ಆ ಅಳ್ಯಾನ್ ಮದುವೆ ಒಳಗೆ ಅವ್ನಿಗೆ ಎಂತ ಸಪಾರಿ ಅರಬಿ ತೊಗೋತೇವಿ ಅಂತದ ನಿನಗೂ ತೊಗೊಳೋರ್ದೇವಿ. ನಿಮ್ಮ ಮಾವಾಗ ಹೇಳಿಟ್ಟಿನಿ, ಯಾಕತ್ ಕೇಳು, ನಿನ್ನ ಖುಷಿ ಪಡ್ತೀನಿ ನನ್ನ ಮಾತು ಕೇಳಿದ್ರೆ.
4: ಏನು ಬಾ, ಅಂತದೇನು ಬಂಗಾರದ ಕೊಡ್ಸಾಯ್ತಿ ನನಗೆ?
5: ನಿನ್ನ ಬಂಗಾರ ಏನು ಬಂದಿತ್ತು ಬಿಡು, ನಿನ್ನ ಬಂಗಾರಕ್ಕಿಂತ ಹೆಚ್ಚ ಮಗಳನ್ನ ಕೊಡಕದಿ ನಿನಗೆ.
4: ಮಗಳನ್ನ ಕೊಡಾದಿತ್ತು ಗೋ, ಇನ್ನೂ ಹೋಗ್ಲಿ ಇನ್ನೊಂದ್ 2 ವರ್ಷ.
5: ಅಯ್ಯೋ ನೀನು ಹಂಗ ಅನ್ಬೇಡ, ಓ ಕೊಡಿ ಬಿಡ್ತಾನ. ಯಾಕಂದ್ರೆ ಈಗ ನಾಳೆ ಮಳೆಯನ್ ಲಗ್ನದಾಗ ನಿನ್ನೂ ಅಕ್ಕಿ ಕಾಳು ಹಾಕ್ಬೇಕಂತ ಹೇಳಿ ನಾವೆಲ್ಲ ಮಾತಾಕತ್ತೀವಿ ನಡ್ಸೇವಿ.
4: ಏವ ಅಂತ ದೊಡ್ಡ ವಿಚಾರ ಮಾಡ್ಬೇಡಿ.
5: ಈಗ ನಿನಗೆ ತಿಳಿಲಾರ್ದಿದು, ನೀ ಸುಮ್ ಕುಂದ್ರೆ ನಿನಗೇನು ಗೊತ್ತಾಗುದಿಲ್ಲ. ನೀ 7 ಸಾಲಿ ಕಲ್ತ್ರು ನೀ ಕಮ್ಮಿನೇ ನಮಗೆ, ನಮ್ಮಟ್ಟೇನು ತಲೆ ಓಡ್ತೈತೆ ನಿಂದ.
4: ಹಂಗ ಅನ್ಬೇಡವ, ಇನ್ನೂ ಆಕಿನೂ ಕಲ್ಯಾತಾಳು ನಿನ್ನ ಮಗಳು, ಕಲೀಲಿ ಆಕಿನು. ನಾನು ಇನ್ನ ಕಲಿಯಾತೀನಿ, ನಂದು ಮುಗಿಲಿ, ಎಜುಕೇಶನ್ ಮುಗಿಲಿ, ಆಕಿದು ಎಜುಕೇಶನ್ ಮುಗಿಲ್ರಿ, ಆಮೇಲೆ ಏನೈತಿ ಲಗ್ನ ಮಾಡತ್ತಂತ. ಈಗಂತೂ ಬ್ಯಾಡ ನೋಡುವ.
5: ಈಗ ನೋಡಪ್ಪ, ಇದಿಂದು ಹತ್ತನೇ ಮುಗಿಯಾಕ ಬತ್ತಮ್ಮ, ಇನ್ನ ಬಾಳ ಕಲಿಶ್ ಏನ್ ಮಾಡುನು. ಎಟ್ಟು ಕಲ್ತರು ಹೆಣ್ಮಕ್ಳು ಒಂದಿನ ಒಲಿ ಮುಂದ್ ಕುಂದ್ರು ತಪ್ತಾಗ್ತದನ.
4: ನೋಡುವ, ಒಲಿ ಮುಂದ್ ಕುಂದ್ರು ತಪ್ಪಂಗಿಲ್ಲ. ಶಿಕ್ಷಣ ಅನ್ನೋದು ಬಹಳ ಮುಖ್ಯ ಐತಿ. ಆಕಿನೂ ಕಲಿತಳ ಅಂದ್ರ ಮುಂದ ನಮ್ಮ ಮಕ್ಕಳಿಗೆ ಕಲಿಸ್ತಾಳಿಲ್ಲ, ಅದಕ್ಕೆ ನೋಡು ಹೆಣ್ಮಕ್ಳು ಕಲಿಬೇಕಂತ ಹೇಳಿ.
5: ಏ ಮನ್ಯಾಗ ರಟ್ಟೆಕ ಕಲಿಸ್ತಾ ಬಿಡು, ಅದು ಗೊತ್ತೈತ ನನಗೆ. ಆದ್ರೆ ನಾವೇನು ಹೆಣ್ಮಕ್ಳಿಗೆ ನನಗೆ ಹೊರಗೆ ಕೆಲ್ಸ ಕಳಿಸ್ತೇವೇನು? ಮನ್ಯಾಂದು ಚಂದಂಗೆ ವಗಾತಿ ಕೆಲಸ ಮಾಡ್ಕೊಂಡಿದ್ರು ಸಾಕಮ್ಮ, ನಿನಗೆ ಹೊಟ್ಟಿ ನೆತ್ತಿ ನೋಡಿದ್ರು ಸಾಕಿಲ್ಲ.
4: ನೋಡುವ, ಇನ್ನೂ 2-3 ವರ್ಷ ನಾನು ಲಗ್ನ ಆಗುದಿಲ್ಲ, ನಿನ್ನ ಮಗಳನ್ನ ಹಾಕಣ್ಕರೆ. ಆದ್ರೆ ಈಗಂತೂ ಆಗುದಿಲ್ಲ ನೋಡ.
5: ಏ ಇಲ್ಲ ಇಲ್ಲ ಹಂಗ ಅನ್ಬೇಡಪ್ಪ, ಯಪ್ಪ ಖರ್ಚಿನಾಗ ಖರ್ಚು ಆಗ್ತೈತಿ, ಅದಕ್ಕೆ ಅಕ್ಕಿ ಕಾಳು ಒಯ್ಬೇಕಂತೇವಿನ ಹಂಗ ಮಾಡ್ಬೇಡಪ್ಪ, ನನ್ನ ಮನಸ್ಸು ನೋಸ್ಬೇಡ ನೋಡ್. ನೀ
4: ಹಂಗ ಮಾಡಿದೆ ಅಂದ್ರೆ ಅಲ್ಲಿ ನಡೆಯಲಿ, ನಮ್ ಕಾಕಾರ ಅದಾರಲ್ಲ, ನಮ್ಮ ಮೆಂಬರ್ ಕಾಕಾರು, ಮೆಂಬರ್ ಕಾಕಾರ ಅಂತ ಕೂಗು ನಡೆಯಲಿ.
5: ಯಾರು?
4: ನಮ್ ಚಂದ್ರು ಕಾಕಾರು.
5: ಹೋ ಚಂದ್ರು ಕಾಕಾರು ಬಂದಾರೇನ ಊರಿಗೆ? ಅವ್ರೆಲ್ಲ ಹೊರದೇಶಕ್ಕೆ ಹೋಗಿದ್ರು ಅಂತಲ್ಲ.
4: ಇಲ್ಲ ಬಂದಾರ ಬಂದಾರ ಅವ್ರಂತ ಕರ್ಕೊಂಡ್ ಹಾಕಿನ. ಅವ್ರೆ ನಿನಗೆ ಏನ್ರ ಬುದ್ಧಿ ಹೇಳಿದ್ರ?
5: ಏ ಬುದ್ಧಿಗಿದ್ದಿ ಏನ್ ಹನಾಕ್ ಹೋಗ್ಬೇಡ, ನಾ ಮಾಡ್ಕೋತೀನ ಅಂತ ಹೇಳ ಅವ್ರ ಮುಂದೆ. ನೀ ಮತ್ತೆ ಅವ್ರು ಬೇಡ ಅಂದ್ರೆ ಏನ್ ಮಾಡುದು?
4: ಬಾ ಬಾ, ನೀ ಕರ್ಕೊಂಡ್ ಹಾಕಿನ್ ಬಾ.
5: ನೋಡಿ ನೋಡಿ
4: ಕಾಕಾರ, ಕಾಕಾರ ಐದಿರಿ ಮನ್ಯಾಗ
6: ಬರ್ರಿ, ಅದೀವ್ ಬರ್ರಿ.
5: ನಮಸ್ಕಾರ ರೀ ಅಣ್ಣವ್ರ.
6: ನಮಸ್ಕಾರ. ನಮಸ್ಕಾರ ರೀ.
5: ಆರಾಮ ಅದಿರಿ? ಇಲ್ರಿ.
6: ಆರಾಮ್ ಆರಾಮ್ ರೀ.
5: ಎಂದ ಬಂದ್ರಿ? ಯಾವ್ದ ಊರಿಗೆ ಹೋಗಿದ್ರತ್ತ? ದೂರತ್ತ?
6: ಹೌದ್ರಿ, ಕೆಲಸ ಇತ್ತು ಹೋಗಿದ್ದೆ. 2 ದಿವಸ ಆಯ್ತ್ರಿ ಬಂದು. ಬರ್ಲ, ಬಾಳ ದಿವ್ಸಿಗೆ ಬಂದಿರಿ.
5: ಏನ್ ಮಾಡೋನ್ರಿ, ಹುಡುಗ ನಮ್ ತಮ್ಮ ಎಡವಟ್ಟ ಹುಟ್ಟಿ ಬಿಟ್ಟೈತ್ ನೋಡ್ರಿ.
6: ಯಾಕ್ರಿ?
5: ಏನ್ ಮಾಡ್ತೀರಿ ಅಣ್ಣಾರ? ಈಗ ನೋಡ್ರಿ, ಈಗ ನಮ್ಮ ಅಳ್ಯಾಂದು ಮದ್ವೆ ಮಾಡಾಕತ್ತೀವ್ರಿ.
6: ನೀವೇ ಮಾಡಾಕತ್ತೀರಿ?
5: ನಾವ್ ಮಾಡಾಕತ್ತೀವ್ರಿ. ಕಂಡಪಟ್ಟಿ ಮಂದಿಗೆ ಹೇಳಿವ್ರಿ, ವರ್ಸಲ್ಕ ಬಿನಾ ಹೇಳಿವ್ರಿ. ಅದ್ರೊಳಗ ಕಾವ್ನ್ಯಾಕ ಕಾವತ್ ಹೇಳಿ ನನ್ ಮಗಳು ಇವ್ನ ಕೊಟ್ಟು ಮದ್ವೆ ಮಾಡ್ಬೇಕಂದ್ರ ಹೆಂಗಾರ ನಡ್ಸೈತ್ ನೋಡ್ರಿ.

0: ಬುದ್ಧಿಗೇಡಿ ಒಂದ್ ನೀವರ ಹೇಳ್ರಿ ಒಂದಿಟ್ಟ
1: ನೋಡ್ರಿ ಕಕ್ಕಾರ. ಇನ್ನ ಅವ್ರ ಮಗಳಿಗಿನ್ನೂ ಇನ್ನ ಏಜ್ ಆಗಿಲ್ರಿ,
2: ವಯಸ್ಸಾಗಿಲ್ರಿ.
1: ಈಗ ಟೆಂತ್ ಮುಗ್ದೈತ್ರಿ, ಆಕಿದ ಆಕಿನೂ ಇನ್ನೊಂದಿಷ್ಟು ಕಲೀಲ್ರಿ.
2: ಹೌದ್ರಿ,
1: ಕಲೀಲಿ. ನಾನು ಈಗ ನಂದು ಡಿಗ್ರಿ ಮುಗ್ದೈತ್ರಿ, ನಾನು ಜಾಬ್ ಅಪ್ಲಿಕೇಶನ್ ಹಾಕತ್ತೀನಿ. ನಂದಟ ಮುಗಿಲ್ರಿ, ನಾನು ಒಂದು ನನ್ನ ಕಾಲ ಮೇಲೆ ನಿಂತ್ಕೊಂಡೆ ಅಂದ್ರ ಆಮೇಲೆ ಆಕಿ ಹುಡುಗಿಗೆ ವಯಸ್ಸಾಗಿರ್ತೈತಿ, ನನಗೂ ನನ್ನ ಒಂದ್ ಜವಾಬ್ದಾರಿ ಇರ್ತೈತಿ, ಅವಾಗ ಮದುವೆ ಆದ್ರೆ ಚಲೋ ಇಲ್ರಿ. ನಾ ಅದನ್ನೇ ಹೇಳತ್ತೀನಿ, ನಮ್ಮ ಅಕ್ಕ ಮಾತಾ ಕೇಳೋಲ್ಲ ಹೇಳ ನೋಡ್ರಿ.
0: ಎತ್ತಾಗ ಮಾತಾಡ್ತೀವೋ, ಇನ್ನ ಹುಡುಗಿ ವಯಸ್ಸಾಗಿಲ್ಲ ಅಣ್ಣವ್ರ, 16 ವಯಸ್ಸಾಗಿ ಏನ ಏಟ್ ಬೇಕ್ರಿ ಅಣ್ಣವ್ರ?
2: ಹಂಗ್ರಿ, 16 ವಯಸ್ಸಿಗೆ ಮದುವೆ ಮಾಡಂಗಿಲ್ಲಲ್ರಿ, ಬಾಲ್ಯ ವಿವಾಹ ಮಾಡಕತ್ತೀರಿ ಮತ್ತೆ?
0: ಅದೇ ಮನ್ಯಾಗಿಂದ ಐತಿ ಬಿಡ್ರಿ, ಅದೇ ಬಾಲ್ಯ ವಿವಾಹ ಅಂದ್ರೆ
2: ನೀವು ಇಷ್ಟೆಲ್ಲ ತಿಳಿದವ್ರು ನೀವೇ ಹಿಂಗ್ ಮಾಡಿದ್ರ ಹೆಂಗ?
0: ಅಲ್ರಿ, ಬಾಲ್ಯ ವಿವಾಹ ಅಂದ್ರೆ ನಾವಿನ್ ತೊಟ್ಲಿಕ್ಕೇನ ಭಾಷೆ ಕಟ್ಟಾಕತ್ತೇವ್ರಿ? ನಾವು
2: ಇನ್ನ ಸಣ್ಣಕ್ಕೆ
0: ಸಾಲ್ರಿ, ನಾವ್ ಆಕಿ ಕುಂದ್ರಸ್ಕೊಂಡ್ ಕೇಳೇವ್ರಿ ಅಣ್ಣಾರ.
2: ನೀವು ಕೇಳ,
0: ನಿಮ್ ಮಾವು ಮದ್ವಿ ಮಾಡ್ಕೋತಿಲ್ವ ಅಣ್ಣ? ಹ್ಞೂ ಅಂದಾಳ್ರಿ
2: ಆಕಿ, ಸುಮ್ಮನೆ ತಿಳಿಯಾರ್ದಕ್ಕೆ ಹ್ಞೂ ಅಂದಾಳ ಅಷ್ಟೇ ರೀ.
0: ಹಿಂಗತ್ತೀರಿ?
2: ನೀವು ಹಂಗ ಜಲ್ದಿ ಮದ್ವಿ ಮಾಡಿದ್ರೆ ಅವ್ರಿಗೆ ಮತ್ತೆ ಎಲ್ಲಾ ಜವಾಬ್ದಾರಿ ಬಿದ್ದ ಬಿಡ್ತದ, ಮುಂದೆ ಅವ್ರಿಗೆ ಏನ್ ಅವ್ರ ಏನ್ ಮಾಡ್ಬೇಕ್ರಿ, ಏನು ಮಾಡಕ್ಕಾಗಲ್ಲ ಅವ್ರಿಗೆ.
0: ಅಯ್ಯ, ಐ ಮುತ್ತೆ ಇರ್ತಾರ ಬಿಡ್ರಿ, ಎಲ್ಲ ಸಂಭಾಳಿಸ್ತಾರ.
2: ಹಂಗೆಲ್ಲ ಮಾಡ್ಬಾರ್ದ, ನೀವು ಅಪರಾಧ ಆಗ್ತದ. ಇನ್ನ ನಿಮ್ಮ ತಮ್ಮನ ಕಲೀಲಿ, ಸಾಲಿ ಕಲೀಲಿ.
0: ಕಲೀಲಿ
2: ಮಗಳಿಗೆ ಕಲಿಸ್ರಿ,
0: ಬ್ಯಾಡ ಬಿಡ್ರಿ. ನಮ್ಮ ಹಳ್ಳಿಯಾಗ ಏನ್ ಯಾರು ಕಲ್ತಾರ ಹೇಳ್ರಿ ಸಾಹೇಬ್ರ.
2: ಹಂಗೆಲ್ಲ ಮಾಡ್ಬಾರ್ದ್ರಿ, ಕಾನೂನ ಗೊತ್ತೈತಿಲ್ಲ ನಿಮ್ಗೆ, 18 ಆದ್ಮೇಲೆ ಮಾಡ್ಬೇಕು
0: ಸಾಹೇಬ್ರ. ಅಣ್ಣವ್ರ ನಿಮ್ ಇದ್ರೊಳಗ ಮಾಡ್ತೀವಿ ನಾವು ಸುದ್ದಿ.
2: ಹಂಗೆಲ್ಲ ಮಾಡ್ಬಾರ್ದ್ರಿ, ಇನ್ನ ಸಣ್ಣವ್ರ ಇರ್ತಾರ, ಏನೇನ ಸಾಲಿ ಕಲಿಸ್ರಿ, ಆಮೇಲೆ ನೀವೇ ಮಾಡಕತ್ತಿರಲ್ಲ.
0: ಖರೆ ಖರ್ಚಿನ ಖರ್ಚು ಹೋಗ್ತೈತ್ರಿ,
2: ಏನ್ ಸಂಬಂಧ ಇಲ್ಲ. ಅವಾಗ ಖರ್ಚಿನ ಖರ್ಚು ಅಂದ್ರೆ ಅವಾಗ ಕಡಿಮೆ ಮಂದಿಗೆ ಹೇಳ್ರಿ, ಅಷ್ಟು ಅದ್ದೂರಿ ಖರ್ಚು ಮಾಡಕ್ ಹೋಗ್ಬೇಡ್ರಿ.
1: ಅದೇ ನಾನು ಹೇಳತ್ತೀನಿ ನೋಡ್ರಿ ಕಕ್ಕರ, ಅಷ್ಟು ಖರ್ಚು ಮಾಡಿ ಮದ್ವಿ ಮಾಡೋಕಿತ್ತ, 4 ಮಂದಿ ಮೇಲೆ ಮುಗಿಸ್ಕೊಳ್ಬೇಕ್ರಿ, ಆದ್ರ ಬ್ಯಾಡ ಈಗ ಅಂತ ಹೇಳತ್ತೀನಿ ರೀ ಕಕ್ಕ.
2: ತಮ್ಮ ಹೇಳೋದು ಬರಾಬರಿ ಐತಿ ನೋಡ್ರಿ.
0: ನೋಡ್ರಿ ನೀವರ ಹೇಳ್ರಿ, ಹಂಗ ನೀವು ಅವನ ಕಡೆ ಆಗ್ಬೇಡ್ರಿ.
2: ಯಾರ ಕಡೆ ಆಗಂಗಿಲ್ಲ ನಾನು. ನೀವು ಹಂಗ ಬಾಲ್ಯ ವಿವಾಹ ಪದ್ಧತಿ ಆಗ್ತದ, ನೀವು ಹಂಗ ಜಲ್ದಿ ಮದ್ವಿ ಮಾಡಿದ್ರೆ ಅಂದ್ರೆ
0: ಹಂಗೆ ಹಂಗ್ರಿ. ಇಲ್ಲಿ ನೋಡ್ರಿ, ನಾವ್ ಏನ್ ಹೇಳ್ತೀವಿ, ಮದ್ವೆ ಮಾಡ್ಕೊಂಡ್ ನಮ್ಮ ಮನ್ಯಾಗ ಇಟ್ಕೋತೀವ್ರಿ, ಅವ್ನಿಗೆ ಒಂದ್ ಆದ್ರೆ ವಾಚ್ ಹಾಕ್ತೀವ್ರಿ ಕೈಯ.
2: ಹಂಗೆಲ್ಲ ಇರಂಗಿಲ್ರಿ, ವಾಚ್ ಗಿಚ್ ಹಂಗೆಲ್ಲ ಇದು ಮಾಡ್ಬೇಡ್ರಿ, ಹಾಕ್ತೀನಿ ಅಂತ ಹೇಳಿ ಆಶೆ ಕಚ್ಚಬೇಡ್ರಿ.
0: ಸೇಖರೆ ಮಾಡ್ಕೋತಾನೆ ಏನಂತ
1: ಅದನ್ನು ಹೇಳ್ರಿ. ವರದಕ್ಷಿಣೆ ಕೊಡುದು, ವರದಕ್ಷಿಣೆ ತಗೊಳ್ಳೋದು ಆ ಕಾನೂನು ಬಾಹಿರ ಅಪರಾಧ ಐತ್ರಿ ಅದು.
2: ಅದು ಅಲ್ಲ, ಅದನ್ನೆಲ್ಲ ಮಾಡ್ಬೇಡ್ರಿ. ವರದಕ್ಷಿಣೆ ತಗೊಳ್ಳೋದು ಕೊಡುದು ಎಲ್ಲ ಇದು ಸಂಬಂಧಗಳು ಚಲೋ ಇಟ್ಕೋರಿ. ಅದೇನು ವರದಕ್ಷಿಣೆ ಕೊಟ್ಟಿದ್ದು ಮಾಡಿದ್ದು ಉಳಿಯಂಗಿಲ್ಲ, ಅದಕ್ಕಿನ್ನ ಹೋಗ್ಲಿ, ಅವ್ರದ್ದು ಸಾಲಿ ಮುಗಿಲಿ, ನಿಮ್ ಮಗಳಿಗಿನ ಸಾಲಿ ಕಲಿಸ್ರಿ.
0: ನಮ್ಮ ಮಗಳು ಏಟ್ ಕಲ್ತರು ಆಟೆ ಬಿಡ್ರಿ ಅಣ್ಣವ್ರ, ನಾನು ಒಂದು ವಾಚ್ ಕೊಡಿಸ್ತೀನಿ, 2 ಜೋಡಿ ಅಂಗಿ ಕೊಡಿಸ್ತೀನಿ ಅವನಿಗೆ, ಚಲೋ ಕೊಡಿಸ್ತೀನಿ, ಅದಕ್ಕಾರೆ ಮಾಡ್ಕೋತ ಹೇಳ್ರಿ ನೀವು ಒತ್ತಾಯ ಮಾಡಿ. ಏನು ಅವನ ಕಡೆ
2: ಮಾತಾಡ್ತೀರ ನೀವು ತಮ್ಮಗ?
0: ಹಂಗಲ್ರಿ ಅಣ್ಣವ್ರ, ಹಂಗೆ ಹಂಗ್ರಿ ಅಣ್ಣವ್ರ, ನಮ್ದು ವಸ್ತು ಐತತ್ ಹೇಳಿ ನಿಮ್ ಕಡೆ ಕರ್ಕೊಂಬಂದಿನ್ರಿ, ಬುದ್ಧಿ ಹೇಳ್ತಿರತ್ ಹೇಳಿ.
2: ನಿಮ್ ವಸ್ತುನೇ ಇರ್ಲಿ, ಇನ್ನೊಂದ್ ಸ್ವಲ್ಪ ದಿವಸ ಹೋಗ್ಲಿ, ಇನ್ನೊಂದ್ 2-3 ವರ್ಷ ಹೋಗ್ಲಿ. 18 ಆದ್ಮೇಲೆ ಅವ್ರಿಗಿನ ಸ್ವಲ್ಪ ದೊಡ್ಡವರಾಗಿರ್ತಾರಲ್ಲ, ಎಲ್ಲ ಪ್ರಬುದ್ಧ ಆಗಿರ್ತಾರೆ, ಅವಾಗ ನೀವು ಮಾಡಿದ್ರೆ ಅನುಕೂಲ ಆಗ್ತದ. ಅಷ್ಟದಾಗ ಅವ್ರದ್ದು ಡಿಗ್ರಿ ಮುಗಿತದ, ನೀವು ನಿಮ್ಮ ಮಗಳಿಗೆ ಡಿಗ್ರಿ ತನಕ ಓದಿಸ್ರಿ.
0: ಏನ್ ಮಾಡ್ತಾರೇನ್ರಿ ನಮ್ಮ ಮನೆಯವ್ರಿ ಸರ್?
2: ನೀವು ಹೇಳ್ಬೇಕು ನಿಮ್ಮ ಮನೆಯವರಿಗೆ, ಓದಿಸ್ರಿ ಅಂದ್ರೆ ನಾಳೆ ಎಲ್ಲರ ಜಾಬ್ ಸಿಕ್ಕ್ರೆ ಜಾಬ್ ಮಾಡಕ್ ಬರ್ತದೆ, ಆರಾಮ್ ಇರ್ತಾರೆ. ನೀವು ಅಗದಿ ಬಾಲ್ಯ ವಿವಾಹದಾಗ ಅವ್ರಿಗೆ ಮದ್ವೆ ಮಾಡಿ ಇದು ಮಾಡಿ ಸಣ್ಣ ವಯಸ್ಸಿನಾಗ ಹೈರಾಣಕ್ಕೆ ಹಾಕ್ಬೇಡ್ರಿ ನೀವೆಲ್ಲ.
0: ಹಿಂಗಂತೀರಿ?
2: ಮತ್ತೆ
0: ಈಗ
2: ಏನ್ ಇದ್ದಿದ್ ಲಗ್ನ ಅದನ್ನ ಮಾಡ್ಬಿಡ್ರಿ, ಮುಂದೆ ಅವ್ರ ಲಗ್ನ ಮಾಡಕ್ ಸಂಕ್ಷಿಪ್ತ
0: ಮಾಡಕತ್ತಿರತ್ತೆ.
1: ಆಯ್ತು ನೋಡ್ರಿ, ಚಲೋ ಮಾತು ಹೇಳಿದ್ರಿ, ಏನಾದ್ರೂ ಬುದ್ಧಿ ಬರೋದು ನೋಡ್ರಿ.
0: ಆದ್ರೆ ಈಗ ಹೇಳ್ರಿ, ನನ್ ಮಗಳ ಮಾಡ್ಕೋಬೇಕ್ರಿ, ಕಲಿಯಾಕ ಹೋಗಿ ಅಲ್ಲಿ ಪ್ಯಾಟ್ಯಾಗ ಯಾವ್ದಾರು ಹುಡುಗಿ ನೋಡಿದ್ರೆ ನಾನು ಸುಮ್ ಕುಂದ್ರೆ ಕಲ್ರಿ.
2: ಇಲ್ಲ ಅಂತ ಮನುಷ್ಯ ಅಲ್ಲ ನಮ್ ಹುಡುಗ,
0: ಅದಕ್ಕೆ ಒಂದ್ ಕಟ್ಬಿಟ್ವಿ ಅಂದ್ರೆ ಬೇಷ ಆಗ್ತದೆ. ವಿಚಾರ ಮಾಡಿದ್ರಿ,
2: ಹಂಗೇನ್ ಇದು ಮಾಡ್ಬೇಡ್ರಿ, ಒಳ್ಳೆ ಮಾತನ್ನ ಹಂಗೇನೆಲ್ಲ ತಿಳುವಳಿಕೆ ಇದ್ದ ಅದನ್ನ ನಿಮ್ ಮಗಳಿಗೆ ಮಾಡ್ಕೋತಾನೆ, ಇನ್ನ ಸ್ವಲ್ಪ ದಿವಸ ಹೋಗ್ಲಿ.
1: ಆಯ್ತು ಬಾಕ, ಈಗ ನಾನು ಸಿಟಿ ಹೊಂಟೇನ, ಲಗ್ನ ಮುಗಿಸೊಂದ್ ಹಾದ್ ಅಂತ ಹೇಳಿ ಸಿಟಿ ಹೋಗಿ ನಾವ್ ಒಂದ್ ಚಲೋ ಆದ ಉದ್ಯೋಗ ಹಿಡ್ಕೊಂಡ್ ಬಂದ್ ಅಂದ್ರ ನಿನ್ನ ಮಗಳದ ಒಪ್ಪಿಗೆ ತಗೊಂಡ ಮದ್ವೆ ಹಾಕಿ ನೋಡು.
0: ಏಪ್ಪ ಬಂಗಾರ ಅಂತದೈತಿಯಪ್ಪ ನನ್ ತಮ್ಮ, ಸುಮ್ಮಾ ಅವಸರ್ ಮಾಡಿದೀನ್ರಿ, ಚಲೋ ಆಯ್ತ್ರಿ. ಏ ಅಣ್ಣಾರ ಕಡೆ ಕರ್ಕೊಂಬಂದು ಕಣ್ ತರಿಸಿದ್ದಿ ಇಲ್ಲಕ್ಕ, ಮತ್ ನಾನು ಜೈಲಿಗೆ ಹೋಗು ಪಾಳೆ ಬರ್ತಿತ್ತು ಅಣ್ಣಾರ್ ಹೇಳ್ದಂಗ, ಶಿಕ್ಷೆ ಆಗ್ತಾ ಹೋತ್ತಲ್ಲ.
2: ಅದಕ್ಕೆ ನಾವು ಸಂಕ್ಷಿಪ್ತ ಹೇಳದೇನಿ.
0: ಆಯ್ತಡ್ರಿ ಅಣ್ಣ, ನೀವು ಹೇಳ್ದಂಗ ಮಾಡ್ತೀವ್ರಿ. ಮತ್ತೆ ಇದು ಲಗ್ನ ಪತ್ರ ತಗೋರಿ, ನಮ್ಮ ಹಳೆಯನ್ ಮದುವೆ ಐತಿ, ಬರ್ರಿ.
2: ಬರ್ತೀವಿ
0: ಹ್ಞೂನ್ರಿ, ಅಕ್ಕ ಅವ್ರು ಕರ್ಕೊಂಬರ್ರಿ.
2: ಏ ಬರೋಣಲ್ರಿ, ಎಲ್ಲಾರು ಕೂಡ ಬರೋಣ.
0: ಹ್ಞೂನ್ರಿ,
2: ಬರದೇ ಬಿಟ್ರಲ್ಲ ಸಹ ಕುಟುಂಬದೊಂದಿಗೆ ಬರ್ಬೇಕಂತ ಹೇಳಿ.
0: ಎಲ್ಲಾರು ಬರ್ಬೇಕತ್ ಬರ್ದೇವ್ರಿ. ಮತ್ತೆ 1,000 ಏನ್ ಇಟ್ಟಿಲ್ರಿ ಅಣ್ಣವ್ರ? ನಾವು
2: ಹೌದೇನ್ರಿ,
0: ಬಂದ್ ಆಶೀರ್ವಾದ ಮಾಡಿರ, ಅದ ನಮ್ಗ ದೊಡ್ಡ ಆಯರಿ ನೋಡ್ರಿ.
2: ಈ ಕಡೆ ಈ ಕಡೆ ಎಲ್ಲ ಆಯರಿ ಇಡದೆ ಬಂದ್ ಮಾಡ್ಯಾರ.
0: ಹೌದ್ರಿ, ಏನ್ ಮಾಡ್ತಿರಿ ಬರ್ರಿ ಅಣ್ಣವ್ರ.
2: ಹೌದೌದು,
0: ಒಂದಿವ್ಸ ನೀರ್ ಪಾರ್ ಇದ್ರ ಅಕ್ಕವ್ರ ಇಲ್ಲ ಏನ್ರ ಮನೆಯಾಗ?
2: ಅದಾರ ಅದಾರ, ಚಾನಿ ಕುಡ್ದು ಹೋಗ್ರಿ.
0: ಏ ಬ್ಯಾಟ್ರಿ ಅಂದ್ರೆ ತಣ್ಣ ನೀರ್ ಕೊಟ್ರ ಕುಡ್ದು
2: ಇಲ್ಲ, ಕಡೆಗೆ ಮಜ್ಜಿಗೆ ಕುಡಿರಿ, ಮಜ್ಜಿಗೆ ಮಾಡ್ಯಾರ.
3: ಇದುವರೆಗೆ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
4: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಭಾರತಿ ಸುನಗಾರ್, ಚಂದ್ರಶೇಖರ್ ಎಂ ಪತ್ತಾರ್ ಹಾಗೂ ಸಿದ್ದರಾಯ್ ಎನ್ ಸಾಳುಂಕೆ.
3: ಈಗ ಕೇಳಿ ಒಂದು ನೀತಿ ಕಥೆ.

0: ಪ್ರಿಯ ಕೇಳುಗರೇ ನಮಸ್ಕಾರ. ಇಂದಿನ ನೀತಿ ಕಥೆಗೆ ಸ್ವಾಗತ. ಒಮ್ಮೆ ಒಂದು ಕತ್ತೆ ಒಂದು ಹಾಳು ಬಾವಿಯಲ್ಲಿ ಬಿದ್ದಿತು. ಅದರ ಮಾಲೀಕ ಯೋಚಿಸಿದ, ಇದಂತೂ ಮುದಿಯಾಯಿತು, ಇದರಿಂದ ಏನು ಲಾಭ? ಈ ಬಾವಿಯನ್ನ ಮುಚ್ಚಿ ಬಿಡೋಣ, ಇದರಿಂದ ಕತ್ತೆಯನ್ನ ಹೂತಂತೆಯೂ ಆಗುತ್ತದೆ ಮತ್ತು ಬಾವಿಯನ್ನ ಸಮ ಮಾಡಿದಂತೆಯೂ ಆಗುತ್ತದೆ ಅಂತ ಯೋಚನೆ ಮಾಡಿದ. ಆ ಬಾವಿಗೆ ಮಣ್ಣು ಹಾಕ್ತಾ ಹೋದ. ಬಾವಿಯಲ್ಲಿದ್ದ ಕತ್ತೆಯೂ ಈ ರೀತಿಯಾಗಿ ಯೋಚನೆ ಮಾಡಿತು, ನನ್ನ ಯಜಮಾನ ಎಷ್ಟು ಒಳ್ಳೆಯವನು, ನಾನು ಮೇಲೆ ಬರಲು ಬಾವಿಗೆ ಮಣ್ಣು ಹಾಕುತ್ತಿದ್ದಾನೆ. ಆ ಕತ್ತೆ ತನ್ನ ಮೈಯ ಮೇಲೆ ಮಣ್ಣು ಬೀಳುತ್ತಾ ಹೋದಂತೆ ತನ್ನ ಮೈಯ ಮೇಲಿನ ಮಣ್ಣನ್ನ ಕೊಡವಿಕೊಳ್ಳುತ್ತಾ ಹೋಯಿತು. ಮಣ್ಣನ್ನು ಕೊಡವಿಕೊಳ್ಳುತ್ತಾ ಮಣ್ಣಿನ ಮೇಲೆ ಹತ್ತಿ ನಿಲ್ಲುತ್ತಾ ಹೋಯಿತು. ಹೀಗೆ ಮಾಡುತ್ತಾ ಮಾಡುತ್ತಾ ಅದು ನಿಧಾನವಾಗಿ ಬಾವಿಯಿಂದ ಮೇಲೆ ಬಂದು ಬಿಟ್ಟಿತು. ಶ್ರೋತೃಗಳೇ, ಈ ಕಥೆಯ ನೀತಿ ತಿಳಿತನ, ಬೇರೆಯವರು ಕೆಟ್ಟದಾಗಿ ಯೋಚನೆ ಮಾಡಿದ್ರೂ ಕೂಡ ನಾವು ಒಳ್ಳೆಯ ವಿಚಾರ ಮಾಡುವುದರಿಂದ ನಮಗೆ ಒಳ್ಳೆಯದೇ ಆಗುತ್ತದೆ. ಕೇಳುಗರೆ, ನೀತಿ ಕಥೆಯನ್ನ ಕೇಳಿದ್ರಲ್ಲ, ನಮಸ್ಕಾರ.
1: ನೀತಿ ಕಥೆಯನ್ನ ನಮ್ಮೊಂದಿಗೆ ಹಂಚಿಕೊಂಡವರು ಸುಮಾ ಕೆರೂರ್, ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ.
2: ಸಮಯ 6:20 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
3: ಆಕಾಶವಾಣಿ ಬೆಂಗಳೂರು, ಇನ್ನು ಮುಂದೆ 6:20 ಸಂಸ್ಕೃತದಲ್ಲಿ ವಾರ್ತೆಗಳು.
4: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ.
5: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ವೀಡನ್ ದೇಶಸ್ಯ ದ್ವಿದಿವಸೀಯ ಯಾತ್ರಾಯಾಂ ಗೋಥೆನ್ಬರ್ಗ್ ನಗರಂ ಸಂಪ್ರಾಪ್ತವಾನ್. ಸಹ ಸ್ವೀಡನ್ ದೇಶಸ್ಯ ಪ್ರಧಾನಮಂತ್ರಿಣಾ ಉಲ್ಫ್ ಕ್ರಿಸ್ಟರ್ಸನ್ ಇತ್ಯನೇನ ಸಹ ವ್ಯಾಪಾರ ಹರಿತ ಪರಿವರ್ತನ ಎಐ ತಥಾ ರಕ್ಷಾಕ್ಷೇತ್ರೇಷು ಸಹಕಾರಸ್ಯ ಸಮೀಕ್ಷಾಯೈ ವಾರ್ತಾಲಾಪಂ ಕರಿಷ್ಯತಿ. ಭಾರತ ನೆದರ್ಲ್ಯಾಂಡ್ಸ್ ದೇಶೌ ದ್ವೈಪಾಕ್ಷಿಕ ಸಂಬಂಧಾನ್ ಸಾಮರಿಕ ಸಹಭಾಗಿತ್ವೇನ ವರ್ಧಿತವಂತೌ. ಪ್ರಮುಖೇಷು ಕ್ಷೇತ್ರೇಷು ಸಹಯೋಗಂ ಸುದೃಢಂ ಕರ್ತುಂ 17 ಸಂಧಿಪತ್ರೇಷು ಹಸ್ತಾಕ್ಷರಿತವಂತೌ. ಹೋರ್ಮುಜ್ ಜಲಸಂಧೌ ವಾಣಿಜ್ಯಿಕ ನೌಕಾಯಾನಸ್ಯೋಪರಿ ಆಕ್ರಮಣಾನಿ ಅಸ್ವೀಕಾರ್ಯಾನೀತಿ ಭಾರತೇನ ನಿಂದಿತಂ. ಕಾಂಗೊ ಯುಗಾಂಡಾ ದೇಶಯೋಃ ಇಬೋಲಾ ಪ್ರಕೋಪಃ ಅಂತಾರಾಷ್ಟ್ರೀಯ ಚಿಂತಾಯಾಃ ಸಾರ್ವಜನಿಕ ಸ್ವಾಸ್ಥ್ಯಾಪತ್ಕಾಲೇತಿ ವಿಶ್ವ ಸ್ವಾಸ್ಥ್ಯ ಸಂಘಟನೇನ ಘೋಷಿತಂ. ಅಪಿ ಚ ಬ್ಯಾಡ್ಮಿಂಟನ್ ಕ್ರೀಡಾಯಾಂ ಭಾರತಸ್ಯ ಶ್ರೇಯಾಂಸಿ ವಾಲ್ಲಿಸೆಟ್ಟಿ ಇತ್ಯೇಷಾ ಬಾವೋಜಿ ಚೈನಾ ಮಾಸ್ಟರ್ಸ್ ಸ್ಪರ್ಧಾಯಾಂ ಮಹಿಳಾ ಏಕಲ ಕ್ರೀಡಾಯಾಂ ರಜತ ಪದಕಂ ವಿಜಿತವತಿ. ಅಥ ವಾರ್ತಾಃ ವಿಸ್ತರೇಣ. ಭಾರತಸ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಗೋಥೆನ್ಬರ್ಗ್ ನಗರಂ ಸಂಪ್ರಾಪ್ತವಾನ್. ನೆದರ್ಲ್ಯಾಂಡ್ಸ್ ದೇಶಸ್ಯ ಸ್ವೀಯಾಂ ಯಾತ್ರಾಂ ಸಮಾಪ್ಯ ಅಸೌ ಅದ್ಯ ಸಾಯಂಕಾಲೇ ಸ್ವಸ್ಯ ಪಂಚದೇಶಾನಾಂ ಯಾತ್ರಾಯಾಃ ತೃತೀಯ ಚರಣೆ ಸ್ವೀಡನ್ ದೇಶಂ ಸಂಪ್ರಾಪ್ತವಾನ್. ಸ್ವೀಡನ್ ದೇಶಸ್ಯ ಸ್ವೀಯಾಯಾಂ ದ್ವಿದಿವಸೀಯ ಯಾತ್ರಾಯಾಂ ಶ್ರೀ ಮೋದಿ ಅದ್ಯ ಸ್ವೀಡಿಶ್ ಪ್ರಧಾನಮಂತ್ರಿಣಾ ಉಲ್ಫ್ ಕ್ರಿಸ್ಟರ್ಸನೇನ ಸಹ ದ್ವಿಪಕ್ಷೀಯ ವಾರ್ತಾಂ ಕರಿಷ್ಯತಿ ತಥಾ ದ್ವಿಪಕ್ಷೀಯ ಸಂಬಂಧಾನಾಂ ಸರ್ವೇಷಾಂ ಪಕ್ಷಾಣಾಂ ಸಮೀಕ್ಷಾಪಿ ವಿಧಾಷ್ಯತಿ. ಉಭಯೋಃ ಪಕ್ಷಯೋಃ ವ್ಯಾಪಾರಃ ಹರಿತ ಪರಿವರ್ತನಂ ಕೃತ್ರಿಮ ಬುದ್ಧಿಮತ್ತಾ ಸ್ಟಾರ್ಟ್ಅಪ್ಸ್ ಸುದೃಢ ಆಪೂರ್ತಿ ಶೃಂಖಲಾಃ ರಕ್ಷಾ ಅಂತರಿಕ್ಷಂ ಜಲವಾಯು ಪರಿವರ್ತನಂ ಜನಸಂಬಂಧಾಶ್ಚ ಇತ್ಯಾದಿಷು ಸಹಯೋಗಸ್ಯ ನೂತನಾನ್ ಮಾರ್ಗಾನ್ ಅನ್ವೇಷ್ಟುಂ ಅಪೇಕ್ಷಾಸ್ತಿ. ಉಭೌ ಪ್ರಧಾನಮಂತ್ರಿಣೋ ಉರ್ಸುಲಾ ಫಾನ್ ಡೆರ್ ಲೇಯನ್ ಇತ್ಯನಯಾ ಯುರೋಪೀಯ ಆಯೋಗಸ್ಯ ಅಧ್ಯಕ್ಷಯಾ ಸಹ ಮಿಲಿತ್ವಾ ಯುರೋಪೀಯ ಉದ್ಯೋಗ ಗೋಲ್ಮೇಜ ಸಮ್ಮೇಳನಂ ಅಪಿ ಸಂಬೋಧಯಿಷ್ಯತಃ ಯತ್ ಪ್ರಮುಖಂ ಅಖಿಲ ಯುರೋಪೀಯ ವ್ಯಾಪಾರ ಮಂಚಮಸ್ತಿ. ಸ್ವಸ್ಯ ದ್ವಿದಿವಸೀಯಾಯಾಃ ನೆದರ್ಲ್ಯಾಂಡ್ಸ್ ದೇಶಸ್ಯ ಯಾತ್ರಾಯಾಂ ಪ್ರಧಾನಮಂತ್ರಿ ಶ್ರೀಮೋದಿ ಸ್ವಸ್ಯ ಡಚ್ ಸಮಕಕ್ಷೀಯೇಣ ಸಹ ದ್ವಿಪಕ್ಷೀಯ ವಾರ್ತಾಂ ಕೃತವಾನ್. ಉಭೌ ದೇಶೌ ರಕ್ಷಾ ಮಹತ್ವಪೂರ್ಣ ಖನಿಜ ತಥಾ ಅನ್ಯೇಷು ಪ್ರಮುಖ ಕ್ಷೇತ್ರೇಷು ಸಹಯೋಗಂ ಸುದೃಢೀಕರ್ತುಂ 17 ಸಂಧಿಪತ್ರಾಣಿ ಹಸ್ತಾಕ್ಷರಿತವಂತೌ. ಉಭೌ ನೇತಾರೌ ಪಶ್ಚಿಮ ಏಷ್ಯಾ ದೇಶಸ್ಯ ಸ್ಥಿತೇಃ ತಥಾ ವೈಶ್ವಿಕ ಊರ್ಜಾ ಆಪೂರ್ತಿ ವ್ಯಾಪಾರಸ್ಯ ಉಪರಿ ತಸ್ಯ ಪ್ರಭಾವಸ್ಯ ವಿಷಯೇ ಗಭೀರಾಂ ಚಿಂತಾಂ ಪ್ರಕಟಿತವಂತೌ. ಸಾಮಾಜಿಕಾಂತರಜಾಲೀಯೇ ಪಟಲೆ ಲಿಖಿತೆ ಸಂದೇಶೆ ಶ್ರೀಮೋದಿ ಉಕ್ತವಾನ್ ಯತ್ ನೆದರ್ಲ್ಯಾಂಡ್ಸ್ ದೇಶಸ್ಯ ತಸ್ಯ ಯಾತ್ರಾ ದ್ವಿಪಕ್ಷೀಯ ಸಂಬಂಧಾನ್ ನೂತನೇ ಸ್ತರೆ ನೇಷ್ಯತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೈ ಮಾಸಸ್ಯ 31 ದಿನಾಂಕೇ ಆಕಾಶವಾಣ್ಯಾ ಮನ್ ಕಿ ಬಾತ್ ಇತಿ ಕಾರ್ಯಕ್ರಮೇ

ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 6:30. ಸ್ನೇಹಿತರೆ, ಇಂದು ರಾತ್ರಿ 8:00 ಪ್ರಾಯೋಜಿತ ಕಾರ್ಯಕ್ರಮ ಮಣಿಪುರ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಣಿಪುರ್ 33ನೇ ಘಟಿಕೋತ್ಸವದ ಬಾಣುಲಿ ವರದಿ ಕೇಳುವಿರಿ. ಪ್ರಾಯೋಜಕರು ಮಣಿಪುರ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಣಿಪುರ. ಇಂದು ರಾತ್ರಿ 9:30 ರಾಷ್ಟ್ರೀಯ ನಾಟಕ ಕೆಲವು ಕ್ಷಣದ ಸಿಂಧೂರ. ಮೂಲ ಪ್ರಭಾತ್ ಸಿಂಗ್ ಪಾಲಿ, ಬಾಣುಲಿಗೆ ಅಳವಡಿಸಿದವರು ವಿನೋದ್ ಕುಮಾರ್, ಕನ್ನಡಕ್ಕೆ ಅನುವಾದಿಸಿದವರು ಶ್ರೀನಿವಾಸ್ ಪ್ರಸಾದ್, ನಿರ್ಮಾಣ SR ಭಟ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಗಿಡ ಕಡಿಬೇಡ, ಕಡಿಬೇಡ.
1: ಅಯ್ಯಯ್ಯೋ, ಮರ ಕಡ್ದೆ ಹಾಕ್ಬಿಟ್ರು.
0: ಪಾಪ ಗಿಡ ಅಳ್ಳಿ ಕತ್ತದ. ತೂ ಎಲ್ಲಾರು ಕೂಡಿ ಕೊಂದ ಹಾಕ್ಬಿಟ್ರು. ಅಷ್ಟು ತಿಳಿಬಾರ್ದ ಇವರಿಗೆ? ಗಾಳಿ, ಹೂವು, ಹಣ್ಣು, ಮಣ್ಣು, ನೀರು ಅಂತೆಲ್ಲ ಮರ ಕೊಡೋ ಸಂಪತ್ತಿನ ಲೆಕ್ಕ ಹಾಕಿದ್ರ ಕನಿಷ್ಠ 20-30 ಲಕ್ಷ ರೂಪಾಯಿ ಆಗ್ತದಂತ.
1: ಗಿಡ ಗಿಡ ಅಲ್ಬೇಡ, ನಾನು ಇಲ್ಲೇ ಒಂದ್ಸತಿ ನೆಡ್ತೀನಿ. ದಿನಾಲು ಅದಕ್ಕೆ ನೀರ್ ಹಾಕಿ ಬೆಳೆಸಿ ದೊಡ್ಡ ಮಾಡ್ತೀನಿ.
2: ಬನ್ನಿ, ಹಸಿರ ಪ್ರೀತಿ ಹುಟ್ಟಿಸುವ ಈ ಪ್ರಯತ್ನದಲ್ಲಿ ನೀವು ಕೈ ಜೋಡಿಸಿ.
3: ಸ್ನೇಹಿತರೆ, ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ. ಡಾಕ್ಟರ್ ಅನುಪಮಾ ನಿರಂಜನ್ ಅವರು ಬದುಕು ಬರಹ ಈ ಕುರಿತು ಮಾತನಾಡುತ್ತಾರೆ. ಸರಸ್ವತಿ ಭೋಸ್ಲೆ, ಪ್ರಸ್ತುತಿ ಮಂಜುಳಾ ಪುರಾಣಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:30 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಪೇನ್ ಮ್ಯಾನೇಜ್ಮೆಂಟ್ ಅಂದರೆ ನೋವು ನಿರ್ವಹಣೆ ಈ ಕುರಿತು ಮೈಸೂರಿನ ಅರವಳಿಕೆ ತಜ್ಞರಾದ ಡಾಕ್ಟರ್ ರಾಧಿಕಾ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಭಾಗವಹಿಸುತ್ತಾರೆ ಡಾಕ್ಟರ್ ಕುಲ್ದೀಪ್ ಎನ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:00 ಪ್ರಗತಿಪಥ, ವಿಷಯ ಪಿಎಂ ಸಾಯಿಲ್ ಹೆಲ್ತ್ ಕಾರ್ಡ್. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಸಿಟ್ಟು ಬರಾಕಿಲ್ಲ ಮತ್ತ ಅವ್ರಿಗೆ
1: ಮಂಚ ಬಿಡ್ರಿ ಅಂಕಲ್, ಏನೋ ನೋಡಲ್ದ ಉಗ್ಲಾನ ಅಂಕಲ್, ಪ್ಲೀಸ್ ಕ್ಷಮ ಮಾಡ್ರಿ
0: ಅಂತಂದದಕ್ಕ ಸುಮ್ನಾದವ. ಪಾಪ ಲಗ್ನಕ್ ಹೊಂಟಿದ್ರಂತ.
2: ಹೋಕ್ಕಾರ ಹೋಕ್ಕಾರ, ಬಸ್ ನಿಲ್ಲಿಸಿ ಜಗಳಕ್ ಬಂದಾನ ಇವ ಮುದಕ. ತಲ್ಯಾಗ ಒಂದು ಬಿಳಿ ಕೂದ್ಲಿಲ್ಲ. ಏ ಏ, ಬುದ್ಧಿ ಗಿದ್ದಿ ಐತೆ ಇಲ್ಲ
3: ಅಂತಾನ ಮಗ.
1: ಅಪ್ಪ ತಪ್ಪು ನಿಂದ, ಹೌದಿಲ್ಲೋ ಒಪ್ಕೋ.
4: ನೀವೇನಂತೀರಿ ಡ್ರೈವರ್?
5: ಕಂಡ ಕಂಡಲ್ಲಿ ಉಗುಳೋದು ಸಭ್ಯತನವೇ?
4: ಖಂಡಿತ ಅಲ್ಲ. ನೀವೇನಂತೀರಿ ಕಂಡಕ್ಟರ್?
2: ರೈಟ್ ರೈಟ್.
6: ಗುಮ್ಮಟನಗರಿಯ ಇನ್ನೊಂದು ಹೆಮ್ಮೆಯ ಗರಿ ವಿಶೇಷ ಆಕಾಶವಾಣಿ.

0: ಎಫ್ಎಂ ತರಂಗಾಂತರ ಕೇಳುಗರೆ, ಇದೀಗ ಬಸ್ ಒಂದರಲ್ಲಿ ನಡೆಯುತ್ತಿರುವ ತಾಜಾ ಘಟನೆ ಇಲ್ಲಿದೆ.
1: ಸಿಗ್ಲಿ ತಡಿಯ, ನನ್ನ ಮಗ ಆಮೇಲೆ ಹೊಕ್ಕಾನ, ದಿನ ಪೇಟೆಗಿರ್ತಾನ.
2: ಅಪ್ಪ ಹೋಗ್ಲಿ ಬಿಡು, ಮರೆತು ಬೇಡ ಅದನ್ನ.
1: ಏನ್ ಹಂಗಂದ್ರೆ
3: ಸುಮ್ನಿರಿ, ಸಾಕಿನ.
2: ಅಲ್ಲ, ನೀ ಕಿಡ್ಕ್ಯ ಹಾಸಿ ಎಲ್ಲಿ ಅಡ್ಕಿ ಉಗುಳಿದ್ಯಲ್ಲ ಪಾಪ, ಬಿಳಿ ಅಂಗಿ ಅಲ್ಲ ಹಾಳಾಗುತ್ತೆ.

0: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
1: ಉಸಿರಾಗುವೆ
0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ.
2: ಹಸಿರಾಗುವೆ
0: ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
1: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೆಡಿ.
3: ಗುಮ್ಮಟನಗರಿಯ ಇನ್ನೊಂದು ಹೆಮ್ಮೆಯ ಗರಿ ವಿಜಯಪುರ ಆಕಾಶವಾಣಿ.

ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 6:37 ಆಗುತ್ತಲಿದೆ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ತದನಂತರ 6:40 ಕ್ಕೆ ಪ್ರದೇಶ ಸಮಾಚಾರ ಕೇಳುವಿರಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಇನ್ನು ಮುಂದೆ ಕೆಲವು ಜಾಹೀರಾತುಗಳು, ನಂತರ 6:40 ಪ್ರದೇಶ ಸಮಾಚಾರ ಕೇಳುವಿರಿ.
1: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ? ಹಾ, 5,000 ಉಳಿತು. ಹೊಸ ಸೀರೆ ತಗೊಳ್ಳ? ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ ಇನ್ನೊಂದು. ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ, ಮತ್ತು ಹಣವು ಬೆಳೆಯುವುದನ್ನು ನೋಡಿ.
2: ಬಂದ್ಬಿಟ್ಲು ದೊಡ್ಡದಾಗಿ,
1: ಹೋಗಿ.
3: ಆರ್ಬಿಐ ಹೇಳುತ್ತೆ,
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಈ ಕಥೆ ನರ್ಸ್ ಮತ್ತು ಅವರ ಮನಸ್ಸಿದ್ದು. ಸಂಬಳವಂತ, ಈಗ ಹೊಸ ಜುಮ್ಕಿ? ಇಲ್ಲ, ಈಗ ಉಳಿತಾಯ ಮಾತ್ರ. ಮೊದಲು ಜುಮ್ಕಿ. ಇಲ್ಲಿ ಕೇಳು, ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ, ಸ್ವಲ್ಪ ಹೂಡಿಕೆ ಮಾಡಿ, ಸ್ವಲ್ಪ ಎಮರ್ಜೆನ್ಸಿಗಾಗಿಯೂ ಉಳಿಸಿ, ನಂತರ ನೀವು ಟೆನ್ಷನ್ ಫ್ರೀ. ಆದ್ರೆ ಆ ಜುಮ್ಕಿ ಹೋಗ್ತೀಯಾ ಇಲ್ಲ ಇಂಜೆಕ್ಷನ್ ಕೊಡ್ಲಾ?
3: ಆರ್ಬಿಐ ಹೇಳುತ್ತೆ,
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.

0: ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್. ಮುಖ್ಯಾಂಶಗಳು. ಬೆಂಗಳೂರು ಮುಂಬೈ ನಡುವೆ ಅತಿವೇಗದ ರೈಲು ಕಾರಿಡಾರ್ ಯೋಜನೆ ಮಂಜೂರಾತಿಗೆ ಕೇಂದ್ರ ರೈಲ್ವೆ ಸಚಿವರಲ್ಲಿ ಸಂಸದ ತೇಜಸ್ವಿ ಸೂರ್ಯ ಮನವಿ. ಮಂಗಳೂರಿನಲ್ಲಿ ಗೇರು ಮೇಳಕ್ಕೆ ಸಚಿವ ಈಶ್ವರ್ ಬಿ ಖಂಡ್ರೆ ಚಾಲನೆ. ಕಾಡಿನಿಂದ ಹೊರಬಂದ 5 ಕುಟುಂಬಗಳಿಗೆ ಪರಿಹಾರ ಚೆಕ್ ವಿತರಣೆ. ಜಾಗತಿಕ ವಿದ್ಯಮಾನಗಳಿಂದಾಗಿ ತೈಲ ಬೆಲೆಯಲ್ಲಿ ಏರಿಕೆ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸಮರ್ಥನೆ. ಹಾಗೂ ಯುವ ಪ್ರತಿಭೆಗಳು ರಾಷ್ಟ್ರ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಉತ್ತಮ ಕ್ರೀಡಾಪಟುಗಳಾಗಿ ಬೆಳೆಯಬೇಕು, ಸಚಿವ ಎಂಬಿ ಪಾಟೀಲ್ ಆಶಯ. ದಾವಣಗೆರೆ ಹುಬ್ಬಳ್ಳಿ ಧಾರವಾಡ ಮತ್ತು ಬೆಳಗಾವಿ ಮಾರ್ಗವಾಗಿ ಬೆಂಗಳೂರು ಹಾಗೂ ಮುಂಬೈ ನಗರಗಳ ನಡುವೆ ಅತಿವೇಗದ ಅಥವಾ ಬುಲೆಟ್ ರೈಲು ಕಾರಿಡಾರ್ ಯೋಜನೆಯನ್ನು ಮಂಜೂರು ಮಾಡುವಂತೆ ಸಂಸದ ತೇಜಸ್ವಿ ಸೂರ್ಯ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರನ್ನು ವಿನಂತಿಸಿದ್ದಾರೆ. ಎಸ್ಎಂವಿಟಿ ಬೆಂಗಳೂರು ಲೋಕಮಾನ್ಯ ತಿಲಕ್ ಟರ್ಮಿನಸ್ ಮುಂಬೈ ನಡುವಿನ ನೂತನ ನೇರ ರೈಲು ಸೇವೆಗೆ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಹಾಗೂ ರೈಲ್ವೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರೊಂದಿಗೆ ವರ್ಚುವಲ್ ಆಗಿ ಚಾಲನೆ ನೀಡಿ ಮಾತನಾಡಿದ ಅವರು, ರಾಜ್ಯ $1 trillion ಆರ್ಥಿಕತೆಯಾಗಬೇಕಾದರೆ ಉತ್ತರ ಮತ್ತು ಮಧ್ಯ ಕರ್ನಾಟಕವನ್ನು ಹಿಂದೆ ಬಿಡಲು ಸಾಧ್ಯವಿಲ್ಲ ಎಂದು ಪ್ರತಿಪಾದಿಸಿದರು. ಕೆಲವೇ ವರ್ಷಗಳಲ್ಲಿ ಉತ್ತರ ಕರ್ನಾಟಕ ಭಾಗವು ರಾಜ್ಯದ ಮುಂದಿನ ಹಂತದ ಬೆಳವಣಿಗೆಗೆ ದಿಕ್ಸೂಚಿಯಾಗಬಲ್ಲ ಎಲ್ಲ ಅನುಕೂಲಗಳನ್ನು ಪಡೆಯಲಿದ್ದು, ಈ ಭಾಗಕ್ಕೆ ಕ್ಷಿಪ್ರ ಸಂಪರ್ಕ ಕಲ್ಪಿಸುವುದು ಉದ್ಯೋಗ, ಉದ್ಯಮ, ಹೂಡಿಕೆ ಮತ್ತು ಅವಕಾಶಗಳ ವಿಷಯದಲ್ಲಿ ಅತ್ಯಂತ ಮಹತ್ವದ ಬದಲಾವಣೆಯನ್ನು ತರಲಿದೆ. ಕರ್ನಾಟಕದ ಬೆಳವಣಿಗೆಯ ಇತಿಹಾಸದಲ್ಲಿ ಉತ್ತರ ಕರ್ನಾಟಕವು ತನ್ನ ಅರ್ಹವಾದ ಪಾಲನ್ನು ಪಡೆಯಲೇಬೇಕಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಇಂದು ಬೆಳಗ್ಗೆ ವರ್ಚುವಲ್ ಮೂಲಕ ರೈಲು ಸೇವೆಗೆ ಚಾಲನೆ ನೀಡುವ ವೇಳೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಬೆಂಗಳೂರು ಮುಂಬೈ ನಡುವೆ ವಂದೇ ಭಾರತ್ ಸ್ಲೀಪರ್ ರೈಲು ಸೇವೆ ಶೀಘ್ರದಲ್ಲೇ ಆರಂಭವಾಗಲಿದೆ ಎಂದು ಘೋಷಿಸಿದರು. ಮಂಗಳೂರಿನಲ್ಲಿ ಇಂದು ನಡೆದ ಗೇರು ಮೇಳದಲ್ಲಿ ಅರಣ್ಯ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ಭಾಗವಹಿಸಿ ಕಾಡಿನಿಂದ ಸ್ವಯಂ ಪ್ರೇರಿತರಾಗಿ ಹೊರಬಂದ 5 ಕುಟುಂಬಗಳಿಗೆ 2.38 crore ರೂಪಾಯಿ ಪರಿಹಾರ ಚೆಕ್ ವಿತರಿಸಿದರು. ಕುದುರೆಮುಖ ರಾಷ್ಟ್ರೋತ್ಥಾನ ಪುನರ್ವಸತಿ ಯೋಜನೆಯಡಿ ಕುಟುಂಬಗಳ ಹಂತ ಹಂತದ ಸ್ಥಳಾಂತರಕ್ಕಾಗಿ ಹೆಚ್ಚುವರಿಯಾಗಿ 20 crore ರೂಪಾಯಿ ಅನುದಾನ ಪ್ರಕಟಿಸಿದ ಸಚಿವರು, ಇತ್ತೀಚೆಗೆ ಆನೆದಾಳಿಗೆ ಮೃತಪಟ್ಟ ಕೆರೆಕಟ್ಟೆಯ ಮುಡಬಿ ನಿವಾಸಿಯ ಕುಟುಂಬದ ಇಬ್ಬರಿಗೆ ಮಾನವೀಯ ನೆಲೆಯಲ್ಲಿ ಅರಣ್ಯ ಇಲಾಖೆಯಲ್ಲಿ ಹೊರಗುತ್ತಿಗೆ ಉದ್ಯೋಗ ನೀಡಲಾಗಿದೆ ಎಂದರು. ರಾಜ್ಯವನ್ನು ಗೇರು ಉತ್ಪಾದನೆಯಲ್ಲಿ ಸ್ವಾವಲಂಬಿಯನ್ನಾಗಿ ಮಾಡಲು ಮತ್ತು ರೈತರಿಗೆ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಕಸಿ ಸಸಿಗಳನ್ನು ಪೂರೈಸಲು ಗೇರು ಅಭಿವೃದ್ಧಿ ನಿಗಮಕ್ಕೆ 1 crore ರೂಪಾಯಿ ಅನುದಾನವನ್ನು ಸಚಿವರು ಇದೇ ಸಂದರ್ಭದಲ್ಲಿ ಘೋಷಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಚಿವ ಸಂಪುಟ ಪುನರ್ರಚನೆ ಮಾಡುವುದು ಮುಖ್ಯಮಂತ್ರಿ ಮತ್ತು ಪಕ್ಷದ ವರಿಷ್ಠರ ನಿರ್ಧಾರವಾಗಿದ್ದು ಯಾವುದೇ ತೀರ್ಮಾನಕ್ಕೆ ತಾವು ಬದ್ಧರಾಗಿರುವುದಾಗಿ ತಿಳಿಸಿದರು. ವಿಶ್ವದ ಇತರ ಮುಂದುವರಿದ ರಾಷ್ಟ್ರಗಳಿಗೆ ಹೋಲಿಸಿದರೆ ಭಾರತದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ನಿಯಂತ್ರಣದಲ್ಲಿದೆ ಎಂದು ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ಸಮರ್ಥಿಸಿಕೊಂಡಿದ್ದಾರೆ. ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಡೆದ ಜನರೊಂದಿಗೆ ಜನತಾದಳ ಸಮಾವೇಶದಲ್ಲಿ ಮಾತನಾಡಿದ ಅವರು, ಇರಾನ್ ಮೇಲಿನ ಯುದ್ದದಿಂದಾಗಿ ಜಾಗತಿಕ ಮಟ್ಟದಲ್ಲಿ ಎದುರಾಗಿರುವ ತೈಲ ಸರಬರಾಜು ಬಿಕ್ಕಟ್ಟು ಇಂಧನ ಬೆಲೆ ಏರಿಕೆಗೆ ಪ್ರಮುಖ ಕಾರಣವಾಗಿದೆ ಎಂದು ವಿಶ್ಲೇಷಿಸಿದರು. ಇದೇ ವೇಳೆ ಮುಂಬರುವ 2028 ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷ ರಾಜ್ಯದ ಕನಿಷ್ಠ 75 ಕ್ಷೇತ್ರಗಳಲ್ಲಿ ಜಯಗಳಿಸಲಿದೆ ಹಾಗೂ ಚಾಮುಂಡೇಶ್ವರಿ ಕ್ಷೇತ್ರ ಜೆಡಿಎಸ್ನ ಭದ್ರಕೋಟೆಯಾಗಿ ಮುಂದುವರಿಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಪಕ್ಷದಲ್ಲಿ ಯಾವುದೇ ಆಂತರಿಕ ಗೊಂದಲಗಳಿಲ್ಲ ಹಾಗೂ ಯಾವುದೇ ರಾಜಕೀಯ ಒತ್ತಡಗಳಿಗೆ ತಾವು ಮಣಿಯುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಕಾರ್ಯಕ್ರಮದಲ್ಲಿ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ, ಮಾಜಿ ಸಚಿವ ಸಾರಾ ಮಹೇಶ್, ಶಾಸಕ ಹರೀಶ್ ಗೌಡ ಮತ್ತಿತರರು ಉಪಸ್ಥಿತರಿದ್ದರು. ಬಾಗಲಕೋಟೆ

0: ಜಿಲ್ಲೆಯ ಬಾದಾಮಿ ತಾಲೂಕಿನ ಐತಿಹಾಸಿಕ ಮಹಾಕೂಟದಲ್ಲಿ ಬಿಜೆಪಿ ವತಿಯಿಂದ ಆಯೋಜಿಸಲಾದ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾ ಅಭಿಯಾನ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇಂದು ಚಾಲನೆ ನೀಡಿದರು. ಮಹಾಕೂಟೇಶ್ವರ ದೇವಸ್ಥಾನದ ಆವರಣದಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವರು, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಆದರ್ಶ ಹಾಗೂ ತತ್ವಗಳ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮಕ್ಕೂ ಮುನ್ನ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ದೇಶದಲ್ಲಿ ಪ್ರತಿ ವರ್ಷ ಸುಮಾರು 23-24 ಲಕ್ಷ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆ ಬರೆಯುತ್ತಿದ್ದು, ಭವಿಷ್ಯದಲ್ಲಿ ಅಕ್ರಮಗಳಿಗೆ ಆಸ್ಪದ ನೀಡದಂತೆ ಸಂಪೂರ್ಣ ಪರೀಕ್ಷಾ ಪ್ರಕ್ರಿಯೆಯನ್ನು ಆನ್ಲೈನ್ ಮೂಲಕ ನಡೆಸುವ ಕುರಿತು ಕೇಂದ್ರ ಸರ್ಕಾರ ಗಂಭೀರ ಚಿಂತನೆ ನಡೆಸುತ್ತಿದೆ ಎಂದರು. ಅರ್ಹ ವಿದ್ಯಾರ್ಥಿಗಳಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯವಾಗದಂತೆ ಸರ್ಕಾರ ಕಠಿಣ ಕ್ರಮಗಳನ್ನು ಕೈಗೊಂಡಿದ್ದು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಭರವಸೆ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಯುವ ಪ್ರತಿಭೆಗಳು ಉತ್ತಮ ಕ್ರೀಡಾಪಟುಗಳಾಗಿ ಹೊರಹೊಮ್ಮಿ ರಾಷ್ಟ್ರ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಬೆಳೆಯಬೇಕು ಎಂದು ಮೂಲಸೌಕರ್ಯ ಅಭಿವೃದ್ಧಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಇಂದು ಆರಂಭವಾದ ರಾಜ್ಯ ಮಟ್ಟದ ಬ್ಯಾಡ್ಮಿಂಟನ್ ಪಂದ್ಯಾವಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ರಾಜ್ಯ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಆಯೋಜಿಸಿರುವ ರಾಜ್ಯ ಮಟ್ಟದ ಬ್ಯಾಡ್ಮಿಂಟನ್ ಪಂದ್ಯಾವಳಿ ವಿಜಯಪುರಕ್ಕೆ ಹೊಸ ರೂಪ ನೀಡಲಿದೆ. ಈ ಪಂದ್ಯಾವಳಿಯಿಂದಾಗಿ ಜಿಲ್ಲೆಯ ಕೀರ್ತಿ ಹೆಚ್ಚಲಿದ್ದು ರಾಜ್ಯ ಮಟ್ಟದಲ್ಲೂ ಕ್ರೀಡಾ ಕ್ಷೇತ್ರಕ್ಕೆ ಉತ್ತೇಜನ ದೊರೆಯಲಿದೆ ಎಂದರು. ಬರಗಾಲ ಜಿಲ್ಲೆ ಎಂಬ ಕುಖ್ಯಾತಿಗೊಳಗಾಗಿದ್ದ ಈ ಜಿಲ್ಲೆ ಇಂದು ಬದಲಾಗಿದ್ದು ಮುಂದೊಂದು ದಿನ ರಾಷ್ಟ್ರಮಟ್ಟದ ಕ್ರೀಡಾಕೂಟ ಆಯೋಜಿಸುವ ಮಟ್ಟಕ್ಕೆ ಬೆಳೆಯಲಿ ಎಂದು ಆಶಿಸಿದರು. ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ಕಾಲೇಜ್ ಮತ್ತು ಸಂಶೋಧನಾ ಸಂಸ್ಥೆ KMCRIಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಆಸ್ಪತ್ರೆಯ ತಾಯಿ ಮತ್ತು ಮಕ್ಕಳ ವಿಭಾಗ ಹಾಗೂ ಮಕ್ಕಳ ತೀವ್ರ ನಿಗಾ ಘಟಕಗಳಿಗೆ ಭೇಟಿ ನೀಡಿದ ಅವರು ರೋಗಿಗಳಿಂದ ಅಹವಾಲು ಸ್ವೀಕರಿಸಿದರು. ಬಾಣಂತಿಯರಿಗೆ ಬಿಸಿನೀರಿನ ಸೌಲಭ್ಯವಿಲ್ಲದಿರುವುದು, ಹಾಸಿಗೆಗಳ ಕೊರತೆ ಹಾಗೂ ಸಿಬ್ಬಂದಿಯ ನಡವಳಿಕೆ ಕುರಿತು ಸಾರ್ವಜನಿಕರು ದೂರು ನೀಡಿದರು. ಈ ಸಮಸ್ಯೆಗಳನ್ನು ತಕ್ಷಣವೇ ಬಗೆಹರಿಸಿ 15 ದಿನದೊಳಗೆ ಜಿಲ್ಲಾಧಿಕಾರಿಗಳಿಗೆ ವರದಿ ಸಲ್ಲಿಸುವಂತೆ ಆಸ್ಪತ್ರೆಯ ನಿರ್ದೇಶಕ ಡಾ ಈಶ್ವರ್ ಹೊಸಮನಿ ಅವರಿಗೆ ನಿರ್ದೇಶನ ನೀಡಿದರು. ಬಳಿಕ ಮಾತನಾಡಿದ ಅವರು, ಆಸ್ಪತ್ರೆಯಲ್ಲಿ ತಿಂಗಳಿಗೆ 1,500ಕ್ಕೂ ಹೆಚ್ಚು ಹೆರಿಗೆಗಳಾಗುತ್ತಿದ್ದು ಒತ್ತಡ ಹೆಚ್ಚಾಗಿದೆ. ಆದರೆ ತಿಂಗಳಿಗೆ ಸರಾಸರಿ 9 ತಾಯಂದಿಯರು ಮೃತಪಡುತ್ತಿರುವುದು ಕಳವಳಕಾರಿಯಾಗಿದ್ದು ಶೂನ್ಯ ಸಾವು ದಾಖಲಿಸುವ ನಿಟ್ಟಿನಲ್ಲಿ ಜಿಲ್ಲಾಡಳಿತದೊಂದಿಗೆ ಚರ್ಚಿಸಲಾಗುವುದು ಎಂದರು. ವಿಜಯಪುರದ ಬಿಎಲ್ಡಿಇ ಆಸ್ಪತ್ರೆ ಆವರಣದಲ್ಲಿ ಅಗ್ನಿಶಾಮಕ ಇಲಾಖೆ, ಗೃಹ ರಕ್ಷಕ ದಳ, ಬಿಎಲ್ಡಿಇ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆಯ ವೈದ್ಯಕೀಯ ತಂಡ ಮತ್ತು ಎನ್ಎನ್ಸಿ ಘಟಕಗಳಿಂದ ಬಾಂಬ್ ಸ್ಫೋಟ ಸಂದರ್ಭದಲ್ಲಿ ತೆಗೆದುಕೊಳ್ಳಬಹುದಾದ ಮುನ್ನೆಚ್ಚರಿಕೆಗಳ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಅಣಕು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಬಾಂಬ್ ಸ್ಫೋಟ ಆದ ಸಮಯದಲ್ಲಿ ಕೈಗೊಳ್ಳಬೇಕಾದ ಪ್ರಾಥಮಿಕ ಉಪಚಾರಗಳ ಕುರಿತು ಅಣಕು ಪ್ರದರ್ಶನ ಮುಖಾಂತರ ಒಳಗೆ ಸಿಲುಕಿಕೊಂಡಿರುವ ಸಾರ್ವಜನಿಕರು ತುರ್ತಾಗಿ ರಕ್ಷಿಸಲು ಕ್ರಮ ವಹಿಸುವ ಜೊತೆಗೆ ವಿವಿಧ ಬಣ್ಣದ ಗುರುತುಗಳ ಮೂಲಕ ಮರಣ ಹೊಂದಿದವರು, ತೀವ್ರವಾಗಿ ಗಾಯಗೊಂಡವರು, ಕಡಿಮೆ ಗಾಯಗೊಂಡವರು ಮತ್ತು ಅಪಾಯದಿಂದ ಪಾರಾದವರನ್ನು ಗುರುತಿಸುವ ರೀತಿಯ ಕುರಿತು ಜನರಲ್ಲಿ ಅರಿವು ಮೂಡಿಸಲಾಯಿತು. ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳು ಸಮಾಜದಲ್ಲಿ ದುಂದುವೆಚ್ಚಕ್ಕೆ ಕಡಿವಾಣ ಹಾಕುವುದರ ಜೊತೆಗೆ ಮಧ್ಯಮ ಹಾಗೂ ಬಡವರ್ಗದ ಕುಟುಂಬಗಳಿಗೆ ಆರ್ಥಿಕ ನೆರವಾಗುತ್ತದೆ ಎಂದು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವ ಶರಣಬಸಪ್ಪ ದರ್ಶನಾಪುರ ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಹವಾವರ್ತಮಾನ. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ, ದಕ್ಷಿಣ ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಹಾಗೂ ಉತ್ತರ ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಮಳೆಯಾಗಿದೆ. ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಲ್ಕಿಯಲ್ಲಿ 7 ಸೆಂಟಿಮೀಟರ್ ಮಳೆಯಾಗಿದೆ. ಉಳಿದಂತೆ ಹಾವೇರಿಯಲ್ಲಿ 5, ಮೂಡುಬಿದ್ರಿ, ಶಿವಮೊಗ್ಗ, ಹುಂಚದಕಟ್ಟೆ, ಹೂಟಿಗೆಹಾರದಲ್ಲಿ ತಲಾ 4, ಉಪ್ಪಿನಂಗಡಿ, ಪುತ್ತೂರು, ಸುಳ್ಯ, ಶೃಂಗೇರಿ ಭಾಗಮಂಡಲದಲ್ಲಿ ತಲಾ 3 ಸೆಂಟಿಮೀಟರ್ ಮಳೆಯಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ರಾಜ್ಯದಲ್ಲೇ ಗರಿಷ್ಠ 42.4 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಕರಾವಳಿ ಭಾಗದ ಸಮುದ್ರ ಪ್ರದೇಶಗಳಲ್ಲಿ ಇಂದು ಮತ್ತು ನಾಳೆ ಭಾರೀ ಗಾಳಿ ಹಾಗೂ ಅಲೆಗಳ ಅಬ್ಬರ ಹೆಚ್ಚಾಗುವ ಸಾಧ್ಯತೆ ಇರುವ ಹಿನ್ನೆಲೆ

0: ಮೀನುಗಾರರಿಗೆ ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದ್ದು ಸಮುದ್ರಕ್ಕೆ ಇಳಿಯದಂತೆ ಸಲಹೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರು ಮುಂಬೈ ನಡುವೆ ಅತಿ ವೇಗದ ರೈಲು ಕಾರಿಡಾರ್ ಯೋಜನೆ ಮಂಜೂರಾತಿಗೆ ಕೇಂದ್ರ ರೈಲ್ವೆ ಸಚಿವರಲ್ಲಿ ಸಂಸದ ತೇಜಸ್ವಿ ಸೂರ್ಯ ಮನವಿ. ಮಂಗಳೂರಿನಲ್ಲಿ ಗೇರು ಮೇಳಕ್ಕೆ ಸಚಿವ ಈಶ್ವರ್ ಬಿ ಖಂಡ್ರೆ ಚಾಲನೆ. ಕಾಡಿನಿಂದ ಹೊರಬಂದ 5 ಕುಟುಂಬಗಳಿಗೆ ಪರಿಹಾರ ಚೆಕ್ ವಿತರಣೆ. ಜಾಗತಿಕ ವಿದ್ಯಮಾನಗಳಿಂದಾಗಿ ತೈಲ ಬೆಲೆಯಲ್ಲಿ ಏರಿಕೆ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸಮರ್ಥನೆ. ಹಾಗೂ ಯುವ ಪ್ರತಿಭೆಗಳು ರಾಷ್ಟ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಉತ್ತಮ ಕ್ರೀಡಾಪಟುಗಳಾಗಿ ಬೆಳೆಯಬೇಕು, ಸಚಿವ ಎಂಬಿ ಪಾಟೀಲ್ ಆಶಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35.
1: ಆಕಾಶವಾಣಿ ಬೆಂಗಳೂರು, ಈಗ ಸಮಯ 6:50.
2: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
3: ಹಲ್ಲುಜ್ತಾ ಇದೀನಿ ಕಣಮ್ಮ.
2: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
3: ಸರಿ, ನಿಲ್ಸಿದೀನಿ ಬಿಡು.
2: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
4: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
2: ಹಂಗೇನೆ, ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
4: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
3: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
5: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
6: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.
7: ಜಲ ಜಲ ಜಲ ಧಾರೆಯಾಗಿ.
1: ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: ಕಿಸಾನ್ವಾಣಿ ಕಾರ್ಯಕ್ರಮ ಕೇಳುತ್ತಿರುವ ಎಲ್ಲ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು.
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
2: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
3: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
2: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.
4: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
5: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
4: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ

0: ಮೂವತ್ತನೇ ತಾರೀಕು.
1: ಹೆಚ್ಚಿನ ಮಾಹಿತಿಗಾಗಿ ಲಿಡ್ಕರ್ ಡಾಟ್ ಕಾಮ್ ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
0: ಲಿಡ್ಕರ್, ನಂಬಿಕೆ ನಿರಂತರ.
2: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ, ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ.
3: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, ಆರ್ಬಿಐ ಹೇಳುತ್ತೆ.
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
6: ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ ಮಾಹಿತಿ ನೀಡಿ, ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ.
5: ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
7: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
8: ಆತ್ಮೀಯ ಕೇಳುಗರೆ, ಇನ್ನು ಮುಂದೆ ಕೇಳಿ ದೊಡ್ಡಾಟ ಲಂಕಾದಹನ. ಚರಂತಯ್ಯ, ಮುರುಗಯ್ಯ, ಹಿರೇಮಠ್ ಮತ್ತು ತಂಡದವರಿಂದ

0: ಬದಲಾವಣೆ ಮಾಡಿರುವಿ ಹೇಳುವಂತವನಾಗು.
1: ಬೋ ರಘುವರ, ನಿಮಗ್ಯಾಕೆ ಅದರ ಚಿಂತೆಯು? ನಾನು ಒಂದು ಮಾಸದೊಳಗಾಗಿ ಸೀತಾಮಾತೆಯನ್ನು ಪತ್ತೆ ಹಚ್ಚಿಕೊಂಡು ಬರುವನೆಯ ರಾಮಚಂದ್ರನೇ.
0: ಅಯ್ಯೋ ಸುಗ್ರೀವೋ, ಈ ಮಾರುತಿಯಿಂದಲೇ ಈ ಕಾರ್ಯವು ಸಫಲವಾಗುವಂತೆ ನನಗೆ ಬ್ರಹ್ಮಜ್ಞಾನದಿಂದ ಕಂಡು ಬರುತ್ತದೆ. ಮಾರುತನೇ ಹೇಳುತ್ತೇನೆ, ಕೇಳುವಂತವನಾಗು.

0: ಹೇ ಗುರುವರೇ,
1: ನಿನಗೆ ಸೀತೆಯು ಗೊತ್ತಾಗದಿದ್ದರೆ ಅವಳ ಪಾದದಲ್ಲಿ ಪದ್ಮರೇಖೆಯು, ಮುಖದಲ್ಲಿ ಸೀತಾಂಶ ರೇಖೆಯು ಇರುವವಳೇ ಎನ್ನ ಮರದಿ ಸೀತೆ ಎಂದು ತಿಳಿ. ಮತ್ತು
0: ಮತ್ತೇನು ಗುರುವರನೇ, ಚೆನ್ನಾಗಿ ಹೇಳುವಂತವರಾಗಿರಿ.
1: ಈ ಉಂಗುರವನ್ನು ತೆಗೆದುಕೊಂಡು ಇನ್ನು ತಡ ಮಾಡದೆ ಹೋಗಿ ಬಂದಿರ ಯಾವ ವಾನರೇ?
0: ಭೋಜನಕ ಹೋಗಿ ಬರುವೆನು, ನಿಮ್ಮ ಕೃಪೆಯು ಸದಾ ನನ್ನ ಮೇಲಿರಲಿ.
1: ತಥಾಸ್ತು ಮಾರುತ್ತೇನೆ, ಹೋಗಿ ಬರುವಂತವನಾಗು.
0: ಯಾಕಾಗಲಲ್ಲದು ಹೇ ನಳ.

0: ಸೀತಾಮಾತೆಯನ್ನು ಸೋಲಿಸುವುದಕ್ಕೆ ಹರಳನು ಚರಣೆಯನ್ನು ಹಾರಿ ಲಂಕಾ ಪಟ್ಟಣಕ್ಕೆ ಹೋಗುವ ನಡೆವಂತವರಾಗಿರಿ.
1: ನಡೆವಂತ

ಸಿದ್ಧರಾಗಲೇ ಮೋರ್ಕ ಬೇಗನೆ ಸಮರಕ್ಕೆ ಸಿದ್ಧರಾಗು.

0: ಈ ರಾಕ್ಷಸಿಯಂತೂ ಮರಣ ಹೊಂದಿದಳು. ಎನ್ನು ಅರಮನೆಯನ್ನು ಪ್ರವೇಶಿಸುವನು. ಆಹಾ, ಏನು ಇಲ್ಲಿ ಮಲಗಿದವರು ಯಾರಿರಬಹುದು? ಶ್ರೀರಾಮಚಂದ್ರನು ಹೇಳಿದಂತೆ ಇವಳ ಪಾದದಲ್ಲಿ ಪದ್ಮರೇಖೆಯು ಇರುವುದಿಲ್ಲ, ಇವಳು ಮಂಡೋದರಿಯ ಇರಬಹುದು.
1: ಅಯ್ಯೋ, ಈಗಿನ ಸ್ಥಿತಿಯ ದುಃಖವು ಇನ್ನೂ ನಿನಗೆ ಅರಿವಾಗಲಿಲ್ಲವೇ? ಎನ್ನ ಮೈದುನಾದ ಲಕ್ಷ್ಮಣನಿಗೂ ಎಷ್ಟು ಬೇಡವಾಗಿದ್ದಿತು?
0: ಸೀತಾದೇವಿಯು ಇವಳೇ ಎಂಬುವಂತೆ ತೋರುತ್ತದೆ. ಶ್ರೀರಾಮಚಂದ್ರನು ಹೇಳಿದಂತೆ ಇವಳ ಪಾದದಲ್ಲಿ ಪದ್ಮರೇಖೆಯು ಇರುವುದು. ಓಹೋ, ಕೆಲಸ ಕೆಟ್ಟಿತ್ತು. ಅಯ್ಯೋ, ನಾನು ಸೀತಾಮಾತೆಯನ್ನು ಮಾತನಾಡಿಸಬೇಕನ್ನುವಷ್ಟರಲ್ಲಿ ಇತ್ತು ಕಡೆಗೆ ಬರುತ್ತಿರುವನು. ಇಲ್ಲೇ ಸ್ವಲ್ಪ ಮರೆಯಾಗಿ ನಿಲ್ಲುವ, ಮುಂದೆ ಏನು ನಡೆಯುವುದೋ ನೋಡುವೆನು.
1: ಹೇ ಸುಂದರಿ, ನನ್ನನ್ನು ನೋಡಿ ಭಯಗ್ರಸ್ತವಾಗಿ ನಿನ್ನ ಸೆರಗನ್ನು ಹೇಗೆ ಮುಚ್ಚಿಕೊಳ್ಳವಿ? ನಿನ್ನ ವೈಯಾರಕ್ಕೆ ಬೇಕಾದಂತಹ ಆಭರಣಗಳನ್ನು ಧರಿಸಿಕೊ. ಅಲ್ಲದೆ ಅಡವಿ ಅಡವಿ ತಿರುಗಾಡುವ ಆ ರಾಮನು ನಿನಗೆ ತಕ್ಕ ಪತಿಯಲ್ಲ. ನೀನು ನನ್ನನ್ನು ವರಿಸಿದರೆ ನಿನ್ನನ್ನು ಪಟ್ಟದ್ರಾಣಿಯನ್ನಾಗಿ ಮಾಡುವೆನು.
2: ಧ್ರುವ, ಶ್ರೀರಾಮನಿಗೆ ಸತಿಯಾಗಿ ಪತಿವ್ರತದಿಂದ ಎದ್ದು ನಿನ್ನನ್ನು ನೆದರೆತ್ತಿ ನೋಡೆನು. ಈ ಪಾಪಕೃತಿಯಿಂದ ನೀನು ಓರ್ವನೇ ನಾಶ ಹೊಂದುವುದಲ್ಲದೆ ನಿನ್ನ ವಂಶವನ್ನೇ ಹಾಳು ಮಾಡುವೆನು. ಶ್ರೀರಾಮನಿಗೆ ನನ್ನನ್ನು ಒಪ್ಪಿಸಿ ಶರಣಾಗತನಾಗು, ಅಂದರೆ ನಿನ್ನನ್ನು ಕ್ಷಮಿಸುವೆನು.
1: ಏನು? ಸಾಧ್ಯವಿಲ್ಲ, ನಿನ್ನನ್ನು ಬಲಾತ್ಕಾರದಿಂದಲಾದರೂ ವಶ ಮಾಡಿಕೊಳ್ಳುವೆನು. ನಿನಗೆ ಇನ್ನು 2 ತಿಂಗಳ ಕಾಲಾವಕಾಶವನ್ನು ಕೊಡುತ್ತೇನೆ, ಸ್ವಲ್ಪ ವಿಚಾರ ಮಾಡುವಂತವಳಾಗು.
2: ಶ್ರೀರಾಮ, ಈ ಕ್ರೂರನ ಕೈಯಲ್ಲಿ ಸಿಕ್ಕು ಬಳಲುವುದಕ್ಕಿಂತ ಎನ್ನ ಕೇಶ ರಾಶಿಗಳಿಂದ ಹುರುಳು ಹಾಕಿಕೊಳ್ಳುತ್ತೇನೆ.
0: ನಾನು ಇನ್ನು ತಡ ಮಾಡಿದರೆ ಘಾತವಾಗುವುದು. ಸೀತಾಮಾತೆಯನ್ನು ಭೇಟಿಯಾಗಿ ಶ್ರೀರಾಮಚಂದ್ರನು ಕೊಟ್ಟ ಮುದ್ರಿಕೆ ಉಂಗರವನ್ನು ಕೊಡುವುದಕ್ಕೆ ಹೋಗುವೆನು. ಶ್ರೀರಾಮ ನಾಮವನ್ನು ಜಪ ಮಾಡುತ್ತಾ ಹೋಗುವೆನು.

0: ರಾಮನಾಮವನ್ನು ಪಠಿಸುತ್ತಾ ಇತ್ತ ಕಡೆಗೆ ಬರುವನು ಯಾರಿರಬಹುದು?
1: ಭೋಜನನೇ, ನಿಮಗೂ ಶ್ರೀರಾಮಚಂದ್ರನ ದೂತನ ಮೇಲೆ ಅನುಮಾನವೇ?
0: ಹೌದು.
1: ಹೇ ಮಾತೋಶ್ರೀ ಅವರೇ, ಶ್ರೀರಾಮಚಂದ್ರನು ಕೊಟ್ಟ ಮುದ್ರಿಕೆಯನ್ನು ತೆಗೆದುಕೊಳ್ಳುವಂತವರಾಗಿ.
0: ಆಹಾ, ಇದು ಎಲ್ಲ ಪ್ರಾಣನಾಥನ ಮುದ್ರಿಕೆ ಇರಬಹುದು. ಹೇ ಮಾರುತನೇ,
1: ಹೇ ಜನನೇ,
0: ಹೇಳುತ್ತಲೇ ಕೇಳುವಂತವನಾಗು.

0: ನೀನು ಇಲ್ಲಿಂದ ಬೇಗನೆ ಹೋಗಿ ಇನ್ನೆರಡು ತಿಂಗಳ ಒಳಗಾಗಿ ಈ ರಾಕ್ಷಸರನ್ನು ಜಯಿಸಿ ಬಂಧನ ಮುಕ್ತರನ್ನಾಗಿ ಮಾಡಬೇಕೆಂದು ಹೇಳು. ಇಲ್ಲವಾದರೆ ಪ್ರಾಣವನ್ನು ಬಿಡುವವಳೆಂದು ತಿಳಿಸು. ಮತ್ತು ನಾನು ಕೊಡುವ ಚೋಡಾರತ್ನವನ್ನು ಶ್ರೀರಾಮಚಂದ್ರ ದೇವನಿಗೆ ಮುಟ್ಟಿಸುವಂತವನಾಗ ಯಾವ ಮಾರುತ್ತಾನೆ?
1: ಒಳ್ಳೆಯದು, ಹಾಗೆ ಮಾಡುವನು ಜನನಿ. ನನಗೆ ಹಸಿವಾಗಿರುವುದು, ಏನಾದರೂ ತಿನ್ನಲಿಕ್ಕೆ ಕೊಡಮ್ಮ ಮಾತೋಶ್ರೀ ಅವರು.
0: ಏ ವಾಯುಕುಮಾರ್ಲೆ,
1: ಹೇಳ ತಾಯಮ್ಮ
0: ಹೇಳ್ತೇನೆ ಕೇಳುವಂತವನಾಗು.
1: ಅದೇನೆಂದು ಹೇಳ.

0: ಏನಿದೆ? ಒಣದೋಳು ಹಣ್ಣು ಹಂಪಲವನ್ನು ತಿಂದು ನಿನ್ನ ಹಸಿವೆಯನ್ನು ನೀಗಿಸಿಕೊಳ್ಳ ಯಾವ ಮಾರುತನೇ
1: ಈ ಭುಜಬಲದ ಪರಾಕ್ರಮವನ್ನು ತೋರಿಸಲೇಬೇಕು. ಅಂದರೆ ಶ್ರೀರಾಮಚಂದ್ರನ ದೂತನೆಂಬುದು ಗೊತ್ತಾಗುವುದು. ಈಗಲೇ ಅಶೋಕವನವನ್ನು ಹಾಳು ಮಾಡಿಬಿಡುವೆನು.
2: ರಾಜಾದಿರಾಜ್ ರಾವಣ ಮಹಾರಾಜ್
3: ಮೋಲ್ದಾರ್ ಶಬ್ದ ಮಾಡಲಿಕ್ಕೆ ಕಾರಣವೇನು?
2: ನಮ್ಮ ಅಶೋಕವನವನ್ನು ಯಾವುದೇ ಒಂದು ಕಪಿ ಬಂದು ಹಾಳು ಮಾಡಿದೆ ದೇವ?
3: ಹಾಗಾದರೆ ಬೇಗನೆ ಇಂದ್ರ ಜೊತೆಯಲ್ಲಿ ಬರಮಾಡುವಂತವನು
2: ಆಗಲಲ್ಲದ ದೇವ.
4: ಜನ ತೀರ್ಥ ಜನ ತೋಂದ ಜನ ಕಾಣ

0: ನನ್ನನ್ನು ಯಾಕೆ ಬರ ಹೇಳಿದ್ರಿ?
1: ಹೇ ಇಂದ್ರ ಜೊತೆ, ನಮ್ಮ ಅಶೋಕವನಕ್ಕೆ ಯಾವುದೋ ಒಂದು ಕಪಿಯು ಬಂದು ತೋಟವನ್ನು ಹಾಳು ಮಾಡಿತಂತೆ. ಹಲೋ
0: ಹೇ ಜನಕ, ಅಪ್ಪಣೆಯನ್ನು ಕೊಡುವಂತವರಾಗಿರಿ.
1: ಹೇ ಕುಮಾರ, ಜಯಶೀಲನಾಗಿ ಬೇಗನೆ ಹೋಗಿ ಬರುವಂತವನಾಗು.
0: ಯಾಕಾಗದಲ್ಲದು

0: ಕೋತಿಯ ನಿನ್ನನ್ನು ಎಲ್ಲಿಗೆ ಹೋಗುವಿ? ನಿನ್ನನ್ನು ಬಂಧಿಸಿ ಎನ್ನ ತಾತನಲ್ಲಿಗೆ ಒಯ್ಯುವೆ. ಈಗಲೇ ಬ್ರಹ್ಮಾಸ್ತ್ರವನ್ನು ಹೊಡೆಯುವನು, ತಾಳಿಕೊಳ್ಳದ ಮೂರ್ಖ.
1: ಅಯ್ಯೋ ಶಿವಶಿವ, ಶ್ರೀರಾಮಚಂದ್ರ ದೇವ, ಈ ನಿರಾಯನ ಮೇಲೆ ಈ ಮಾರಲು ಬ್ರಹ್ಮಾಸ್ತ್ರವನ್ನು. ಹೇ ಗುರುವರನೇ, ನಿನ್ನ ಅಂತಃಕರಣವು ಸದಾ ನನ್ನ ಮೇಲಿರಲಿ.
0: ಹೋ ಪಾಪಾತ್ಮ, ನೀನು ಬ್ರಹ್ಮಾಸ್ತ್ರವನ್ನು ಪಡೆಯುವುದುಂಟೆ, ಎದುರಾಗುವಂತವನಾಗು.
1: ಭ್ರಷ್ಟ, ಇದ್ದಕ್ಕೆ ಸೇತನಾಗು.
0: ಮೂರ್ಖ, ಎದುರಾಗು.

¡Suscríbete al canal!

0: ತಾತ ವಂದಿಸುವೆನು.
1: ಹೇ ಕುಮಾರ ಎದ್ದೇಳು, ಹೋದ ಕಾರ್ಯ ಏನಾಯಿತು?
0: ತಾತ ಈ ನಿನ್ನ ಕುಮಾರನು ಸಾಮಾನ್ಯನೇ.
1: ಶಹಬ್ಬಾಸ್!
0: ಅಗೋ ನೋಡ್ರಿ, ಒಣ ಹಾಳು ಮಾಡಿದ ಕಪಿಯನ್ನು ಸೇವಕರು ತರುವರು. ನೋಡಯ್ಯ ಜನಕನೇ.
1: ಓಹೋ, ಇದೇನು ನಮ್ಮ ಹೊಲ ಹಾಳು ಮಾಡಿದ ಕಪಿಯು?
2: ಹರಳನು ನೀನು ಎತ್ತರವಾದ ಆಸನದ ಮೇಲೆ ಕುಳಿತು ಮಾತನಾಡುವೆ ಆ ಭ್ರಷ್ಟ. ನಿನ್ನ ಶೌರ್ಯವು ಎಷ್ಟಿರುವುದೆಂಬುದು ಮೊಟ್ಟ ಮೊದಲೇ ನನಗೆ ಗೊತ್ತು ಭ್ರಷ್ಟ. ನೀನು ಎತ್ತರವಾದ ಆಸನದ ಮೇಲೆ ಕುಳಿತು ಮಾತನಾಡುತ್ತಿದ್ದರೆ ನನ್ನ ಬಾಲವನ್ನು ನಿನ್ನೆತ್ತರಕ್ಕೆ ಸುತ್ತಿಕೊಂಡು ಅದರ ಮೇಲೆ ಕುಳಿತು ಮಾತನಾಡುವನೆ ಭ್ರಷ್ಟ ರಾವಣನೇ.
1: ಹಲೋ ಹಲೋ ಬಲೈ ಅಲೈ ಕೋತಿಯೈ, ಸಣ್ಣವನೆಂದು ಸಲಿಗೆಯನ್ನು ಕೊಟ್ಟರೆ ನಾಲಿಗೆಯನ್ನು ಉದ್ದ ಬಿಡಿಯೋ ಮಹಾಂದ. ನೀನು ಯಾರು?
2: ನಾನು ಯಾರಂದರೆ
1: ಅದನ್ನೇ ಕೇಳುತ್ತೇನೆ.
2: ಅರ್ಜುನನನ್ನು ಹತ್ತಿಸಿದವರು ಯಾರು?
1: ಪರಶುರಾಮ.
2: ಅಂತ ಪರಶುರಾಮನನ್ನು ಹಲೋ ಹಲೋ ಗರ್ವವನ್ನು ಬೊಂಬಪಡಿಸಿದವರು ಯಾರು?
1: ಅಗ್ರಾಮ.
2: ಎಲೋ, ನಿನ್ನನ್ನು ಹತ್ತು ಮುಖದ ಹುಳವೆಂದು ತನ್ನ ಪುತ್ರನ ತೊಟ್ಟಿಲಕ್ಕೆ ಕಟ್ಟಿದವರು ಯಾರು?
1: ವಾಲಿ.
2: ಅಂತ ವಾಲಿಯನ್ನು ಒಂದೇ ಬಾಲದಿಂದ ಹೊಡೆದವರು ಯಾರು?
1: ರಾಮನು.
2: ಅಂತ ರಾಮದೂತನಿರುವನೆ ಲೈ ಭ್ರಷ್ಟನೆ.
1: ಹಲೋ ಹಲೋ ಬಲೈ ಅಲೈ ಕೋತಿಯೈ.
2: ಶಾಬಾಸ್!
1: ಟ್ವಂಗಿ ಟ್ವಂಗಿ ಹಾರಾಡೋದು ಇಲ್ಲಿ ನನ್ನ ಮುಂದೆ ಕೊಚ್ಚ ಬೇಡ.
2: ಶಾಬಾಸ್!
1: ನಿನಗೆ ಸಲಿಗೆಯನ್ನು ಕೊಟ್ಟಿದ್ದಕ್ಕೆ ಇಷ್ಟೆಲ್ಲ ನಡೆಯಿತು. ನಿಲ್ಲು ನಿಲ್ಲು ಬಂದು ನಿನ್ನನ್ನು ಬಿಡುವೆನು.
3: ಅಣ್ಣ ತಾಳು ತಾಳು, ಇದು ರಾಜನೀತಿಗೆ ತರವಲ್ಲ. ಈ ಕಪಿಯನ್ನು ಹಿಡಿದು ತಂದಿರುತ್ತೇನೆ ನೋಡುವಂತಾನಾಗು.
1: ಹಾಗಾದ್ರೆ ಈ ಮೂರ್ಖನಿಗೆ ಯಾವ ಶಿಕ್ಷೆಯನ್ನು ಕೊಡಬೇಕು?
3: ಲಂಗಕ್ಕೆ ಅಂಗಕ್ಕೆ ಶ್ರೇಷ್ಠವಾದ್ದರಿಂದ ಈ ಮಾರುತಿಯನ್ನು ಅಂಗಕ್ಕೆ ಯಾವ ಧಕ್ಕೆ ಮಾಡಬಾರದು ಅಣ್ಣ.
1: ಎಲ್ಲ ಬಾಲಕರೇ, ಈ ಕೋತಿಯ ಬಾಲಕ್ಕೆ ಅರಿವೆಯನ್ನು ಸುತ್ತಿ ತೈಲದಲ್ಲಿ ಬೆಂಕಿಯನ್ನು ಹಚ್ಚಿ ಕೈ ಬಿಟ್ಟು ಬಿಡುವಂತವರಾಗಿರಿ.
2: ಬಲೈ ಎಲೈ, ಈ ಭ್ರಷ್ಟನಿಗೆ ನಾನು ಮೋಡ ಮಾಡುವುದಕ್ಕೆ ಇದು ತಕ್ಕ ಉಪಾಯವಾಯಿತು. ಈಗಲೇ ಅಶೋಕವನವನ್ನು ಬಿಟ್ಟು ಉಳಿದ ಲಂಕಾ ಪಟ್ಟಣವನ್ನೆಲ್ಲ ಸುಟ್ಟು ಬಿಡುವೆನು.

0: ಸುಗ್ರೀವ, ನಿನಗೆ ಕೊಟ್ಟ ವಚನ ಮುಗಿಯುತ್ತಾ ಬಂತು.
1: ಹೌದು ದೇವ,
0: ಜಾನಕಿಯನ್ನು ಶೋಧಿಸಲಿಕ್ಕೆ ಹೋದ ವಾನರು ಇನ್ನೂ ಬರಲಿಲ್ಲ. ಇದಕ್ಕೆ ಉಪಾಯವೇನಯ್ಯ ಸುಗ್ರೀವನೇ?
1: ಹೇ ರಾಮಚಂದ್ರ ದೇವ, ಹೇಳುತ್ತೇನೆ ಕೇಳುವಂತವರಾಗಿರಿ.
0: ಅದೇನಿರುವುದು ಹೇಳುವ

0: ಶ್ರೀರಾಮಚಂದ್ರದೇವ ಸ್ಮರಿಸು ಎನಗೆ ಕೊಟ್ಟವರು ನೋಡಿ ಇನ್ನೋರುಗಳಿಗೆ ಉಳಿದಿರುವುದು. ಸ್ವಾಮಿ ನಿಷ್ಠೆಯುಳ್ಳ ವಾಯು ಕುಮಾರನು ಇಷ್ಟದಲ್ಲೇ ಬರಬಹುದು. ಸ್ವಲ್ಪ ಚಿಂತೆ ಮಾಡುವುದನ್ನು ಬಿಟ್ಟು ಆರಾಮದಿಂದ ಹೇಳುವಂತವರಾಗಿರಿ.
1: ದೀರ್ಘಾಯುಷ್ಯಮಸ್ತು ಎಂದು ಹೇಳುವಂತವನಾಗು ಮಾರುತ್ತಾನೆ.
2: ಹೇ ವಾನರ ಅಧಿಪತಿ, ನಿಮಗೂ ವಂದಿಸುವೆನು.
0: ಹೇ ಅಂಜನಾ ಸುತನೆ, ನೀನು ಸುಖಿಯಾಗಿ ಬಾಳುವಂತವನಾಗು.
2: ಯಾಕಾಗಲಿಲ್ಲ ದೇವ?
1: ಅಯ್ಯ ವಾಯುಕುಮಾರ, ನೀನು ಹೋದ ಕಾರ್ಯವು ಏನಾಯಿತು?
0: ಹೇ ರಾಮಚಂದ್ರದೇವ, ಹನುಮಂತನ ಮುಖ ಲಕ್ಷಣ ನೋಡ್ಲಿಕ್ಕಾಗಿ ಹೋದ ಕಾರ್ಯ ಜಯವಾಗಲಿಕ್ಕೆ ಬೇಕು. ರಾಮಚಂದ್ರದೇವ ಹೇಳುತ್ತೇವೆ, ಕೇಳುವಂತವರಾಗಿರಿ.
1: ಅದೇನಿರುವುದು ಹೇಳುವಂತವರಾಗಿರಿ.

0: ರಾಮಚಂದ್ರದೇವ ಹನುಮಂತನು ಉಂಗರವನ್ನು ತಂದಿರುವನು, ಅದನ್ನು ಚೆನ್ನಾಗಿ ನೋಡಿ ಗುರುತವನ್ನು ಹಿಡಿಯುವಂತವರಾಗಿರಿ.
1: ಭೂಲೋಕಕ್ಕೆ ತಂದೆಯಾದ ಶ್ರೀರಾಮಚಂದ್ರ ದೇವ ತಾವು ಹೇಳಿದಂತೆ ಸೀತಾಮಾತೆಯನ್ನು ಭೇಟಿಯಾಗಿ ನೀವು ಕೊಟ್ಟ ಮುದ್ರಿಕೆಯನ್ನು ಸೀತಾಮಾತೆಯು ನೋಡಿ ಬಹು ಸಂತೋಷವನ್ನು ಕಂಡಳು. ಹೇ ಗುರುವರನೇ, ಚೂಡಾರತ್ನವನ್ನು ಕೊಡುವ ಕಾಲಕ್ಕೆ
0: ಏನು ಹೇಳಿದಳು ಮಾರುತನೇ?
1: ಹೇ ಗುರುವರನೇ, ತಮಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳಿರುವಳು.
0: ಮತ್ತೇನು ಹೇಳಿದಳು ಮಾರುತನೇ?
1: ಹೇ ಗುರುವರನೇ, ಇನಾಮಕೊಪ್ಪದ ಶ್ರೀ ಪಟ್ಟದೇಶ್ವರನು ಸ್ಮರಿಸುತ್ತಾ ಮತ್ತು ಬಸವೇಶ್ವರನನ್ನು ಸ್ಮರಣೆ ಮಾಡುತ್ತಾ ಸೀತಾಮಾತೆಯನ್ನು ಕರೆದುಕೊಂಡು ಬರಲಿಕ್ಕೆ ಹಲೋ ಹಲೋ ಮಾಡದೆ ಹೋಗೋಣ. ನಡೆಯುವಂತವರಾಗಿ
0: ನಡೆಯುವಂತ

ಆತ್ಮೀಕೆಳುವರೇ, ಇದುವರೆಗೆ ದೊಡ್ಡಾಟ, ಲಂಕಾದಹನ, ಚರಂತಯ್ಯ ಮುರುಗಯ್ಯ ಹಿರೇಮಠ್ ಮತ್ತು ತಂಡದವರಿಂದ ಕೇಳಿದಿರಿ.

0: ಬನ್ನಿ, ವಿಷ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಇನ್ನು ಮುಂದೆ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಒಂದು ಸಂತ ಶಿಶುನಾಳ ಶರೀಫರ ತತ್ವ ಪದವನ್ನು ಕೇಳೋಣ.

0: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
1: ಉಸಿರಾಗುವೆ
0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
1: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೆಡಿ.
2: ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ.

ಸ್ನೇಹಿತರೆ, ಸಮಯ 7:34 ಆಗುತ್ತಿದೆ. ಇನ್ನು ಮುಂದೆ ಕೆಲ ವಾಣಿಜ್ಯ ಪ್ರಕಟಣೆಗಳು, ತದನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ತೆರೆದ ಹೃದಯ ಬಳಿಕೆ.
1: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
2: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್. ಮುಖ್ಯಾಂಶಗಳು. ಪಂಚರಾಷ್ಟ್ರಗಳ ಪ್ರವಾಸದ ಮೂರನೇ ಚರಣದಲ್ಲಿ ಸ್ವೀಡನ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಬೆಂಗಳೂರು ಮುಂಬೈ ನಡುವೆ ಶೀಘ್ರ ವಂದೇ ಭಾರತ್ ಸ್ಲೀಪರ್ ರೈಲು ಸೇವೆ ಆರಂಭ, ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್. ಒಂದೇ ದಿನದಲ್ಲಿ ದಾಖಲೆಯ 256.4 GW ವಿದ್ಯುತ್ ಬೇಡಿಕೆ ಪೂರೈಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ರಷ್ಯಾ ಮೇಲೆ ಉಕ್ರೇನ್ ಡ್ರೋನ್ ದಾಳಿ, ಭಾರತೀಯ ಕಾರ್ಮಿಕ ಸೇರಿ 4 ಸಾವು. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಪಂಜಾಬ್ ಕಿಂಗ್ಸ್ ವಿರುದ್ಧ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪ್ಲೇಆಫ್ಗೆ ಲಗ್ಗೆ. ವಾರ್ತೆಗಳ ವಿವರ. ಪಂಚರಾಷ್ಟ್ರಗಳ ಪ್ರವಾಸದ ಮೂರನೇ ಚರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಸಂಜೆ ಸ್ವೀಡನ್ನ ಗೋಥೆನ್ಬರ್ಗ್ಗೆ ತಲುಪಿದ್ದಾರೆ. ಸ್ವೀಡನ್ ವಾಯು ಪ್ರದೇಶ ಪ್ರವೇಶಿಸುತ್ತಿದ್ದಂತೆ ಪ್ರಧಾನಿಯವರ ವಿಮಾನಕ್ಕೆ ಸ್ವೀಡನ್ನ ಗ್ರಿಪೆನ್ ಯುದ್ಧ ವಿಮಾನಗಳು ಅವರಿಗೆ ಬೆಂಗಾವಲು ನೀಡಿದವು. ಗೋಥೆನ್ಬರ್ಗ್ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಅವರನ್ನು ಸ್ವೀಡನ್ ಪ್ರಧಾನಿ ಉಲ್ಫಾ ಕ್ರಿಸ್ಟರ್ಸನ್ ಆತ್ಮೀಯವಾಗಿ ಬರಮಾಡಿಕೊಂಡರು. ಸ್ವೀಡನ್ಗೆ 2 ದಿನಗಳ ಭೇಟಿಯ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರು ಸ್ವೀಡನ್ ಪ್ರಧಾನಿ ಉಲ್ಫಾ ಕ್ರಿಸ್ಟರ್ಸನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ವ್ಯಾಪಾರ, ಹಸಿರು ಇಂಧನ, ಕೃತಕ ಬುದ್ಧಿಮತ್ತೆ, ಉದಯೋನ್ಮುಖ ತಂತ್ರಜ್ಞಾನ, ಸ್ಟಾರ್ಟ್ಅಪ್ಗಳು, ರಕ್ಷಣೆ, ಬಾಹ್ಯಾಕಾಶ, ಹವಾಮಾನ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಉಭಯ ದೇಶಗಳ ನಡುವಿನ ಸಂಬಂಧವನ್ನು ಮತ್ತಷ್ಟು ಬಲಿಷ್ಠಗೊಳಿಸುವ ಕುರಿತು ಚರ್ಚೆ ನಡೆಸಲಿದ್ದಾರೆ. ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ಯುರೋಪಿಯನ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವ್ಯಾನ್ ಡೆರ್ ಲೇಯನ್ ಅವರೊಂದಿಗೆ ಯುರೋಪಿಯನ್ ರೌಂಡ್ ಟೇಬಲ್ ಫಾರ್ ಇಂಡಸ್ಟ್ರೀಸ್ ಸದಸ್ಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ತಮ್ಮ ಭೇಟಿಯ 4 ಚರಣದಲ್ಲಿ ಪ್ರಧಾನಿ ಮೋದಿ ಅವರು ಸೋಮವಾರ ನಾರ್ವೆಗೆ ತಲುಪಲಿದ್ದು 3 ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅವರು ನಾರ್ವೆ ರಾಜ ಹೆರಾಲ್ಡ್ ಮತ್ತು ರಾಣಿ ಸೋಂಜಾ ಅವರನ್ನು ಭೇಟಿ ಮಾಡಲಿದ್ದಾರೆ. ನಾರ್ವೆ ಪ್ರಧಾನಿ ಜೊನಾಸ್ ಗಹರ್ ಸ್ಟೋರ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಬೆಂಗಳೂರು ಮತ್ತು ಮುಂಬೈ ನಡುವಿನ ನೂತನ ಎಕ್ಸ್ಪ್ರೆಸ್ ರೈಲು ಸೇವೆಗೆ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಇಂದು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ದಕ್ಷಿಣ ಮತ್ತು ಉತ್ತರ ಕರ್ನಾಟಕದ ಜನರ ಬಹುಕಾಲದ ಬೇಡಿಕೆಗಳು ಈಗ ಈಡೇರುತ್ತಿದೆ. ಬೆಂಗಳೂರು ಮತ್ತು ಮುಂಬೈ ನಡುವಿನ ವಂದೇ ಭಾರತ್ ಸ್ಲೀಪರ್ ರೈಲು ಸೇವೆ ಶೀಘ್ರದಲ್ಲೇ ಪ್ರಾರಂಭವಾಗಲಿದೆ ಎಂದು ತಿಳಿಸಿದರು. ಕರ್ನಾಟಕ ಪ್ರಸ್ತುತ 12 ಜೋಡಿ ವಂದೇ ಭಾರತ್ ರೈಲುಗಳನ್ನು ನಿರ್ವಹಿಸುತ್ತಿದೆ. ಬೆಂಗಳೂರನ್ನು ಹೈದರಾಬಾದ್ ಮತ್ತು ಚೆನ್ನೈಗೆ ಸಂಪರ್ಕಿಸುವ ಬುಲೆಟ್ ರೈಲ್ ಕಾರಿಡಾರ್ಗಳಿಗೆ ಸಹ ಅನುಮೋದನೆ ನೀಡಲಾಗಿದೆ. ಮುಂಬೈ, ಬೆಂಗಳೂರು ಮತ್ತು ಇತರ ಪ್ರಮುಖ ನಗರಗಳನ್ನು ಸಂಪರ್ಕಿಸುವ ರೈಲು ಜಾಲವನ್ನು ದೀರ್ಘಾವಧಿಯಲ್ಲಿ 7,000 km ವಿಸ್ತರಿಸಲು ಯೋಚಿಸಲಾಗಿದೆ. ಬೆಂಗಳೂರು ಉಪನಗರ ರೈಲ್ವೆ ಯೋಜನೆಯಡಿ 4 ಕಾರಿಡಾರ್ಗಳಲ್ಲಿ ಕೆಲಸ ಪ್ರಗತಿಯಲ್ಲಿದೆ ಎಂದು ಅವರು ಮಾಹಿತಿ ನೀಡಿದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ, ಬೆಂಗಳೂರಿನ ಥಣಿಸಂದ್ರದಲ್ಲಿ 270 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಂದೇ ಭಾರತ್ ಸ್ಲೀಪರ್ ನಿರ್ವಹಣಾ ಘಟಕವನ್ನು ಸ್ಥಾಪಿಸಲಾಗುವುದು ಮತ್ತು ಬೆಂಗಳೂರಿನ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ನಲ್ಲಿ 52 ಕೋಟಿ ರೂಪಾಯಿಗಳಿಗೂ ಹೆಚ್ಚು ವೆಚ್ಚದಲ್ಲಿ ಚೇರ್ ಕಾರ್ ನಿರ್ವಹಣಾ ಸೌಲಭ್ಯ ಸ್ಥಾಪಿಸಲಾಗುವುದು ಎಂದು ತಿಳಿಸಿದರು. ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿಯಲ್ಲಿ ಕರ್ನಾಟಕದಲ್ಲಿ 61 ರೈಲು ನಿಲ್ದಾಣಗಳನ್ನು 2,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ವೆಚ್ಚದಲ್ಲಿ ಪುನರಾಭಿವೃದ್ಧಿ ಮಾಡಲಾಗುತ್ತಿದ್ದು 9 ನಿಲ್ದಾಣಗಳಲ್ಲಿ ಈಗಾಗಲೇ ಕೆಲಸ ಪೂರ್ಣಗೊಂಡಿದೆ. 2014 ಕರ್ನಾಟಕದಲ್ಲಿ 1,700 ಕಿಲೋಮೀಟರ್ಗಳಿಗೂ ಹೆಚ್ಚು ಹೊಸ ರೈಲು ಮಾರ್ಗಗಳನ್ನು ನಿರ್ಮಿಸಲಾಗಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ನೇಪಾಳದ ಪರ್ವತಾರೋಹಿ ಕಾಮಿ ರೀಟಾ ಶೆರ್ಪಾ ಇಂದು ದಾಖಲೆಯ 32 ಬಾರಿಗೆ ಮೌಂಟ್ ಎವರೆಸ್ಟ್ ಏರುವ ಮೂಲಕ ಇತಿಹಾಸ ಸೃಷ್ಟಿಸಿದ್ದಾರೆ. 56 ವರ್ಷದ ಕಾಮಿ ರೀಟಾ ವಿಶ್ವದ ಅತಿ ಎತ್ತರದ ಶಿಖರವನ್ನು ಅತಿ ಹೆಚ್ಚು ಬಾರಿ ಏರಿದ ತಮ್ಮದೇ ದಾಖಲೆಯನ್ನು ಮುರಿದಿದ್ದಾರೆ. ನೇಪಾಳದ ಕೋಶಿ ಪ್ರಾಂತ್ಯದ ಸೋಲುಖುಂಬು ಜಿಲ್ಲೆಯಲ್ಲಿ ಜನಿಸಿದ ಕಾಮಿ ರೀಟಾ 1992 ತಮ್ಮ ಪರ್ವತಾರೋಹಣ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. 1994 ಮೊದಲ ಬಾರಿಗೆ ಮೌಂಟ್ ಎವರೆಸ್ಟ್ ಏರಿದರು. ಕಳೆದ ವರ್ಷ ಮೇ 27 ಮೌಂಟ್ ಎವರೆಸ್ಟ್ನ ತುತ್ತ ತುದಿ ತಲುಪುವ ಮೂಲಕ 31 ಬಾರಿಗೆ ಪರ್ವತಾರೋಹಣ ಪೂರ್ಣಗೊಳಿಸಿದರು. ಇದೇ ವೇಳೆ ಪರ್ವತ ರಾಣಿ ಎಂದು ಜನಪ್ರಿಯವಾಗಿರುವ ಲಕ್ಷಪಾ ಶೇರ್ಪಾ 11 ಬಾರಿ ಮೌಂಟ್ ಎವರೆಸ್ಟ್ ಏರುವ ಮೂಲಕ ತಮ್ಮದೇ ದಾಖಲೆಯನ್ನು ಸರಿಗಟ್ಟಿದ್ದಾರೆ. ಇವರು ಮೌಂಟ್ ಎವರೆಸ್ಟ್ ಏರಿದ ಮೊದಲ ನೇಪಾಳಿ ಮಹಿಳೆಯಾಗಿದ್ದಾರೆ. ಭಾರತ ಈಗ ಒಂದೇ ದಿನದಲ್ಲಿ 256.4 GW ದಾಖಲೆಯ ಗರಿಷ್ಠ ವಿದ್ಯುತ್ ಬೇಡಿಕೆಯನ್ನು ಯಶಸ್ವಿಯಾಗಿ ನಿರ್ವಹಿಸಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಪತ್ರಿಕೆಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಅವರು, ನವೀಕರಿಸಬಹುದಾದ ಇಂಧನ ಮೂಲಗಳ

0: ತನಕ ಶೇಕಡಾ 33% ವಿದ್ಯುತ್ ಬೇಡಿಕೆಯನ್ನು ಪೂರೈಸಲಾಗಿದೆ ಎಂದು ಮಾಹಿತಿ ನೀಡಿದರು. ಭಾರತದ ವಿದ್ಯುತ್ ಮೂಲಸೌಕರ್ಯ ಬಲವಾದ, ಹೆಚ್ಚು ಸ್ಥಿತಿಸ್ಥಾಪಕ ಮತ್ತು ಭವಿಷ್ಯಕ್ಕೆ ಸಿದ್ಧವಾದ ಈ ರೂಪಾಂತರವು ಇಂಧನ ಸಾಮರ್ಥ್ಯದ ತ್ವರಿತ ವಿಸ್ತರಣೆ, ಗ್ರಿಡ್ ಬಲವರ್ಧನೆ ಮತ್ತು ದೇಶದ ಬೆಳವಣಿಗೆಯ ಪ್ರಯಾಣಕ್ಕೆ ವಿದ್ಯುತ್ ಒದಗಿಸುವಲ್ಲಿ ಶುದ್ಧ ಇಂಧನದ ಹೆಚ್ಚುತ್ತಿರುವ ಕೊಡುಗೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತಿರುವನಂತಪುರ ನವದೆಹಲಿ ರಾಜಧಾನಿ ಎಕ್ಸ್ಪ್ರೆಸ್ ರೈಲಿನ 2 ಬೋಗಿಗಳಲ್ಲಿ ಸಂಭವಿಸಿದ ಬೆಂಕಿ ಅವಘಡದ ಕುರಿತು ರೈಲ್ವೆ ಸಚಿವಾಲಯ ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಿದೆ. ಕೋಟಾ ವಿಭಾಗದ ನಾಗ್ಡಾ ಸಮೀಪ ತಿರುವನಂತಪುರ ನವದೆಹಲಿ ರಾಜಧಾನಿ ಎಕ್ಸ್ಪ್ರೆಸ್ ರೈಲಿನ ಹಿಂಬದಿಯ 2 ಬೋಗಿಗಳಲ್ಲಿ ಬೆಂಕಿ ಕಾಣಿಸಿಕೊಂಡಿತು. ಈ ಬೋಗಿಗಳಲ್ಲಿ 1 ಗಾರ್ಡ್ ಕೋಚ್ ಮತ್ತು 1 AC 3 ಟೈರ್ ಬೋಗಿ ಸೇರಿವೆ. ಬೋಗಿಯ ಸುರಕ್ಷತಾ ವ್ಯವಸ್ಥೆಯು ತಕ್ಷಣವೇ ಕಾರ್ಯನಿರ್ವಹಿಸಿತು ಮತ್ತು ಸ್ವಯಂಚಾಲಿತವಾಗಿ ರೈಲು ಸಂಚಾರ ಸ್ಥಗಿತಗೊಳಿಸಿತು. ರೈಲು ಸಿಬ್ಬಂದಿ ಕೂಡಲೇ ಈ ಬೋಗಿಗಳನ್ನು ಬೇರ್ಪಡಿಸಿದರು. ಘಟನೆಯಲ್ಲಿ ಯಾವುದೇ ಪ್ರಯಾಣಿಕರಿಗೆ ಗಾಯಗಳಾಗಿಲ್ಲ. ಭಾರತೀಯ ರೈಲ್ವೆಯಾದ್ಯಂತ ಬೋಗಿಗಳ ಸುರಕ್ಷತಾ ಪರಿಶೀಲನಾ ಕಾರ್ಯವನ್ನು ಪ್ರಾರಂಭಿಸಲಾಗಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ರಷ್ಯಾ ರಾಜಧಾನಿ ಮಾಸ್ಕೋ ಸಮೀಪ ಉಕ್ರೇನ್ ನಡೆಸಿದ ಡ್ರೋನ್ ದಾಳಿಯಲ್ಲಿ ಭಾರತೀಯ ಕಾರ್ಮಿಕ ಸೇರಿದಂತೆ ಕನಿಷ್ಠ 4 ಸಾವನ್ನಪ್ಪಿದ್ದಾರೆ. ದಾಳಿಯಲ್ಲಿ ಕನಿಷ್ಠ 12 ಗಾಯಗೊಂಡಿದ್ದು ಅವರನ್ನು ಸಮೀಪದ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ರಷ್ಯಾ ಅಧಿಕಾರಿಗಳು ತಿಳಿಸಿದ್ದಾರೆ. ಮಾಸ್ಕೋ ಬಳಿಯ ಕಿಮ್ಖಿಯಲ್ಲಿ ಮನೆಯೊಂದಕ್ಕೆ ಡ್ರೋನ್ ಅಪ್ಪಳಿಸಿದ್ದು ಮಹಿಳೆಯೊಬ್ಬರು ಮೃತಪಟ್ಟಿದ್ದಾರೆ. ಅಲ್ಲದೆ ಪೋಗೋರೆಲ್ಕಿ ಗ್ರಾಮದಲ್ಲಿ ನಿರ್ಮಾಣ ಹಂತದಲ್ಲಿ ಕಟ್ಟಡಕ್ಕೆ ಡ್ರೋನ್ ಅವಶೇಷಗಳು ಅಪ್ಪಳಿಸಿ ಭಾರತೀಯ ಕಾರ್ಮಿಕ ಸೇರಿ 3 ಅಸುನೀಗಿದ್ದಾರೆ. ಡ್ರೋನ್ ದಾಳಿಯಿಂದ ಹಲವಾರು ಕಟ್ಟಡಗಳು ಮತ್ತು ಮೂಲಸೌಕರ್ಯಗಳಿಗೆ ಹಾನಿಯಾಗಿವೆ. ಮಾಸ್ಕೋ ಕಡೆಗೆ ಧಾವಿಸುತ್ತಿದ್ದ 81 ಡ್ರೋನ್ಗಳನ್ನು ರಷ್ಯಾದ ವಾಯುಪಡೆ ಹೊಡೆದುಳಿಸಿ ಎಂದು ರಷ್ಯಾ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ ಯುಎಇ ರಾಜಧಾನಿ ಅಬುಧಾಬಿಯ ಬಾರಾಕಾ ಪರಮಾಣು ವಿದ್ಯುತ್ ಸ್ಥಾವರದ ಹೊರಗೆ ಡ್ರೋನ್ ದಾಳಿಯಿಂದ ಬೆಂಕಿ ಕಾಣಿಸಿಕೊಂಡಿದೆ. ಸ್ಥಾವರದ ಹೊರಗೆ ಇರುವ ವಿದ್ಯುತ್ ಜನರೇಟರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಘಟನೆಯಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ವಿಕಿರಣ ಸುರಕ್ಷಾ ಮಟ್ಟಗಳ ಮೇಲೆ ಯಾವುದೇ ಪರಿಣಾಮ ಬೀರಿಲ್ಲ ಎಂದು ಸ್ಥಳೀಯ ಅಧಿಕಾರಿಗಳು ತಿಳಿಸಿದ್ದಾರೆ. ಎಲ್ಲಾ ರಿಯಾಕ್ಟರ್ಗಳ ಘಟಕಗಳು ಸಾಮಾನ್ಯವಾಗಿ ಕಾರ್ಯನಿರ್ವಹಿಸುತ್ತಿದೆ. ಸ್ಥಾವರದ ಸುರಕ್ಷತಾ ವ್ಯವಸ್ಥೆಗಳ ಮೇಲೆ ಪರಿಣಾಮ ಬೀರಿಲ್ಲ. ಪ್ರಸ್ತುತ ಯಾವುದೇ ಗುಂಪು ದಾಳಿಯ ಹೊಣೆ ಹೊತ್ತುಕೊಂಡಿಲ್ಲ ಎಂದು ಯುಎಇ ತಿಳಿಸಿದೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಇಂದು ನಡೆದ ದಿನದ ಮೊದಲ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 23 ರನ್ಗಳಿಂದ ಭರ್ಜರಿ ಗೆಲುವು ದಾಖಲಿಸಿದೆ. ಈ ಮೂಲಕ ಆರ್ಸಿಬಿ ಪ್ಲೇಆಫ್ಗೆ ಲಗ್ಗೆ ಇಟ್ಟಿದೆ. ಮೊದಲ ಬ್ಯಾಟಿಂಗ್ ಮಾಡಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 222 ರನ್ ಗಳಿಸಿತು. ಆರ್ಸಿಬಿ ಪರ ವೆಂಕಟೇಶ ಅಯ್ಯರ್ 73 ರನ್ ಹಾಗೂ ವಿರಾಟ್ ಕೊಹ್ಲಿ 58 ರನ್ ಗಳಿಸಿದರು. ಗೆಲುವಿನ ಗುರಿ ಬೆನ್ನತ್ತಿದ ಪಂಜಾಬ್ ಕಿಂಗ್ಸ್ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 199 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಆರ್ಸಿಬಿ ಪರ ರಸಿಕ್ 3 ವಿಕೆಟ್ ಕಬಳಿಸಿದರೆ ಭುವನೇಶ್ವರ್ ಕುಮಾರ್ 2 ವಿಕೆಟ್ ಪಡೆದರು. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ದಿನದ 2ನೇ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಡೆಲ್ಲಿ ಕ್ಯಾಪಿಟಲ್ಸ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಬ್ಯಾಂಕಾಕ್ನಲ್ಲಿ ನಡೆದ ಥೈಲೆಂಡ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಡಬಲ್ಸ್ ವಿಭಾಗ ಫೈನಲ್ಸ್ನಲ್ಲಿ ಇಂಡೋನೇಷ್ಯಾದ ಲಿಯಾರೋಲಿ ಕಾರ್ನೆಡೋ ಮತ್ತು ಡೇನಿಯಲ್ ಮಾರ್ಟಿನ್ ವಿರುದ್ಧ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಪರಾಭವಗೊಂಡಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಚರಾಷ್ಟ್ರಗಳ ಪ್ರವಾಸದ 3ನೇ ಚರಣದಲ್ಲಿ ಸ್ವೀಡನ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಬೆಂಗಳೂರು ಮುಂಬೈ ನಡುವೆ ಶೀಘ್ರ ವಂದೇ ಭಾರತ್ ಸ್ಲೀಪರ್ ರೈಲು ಸೇವೆ ಆರಂಭ, ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್. ಒಂದೇ ದಿನದಲ್ಲಿ ದಾಖಲೆಯ 256.4 GW ವಿದ್ಯುತ್ ಬೇಡಿಕೆ ಪೂರೈಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ರಷ್ಯಾ ಮೇಲೆ ಉಕ್ರೇನ್ ಡ್ರೋನ್ ದಾಳಿ, ಭಾರತೀಯ ಕಾರ್ಮಿಕ ಸೇರಿ 4 ಸಾವು. ಐಪಿಎಲ್ ಟಿ20 ಕ್ರಿಕೆಟ್ ಪಂಜಾಬ್ ಕಿಂಗ್ಸ್ ವಿರುದ್ಧ

0: ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪ್ಲೇ ಆಫ್ ಗೆ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.

ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಗಾಂಧೀಜಿ ಈ ಕುರಿತು ಅಹಮದ್ ಹಗರೆ ಇವರಿಂದ ಭಾಷಣವನ್ನ ಕೇಳೋಣ.

ಕನ್ನಡ ಸಾಹಿತ್ಯದೊಳಗೆ ಗಾಂಧಿ ಬಹು ವಿಸ್ತಾರವಾದ ನೆಲೆ. ಕನ್ನಡದ ಸಾಹಿತಿಗಳು ತಮ್ಮ ತಮ್ಮ ಸಾಹಿತ್ಯದಲ್ಲಿ ಗಾಂಧಿಯನ್ನು ಕಂಡ ಬಗೆಯ ಕುರಿತು ಹುಡುಕಾಡ್ತಾ ಹೋದಂತೆ ಭಿನ್ನ ಭಿನ್ನವಾಗಿ ಕಾಣಹತ್ತಿದ್ರು. ನಿಜವಾಗಿಯೂ ಯಾರಾದರೂ ಸಾಹಿತ್ಯದಲ್ಲಿ ಗಾಂಧಿಯನ್ನು ಅಧ್ಯಯನ ಮಾಡಲಿಕ್ಕೆ ಹೊರಟರೆ ಅದೊಂದು ಅದ್ಭುತ ಸಂಶೋಧನೆಯ ವಸ್ತುವಾಗಬಲ್ಲದು. ನನಗೆ ಇತಿಹಾಸ ಗರ್ಭದಲ್ಲಿ ಗಾಂಧಿ ತನ್ನದೇ ಛಾಪು ಮೂಡಿಸ್ತಾ ನವೋದಯ ಸಾಹಿತಿಗಳಿಗೆ ಸ್ಫೂರ್ತಿ ಚಿಲುಮೆಯಾಗಿ, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಆಕಾರವಾಗಿ, ಅಹಿಂಸೆಯ ದೃಷ್ಟಾಂತವಾಗಿ, ಸಾಹಿತ್ಯಬದ್ಧತೆಯ ವಸ್ತುವಾಗಿ, ಬಂಡಾಯ ಸಾಹಿತಿಗಳಿಗೆ ಪ್ರಜಾಪ್ರಭುತ್ವದ ಮರೀಚಿಕೆಯಾಗಿ, ಸ್ವಾತಂತ್ರ್ಯದ ಭ್ರಮನಿರಸನವಾಗಿ, ಅರಾಜಕತಾವಾದದ ಸಿದ್ಧಾಂತಿಯಾಗಿ ಕಂಡರು. ಕನ್ನಡ ಸಾಹಿತ್ಯದ ವಿಕಾಸದ ಇತಿಹಾಸವನ್ನು ನೋಡಿದಾಗ ಕವಿರಾಜ ಮಾರ್ಗ ಕನ್ನಡದ ಮೊದಲ ಮಹತ್ವದ ಕೃತಿಯಾಗಿ ನಮ್ಮ ಮುಂದೆ ನಿಂತಿದೆ. ಅದು ಕೇವಲ ಸಾಹಿತ್ಯ ಕೃತಿಯಷ್ಟೇ ಅಲ್ಲ, ಕನ್ನಡ ಭಾಷೆಯ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಅಸ್ತಿತ್ವಕ್ಕೆ ಅಡಿಪಾಯ ಹಾಕಿದ ಗ್ರಂಥ. ಜನಪದ ಬದುಕಿನೊಳಗಿಂದ ಹುಟ್ಟಿಕೊಂಡ ಕನ್ನಡಕ್ಕೆ ಅದು ಒಂದು ಸುವ್ಯವಸ್ಥಿತ ಸಾಹಿತ್ಯಿಕ ರೂಪವನ್ನು ನೀಡಿತು. ಕನ್ನಡ ಭಾಷೆಯ ವ್ಯಾಪ್ತಿ, ವೈಭವ ಮತ್ತು ಸಾಂಸ್ಕೃತಿಕ ಆಳವನ್ನು ದಾಖಲಿಸಿದ ಮೊದಲ ಮಹತ್ವದ ದಾರಿದೀಪವೂ ಆಗಿತ್ತು. ಕನ್ನಡ ಸಾಹಿತ್ಯದ ಬೆಳವಣಿಗೆ ಅಂದರೆ ಕೇವಲ ಕಾವ್ಯಗಳ ಅಥವಾ ಗ್ರಂಥಗಳ ಬೆಳವಣಿಗೆ ಅಲ್ಲ, ಅದು ಸಮಾಜದ ಚಿಂತನೆ, ಮೌಲ್ಯಗಳು ಮತ್ತು ಜನಜೀವನದ ಪರಿವರ್ತನೆಯ ಇತಿಹಾಸವೂ ಹೌದು. ರಾಜಾಶ್ರಯದ ವಲಯದಲ್ಲಿದ್ದ ಸಾಹಿತ್ಯವು ಕ್ರಮೇಣ ಜನಸಾಮಾನ್ಯರ ಬದುಕಿನತ್ತ ಮುಖ ಮಾಡಿತು. ಪುರಾಣದ ಕಥೆಗಳು, ಧಾರ್ಮಿಕ ಆಶಯಗಳು ಮತ್ತು ದಾರ್ಶನಿಕ ಚಿಂತನೆಗಳೊಂದಿಗೆ ಆರಂಭವಾದ ಸಾಹಿತ್ಯ ನಂತರ ಸಮಾನತೆ, ಸ್ವಾತಂತ್ರ್ಯ, ಮಾನವೀಯತೆ ಮತ್ತು ಸಾಮಾಜಿಕ ನ್ಯಾಯದ ಪ್ರಶ್ನೆಗಳತ್ತ ವಿಸ್ತರಿಸಿತು. ಕನ್ನಡದ ದಾರ್ಶನಿಕರು, ಕವಿಗಳು, ಚಿಂತಕರು ಮತ್ತು ಇತಿಹಾಸಕಾರರು ಸಾಹಿತ್ಯವನ್ನು ಕೇವಲ ಮನರಂಜನೆಯ ಮಾಧ್ಯಮವಾಗಿ ನೋಡಲಿಲ್ಲ, ಅದನ್ನು ಸಮಾಜ ಪರಿವರ್ತನೆಯ ಸಾಧನವನ್ನಾಗಿ ರೂಪಿಸಿದರು. ಕನ್ನಡ ಸಾಹಿತ್ಯದ ಪಯಣವು ವಚನ ಚಳುವಳಿಯಿಂದ ಹಿಡಿದು ನವೋದಯ, ನವ್ಯ, ಪ್ರಗತಿಶೀಲ ಮತ್ತು ದಲಿತ ಸಾಹಿತ್ಯದವರೆಗೆ ಸಾಗಿದ ಮಹತ್ವದ ಚಿಂತನಾ ಪಯಣವಾಗಿದೆ. ವಚನ ಸಾಹಿತ್ಯವು ಕನ್ನಡ ಸಾಹಿತ್ಯದಲ್ಲಿ ಒಂದು ಕ್ರಾಂತಿಕಾರಿ ತಿರುವು. ಬಸವಣ್ಣ ಮತ್ತು ಇತರ ವಚನಕಾರರು ಸಾಹಿತ್ಯವನ್ನು ಅರಮನೆಗಳ ಗೋಡೆಗಳಿಂದ ಹೊರತೆಗೆದು ಜನರ ಬದುಕಿನೊಳಗೆ ತಂದರು. ಕಾಯಕವೇ ಕೈಲಾಸ ಎಂಬ ತತ್ವದ ಮೂಲಕ ಶ್ರಮಕ್ಕೆ ಗೌರವ ನೀಡಿದರು. ಜಾತಿ, ಅಸಮಾನತೆ ಮತ್ತು ಧಾರ್ಮಿಕ ಮೂಢನಂಬಿಕೆಗಳ ವಿರುದ್ಧ ಧ್ವನಿ ಎತ್ತಿದರು. ಸಾಹಿತ್ಯ ಮೊದಲ ಬಾರಿಗೆ ಜನರ ನೋವು, ಹಸಿವು ಮತ್ತು ಮಾನವ ಸಂಬಂಧಗಳ ಭಾಷೆ ಆಯಿತು. ನಂತರ ಕನ್ನಡ ಸಾಹಿತ್ಯ ಪಂಪ, ರನ್ನ, ಜನ್ನ, ಹರಿಹರ, ರಾಘವಾಂಕ ಮೊದಲಾದ ಮಹಾನ್ ಕವಿಗಳ ಮೂಲಕ ವೈವಿಧ್ಯಮಯ ರೂಪದಲ್ಲಿ ಬೆಳೆಯಿತು. ಸಂಸ್ಕೃತ ಪ್ರಭಾವದಲ್ಲಿದ್ದ ಕನ್ನಡ ಕ್ರಮೇಣ ತನ್ನದೇ ಆದ ಶೈಲಿ ಮತ್ತು ಸ್ವರೂಪವನ್ನು ರೂಪಿಸಿಕೊಳ್ತು. ಆಧುನಿಕ ಕಾಲದಲ್ಲಿ ಪಾಶ್ಚಾತ್ಯ ಚಿಂತನೆ, ವಿಜ್ಞಾನ ಮತ್ತು ರಾಷ್ಟ್ರೀಯ ಚಳುವಳಿಗಳ ಪ್ರಭಾವ ಕನ್ನಡ ಸಾಹಿತ್ಯದ ಮೇಲೆ ಬೀರಿತು. ಪ್ರೀತಿ, ಪ್ರೇಮ, ಪ್ರಕೃತಿ, ಮಾನವೀಯತೆ ಮತ್ತು ಸ್ವಾತಂತ್ರ್ಯದ ಆಶಯಗಳು ಸಾಹಿತ್ಯದ ಕೇಂದ್ರ ಬಿಂದುಗಳಾದವು. ಬ್ರಿಟಿಷರ ಆಳ್ವಿಕೆಯ ವಿರುದ್ಧ ದೇಶದಾದ್ಯಂತ ಮೂಡಿದ ಸ್ವಾತಂತ್ರ್ಯ ಹೋರಾಟ ಕನ್ನಡ ಸಾಹಿತ್ಯದಲ್ಲೂ ಹೊಸ ಚೈತನ್ಯವನ್ನು ಹುಟ್ಟಿಸಿತು. ಸ್ವಾತಂತ್ರ್ಯದ ಕನಸು, ಸಾಮಾಜಿಕ ನ್ಯಾಯದ ಹೋರಾಟ ಮತ್ತು ಮಾನವೀಯ ಮೌಲ್ಯಗಳ ಪ್ರತಿಧ್ವನಿಯಾಗಿ ಕನ್ನಡ ಸಾಹಿತ್ಯ ಬೆಳೆಯತೊಡಗಿತು. ಈ ಅವಧಿಯಲ್ಲಿ B.R. ಅಂಬೇಡ್ಕರ್, ಬಾಲಗಂಗಾಧರ್ ತಿಲಕ್, ಸುಭಾಷ್ ಚಂದ್ರ ಬೋಸ್, ಜವಾಹರಲಾಲ್ ನೆಹರು, ರವೀಂದ್ರನಾಥ್ ಟ್ಯಾಗೋರು ಮತ್ತು ಮಹಾತ್ಮ ಗಾಂಧಿ ಮೊದಲಾದ ಮಹಾನ್ ಚಿಂತಕರ ಪ್ರಭಾವ ಕನ್ನಡ ಕಾವ್ಯ ಮತ್ತು ಸಾಹಿತ್ಯದೊಳಗಡೆಗೆ ಪ್ರವೇಶಿಸಿತು. ಕನ್ನಡ ಕವಿಗಳು ಸಾಹಿತ್ಯವನ್ನು ಕೇವಲ ಸೌಂದರ್ಯದ ಅಭಿವ್ಯಕ್ತಿಯನ್ನಾಗಿ ಮಾತ್ರವಲ್ಲ, ಜನಜಾಗೃತಿಯ ಆಯುಧವನ್ನಾಗಿಯೂ ಕೂಡ ಬಳಸಿದರು. ಕಾವ್ಯಗಳು ಜನರ ನೋವು, ಹೋರಾಟ ಮತ್ತು ಕನಸುಗಳ ಧ್ವನಿಯಾದವು. ಸಾಹಿತ್ಯವು ಜನಜೀವನದೊಂದಿಗೆ ಒಂದಾದಾಗಲೇ ಅದು ಜೀವಂತವಾಗಿರುತ್ತೆ ಅನ್ನೋದನ್ನು ಕನ್ನಡ ಸಾಹಿತ್ಯ ಸಾಬೀತುಪಡಿಸಿದೆ. ಆ ಕಾಲದ ಕನ್ನಡ

ಕವಿಗಳಿಗೆ ರಾಜಾಶ್ರಯ ಅನಿವಾರ್ಯ ಆಗಿತ್ತು. ಹೀಗಾಗಿ ಅವರ ಕಾವ್ಯಗಳು ಹೆಚ್ಚಾಗಿ ರಾಜರನ್ನು ಹೊಗಳುವ ಅರಮನೆ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಸ್ವರೂಪದಲ್ಲಿದ್ದವು. ಬದುಕಿನ ವಾಸ್ತವತೆ, ಜನರ ನೋವು, ಸಾಮಾಜಿಕ ಅಸಮಾನತೆಗಳಿಗಿಂತ ಪ್ರಶಂಸೆ ಮತ್ತು ಶೃಂಗಾರವೇ ಸಾಹಿತ್ಯದ ಕೇಂದ್ರ ಆಗಿತ್ತು. ಅಭಿವ್ಯಕ್ತಿಯ ಸ್ವಾತಂತ್ರ್ಯಕ್ಕೆ ಮಿತಿ ಇತ್ತು. ಕವಿಯ ಮಾತು ರಾಜಸತ್ತೆಯ ನೆರಳಿನಲ್ಲೇ ಬದುಕಬೇಕಾಗಿತ್ತು. ಆದರೆ ಕಾಲ ಬದಲಾಗ್ತಾ ಬಂದಂತೆ ಕನ್ನಡ ಸಾಹಿತ್ಯವು ಹೊಸ ದಿಕ್ಕು ಹಿಡಿಯಿತು. ನವೋದಯದ ಗಾಳಿ ಬೀಸಿದಂತೆ ಕವಿಗಳು ಬದುಕಿನ ನೈಜ ಪ್ರಶ್ನೆಗಳತ್ತ ಮುಖ ಮಾಡಿದರು. ಸಾಹಿತ್ಯವು ಕೇವಲ ಸೌಂದರ್ಯದ ಅಭಿವ್ಯಕ್ತಿಯಾಗಿರದೆ ಸಾಮಾಜಿಕ ಜವಾಬ್ದಾರಿಯ ಧ್ವನಿಯಾಗಿ ರೂಪುಗೊಂಡಿತು. ಜನರ ನೋವು, ಹೋರಾಟ, ಸ್ವಾತಂತ್ರ್ಯದ ಕನಸು ಮತ್ತು ಸಮಾನತೆಯ ಆಶಯಗಳು ಸಾಹಿತ್ಯದೊಳಗೆ ಪ್ರವೇಶಿಸಿದವು. ಕಾವ್ಯವು ಜನಜಾಗೃತಿಯ ಸಾಧನವಾದಾಗ ಅದರ ಶಕ್ತಿಯೂ ಬದಲಾಗುತ್ತೆ. ಕವಿಯ ಪದ ಕೇವಲ ಅಲಂಕಾರ ಆಗಿರೋದಿಲ್ಲ, ಅದು ಹೋರಾಟದ ಕಿಚ್ಚಾಗುತ್ತೆ. ನಾವು ಹೊಸನಾಡೊಂದನ್ನು ಕಟ್ಟುವೆವು ಎಂಬ ಕನಸು ಕೇವಲ ಕವಿತೆಯ ಸಾಲಾಗಿರದೆ ಕ್ರಾಂತಿಯ ಆಶವಾಗಿರುತ್ತೆ. ಸಾಹಿತ್ಯವು ಸಮಾಜದಿಂದ ಸ್ವಾತಂತ್ರ್ಯವನ್ನು ಬಯಸಿದರೆ ಸಮಾಜವು ಸಾಹಿತ್ಯದಿಂದ ಜವಾಬ್ದಾರಿಯನ್ನು ನಿರೀಕ್ಷಿಸುತ್ತೆ. ಇದೇ ಸಾಹಿತ್ಯದ ಮಹತ್ವ. ಹೀಗಾಗಿ ಜಗತ್ತಿನ ಅನೇಕ ಚಿಂತಕರು ಮತ್ತು ಕ್ರಾಂತಿಕಾರರು ಸಾಹಿತ್ಯವನ್ನು ಸಮಾಜ ಪರಿವರ್ತನೆಯ ಸಾಧನವನ್ನಾಗಿ ಬಳಸಿದರು. ಕಾರ್ಲ್ ಮಾರ್ಕ್ಸ್, ಲಿಯೋ ಟಾಲ್ಸ್ಟಾಯ್, ರವೀಂದ್ರನಾಥ್ ಟ್ಯಾಗೋರು, ನೆಹರು ಮೊದಲಾದ ಮಹಾನ್ ಚಿಂತಕರ ಚಿಂತನೆಗಳು ಸಾಹಿತ್ಯದ ಮೂಲಕ ಜನಮನಕ್ಕೆ ತಲುಪಿದವು. ಕನ್ನಡ ಸಾಹಿತ್ಯದಲ್ಲಿ ಮಹಾತ್ಮ ಗಾಂಧಿ ಅವರ ಪ್ರಭಾವ ಅಪಾರ. ಭಾರತದ ಸ್ವಾತಂತ್ರ್ಯ ಹೋರಾಟ ಜನಾಂದೋಲನ ಆಗುತ್ತಾ ಇದ್ದ ಸಂದರ್ಭದಲ್ಲಿ ಕನ್ನಡ ಕವಿಗಳು ಗಾಂಧೀಜಿಯನ್ನು ಆಶಯ ಸಂಕೇತವಾಗಿ ಕಂಡರು. ಅವರ ಅಹಿಂಸೆ, ಸತ್ಯಾಗ್ರಹ, ಸರಳತೆ ಮತ್ತು ಮಾನವೀಯತೆಯ ಮೌಲ್ಯಗಳು ಸಾಹಿತ್ಯದೊಳಗೆ ಹೊಸ ಚೈತನ್ಯವನ್ನು ತಂದುವು. ಗಾಂಧೀಜಿ ಕನ್ನಡ ಕವಿಗಳ ಪಾಲಿಗೆ ಕೇವಲ ರಾಜಕೀಯ ನಾಯಕನಾಗಿರಲಿಲ್ಲ. ಅವರು ಒಂದು ನೈತಿಕ ಶಕ್ತಿ, ಸ್ವಾತಂತ್ರ್ಯದ ಕನಸು, ಸಾಮಾಜಿಕ ಜಾಗೃತಿ ಮತ್ತು ಮಾನವೀಯ ಮೌಲ್ಯಗಳ ಪ್ರತೀಕವಾಗಿ ಕನ್ನಡ ಸಾಹಿತ್ಯದಲ್ಲಿ ಮೂಡಿಬಂದರು. ಗಾಂಧಿ ಚಳುವಳಿ ಭಾರತದ ಜನರಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನು ಹಚ್ಚಿದಂತೆ ಕನ್ನಡ ಸಾಹಿತ್ಯದಲ್ಲೂ ಹೊಸ ಹೊಸ ಪ್ರೇರಣೆಯನ್ನು ಹುಟ್ಟಿಸಿತು. ಕವಿಗಳು ತಮ್ಮ ಪದಗಳ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಿದರು. ಸಾಹಿತ್ಯವು ಬೀದಿಗೆ ಇಳಿದು ಹೋರಾಟದ ಭಾಗವಾಯಿತು. ಗಾಂಧೀಜಿ ಕನ್ನಡ ಸಾಹಿತ್ಯದಲ್ಲಿ ಅನೇಕ ರೂಪಗಳಲ್ಲಿ ಕಾಣುತ್ತಾರೆ. ಒಮ್ಮೆ ಸತ್ಯದ ಪ್ರತೀಕವಾಗಿ, ಮತ್ತೊಮ್ಮೆ ಅಹಿಂಸೆಯ ಧ್ವನಿಯಾಗಿ, ಇನ್ನೊಮ್ಮೆ ಸಮಾಜ ಸುಧಾರಕರಾಗಿ, ಮತ್ತೊಮ್ಮೆ ಪ್ರಶ್ನೆಗೆ ಒಳಗಾಗುವ ಚಿಂತಕರಾಗಿ. ಅವರ ಪ್ರಭಾವ ಕಾವ್ಯದಲ್ಲಷ್ಟೇ ಅಲ್ಲ, ಕಥೆ, ಕಾದಂಬರಿ, ನಾಟಕ ಮತ್ತು ಪ್ರಬಂಧಗಳಲ್ಲಿಯೂ ಕಾಣುತ್ತೆ. ಕನ್ನಡದ ಅನೇಕ ಕವಿಗಳು ಮತ್ತು ಚಿಂತಕರು ಗಾಂಧಿಯನ್ನು ತಮ್ಮದೇ ದೃಷ್ಟಿಕೋನದಿಂದ ಅಳೆದಿದ್ದಾರೆ, ಕಂಡಿದ್ದಾರೆ ಮತ್ತು ದಾಖಲಿಸಿದ್ದಾರೆ. ಕೆಲವರಿಗೆ ಗಾಂಧೀಜಿ ಮಾನವೀಯತೆಯ ಪ್ರತೀಕ, ಇನ್ನು ಕೆಲವರಿಗೆ ಅವರು ಸ್ವಾತಂತ್ರ್ಯದ ಹೋರಾಟಗಾರ, ಮತ್ತು ಕೆಲವರಿಗೆ ಅವರು ವಿಮರ್ಶೆಗೆ ಒಳಪಡುವ ಚಿಂತಕ. ಇದೇ ಸಾಹಿತ್ಯದ ಸೌಂದರ್ಯ. ಅದು ವ್ಯಕ್ತಿಯನ್ನು ದೇವರನ್ನಾಗಿ ಮಾಡೋದಿಲ್ಲ, ಪ್ರಶ್ನಿಸುತ್ತೆ, ವಿಶ್ಲೇಷಿಸುತ್ತೆ, ಪುನಃ ಅರ್ಥ ಮಾಡಿಕೊಳ್ಳುತ್ತೆ, ಮನುಷ್ಯರ ನಡುವೆ ನಿಜ ಮನುಷ್ಯನನ್ನು ಎತ್ತಿ ನಿಲ್ಲಿಸುತ್ತೆ. ಹೀಗಾಗಿ ಕನ್ನಡ ಸಾಹಿತ್ಯದಲ್ಲಿ ಗಾಂಧೀಜಿ ಒಂದು ಅಧ್ಯಾಯವಲ್ಲ, ಅದೊಂದು ನಿರಂತರ ಸಂವಾದ. ಅವರ ಚಿಂತನೆಗಳು ಇಂದಿಗೂ ಕನ್ನಡ ಸಾಹಿತ್ಯದೊಳಗೆ ಜೀವಂತವಾಗಿವೆ. ಭಾರತದ ಸ್ವಾತಂತ್ರ್ಯ ಹೋರಾಟವು ಕನ್ನಡ ಸಾಹಿತ್ಯದ ಮೇಲೂ ಆಳವಾದ ಪ್ರಭಾವ ಬೀರಿತು. ವಿಶೇಷವಾಗಿ ಮಹಾತ್ಮ ಗಾಂಧಿ ಅವರ ಚಿಂತನೆಗಳು ಕನ್ನಡ ಕಾವ್ಯ ಮತ್ತು ಸಾಹಿತ್ಯಕ್ಕೆ ಹೊಸ ದಿಕ್ಕನ್ನು ನೀಡಿದವು. 1924 ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧೀಜಿ ಭಾರತೀಯ ಭಾಷೆಗಳ ಮಹತ್ವವನ್ನು ಒತ್ತಿ ಹೇಳಿದರು. ಸ್ವರಾಜ್ಯ ಹೋರಾಟ ಜನಸಾಮಾನ್ಯರ ಭಾಷೆಯಲ್ಲಿ ನಡೆಯಬೇಕು ಎಂದು ಅವರು ನಂಬಿದ್ದರು. ಭಾಷೆ ಕೇವಲ ಸಂವಹನದ ಸಾಧನವಲ್ಲ, ಅದು ಜನರ ಆತ್ಮ ಮತ್ತು ಸಂಸ್ಕೃತಿಯ ಪ್ರತಿಬಿಂಬ ಅಂತ ಹೇಳಿದರು. ಈ ಚಿಂತನೆ ಕನ್ನಡ ಸಾಹಿತ್ಯದ ಮೇಲೂ ಪರಿಣಾಮ ಬೀರಿತು. ಸಾಹಿತ್ಯವು ಅರಮನೆಯ ಭಾಷೆಯಿಂದ ಜನರ ಭಾಷೆಯತ್ತ ತಿರುಗಿತು. ಮಹಾಕಾವ್ಯಗಳ ಅಲಂಕಾರಿಕ ಶೈಲಿಯಿಂದ ಬದುಕಿನ ನೈಜ ಅನುಭವಗಳತ್ತ ಸಾಗಿತು. ಜನರ ನೋವು, ರೈತರ ಬದುಕು, ಶೋಷಿತರ ಆಶಯಗಳು ಮತ್ತು ಸ್ವಾತಂತ್ರ್ಯದ ಕನಸುಗಳು ಸಾಹಿತ್ಯದ ಕೇಂದ್ರ ಬಿಂದುವಾದವು. ಗಾಂಧೀಜಿ ಕನ್ನಡ ಕವಿಗಳ ಪಾಲಿಗೆ ಕೇವಲ ರಾಜಕೀಯ ನಾಯಕನಲ್ಲ, ಒಂದು ನೈತಿಕ ಪ್ರೇರಣೆಯಾಗಿ ಸತ್ಯ, ಅಹಿಂಸೆ, ಶಾಂತಿಯ ಸಂಕೇತವಾಗಿ ಮೂಡಿಬಂದರು. ಕನ್ನಡದ ಅನೇಕ ಕವಿಗಳು ಗಾಂಧೀಜಿಯನ್ನು ತಮ್ಮದೇ ಆದ ಭಾವಲೋಕದಲ್ಲಿ ಕಂಡಿದ್ದಾರೆ. ದರಾ ಬೇಂದ್ರೆ ಗಾಂಧೀಜಿಯ ಕುರಿತಾಗಿ ಅನೇಕ ಕವಿತೆಗಳನ್ನು ಬರೆದಿದ್ದಾರೆ. ಅವರ ಕಾವ್ಯದಲ್ಲಿ ಗಾಂಧೀಜಿ ಕೇವಲ ವ್ಯಕ್ತಿಯಾಗಿಲ್ಲ, ಒಂದು ಚೇತನ, ಒಂದು ಆತ್ಮಶಕ್ತಿ. ಬೇಂದ್ರೆಯವರ ಕಾವ್ಯದಲ್ಲಿ ಗಾಂಧೀಜಿ ಅಹಿಂಸೆ

0: ಹಿಂಸೆಯ ಬೆಳಕಾಗಿ ಕಾಣ್ತಾರೆ. ಅಹಿಂಸೆಯನ್ನು ಹಿಂಸಿ ಗುಂಡಿಕ್ಕಿ ಕೊಂದಿತು ಅವರ ಹತ್ಯೆಯನ್ನು ನೋಡಿ ನೊಂದು ನುಡಿದು ಬರೆದ ಮಾತದು. ಗಾಂಧೀಜಿ ಎಂಬ ಹೆಸರನ್ನು ನೇರವಾಗಿ ಉಚ್ಚರಿಸಿದೆ. ಅವರ ಚಿಂತನೆಯ ಬೆಳಕನ್ನು ಕಾವ್ಯದೊಳಗೆ ಹರಡ್ತಾರೆ. ಬಂತು ಬಂತಲೆ ಬಂತು ಘನಸಿರಿಯು ಬಂತು, ಬಂತಾದರೆ ಇದ್ದು ದೆದಿಯಿತ್ತು ಬಂತು, ಬೆಳಗೆಂಬಂತೆ ಬಂತು ಹೊಳೆ ಬಂದಂತೆ ಬಂತು ಎಂದು ಗಾಂಧಿಯ ಹೆಸರೆಳೆದ ಗಾಂಧಿತನವನ್ನು ಹೇಳ್ತಾ ಹೋಗ್ತಾರೆ. ಪುತಿನ ಭುವಿಯ ಚಾಪೆಯ ತೆರೆದಿ ಸುತ್ತಿ ಹೊತ್ತೊಯ್ದಂತೆ, ಕತ್ತಲೆ ಹಿರಣ್ಯಾಕ್ಷ ಮುತ್ತಿಬಹ ನಕ್ಷತ್ರ ಮೊತ್ತಾಂ ಧಿಕ್ಕರಿಸಿ ಬರುತ್ತಿಹನು, ಗೆಲುವಾಗಿ ದಿನಕ ಶಾಂತಿಯ ತಂದು. ಇದೇ ಕವಿ ತನ್ನ ನೆರಳು ಕವಿತೆಯಲ್ಲಿ ಗಾಂಧಿಯ ದಂಡಿ ಮಾರ್ಚನ್ನು ಬ್ರಿಟಿಷರಿಗೆ ಚರಮಗೀತೆ ಬರೆಯುವ ಛಾಯೆಗೆ ಹೋಲಿಸ್ತಾರೆ. ಮೇಲೊಂದು ಗರುಡ ಆಹರುತಿಹುದು, ಕೆಳಗದರ ನೆರಳು ಓಡುತಿಹುದು, ಅದಕ್ಕೋ ಅದರಿಚ್ಚ ಹಾದಿ, ಇದಕ್ಕೋ ಹರಿದತ್ತ ಬೀದಿ, ನೆಲ ನೆಲದ ಮನೆ ಮನೆಯ ಮೇಲೆ, ಹೀಗೆ ಸಾಗುತ್ತೆ ಅವರ ನೀಳ್ಗವನ. ಕೊನೆಯ ಕಂತಿನಲ್ಲಿ ಇದೆಲ್ಲವನ್ನು ಏಕೀಕರಿಸಿ ಹೇಳ್ತಾರೆ. ಇದನ್ನೋಡಿ ನಾನು ನೆನೆದೆನೆಂದು ಇಂಥ ನೆಳಲೇನು ಗಾಂಧಿ ಎಂದು, ಹರಿದಿತ್ತ ಹರಿಯ ಚಿತ್ತ ಈ ಧೀರ ನಡವೆನೆತ್ತ. ಕೆ ಎಸ್ ನರಸಿಂಹಸ್ವಾಮಿ ತನ್ನ ಉಂಗ್ರ ಕವನ ಸಂಕಲನದಲ್ಲಿ ಗಾಂಧಿ ಗುಣಕಥನವನ್ನು ವಿಶೇಷವಾಗಿ ಮಾಡ್ತಾರೆ. ಆಫ್ರಿಕದ ಕತ್ತಲೆಗೆ ಬೆಳಕ ಬೀರಿದೆ, ಆಂಗ್ಲರಧಿಕಾರ ಮೋಹ ಮುರಿದೆ, ಅವರಿವರ ದುಷ್ಕೃತಿಗೆ ಕುದಿದು ಕಂಬನಿಗರೆದೆ, ಉಪವಾಸದಗ್ನಿಯಲ್ಲಿ ನಡೆದು ಬಂದೆ, ಅವರಿಗೆ ಯಾವಾಗಲೂ ಗಾಂಧಿ ವ್ಯಕ್ತಿಯಾಗಿಯೇ ಕಾಣ್ತಾರೆ. ನವೋತ್ಸಾಹದ ಕವಿ ಕುವೆಂಪುಗೆ ಗಾಂಧಿ ಶ್ವೇತಾಗ್ನಿ ಜ್ವಾಲೆಯಂತೆ ಕಂಡು ಬರ್ತಾರೆ. ಅವರ ಪಾಂಚಜನ್ಯ ಗಾಂಧಿಯ ಮಹಿಮೆಯನ್ನೆಲ್ಲ ತೆರತೆರನಾಗಿ ಬಿಚ್ಚಿಡುತ್ತೆ. ಅದರಲ್ಲೊಂದು ಮಹತ್ವವಾಗಿರೋದು, ಮಹಾಸ್ವಾತಂತ್ರ್ಯ ರಣಯಾಗ ಧೂಮದಲ್ಲಿ ಶ್ವೇತಾಗ್ನಿ ಜ್ವಾಲೆಯೊಂದುರಿಯುತ್ತಿದೆ, ನಿಶ್ಚಲಂ ರಂಜಿಸುತ್ತಿದೆ ಶಾಂತಿಯಲ್ಲಿ ಹಿಮಾ ಮಹಾಚಲಂ, ರಾರಾಜಿಸುಪಂ ನಭೋಧಾಮದಲ್ಲಿ ಅದರೊಳಗೆಯ ಉಲ್ಲಾಸದ ಪ್ರತಿಕಣವಾಗಿ ಗಾಂಧಿಯನ್ನು ಆನಿಸ್ಕೊಳ್ತಾರೆ. ಮತ್ತೆ ಅದನ್ನೇ ಆನಿಸಿಕೊಂಡು ಒಂದು ಉತ್ಸಾಹದ ಸಾಲುಗಳನ್ನು ಬರಿತಾ ಹೋಗ್ತಾರೆ. ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ಜಗ್ಗದೆಯ ಕುಗ್ಗದೆಯ ಹಿಗ್ಗಿ ನಡಿ ಮುಂದೆ, ನಾನಳಿವೆ ನೀನಳಿವೆ ನಮ್ಮೆಲುಬುಗಳ ಮೇಲೆ, ಮೂಡುವುದು ಮೂಡುವುದು ನವ ಭಾರತದಲ್ಲಿ, ಈ ಸುಂದರ ಪದಗಳ ನಡುವಲ್ಲೆಲ್ಲ ಗಾಂಧೀಜಿ ವೈವಿಧ್ಯತೆಯನ್ನು ಮೇಳೈಸಿ ಕವಿಶಬ್ದ ಭಂಡಾರಗೊಳ್ಳುತ್ತಾ ಸಾಗುತ್ತೆ. ಜಿ ಎಸ್ ಎಸ್ ಗಾಂಧಿಯನ್ನು ಕೃಷ್ಣನ ರೂಪದಲ್ಲಿ ನೋಡ ಬಯಸ್ತಾರೆ. ಸುತ್ತಮುತ್ತ ಅಂಧಕಾರ ಮಳೆಹನಿಗಳ ಪಂಜರ, ದೈತ್ಯ ಸರೆಯ ಕಂಬಿಯೊಳಗೆ ಬಂತು ದೇವ ಕುಂಜರ, ಮತ್ತೆ ಮತ್ತೆ ಅಂಧಕಾರ ಮಳೆಹನಿಗಳ ಪಂಜರ, ಸೊಂಡಿಲಾಡಿಸುತ್ತ ಬರುವುದದು ದೇವಕುಂಜರ. ಇಲ್ಲಿ ಗಾಂಧಿ ಎರಡನೇ ಪ್ಯಾರದಲ್ಲಿ ಮೇಲಿನ ಪ್ಯಾರದ ಕೃಷ್ಣನ ಸ್ಥಾನವನ್ನು ಅಲಂಕರಿಸಿ ಹೊಸಕಾಲದ ನೇತರನಾಗಿ ಅವರಿಗೆ ಕಂಡುಬರ್ತಾರೆ. ಇರುವೆಲ್ಲವನ್ನು ಎಲ್ಲ ಜನಕ್ಕೆ ತೆರವಾಗಿಸುವ ಸಮಬಗೆಯ ಸಮಸುಖದ ಸಮದುಃಖದ ಸಾಮರಸ್ಯದ ಸಾಮಗಾನ ಲಹರಿಯ ಮೇಲೆ ತೇಲಿಬಲಲಿದೆ ನೋಡು ನಮ್ಮ ನಾಡು, ಅಡಿಗರಿಗೆ ಅಖಂಡ ಭರವಸೆಯ ಸ್ವಾತಂತ್ರ್ಯದ ಅಭಿವ್ಯಕ್ತಿಯ ಚಿಲುಮೆಯಾಗಿ ಗಾಂಧಿ ಮತ್ತವರ ಚಳುವಳಿ ಗೋಚರಿಸುತ್ತೆ. ಉಳ್ಳವರ ಎದೆಗೆ ಹಾಕಿತ್ತು ರಬ್ಬರ್ ಟ್ಯೂಬು ಒಂದೆರಡು ಮೈಲಿ ಉದ್ದ, ಅದರಾಚೆ ತುದಿಯಲ್ಲಿ ಕುಳಿತು ಹೀರುತ್ತಿದ್ದ ರಕ್ತ ಮಧ್ಯವನೊಬ್ಬ, ಅಬ್ಬಬ್ಬ ಒಂಟೆಯ ಡುಬ್ಬ, ಗುಂಡೋಧನನ ಪಟ್ಟ ಶಿಷ್ಯ ದಾಂಡಿಗ ಜುಬ್ಬ ಎಂದು ಪರೋಕ್ಷವಾಗಿ ಗಾಂಧಿ ಸ್ವಾತಂತ್ರ್ಯವನ್ನು ಚಂಡಮದ್ದಳೆಯಾಗಿ ವಿಡಂಬಿಸುತ್ತಾರೆ ಅಡಿಗರು. ಮಕ್ಕಳ ಲೋಕದಲ್ಲಂತೂ ಗಾಂಧಿಯ ನಗುವೆ ದೊಡ್ಡ ವಸ್ತು. ಬೋಳುವಾರರ ತಟ್ಟು ಚಪಾಳೆ ಪುಟ್ಟ ಮಗು, ಎಚ್ ಎಸ್ ನಾಗವೇಣಿಯವರ ಗಾಂಧಿ ಬಂಧ, ಅನುಬಂಧೋಪಾಧ್ಯಾಯರ ಬಹುರೂಪಿ ಗಾಂಧಿ, ಹಾಸನ್ ರಾಜಾರಾಮ್ ಅವರ ಕಾಂತಾಪುರದಲ್ಲಿ, ಇಂತಹ ಗಾಂಧಿವಾದದ ನೆಲೆಯಲ್ಲಿ ಬಹುತೇಕ ಸಾಹಿತ್ಯ ಕೃತಿಗಳು, ನಾಟಕಗಳು, ಸಿನಿಮಾಗಳು ಕೂಡ ಹೇರಳವಾಗಿ ಕನ್ನಡ ಸಾಂಸ್ಕೃತಿಕ ರಂಗದಲ್ಲಿ ನೆಲೆಯೂರಿವೆ. ಪ್ರಸ್ತುತ ಜಗತ್ತಿನ ಪ್ರಜಾಪ್ರಭುತ್ವದ ಒತ್ತಡವಾಗಿ ಗಾಂಧಿ ಬಂಡವಾಳವಾದದ ನೂರಾರು ವರ್ಷಗಳಿಂದ ಮಾನವೀಯ ಮುಖದ ಜೊತೆಗೆ ತನ್ನ ತತ್ವವನ್ನು ಹೇರಲು ಗಾಂಧಿ ತತ್ವ ಬಳಸಿಕೊಳ್ತಿದೆ. ಸಮಾಜವಾದದ ಮುಗ್ಗಲು ಮುರಿಯಲು ಜಗತ್ತಿನಲ್ಲಿ ಗಾಂಧಿವಾದಕ್ಕಿಂತ ದೊಡ್ಡ ಅಸ್ತ್ರ ಇನ್ನೊಂದಿಲ್ಲ. ಶೋಷಣಾಕಾಲದ ನವಬಂಡವಾಳ ವ್ಯವಸ್ಥೆಗೆ ಹೊಸ ವೈಚಾರಿಕ ಮತ್ತು ವೈಜ್ಞಾನಿಕ ಚಿಂತನೆ ಮೂಡದಿರಲು ಆಧುನಿಕ ವಿಜ್ಞಾನಕ್ಕೆ ಗಾಂಧಿಯ ಸವಾಲುಗಳನ್ನೇ ಒಡ್ತಾರೆ. ಈ ಚಿಂತನೆ ಅಂಗಳದಲ್ಲಿಯೇ ಗಾಂಧಿ ವರ್ಷ ವರ್ಷವೂ ಸಾವಿರ ಸಾವಿರ ಬಾರಿ ಕನ್ನಡ ಸಾಹಿತ್ಯದೊಳಗೆ ದನಿಯಾಗ್ತಲೇ ಇದ್ದಾರೆ. ನವೋದೀಕರಣ ಕಾಲದ ಬವಣೆಗಳಿಗೆ ಭರವಸೆಯ ಆಸರೆ ನೀಡುತ್ತಾ ಹೊಸ ಬದುಕಿಗೆ ಹೊಸ ಕಾಲದ ಹೊಸ ಚಿಂತನೆಯನ್ನು ಹರಿಸಲು ಕನ್ನಡ ಸಾಹಿತಿಗಳ ಇಂಕಿನಲ್ಲಿ ಅವರವರ ಚಿಂತನಾ ಮಿತಿಯಲ್ಲಿಯೇ ಅವರವರ ಮನದಂತೆ ನೀಡಲು ಪ್ರಯತ್ನಿಸುತ್ತಿದ್ದಾರೆ.
1: ಇದುವರೆಗೆ ಕನ್ನಡ ಸಾಹಿತ್ಯದಲ್ಲಿ ಗಾಂಧೀಜಿ ಈ ಕುರಿತು ಅಹಮದ್ ಹಗರೆ ಇವರಿಂದ ಭಾಷಣವನ್ನ ಕೇಳಿದೆ.

0: ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
2: ಆಕಾಶವಾಣಿ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಾಹೆ ಇದರ 33ನೇ ಘಟಿಕೋತ್ಸವದ ಅಂಗವಾಗಿ ನಿನ್ನೆ ಮಂಗಳೂರಿನಲ್ಲಿ ನಡೆದ ಮಾಹೆ ಆನ್ಲೈನ್ ಎಜುಕೇಷನ್ನ ಪದವಿ ಪ್ರದಾನ ಸಮಾರಂಭದ ಬಾನುಲಿ ವರದಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಾಹೆ.
3: ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಾಹೆಯ 33ನೇ ಘಟಿಕೋತ್ಸವದ ಎರಡನೇ ದಿನ ಮಾಹೆ ಆನ್ಲೈನ್ ಕೋರ್ಸುಗಳ ಪದವಿ ಪ್ರದಾನ ಸಮಾರಂಭವು ಮಂಗಳೂರಿನ TMFI ಅಂತಾರಾಷ್ಟ್ರೀಯ ಸಭಾಂಗಣದಲ್ಲಿ May 16 ಶನಿವಾರ ಸಂಜೆ ನಡೆಯಿತು. ಮುಖ್ಯ ಅತಿಥಿಗಳಾಗಿ ತಮಿಳುನಾಡು ಮರ್ಕೆಂಟೈಲ್ ಬ್ಯಾಂಕ್ನ MD ಹಾಗೂ CEO ಶ್ರೀ ಸಲಿ ಎಸ್ ನಾಯರ್ ಭಾಗವಹಿಸಿದ್ದರು. ಯು ನೆಕ್ಸ್ಟ್ ಲರ್ನಿಂಗ್ನ CEO ಶ್ರೀ ಅಂಬರೀಶ್ ಸಿನ್ಹಾ ಗೌರವ ಅತಿಥಿಗಳಾಗಿ ಉಪಸ್ಥಿತರಿದ್ದರು.
4: The procession is led by Lance Corporal Pranav Chaurasia of National Cadet Corps.
3: ಘಟಿಕೋತ್ಸವ ಮೆರವಣಿಗೆಯ ಮೂಲಕ ಅತಿಥಿಗಳನ್ನು ಮತ್ತು ಗಣ್ಯರನ್ನು ವೇದಿಕೆಗೆ ಕರೆತರಲಾಯಿತು. ಬಳಿಕ ರಾಷ್ಟ್ರಗೀತೆ, ನಂತರ ಮಾಹೆ ವಿಶ್ವವಿದ್ಯಾನಿಲಯ ಗೀತೆಗಳನ್ನು ಹಾಡಲಾಯಿತು.

0: ಮಾಹೆ ತಾಂತ್ರಿಕ ಮತ್ತು ವಿಜ್ಞಾನದ ಪ್ರೊ ವೈಸ್ ಚಾನ್ಸಲರ್ ಡಾಕ್ಟರ್ ನಾರಾಯಣ ಸಬಾಹಿತ್ ನೆರೆದವರನ್ನು ಸ್ವಾಗತಿಸಿದರು.
1: ಇಟ್ಸ್ ಮೈ ಇಮೆನ್ಸ್ ಪ್ಲೆಷರ್ ಟು ವಾರ್ಮ್ಲಿ ವೆಲ್ಕಮ್ ಈಚ್ ಒನ್ ಆಫ್ ಯು ಟು ದ ಥರ್ಡ್ ಕಾನ್ವೊಕೇಶನ್ ಆಫ್ ಆನ್ಲೈನ್ ಎಜುಕೇಷನ್ ಆಫ್ ಮಾಹೆ ಆಸ್ ಎ ಪಾರ್ಟ್ ಆಫ್ 33rd ಕಾನ್ವೊಕೇಶನ್ ಆಫ್ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್. ವಿ ಆರ್ ಆನರ್ಡ್ ಬೈ ಯುವರ್ ಪ್ರೆಸೆನ್ಸ್ ಆಸ್ ವಿ ಗ್ಯಾದರ್ ಟು ಸೆಲೆಬ್ರೇಟ್ ದಿಸ್ ಸಿಗ್ನಿಫಿಕೆಂಟ್ ಒಕೇಶನ್. To our graduates, today marks a milestone in your journey, a day that celebrates your hard work and achievements. Earning Mahe's degree opens new doors and opportunities, and I encourage you to set fresh goals to yourself, building meaningful careers ahead. Congratulations on reaching this proud moment. We extend our heartfelt welcome to each one of you.
0: ಮಾಹೆ ಕುಲಪತಿಗಳಾದ ಡಾಕ್ಟರ್ ಶರತ್ ಕೆ ರಾವ್ ಅವರು ಮಾಹೆ ಹಾಗೂ ಮಾಹೆ ಆನ್ಲೈನ್ ಎಜುಕೇಷನ್ ಕುರಿತು ಮಾಹಿತಿ ನೀಡಿದರು.
2: ದ ಕರಿಕ್ಯುಲ ಆಫ್ ಆಲ್ ಆನ್ಲೈನ್ ಡಿಗ್ರಿ ಪ್ರೋಗ್ರಾಮ್ಸ್ ಆರ್ ಡಿಸೈನ್ಡ್ ಓವರ್ ಎ ಗ್ಲೋಬಲ್ ಆಡಿಯನ್ಸ್. ವಿ ಎನ್ಶೋರ್ ದಟ್ ದೀಸ್ ಪ್ರೋಗ್ರಾಮ್ಸ್ ವಿಲ್ ಹ್ಯಾವ್ ಎನ್ ಇಂಡಸ್ಟ್ರಿ ಓರಿಯೆಂಟೆಡ್ ಕರಿಕ್ಯುಲಮ್ ಆ್ಯಂಡ್ ಹೆಲ್ಪಿಂಗ್ ಸ್ಟೂಡೆಂಟ್ಸ್ ಟು ಅಪ್ಸ್ಕಿಲ್ ದೆಮ್ಸೆಲ್ವ್ಸ್. ಮಾಹೆ ಹ್ಯಾಸ್ ದ ಅಡ್ವಾಂಟೇಜ್ ಆಫ್ ಹ್ಯಾವಿಂಗ್ ಮಣಿಪಾಲ್ ಓನ್ಡ್ EduTech company, UNEXT, which is supporting us in technology requirements to provide world-class learning experience to our online learners. We provide scholarships for the meritorious students, defense personnel, students of SAARC and EWC countries, and differently abled students. We offered over 1.75 crore scholarship in the year 24-25. We also provide opportunity for online learners through campus immersion programs for networking with fellow classmates and faculty members. Our learners have free access to all research databases, subscription to best in-class e-learning resources.
0: ಬಳಿಕ ಮಾಹೆ ಆನ್ಲೈನ್ ಎಜುಕೇಷನ್ ನಿರ್ದೇಶನಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀ ಉಜ್ವಲ್ ಮಚ್ಚಿನ ಸಂಪಿಗೆತ್ತಾಯ ಅವರು ಗೌರವ ಅತಿಥಿಗಳನ್ನು ಸಭೆಗೆ ಪರಿಚಯಿಸಿದರು. ನಂತರ ಮಾತನಾಡಿದ ಗೌರವ ಅತಿಥಿಗಳಾದ ಶ್ರೀ ಅಂಬರೀಶ್ ಸಿನ್ಹಾ ಮಾಹೆಯೊಂದಿಗಿನ ಅವರ ಒಡನಾಟಗಳನ್ನು ಹಂಚಿಕೊಂಡರು.
3: We have seen a shift post the pandemic about 5-6 years back, how India learns, works and grows.

0: ಆಕಾಶವಾಣಿ ಬೆಂಗಳೂರು. ಈಗ ಸಮಯ 8:15.
1: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 8:15. ಇನ್ನು ಮುಂದೆ ಕೇಳಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ನೀನು ನಕ್ಕರೆ ಹಾಲು ಸಕ್ಕರೆ ಚಿತ್ರದ

ಆತ್ಮೀಯ ಕೇಳುಗರೆ, ಇದುವರೆಗೆ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರಿ. ಈಗ ಸಮಯ 8:30 ಆಗುತ್ತಲಿದೆ. ಇನ್ನು ಮುಂದೆ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

0: ಇನ್ನು ಮುಂದೆ ಕೇಳಿ ಹರ್ ದಿಲ್ ಜೋ ಪ್ಯಾರ್ ಕರೆ ಚಿತ್ರದ ಗೀತೆ. ಕೇಳಿಬರುತ್ತಿದ್ದ ಧ್ವನಿ ಉದಿತ್ ನಾರಾಯಣ್, ಅಲ್ಕಾ ಯಾಗ್ನಿಕ್ ಮತ್ತು ಸಂಗಡೆಯವರು.
1: ಸಂಗೀತ ನೀಡಿದ್ದಾರೆ ಅಣ್ಣು ಮಲ್ಲಿಕ್. ಸಾಹಿತ್ಯ ಸಮೀರ ವರ್ಧನ್.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಕೇಳಿ ಜೀನಾ ತೇರಿ ಗಾಲೆ ಮೇನ್ ಚಿತ್ರದ ಗೀತೆ ಕೇಳಿ ಬರುತ್ತಿರುವ ಧ್ವನಿ ಎಸ್ ಬಾಲಸುಬ್ರಹ್ಮಣ್ಯಂ ಹಾಗೂ ಅನುರಾಧಾ ಪೌಡವಾಲ್ ಅವರ ಧ್ವನಿಯಲ್ಲಿ.

ಆತ್ಮೀಯ ಕೇಳುಗರೆ, ಇದುವರೆಗೆ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರಿ. ಸಮಯ 8:45 ಆಗುತ್ತಲಿದೆ. ಇನ್ನು ಕ್ರಮವಾಗಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಯಶ್ಕೃತಿಕ ಅವರು ಹಾಡಿರುವಂತಹ ಭಾವಗೀತೆಗಳನ್ನು ಕೇಳುತ್ತಿರುವರೆ. ಇನ್ನು ಮುಂದೆ ದೊಡ್ಡರಂಗೇಗೌಡ ವಿರಚಿತ ಭಾವಗೀತೆ ಅಸೀಮ ರೂಪಿ ಅಂಬರದಲ್ಲಿ

ಆಕಾಶವಾಣಿ ರಾಷ್ಟ್ರೀಯ ನಾಟಕ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಮೂಲ ರಚನೆ ಶೋಭನಾ ಭಾರತ.

ರಾಜ್. ಕನ್ನಡ ಅನುವಾದ ಎಂಪಿ ಪ್ರಜ್ವಲ್. ನಿರ್ಮಾಣ ಕೆಎಲ್ ರಾಜೇಶ್ವರಿ. ಕೇಳಿ ರಾಷ್ಟ್ರೀಯ ನಾಟಕ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ.

0: ನಮಸ್ಕಾರ. ನಾನು ಬಾಬುರಾವ್ ದೇವರಸ್. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ತೊಡಗಿಕೊಂಡಿರುವ ಎಲ್ಲ ಸ್ವಯಂ ಸೇವಕರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಸಂಘಕ್ಕೆ ಸೇರುವ ಪ್ರತಿಯೊಬ್ಬ ಸ್ವಯಂ ಸೇವಕನು ಸಂಘದಲ್ಲಿ ವಿಶೇಷ ಸ್ಥಾನ ಹೊಂದಿರುತ್ತಾರಾದರೂ ಇಂದು ನಿಮಗೆ ಓರ್ವ ವಿಶೇಷ ವ್ಯಕ್ತಿಯನ್ನು ಪರಿಚಯಿಸುತ್ತೇನೆ. ಈತ ಬಹಳ ಬುದ್ಧಿವಂತ ವಿದ್ಯಾರ್ಥಿ. 10ನೇ ತರಗತಿಯಲ್ಲಿ ಪ್ರಥಮ ರ್ಯಾಂಕ್ ಗಳಿಸಿರುವುದು ಮಾತ್ರವಲ್ಲದೆ ಚಿನ್ನದ ಪದಕಗಳನ್ನು ತಮ್ಮದಾಗಿಸಿಕೊಳ್ಳುತ್ತಿದ್ದಾರೆ. ಹಲವು ಪರಿಸ್ಥಿತಿಗಳ ಕಾರಣದಿಂದಾಗಿ ಆತ ಹಲವು ಕಡೆ ಶಿಕ್ಷಣ ಪಡೆಯಬೇಕಾಯಿತು. ಹೀಗಾಗಿ ಅವರಿಗೆ ವೈವಿಧ್ಯಮಯ ಸಂಸ್ಕೃತಿಯನ್ನು ಬಹಳ ಸಾಮೀಪ್ಯದಿಂದ ಗಮನಿಸುವ ಅವಕಾಶ ಸಿಕ್ಕಿತು. ಈತನ ಕುರಿತ ಮುಖ್ಯ ವಿಷಯ ಎಂದರೆ ಅದು ಆತನ ರಾಷ್ಟ್ರ ಪ್ರೇಮ. ಇದು ಅವರಾಡುವ ಮಾತುಗಳಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಅವರೇ ದೀನ್ ದಯಾಳ್ ಉಪಾಧ್ಯಾಯ. ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಸ್ವಾಗತ ನಿಮಗೆ. ಮನಿ ದೀನ್ ದಯಾಳ್ ಉಪಾಧ್ಯಾಯರೇ.
1: ವಂದೇ ಮಾತರಂ.
2: ವಂದೇ ಮಾತರಂ.
3: ನಮಸ್ಕಾರ. ಇಲ್ಲಿ ಸೇರಿರುವ ಸ್ವಯಂ ಸೇವಕ ಸಂಘ ಕಾರ್ಯಕರ್ತರಿಗೆ, ಸದಸ್ಯರಿಗೆ ಪ್ರೀತಿಯ ನಮಸ್ಕಾರಗಳು. ನನ್ನ ಬಗ್ಗೆ ಬಹಳ ಪ್ರೀತಿ ಮಾತುಗಳನ್ನಾಡಿದ ಬಾಬುರಾವ್ ದೇವರಸ್ ಅವರಿಗೆ ನನ್ನ ಕೃತಜ್ಞತೆಗಳು. ರಾಷ್ಟ್ರಕ್ಕೆ ಸೇವೆ ಸಲ್ಲಿಸುವುದು ನನ್ನ ಏಕಮಾತ್ರ ಲಕ್ಷ್ಯವಾಗಿದೆ. ನನ್ನ ಈ ಲಕ್ಷ್ಯ ಸಾಧನೆಗೆ ಸಂಘದೊಂದಿಗೆ ಕೈ ಜೋಡಿಸುವುದು ಒಂದು ಮಾರ್ಗವಾಗಿದೆ ಎಂಬ ವಿಶ್ವಾಸ ನನಗಿದೆ. ಸಂಘದ ಮೂಲ ಸಿದ್ಧಾಂತ ತತ್ವಾದರ್ಶಗಳನ್ನು ಅರ್ಥ ಮಾಡಿಕೊಳ್ಳಲು ನನಗೆ ಸಹಾಯ ಮಾಡದೇ ಇದ್ದರೆ ಬಹುಶಃ ಇಂದು ನಾನು ಇಲ್ಲಿ ಇರಲು ಸಾಧ್ಯವಾಗುತ್ತಿರಲಿಲ್ಲ. ನಮ್ಮ ಭಾರತೀಯ ಸಂಸ್ಕೃತಿ ಅಪಾರವಾಗಿದೆ ಮತ್ತು ಅಮೂಲ್ಯವಾಗಿದೆ. ಇದನ್ನು ಸಂರಕ್ಷಿಸುವ ಪ್ರಚುರಪಡಿಸುವ ಅಗತ್ಯವಿದೆ. ಇಂದು ಪರಾಧೀನದ ಸನ್ನಿವೇಶದಲ್ಲಿ ನಾವು ನಮ್ಮ ಸಂಸ್ಕೃತಿನ ಮರೆಯುತ್ತಿದ್ದೇವೆ. ನನಗನ್ಸುತ್ತೆ ಅದಕ್ಕೆ ಈ ಸ್ವಾತಂತ್ರ್ಯಕ್ಕಾಗಿ ನಡೀತಿರೋ ನಮ್ಮ ಈ ಹೋರಾಟದಲ್ಲಿ ವಿಜಯ ಸಿಗೋದು ನಿಧಾನ ಆಗ್ತಾ ಇದೆ. ನಮ್ಮ ಸಂಸ್ಕೃತಿಯ ಪ್ರಾಮುಖ್ಯತೆಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ, ಅದರ ನೆರಳಿಗೆ ನಮ್ಮನ್ನು ತರುವ ಮಹತ್ವದ ಕೆಲಸನ ಸಂಘ ಮಾಡ್ತಾ ಇದೆ. ಜನರು ಸಂಘದ ಜೊತೆ ಸೇರೋದು, ಅದರ ಮಹತ್ವನ ತಿಳಿದುಕೊಂಡು ಸಂಸ್ಕೃತಿನ ರಕ್ಷಿಸೋದು ತುಂಬ ಅಗತ್ಯವಾಗಿದೆ. ಭಾರತೀಯ ಸಂಸ್ಕೃತಿಯ ರಕ್ಷಣೆ ಆದರೆ ಸಂಸ್ಕಾರ ತಾನೇ ತಾನಾಗಿ ಸುರಕ್ಷಿತವಾಗುತ್ತದೆ. ಮನಸ್ಸಿನಲ್ಲಿ ಭಾರತದ ಸಂಸ್ಕೃತಿ ನೆಲೆಗೊಂಡರೆ ಸ್ವಾತಂತ್ರ್ಯದ ಈ ಸಂಗ್ರಾಮ ಗೆಲ್ಲುವುದು ನಮಗೆ ಬಹಳ ಸುಲಭವಾಗುತ್ತದೆ. ಸಂಘಕ್ಕಾಗಿ ಕೆಲಸ ಮಾಡುವುದು ನನ್ನ ಪ್ರಯತ್ನವಾಗಿದೆ.
1: ವಂದೇ ಮಾತರಂ.
2: ವಂದೇ ಮಾತರಂ.
0: ದೀನ್ ದಯಾಳ್, ನೀನು ಸಂಘಕ್ಕೆ ಸೇರಲು ಬಹಳ ಉತ್ತಮವಾದ ದಿನವನ್ನೇ ಆಯ್ಕೆ ಮಾಡಿಕೊಂಡಿದ್ದೀಯೇ. ನೀವೇನಂತೀರಿ ಬಲವಂತ ಶಿಂಧೆ ಅವರೇ?
4: ಹೌದೌದು, ಖಂಡಿತವಾಗಿಯೂ. ಮಕರ ಸಂಕ್ರಾಂತಿಗಿಂತ ಪವಿತ್ರ ದಿನ ಬೇರಾವುದಿದೆ?
3: ಈ ದಿನ ಜನರು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ತಮ್ಮೆಲ್ಲ ಕರ್ಮಗಳಿಂದ ಮುಕ್ತವಾಗಿ ಹೊಸ ಜನ್ಮ ಪಡೆಯುತ್ತಾರೆಂದು ಹೇಳುತ್ತಾರೆ. ಒಂದು ಕ್ಷಣ ಕೂಡ ವಿಳಂಬ ಮಾಡದೆ ರಾಷ್ಟ್ರದ ಸೇವೆಯಲ್ಲಿ ತೊಡಗಿಕೊಳ್ಳಬೇಕೆನ್ನುವುದು ನನ್ನ ಆಸೆ.
0: ಒಂದು ಮಾತು ಹೇಳಲೇ ದೀನ್ ದಯಾಳ್.
3: ಹೇಳಿ.
0: ನಿನ್ನಲ್ಲಿ ಬೇರೆಯದೇ ರೀತಿಯ ಏನೋ ಒಂದು ವಿಶೇಷ ಗುಣವಿದೆ.
4: ನೀವು ಸರಿಯಾಗಿ ಹೇಳಿದ್ರಿ. ನಿಮ್ಮನ್ನು ಭೇಟಿಯಾಗುವ ಜನರಿಗೆ ಇದು ಸಹಜವಾಗಿಯೇ ತಿಳಿದು ಬರುತ್ತದೆ.
0: ನಾವು ಭೇಟಿಯಾಗದೇ ಇದ್ದಿದ್ರು ನೀನು ಒಂದಲ್ಲ ಒಂದು ರೀತಿಯಲ್ಲಿ ರಾಷ್ಟ್ರಕ್ಕೆ ಸೇವೆ ಸಲ್ಲಿಸುವ ಮಾರ್ಗನ ಹೇಗಾದರೂ ಕಂಡುಕೊಳ್ತಾ ಇದ್ದೆ ಅಂತ ನನಗನ್ಸುತ್ತೆ. ರಾಷ್ಟ್ರಕ್ಕೆ ಸಮರ್ಪಣಾ ಭಾವದಿಂದ ಕೆಲಸ ಮಾಡುವ ಕಾರ್ಯಕರ್ತ ಸಂಘಕ್ಕೆ ದೊರೆತಿದ್ದಾನೆ. ನೀನು ಸಂಘಕ್ಕೆ ಸೇರಿಕೊಂಡಿದ್ದನ್ನ ನಾನು ಸಂಘದ ಸೌಭಾಗ್ಯ ಅಂತ ಭಾವಿಸ್ತೇನೆ.
3: ನನಗೆ ಸಂಕೋಚವಾಗ್ತಾ ಇದೆ.
4: ನೋಡ್ತಾ ಇರೋ ದೀನ್ ದಯಾಳ್, ಬಾವುರಾವ್ ಅವರ ಈ ಮಾತು ಭವಿಷ್ಯದಲ್ಲಿ ಸತ್ಯ ಎಂದು ಸಾಬೀತಾಗುತ್ತದೆ.
5: ದೀನ್ ದಯಾಳ್ನ ಪತ್ರ ಬಂದಿದೆ. ಅರೆ, ಎಲ್ಲೋದ್ರಿ ನೀವು? ಬೇಗ

0: ಬಂದು ಪತ್ರ ಓದಿ. ಏನ್ ಬರ್ತಿದ್ದಾನೆ ತಿಳಿಸಿ.
1: ಬರ್ತಾ ಇದ್ದೀನಿ ಹೀರೋ. ಏನಿವತ್ತು ತಾಳ್ಮೆ ಇಲ್ಲದವಳು ರೀತಿ ಆಡ್ತಾ ಇದೀಯಾ?
0: ಹಾ, ಯಾಕೆ ಆಡ್ಬಾರ್ದು ಹೇಳಿ? ದೀನ್ ದಯಾಳ್ಗೆ ಪತ್ರ ಬರೆದಿದ್ನಲ್ಲ ನಾನು, ಅದಕ್ಕೆ ಉತ್ತರ ಇರುತ್ತೆ ಇದರಲ್ಲಿ ಅಲ್ವಾ?
1: ಹಾ ಹೌದಲ್ವಾ, ಕೊಡಿರಿ. ಏನು ಬರೆದಿದ್ದಾನೋ ನೋಡೋಣ. ಗೌರವಾನ್ವಿತ ಮಾಮ, ನಮಸ್ಕಾರಗಳು. ಆ ಸುಖವಾಗಿರೋ, ನಿಮ್ಮ ಪತ್ರ ತಲುಪಿತು. ನೀವು ಮತ್ತು ಮಾಮಿ ಸದಾಕಾಲ ನನ್ನ ಒಳಿತನ್ನೇ ಬಯಸುತ್ತೀರೆಂದು ನನಗೆ ಗೊತ್ತು.
0: ಅರೆ ಸುಖವಾಗಿರು ಕಂದ.
1: ಆದರೆ ಮಾಮ, ಇಂದು ನಮ್ಮ ಸಮಾಜ, ನಮ್ಮ ದೇಶದ ಪರಿಸ್ಥಿತಿ ನೋಡುತ್ತಿರುವಾಗ ನಾನು ಒಂದು ಮಾತು ಹೇಳಲು ಬಯಸುತ್ತೇನೆ.
2: ನೀವು ನನಗೆ ವಿದ್ಯೆ ಬುದ್ಧಿ ಕಲಿಸಿ ಎಲ್ಲ ರೀತಿಯಲ್ಲಿ ಯೋಗ್ಯನನ್ನಾಗಿಸಿದ್ದೀರಿ. ಈಗ ನನ್ನನ್ನು ಸಮಾಜಕ್ಕಾಗಿ ನೀಡಲಾಗಿಲ್ಲ. ಯಾವ ಸಮಾಜಕ್ಕಾಗಿ ನಾವು ಋಣಿಯಾಗಿದ್ದೇವೆಯೋ ಸಮಾಜಕ್ಕಾಗಿ ನಮ್ಮ ಹೊಣೆಗಾರಿಕೆಯೂ ಇರುತ್ತದಲ್ಲವೇ. ಇಂದು ಸಮಾಜ ರೂಪದ ತಾಯ್ನಾಡಿಗೆ ಗೊಬ್ಬರದ ಅಗತ್ಯವಿದೆ. ನಾವು ಕೇವಲ ಬೆಳೆದ ಬೆಳೆಯನ್ನು ಕಟಾವು ಮಾಡಲು ಬಯಸುತ್ತೇವೆ, ಆದರೆ ಭೂಮಿಗೆ ಗೊಬ್ಬರವನ್ನು ಹಾಕಬೇಕಲ್ಲವೇ? ಹಾಕದೇ ಇದ್ದರೆ ಭೂಮಿ ಬರಡಾಗಲು ಹೆಚ್ಚು ಸಮಯ ಬೇಕಾಗುವುದಿಲ್ಲ. ಯಾವ ಸಮಾಜ ಮತ್ತು ಧರ್ಮದ ರಕ್ಷಣೆಗಾಗಿ ರಾಮ ವನವಾಸ ಸಹಿಸಿದನೋ, ಕೃಷ್ಣ ಹಲವಾರು ಕಷ್ಟಗಳನ್ನು ಸಹಿಸಿದನೋ, ರಾಣಾ ಪ್ರತಾಪ್ ಕಾಡು ಮೇಡು ಅಲೆದನು, ಶಿವಾಜಿ ಎಲ್ಲವನ್ನೂ ಸಮರ್ಪಿಸಿದನು, ಗುರು ಗೋವಿಂದ್ ಸಿಂಗ್ ಅವರ ಚಿಕ್ಕ ಚಿಕ್ಕ ಮಕ್ಕಳನ್ನು ಗೋಡೆಯಲ್ಲೇ ಜೀವಂತವಾಗಿ ಸಮಾಧಿ ಮಾಡಲಾಯಿತು. ಅವರ ಸಲುವಾಗಿ ನಾವು ನಮ್ಮ ಸುಳ್ಳು ಆಸೆ ಆಕಾಂಕ್ಷೆಗಳನ್ನು ತ್ಯಜಿಸಲು ಸಾಧ್ಯವೇ ಇಲ್ಲವೇ? ಇಂದು ಸಮಾಜ ಕೈಚಾಚಿ ಬೇಡುತ್ತಿದೆ.
1: ಜನರು ತಮ್ಮ ಒಬ್ಬನೇ ಮಗನನ್ನು ಕೂಡ ಸಂತೋಷವಾಗಿ ಒಪ್ಪಿಸಿದ್ದಾರೆ. ನಿಮ್ಮ ಬಳಿಯಲ್ಲಿ ಒಬ್ಬರ ಬದಲಿಗೆ ಮೂವರು ಗಂಡು ಮಕ್ಕಳಿದ್ದಾರೆ. ಅವರ ಪೈಕಿ ಒಬ್ಬರನ್ನಾದರೂ ನೀವು ಸಮಾಜಕ್ಕೆ ನೀಡಲಾರಿರ? ನಿಮ್ಮ ದೀನ್ ದಯಾಳ್.
0: ಮದುವೆ ಮಾಡಿಕೊಳ್ಳಲು ದೀನ ಒಪ್ಪಲಿಲ್ಲ. ಈಗ ಅವನನ್ನ ಹೇಗೆ ಒಪ್ಪಿಸ್ತೀರಿ?
1: ನಾವು ಅವನನ್ನು ಒಪ್ಪಿಸೋದಕ್ಕೆ ಸಾಧ್ಯ ಅಂತ ನಿನಗೆ ಅನ್ನಿಸ್ತಿದೆಯೇ? ಅವನು ಮದುವೆ ಮಾಡಿಕೊಳ್ಳೋದಕ್ಕೆ ಇಷ್ಟಪಡದೇ ಇದ್ರೆ ಅವನನ್ನು ಒಪ್ಪಿಸೋದು ಸಾಧ್ಯವೇ ಇಲ್ಲ. ಕುಟುಂಬದ ಮೋಹ ಪಾಶದಿಂದ ಚಿಕ್ಕ ವಯಸ್ಸಿನಲ್ಲೇ ದೇವರು ಅವನನ್ನ ದೂರ ಮಾಡಿಬಿಟ್ಟಿದ್ದಾನೆ.
0: ಅವನು ಮದುವೆ ಮಾಡ್ಕೊಂಡಿದ್ದಿದ್ರೆ ನಾವು ಅವನ ವಿಷಯದಲ್ಲಿ ನಿಶ್ಚಿಂತರಾಗಿರ್ತಿದ್ವಿ.
1: ಬಹುಶಃ ಹೌದೇನೋ, ಆದರೆ ಪರಾಧೀನ ಭಾರತದಲ್ಲಿ ನಿಶ್ಚಿಂತೆ ಅನ್ನೋದು ಅರ್ಥಹೀನ ಅನ್ನೋದು ಕೂಡ ಸತ್ಯ. ಅವನು ಈಗ ಯುವಕ, ಸಾಧ್ಯವಾದಷ್ಟು ಬೇಗ ತನ್ನ ದೇಶವನ್ನು ಸ್ವತಂತ್ರ ದೇಶವನ್ನಾಗಿ ನೋಡೋದಕ್ಕೆ ಇಷ್ಟಪಡ್ತಾ ಇದ್ದಾನೆ. ನಮ್ಮ ದೇಶದಲ್ಲಿ ಬೇರೊಬ್ಬರನ್ನ ಅವನು ಹೇಗೆ ಮಾತ್ರ ಸಹಿಸ್ಕೊಳ್ತಾನೆ ಹೇಳು.
0: ಏನು ಮಾಡೋದು ಈಗ, ಅವನಿಗೆ ಹೇಗೆ ಅರ್ಥ ಮಾಡಿಸೋದು?
1: ಅವನನ್ನಲ್ಲ, ಈಗ ನಾವು ಅರ್ಥ ಮಾಡ

0: ನೆರೆದಿರುವ ಗಣ್ಯರೆಲ್ಲರಿಗೂ ಸ್ವಾಗತ. ನಮ್ಮ ಮಾಸಿಕ ನಿಯತಕಾಲಿಕೆ ರಾಷ್ಟ್ರಧರ್ಮದ ವ್ಯವಸ್ಥಾಪಕ ನಿರ್ದೇಶಕ ಶ್ರೀ ನಾನಾಜಿ ದೇಶ್ಮುಖ್, ನಮ್ಮ ಪ್ರಕಾಶಕರಾಗಿರುವ ಶ್ರೀ ರಾಧೇಶ್ಯಾಮ್ ಕಪೂರ್, ನಮ್ಮ ವ್ಯವಸ್ಥಾಪಕರಾಗಿರುವ ಶ್ರೀ ಜ್ವಾಲಾ ಪ್ರಸಾದ್ ಚತುರ್ವೇದಿ ಮತ್ತು ಶ್ರೀ ಮನಮೋಹನ್ ಗುಪ್ತಾ, ಹಾಗೂ ನಮ್ಮ ಪ್ರೆಸ್ ವ್ಯವಸ್ಥಾಪಕರಾಗಿರುವ ಶ್ರೀ ಬಜರಂಗ್ ಶರಣ್ ತಿವಾರಿ ಮತ್ತು ಜನಾರ್ದನ್ ರಾವ್ ಪಾವಗಿ ಅವರಿಗೆ ನಾನು ನನ್ನ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಿದ್ದೇನೆ. ಯಾವ ಜನ ಜಾಗೃತಿ ಮತ್ತು ರಾಷ್ಟ್ರದ ಏಳಿಗೆಯ ಉದ್ದೇಶದಿಂದ ಈ ರಾಷ್ಟ್ರಧರ್ಮ ಪತ್ರಿಕೆ ಆರಂಭವಾಗುತ್ತಿದೆಯೋ, ಇದು ಹೊಸದೊಂದು ಜನಕ್ರಾಂತಿ ಉಂಟು ಮಾಡುವುದರಲ್ಲಿ ಯಶಸ್ವಿಯಾಗುತ್ತದೆ ಎನ್ನುವ ಸಂಪೂರ್ಣ ನಂಬಿಕೆ ನನಗಿದೆ. ಈ ಪವಿತ್ರ ಸಂದರ್ಭದಲ್ಲಿ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರಾಗಿರುವ ಶ್ರೀ ನಾನಾಜಿ ದೇಶ್ಮುಖ್ ಅವರು ಒಂದೆರಡು ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ.
1: ನಾನು ನಿಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಮತ್ತು ಈ ಪತ್ರಿಕೆಯ ಪ್ರಕಟಣೆಯ ಮೂಲಕ ದೇಶದ ಚಿಂತನೆಗೆ ಹೊಸ ದಿಕ್ಕನ್ನು ನೀಡಲು ನಾವು ಇಂದು ಹಾಕಿದ ಈ ಅಡಿಪಾಯವು ಪತ್ರಿಕೆಯ ಪ್ರತಿ ಆವೃತ್ತಿಯೊಂದಿಗೆ ಬಲಗೊಳ್ಳುತ್ತದೆ ಎಂದು ನಾನು ಆಶಿಸುತ್ತೇನೆ. ಇಂದು ಭಾರತೀಯ ಸಮಾಜವು ವಿವಿಧ ಭಾಗಗಳಾಗಿ ಛಿದ್ರಗೊಂಡಿದೆ. ಹಲವು ದುಷ್ಟತನಗಳು, ಮೂಢನಂಬಿಕೆಗಳು ಮತ್ತು ಆಚರಣೆಗಳಲ್ಲಿ ಸಿಲುಕಿಕೊಂಡು ತನ್ನ ಸಂಸ್ಕೃತಿಯನ್ನು ಮರೆಯುತ್ತಿರುವ ಈ ಸಮಯದಲ್ಲಿ ನಮ್ಮ ಈ ರಾಷ್ಟ್ರಧರ್ಮ ಪತ್ರಿಕೆಯು

0: ಜನರಲ್ಲಿ ಹೊಸ ಶಕ್ತಿ ಮತ್ತು ಸೈದ್ಧಾಂತಿಕ ಶಕ್ತಿಯನ್ನು ತುಂಬುತ್ತದೆ ಎಂದು ನಾನು ನಂಬುತ್ತೇನೆ. ನನ್ನ ಈ ಮಾತುಗಳನ್ನು ಇಲ್ಲಿಗೆ ಮುಗಿಸುತ್ತೇನೆ.
1: ಅಟಲ್ ಬಿಹಾರಿ ವಾಜಪೇಯಿ ಅವರೇ, ಮಹಾತಿನಲ್ಲಿ ನಿಮ್ಮನ್ನು ಸೋಲಿಸುವುದು ನನಗಂತೂ ಸಾಧ್ಯವಿಲ್ಲ.
2: ನಿಜ ಹೇಳುತ್ತಿದ್ದೇನೆ ದೀನ್ ದಯಾಳ್, ನಿಮ್ಮ ಜ್ವಲಂತ ಲೇಖನಗಳು ರಾಷ್ಟ್ರದ ಜನರ ಮನಸ್ಸನ್ನು ಅಲುಗಾಡಿಸಿಬಿಟ್ಟಿದೆ. ನನಗೆ ಸಂಪಾದಕನಾಗಿ ಯಾವುದೇ ಅನುಭವ ಇಲ್ಲ, ಆದರೆ ಸತ್ಯ ಹೇಳುತ್ತೇನೆ, ನಿಮ್ಮ ಮಾರ್ಗದರ್ಶನದಲ್ಲಿ ನಾನು ಸಾಕಷ್ಟು ಕಲಿಯುತ್ತಿದ್ದೇನೆ.
1: ವ್ಯಕ್ತಿ ಕೆಲಸ ಕಲಿಯುತ್ತಾನೆ ಮತ್ತು ಕೆಲಸವೇ ವ್ಯಕ್ತಿಗೆ ಕಲಿಸುತ್ತದೆ. ಪತ್ರಿಕೆ ಮುಖಾಂತರ ನಾವು ದೇಶದ ಮೂಲೆ ಮೂಲೆಗೂ ನಮ್ಮ ಮಾತುಗಳನ್ನು ತಲುಪಿಸುತ್ತಿದ್ದೇವೆ. ಆದರೆ ಈಗ ನಮಗೆ ಸ್ವಾತಂತ್ರ್ಯ ದೊರೆತ ನಂತರ ಸರ್ಕಾರಕ್ಕೆ ನಮ್ಮ ವಿಚಾರಗಳು ರುಚಿಸುತ್ತಿಲ್ಲ. ಜನ ಜಾಗೃತಿ ಮೂಡಿಸುವುದು ನಮ್ಮ ಕೆಲಸ. ಪರಿಸ್ಥಿತಿಗಳು ಎಷ್ಟೇ ಕಠಿಣವಾಗಿರಲಿ, ನಾವು ಅದನ್ನು ಮಾಡುತ್ತಲೇ ಇರಬೇಕು. ಹಿಂದುಳಿದ ಮತ್ತು ಬಡವರ್ಗದವರ ಅಗತ್ಯಗಳ ಕಡೆಗೆ ಸರ್ಕಾರದ ಗಮನವನ್ನು ನಾವು ಸೆಳೆಯುತ್ತಲೇ ಇರಬೇಕು. ತಮಗೆ ಸ್ವಾತಂತ್ರ್ಯ ದೊರೆತಿದೆ, ಆದರೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಕೂಡ ಸಮಾಜದ ಮುಖ್ಯವಾಹಿನಿಗೆ ಬರುವಂತೆ, ಅದರ ಒಂದು ಭಾಗವಾಗುವಂತೆ ಮಾಡಿದಾಗಲೇ ಈ ಸ್ವಾತಂತ್ರ್ಯ ಸಾರ್ಥಕವಾದಂತೆ.
2: ಸತ್ಯವಾದ ಮಾತು, ಭಾರತ ಪರಾಧೀನವಾಗಿದ್ದಾಗ ಸ್ವತಂತ್ರರಾಗುವುದು ನಮ್ಮೆಲ್ಲರ ಗುರಿಯಾಗಿತ್ತು. ನೋಡಿ, ಈಗ ಭಾರತ ಸ್ವಾತಂತ್ರ್ಯವನ್ನು ಗಳಿಸಿ ಸ್ವತಂತ್ರ ರಾಷ್ಟ್ರ ಎನಿಸಿದೆ. ಆದರೆ ವಿಚಿತ್ರವೇನೆಂದರೆ, ಇಂದು ಈ ಸ್ವತಂತ್ರ ಭಾರತದಲ್ಲಿ ಕೂಡ ಪರಾಧೀನ ಭಾರತದ ಸಮಸ್ಯೆಗಳಲ್ಲೇ ನಾವು ಒದ್ದಾಡುತ್ತಿದ್ದೇವೆ. ಹೀಗಾದಲ್ಲಿ ಸ್ವಾತಂತ್ರ್ಯದ ಅರ್ಥವಾದರೂ ಏನು?
1: ಇದಕ್ಕೆ ಒಂದೇ ಉಪಾಯ, ನಮ್ಮ ಪ್ರಯತ್ನಗಳನ್ನು ತೀವ್ರಗೊಳಿಸಬೇಕು. ಮೊದಲೇ ವಿಭಜನೆಯ ಕ್ರೂರ ದುರಂತ ನಮಗೆ ಸರಿಯಾಗಿ ಸ್ವಾತಂತ್ರ್ಯದ ಆನಂದೋತ್ಸವ ಆಚರಿಸಲು ಬಿಡಲಿಲ್ಲ. ಯಾವ ರಾಷ್ಟ್ರವನ್ನು ಗುಲಾಮಗಿರಿಯ ಸಂಕೋಲೆಗಳಿಂದ ಮುಕ್ತರಾಗಿರಿಸಲು ಎಲ್ಲ ಧರ್ಮಗಳ ಜನರು ಒಗ್ಗಟ್ಟಾಗಿ ಕ್ರಾಂತಿಯ ಕಹಳೆಯನ್ನು ಮೊಳಗಿಸಿದರೋ, ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದರೋ, ಅದೇ ಧರ್ಮವನ್ನು ದೇಶದ ವಿಭಜನೆಗೆ ಆಯುಧವನ್ನಾಗಿ ಮಾಡಿಕೊಳ್ಳಲಾಯಿತು. ಈಗ ಯೋಚಿಸಿದರೆ ನಿಜಕ್ಕೂ ಬಹಳ ದುಃಖವಾಗುತ್ತದೆ.
2: ನಿಜ ದೀನ್ ದಯಾಳ್, ಪೂರ್ವ ಪಾಕಿಸ್ತಾನದಿಂದ ಈಗಲೂ ಕೂಡ ಹಿಂದೂಗಳನ್ನು ಅವರು ಇಸ್ಲಾಂ ಧರ್ಮ ಸ್ವೀಕರಿಸುತ್ತಿಲ್ಲ ಎಂಬ ಕಾರಣವನ್ನೊಡ್ಡಿ ಅಲ್ಲಿಂದ ಓಡಿಸಲಾಗುತ್ತಿದೆ.
1: ಆದರೂ ಸರ್ಕಾರ ಪಾಕಿಸ್ತಾನದ ಪ್ರಧಾನಮಂತ್ರಿ ಲಿಯಾಖತ್ ಅಲಿ ಅವರೊಂದಿಗೆ ರಾಜಿ ಮಾತುಕತೆಗೆ ಮುಂದಾಗುತ್ತಿದೆ. ಇದು ದೇಶದ ನಾಗರಿಕರನ್ನು ತೀವ್ರ ಸಂಕಟಕ್ಕೆ ಈಡು ಮಾಡುತ್ತಿದೆ.
2: ಉದ್ಯೋಗ ಸಚಿವ ಶ್ಯಾಮಪ್ರಸಾದ್ ಮುಖರ್ಜಿ ಅವರು ಈ ರಾಜಿ ಮಾತುಕತೆ ನಡೆಯಬಾರದು ಎಂದು ಬಹಳ ಪ್ರಯತ್ನಪಟ್ಟರೆಂಬುದು ನಿಮಗೆ ಗೊತ್ತೇ ಇದೆ. ಈ ರಾಜಿ ಸಂಧಾನ ಸರಿಯಲ್ಲ, ಭಾರತದ ಹಿತಾಸಕ್ತಿ ಇದರಲ್ಲಿಲ್ಲ ಎಂದು ಬಹಳಷ್ಟು ಹೇಳಿ ನೋಡಿದರು. ಆದರೆ
1: ಈ ರಾಜಿ ಸಂಧಾನವೇ ಮಂತ್ರಿಮಂಡಲಕ್ಕೆ ಅವರ ರಾಜೀನಾಮೆಗೆ ಕಾರಣವಾಯಿತು ಅಂತ ನಾನು ಕೇಳಲ್ಪಟ್ಟಿದ್ದೇನೆ. ಅವರು ನಮ್ಮ ಸಂಘದ ಗುರೂಜಿ ಶ್ರೀ ಮಾಧವ್ ಸದಾಶಿವರಾವ್ ಗೋಲವಲ್ಕರ್ ಅವರನ್ನು ಕೂಡ ಭೇಟಿಯಾಗಲಿದ್ದಾರೆ. ಭೇಟಿಯ ಕಾರಣವೇನೆಂದು ನೋಡೋಣ, ಏನಾದರೂ ಒಳ್ಳೆಯದೇ ನಡೆಯುವ ಸಂಭವವಿದೆ.
2: ಹೌದು, ಖಂಡಿತವಾಗಿಯೂ ಸಂಭವ ಇದೆ. ಸ್ವಾತಂತ್ರ್ಯದ ನಂತರ ಈಗ ಏನೇ ನಡೆದರೂ ಒಳಿತೇ ಆಗಲಿ ಎಂಬ ಪ್ರಾರ್ಥನೆ ನಮ್ಮೆಲ್ಲರದ್ದು.
3: ಬಾಬಾ ದೀನ್ದಯಾಳ್, ಸ್ವಾಗತ ನಿನಗೆ.
1: ನಮಸ್ಕಾರ ಗುರುಜಿ, ಹೇಗಿದ್ದೀರಿ?
3: ಚೆನ್ನಾಗಿದ್ದೇನೆ.
1: ಹೇಳಿ ಗುರುಜಿ, ನನ್ನನ್ನು ನೆನಪಿಸಿಕೊಟ್ಟ ಕಾರಣವೇನು?
3: ಶಾಂತ ಮನಸ್ಸು ಮತ್ತು ಬಲಿಷ್ಠ ಭುಜಗಳ ಅಗತ್ಯ ಬಂದಾಗ ಎಲ್ಲಕ್ಕಿಂತ ಮೊದಲು ನನಗೆ ನೀನು ನೆನಪಾಗುವೆ.
1: ನೀವು ಹೀಗೆ ಹೇಳುವುದು ಕೇಳಿ ನಾನು ಧನ್ಯ ಎನಿಸುತ್ತಿದ್ದೆ. ಹೇಳಿ, ವಿಷಯವೇನು?
3: ನೋಡು ದೀನ್ ದಯಾಳ್, ಭಾರತ ಸ್ವಾತಂತ್ರ್ಯವನ್ನೇನೋ ಪಡೆಯಿತು, ಆದರೆ ಭಾರತೀಯರಿಗೆ ಅವರ ನಿಜವಾದ ಹಕ್ಕುಗಳನ್ನು ಕೊಡಿಸುವ ಸಂಗ್ರಾಮ ಇನ್ನೂ ಬಾಕಿ ಇದೆ ಅನ್ನೋದು ನಿನಗೆ ಗೊತ್ತೇ ಇದೆ.
1: ನಿಜ ಗುರುಜಿ,
3: ನಾವು ಸ್ವಯಂ ಸೇವಕ ಸಂಘದ ಮೂಲಕ ಪತ್ರಿಕೆಗಳ ಮೂಲಕ ಪ್ರಯತ್ನವನ್ನೇನೋ ಮಾಡ್ತಲೇ ಇದ್ದೇವೆ, ಆದರೆ ಭಾರತದ ಶಕ್ತಿ ಸರಿಯಾದ ಕೈಗಳಲ್ಲಿರಬೇಕಾಗಿರುವಂತಹದ್ದು ಇವತ್ತಿನ ಪರಿಸ್ಥಿತಿಯ ಬೇಡಿಕೆಯಾಗಿದೆ.
1: ಇದರಲ್ಲಿ ಸಂದೇಹವೇ ಇಲ್ಲ ಗುರುಜಿ. ಸ್ವತಂತ್ರ ಭಾರತದ ಪ್ರಥಮ ಅಗತ್ಯತೆ ಇದೇ ಆಗಿದೆ. ಸ್ವಾತಂತ್ರ್ಯದ ಅರ್ಥ ಕೆಲವೇ ಜನರ ಅಥವಾ ಕುಟುಂಬದವರ ಸ್ವಾರ್ಥ ಸಾಧನೆಯಲ್ಲ. ಸ್ವಾತಂತ್ರ್ಯದ ಅರ್ಥವೆಂದರೆ ಭಾರತದ ಪ್ರತಿಯೊಬ್ಬ ವ್ಯಕ್ತಿಯ ಅಭಿವೃದ್ಧಿ ಮತ್ತು ಪ್ರಗತಿ.
3: ನಮ್ಮ ಪ್ರಾದೇಶಿಕ ಪ್ರಚಾರಕ್ ವಸಂತರಾವ್ ಓಕ್ ಅವರ ಮೂಲಕ ಶ್ಯಾಮಪ್ರಸಾದ್ ಮುಖರ್ಜಿ ನನ್ನನ್ನು ಭೇಟಿಯಾಗೋದಕ್ಕೆ ಬಂದಿದ್ದರು.
1: ಹೌದು, ಗೊತ್ತಾಯಿತು.
3: ಪ್ರಸಕ್ತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ರಾಜಕೀಯ ಅಭಿಯಾನ ನಡೆಸಬೇಕು ಅನ್ನೋದು ಅವರ ಇಷ್ಟ.

0: ಈ ಕೆಲಸಕ್ಕಾಗಿ ಅವರು ನಮ್ಮೆಲ್ಲರ ಸಹಕಾರ ಬಯಸ್ತಾ ಇದ್ದಾರೆ.
1: ಇಂತಹ ವಿಚಾರ ಒಳ್ಳೆಯದೇ ಅಲ್ಲವೇ ಗುರುಜಿ?
0: ನನಗೂ ಸಮಂಜಸ ಅನ್ನಿಸ್ತು. ಸಶಕ್ತ ಪ್ರಜಾಪ್ರಭುತ್ವಕ್ಕಾಗಿ ಒಂದು ಬಲಿಷ್ಠ ವಿರೋಧ ಪಕ್ಷ ಇರಲೇಬೇಕು. ಆದ್ರಿಂದಲೇ ಸಂಘ ಮತ್ತು ಅದರಲ್ಲಿ ತೊಡಗಿಕೊಂಡಿರುವಂತಹ ಪ್ರತಿಯೊಬ್ಬರೂ ಈ ಕಾರ್ಯದಲ್ಲಿ ಬೆಂಬಲ ನೀಡುತ್ತಾರೆ ಅನ್ನೋ ಭರವಸೆಯನ್ನು ನಾನು ಶ್ಯಾಮಾ ಪ್ರಸಾದ್ ಮುಖರ್ಜಿಯವರಿಗೆ ನೀಡಿದ್ದೇನೆ.
1: ನಾನು ಸಂತೋಷದಿಂದ ಸಿದ್ಧನಿದ್ದೇನೆ.
0: ದೀನ್ದಯಾಳ್, ನಿನ್ನಲ್ಲಿ ಸಂಘಟಿಸುವಂಥ ಸಾಮರ್ಥ್ಯ ಬಹಳ ಚೆನ್ನಾಗಿದೆ. ಶ್ಯಾಮಾ ಪ್ರಸಾದ್ ಮುಖರ್ಜಿಯವರೊಂದಿಗೆ ಸೇರಿ ರಾಜಕೀಯ ಅಭಿಯಾನ ಸಂಬಂಧಿತ ಕೆಲಸ ಕಾರ್ಯಗಳಲ್ಲಿ ಬಹಳ ಚೆನ್ನಾಗಿ ಸಹಕಾರ ನೀಡುತ್ತೀಯಾ ಅನ್ನುವಂಥ ಭರವಸೆ ನನಗಿದೆ. ನಿನ್ನೊಂದಿಗೆ ಇನ್ನಷ್ಟು ಕಾರ್ಯಕರ್ತರನ್ನ ಸೇರಿಸಿಕೊಂಡು ಈ ಕೆಲಸದಲ್ಲಿ ತೊಡಗಿಸ್ಕೊ.
1: ಆದರೆ
0: ನೋಡು, ನಿನಗೆ ರಾಜಕೀಯದಲ್ಲಿ ಸ್ವಲ್ಪನೂ ಇಷ್ಟ ಇಲ್ಲ ಅನ್ನೋದು ನನಗೆ ಗೊತ್ತು. ಪ್ರಸಕ್ತ ಸರ್ಕಾರ ಆಡಳಿತ ನಡೆಸ್ತಾ ಇರುವಂತಹ ರೀತಿ ರಾಷ್ಟ್ರಕ್ಕೆ ಅನುಕೂಲಕರವಾಗಿಲ್ಲ ಅನ್ನೋದು ನಿನಗೆ ಗೊತ್ತು. ಒಂದು ವೇಳೆ ಯಾರಾದರೊಬ್ಬರು ಬಲಿಷ್ಠ ಕ್ರಮ ಕೈಗೊಳ್ಳದೇ ಇದ್ರೆ ನಮ್ಮ ಭವಿಷ್ಯ ಏನಾಗುತ್ತೋ ಗೊತ್ತಿಲ್ಲ. ಆದ್ರಿಂದ ನಾನು
1: ಸಂಪೂರ್ಣ ಸಿದ್ಧತೆ ಮತ್ತು ಸಮರ್ಪಣಾ ಭಾವದಿಂದ ಈ ಕೆಲಸ ಮಾಡ್ತೀನಿ ಗುರುಜಿ.
0: ನೀನು ಇಲ್ಲ ಅನ್ಲಾರೆ ಅನ್ನೋ ನಂಬಿಕೆ ನನಗಿತ್ತು.
1: ಇನ್ನು ನನಗೆ ಅನುಮತಿ ನೀಡಿ.
0: ವಿಜಯಿ
2: ನಾನು ಶ್ಯಾಮಾ ಪ್ರಸಾದ್ ಮುಖರ್ಜಿ ವಿನಮ್ರ ವಿನಂತಿಯೊಂದಿಗೆ ನಿಮ್ಮನ್ನು ಆದರಣೀಯವಾಗಿ ಸ್ವಾಗತಿಸುತ್ತೇನೆ. ಗುರೂಜಿಯವರಲ್ಲಿ ನಾನು ಒಂದು ವಿಚಾರವನ್ನು ಮಂಡಿಸಿದ್ದೇನೆ. ಗುರೂಜಿ ಆ ಕಲ್ಪನೆಗೆ ಒಂದು ರೂಪ ನೀಡೋದಕ್ಕೆ ಅವರು ದೀನ್ದಯಾಳ್ ಉಪಾಧ್ಯಾಯ ಅವರ ರೂಪದಲ್ಲಿ ಒಂದು ಆಕರ್ಷಣೀಯ ಶಕ್ತಿ ಹೊಂದಿರುವ ವ್ಯಕ್ತಿಯೊಬ್ಬರನ್ನು ನನಗೆ ನೀಡಿದ್ದಾರೆ. ದೀನ್ದಯಾಳ್ ಅವರ ಪ್ರಯತ್ನಗಳಿಂದಲೇ 1951 ಅಕ್ಟೋಬರ್ 21 ಅಖಿಲ ಭಾರತ ಜನಸಂಘ ಸ್ಥಾಪನೆ ಸಾಧ್ಯವಾಯಿತು. ಸತ್ಯ ಹೇಳಬೇಕು ಅಂತ ಹೇಳಿದ್ರೆ ನನಗೆ ಅಖಿಲ ಭಾರತ ಜನಸಂಘದ ಸ್ಥಾಪನೆ ಒಂದು ದೈವಿಕ ಕನಸು ನನಸಾದಂತಾಗಿದೆ. ನಾನು ಜನಸಂಘದ ಬೀಜವನ್ನು ಬಿತ್ತಿದ್ದೆ ಅಷ್ಟೇ, ಆದರೆ ಅದನ್ನು ಹೆಮ್ಮರವಾಗಿ ಬೆಳೆಸುವ ಕೆಲಸವನ್ನು ಮಾಡಿದ್ದಾರೆ ದೀನ್ದಯಾಳ್ ಉಪಾಧ್ಯಾಯ ಅವರು. ಇಂದು ರಾಜ್ಯ ಮಟ್ಟದಲ್ಲಿ ಜನಸಂಘ ರಚನೆಯಾಗಿದೆ ಅಂತ ಹೇಳಿದ್ರೆ ಅದು ದೀನ್ದಯಾಳ್ ಅವರ ಕಠಿಣ ಪರಿಶ್ರಮ, ಸಮರ್ಪಣೆ ಮತ್ತು ಬದ್ಧತೆಯ ಫಲಿತಾಂಶವಾಗಿದೆ ಅಂತಲೇ ಹೇಳಬೇಕು. ನನ್ನ ಬಳಿ ಇಬ್ಬರು, ಕೇವಲ ಇಬ್ಬರು ದೀನ್ದಯಾಳ್ ಇದ್ದರೆ ಸಾಕು, ನಾನು ಭಾರತದ ರಾಜಕೀಯ ನಕ್ಷೆಯನ್ನೇ ಬದಲಾಯಿಸ್ತೇನೆ ಅಂಥೇಳಿ ನಾನು ಯಾವುದೇ ಹಿಂಜರಿಕೆ ಇಲ್ಲದೆ ಹೇಳಬಲ್ಲೆ. ನಮ್ಮ ಅಖಿಲ ಭಾರತ ಜನಸಂಘ ತನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಕಠಿಣ ಪರಿಶ್ರಮಿ ಮತ್ತು ಅಸಾಧಾರಣವಾದ ನಾಯಕನನ್ನು ಇವತ್ತು ಕಂಡುಕೊಂಡಿದೆ ಅಂಥೇಳಿ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಪಂಡಿತ್ ದೀನ್ದಯಾಳ್ ಉಪಾಧ್ಯಾಯ ಅವರೇ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ನೀವು ಇವತ್ತು ಕೆಲವು ಮಾತುಗಳನ್ನು ಆಡಬೇಕು ಅಂಥೇಳಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ.
1: ಎಲ್ಲರಿಗೂ ನಮಸ್ಕಾರ. ನನ್ನನ್ನು ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಯೋಗ್ಯನೆಂದು ಪರಿಗಣಿಸಿದ್ದಕ್ಕಾಗಿ ಇಲ್ಲಿ ನೆರೆದಿರುವ ಜನಸಂಘದ ಎಲ್ಲ ಸದಸ್ಯರು, ನಾನಾಜಿ ದೇಶ್ಮುಖ್ ಮತ್ತು ಗೌರವಾನ್ವಿತ ಶ್ಯಾಮಾ ಪ್ರಸಾದ್ ಮುಖರ್ಜಿ, ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆ ವ್ಯಕ್ತಪಡಿಸುತ್ತಿದ್ದೇನೆ. ನಮ್ಮೆಲ್ಲರಿಗೂ ರಾಷ್ಟ್ರದ ಹಿತ ಅತ್ಯಂತ ಮುಖ್ಯವಾದದ್ದು. ಜನಸಂಘವನ್ನು ರಚಿಸುವ ಉದ್ದೇಶ ರಾಜಕೀಯವಲ್ಲ, ಬದಲಾಗಿ ಶಾಂತಿಯುತ ಮಾರ್ಗಗಳ ಮೂಲಕ ದೇಶದಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಕ್ರಾಂತಿಯನ್ನು ತರುವುದಾಗಿದೆ. ಅಧಿಕಾರ ಮತ್ತು ಸ್ಥಾನಗಳಿಗೆ ಅಂಟಿಕೊಂಡಿರುವ ಕುಟುಂಬಗಳು ಪದಚ್ಯುತಗೊಳ್ಳುವ ನಿರಂತರ ಭಯದಲ್ಲೇ ಜೀವಿಸುತ್ತಿರುತ್ತಾರೆ. ಅಧಿಕಾರದಿಂದ ಬೇರ್ಪಟ್ಟ ತಕ್ಷಣ ಅವರು ಚಡಪಡಿಸತೊಡಗುತ್ತಾರೆ. ಅಂತಹ ನಾಯಕತ್ವ ಮತ್ತು ಅಂತಹ ನಾಯಕರು ಅವಕಾಶವಾದಿಗಳಾಗಿರುತ್ತಾರೆ. ಅವರಿಂದ ಆದರ್ಶವಾದವನ್ನು ನಿರೀಕ್ಷಿಸುವುದು ಬೇವಿನ ಮರದಲ್ಲಿ ಮಾವಿನ ಹಣ್ಣುಗಳನ್ನು ಬಯಸುವಂತಿರುತ್ತದೆ. ಇನ್ನು ದೇಶದ ವಿಷಯಕ್ಕೆ ಬಂದರೆ ಸ್ವಜನ ಪಕ್ಷಪಾತಕ್ಕೆ ಸ್ಥಳವಿರಬಾರದು. ಭಾರತೀಯ ಜನಸಂಘವು ಸಾಮಾನ್ಯ ಜನರ ಸಂಘಟನೆಯಾಗಬೇಕು ಎಂಬುವುದು ನನ್ನ ನಂಬಿಕೆ ಮತ್ತು ಆಶಯ ಕೂಡ. ಇಂದು ರಾಷ್ಟ್ರೀಯ ಶಕ್ತಿ ಭಾರತೀಯನ ಕೈಯಲ್ಲಿರುವಾಗ ಅತ್ಯುನ್ನತ ಸ್ಥಾನವನ್ನು ಹೊಂದಿರುವ ವ್ಯಕ್ತಿಯ ಪ್ರತಿಯೊಂದು ಕಣ ಕಣದಲ್ಲೂ ಭಾರತದ ಭವ್ಯ ಇತಿಹಾಸ ಪ್ರತಿಧ್ವನಿಸುವುದು ಅತ್ಯಗತ್ಯ. ನಮ್ಮ ದೇಹ ಈ ದೇಶದ ಮಣ್ಣಿನಿಂದಲೇ ರೂಪುಗೊಂಡಿದೆ ಎಂಬುದನ್ನು ಆ ವ್ಯಕ್ತಿ ಎಂದಿಗೂ ಮರೆಯಬಾರದು. ಈ ದೇಶದ 30 ಕೋಟಿ ಜನರ ಹೃದಯದಲ್ಲಿರುವ ಅದೇ ಭಾವನೆಗಳಿಂದ ಆತನ ಹೃದಯ ತುಂಬಿರಬೇಕು. ಪ್ರತಿಯೊಬ್ಬ ಭಾರತೀಯನ ಸಂತೋಷ, ಪ್ರತಿಯೊಬ್ಬ ಭಾರತೀಯನ ಅಭಿವೃದ್ಧಿ ನಮ್ಮ ಗುರಿಯಾಗಿರಬೇಕು. ಪ್ರತಿಯೊಬ್ಬ ಭಾರತೀಯನ ದುಃಖ

0: ಮತ್ತು ಸಮಸ್ಯೆಗಳನ್ನು ನಿವಾರಿಸುವುದು ನಮ್ಮ ಕರ್ತವ್ಯವಾಗಿರಬೇಕು. ಮತ್ತು ಇದೆಲ್ಲವೂ ಸಂಭವಿಸದಿದ್ದರೆ ಸ್ವಾತಂತ್ರ್ಯ ಚಳುವಳಿ ಅರ್ಥಹೀನವಾಗುತ್ತದೆ. ಜನರು ಸಾಮೂಹಿಕತೆಯನ್ನು ಮರೆತು ವೈಯಕ್ತಿಕ ಮಟ್ಟದಲ್ಲಿ ಯೋಚಿಸಿದಾಗ ಅದು ದೊಡ್ಡ ಮಟ್ಟದಲ್ಲಿ ಹಾನಿಗೆ ಕಾರಣವಾಗುತ್ತದೆ. ನಾವು ಸಾಮೂಹಿಕವಾಗಿ ನಮ್ಮ ಕೆಲಸವನ್ನು ಮಾಡಿ ರಾಷ್ಟ್ರದ ಬಗ್ಗೆ ಚಿಂತಿಸಿದಾಗ ನಾವು ವ್ಯಕ್ತಿಗಳಾಗಿರೋದಿಲ್ಲ, ಸಮಾಜವಾಗಿ ಯೋಚಿಸಿದಾಗ ಮಾತ್ರ, ಆಗ ಮಾತ್ರ ಸ್ವಾತಂತ್ರ್ಯದ ಅರ್ಥವು ಸಾಕಾರಗೊಳ್ಳುತ್ತದೆ. ಇಲ್ಲದಿದ್ದರೆ ಎಲ್ಲವೂ ಅರ್ಥಹೀನ, ಅರ್ಥಹೀನ. ವಂದೇ ಮಾತರಂ,
1: ವಂದೇ ಮಾತರಂ, ವಂದೇ ಮಾತರಂ, ವಂದೇ

0: ಇಲ್ಲಿ ನೆರೆದಿರುವ ಎಲ್ಲ ಸದಸ್ಯರು ಹಾಗೂ ಕಾರ್ಯಕರ್ತರನ್ನು ನಾನು ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಇಂದು ಜನಸಂಘದ ಈ ಅಧಿವೇಶನ ಕೇವಲ ನಮ್ಮೆಲ್ಲರಿಗೆ ಮಾತ್ರವಲ್ಲ, ಇಡೀ ದೇಶಕ್ಕೆ ಬಹಳ ಮಹತ್ವಪೂರ್ಣವೆಂದು ಸಾಬೀತಾಗಲಿದೆ. ಏಕೆಂದರೆ ನಮ್ಮ ಜನಸಂಘದ ಪ್ರಧಾನ ಕಾರ್ಯದರ್ಶಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರು ಇಂದು ತಮ್ಮ ಭಾಷಣದಲ್ಲಿ ಬಹಳ ಮುಖ್ಯವಾದ ವಿಚಾರವನ್ನು ಮಂಡಿಸಲಿದ್ದಾರೆ. ಹೀಗಾಗಿ ಸಮಯ ವ್ಯರ್ಥ ಮಾಡದಂತೆ ನಾನು ದೀನ್ ದಯಾಳ್ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ದೀನ್ ದಯಾಳ್ ಅವರೇ, ಬನ್ನಿ.
1: ವಂದೇ ಮಾತರಂ.
2: ಇಂದು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದು ಈ ಸಭೆಯನ್ನು ಯಶಸ್ವಿಗೊಳಿಸುತ್ತಿರುವುದಕ್ಕೆ ಎಲ್ಲಕ್ಕಿಂತ ಮೊದಲು ನಾನು ನಿಮ್ಮೆಲ್ಲರಿಗೂ ಕೃತಜ್ಞತೆ ವ್ಯಕ್ತಪಡಿಸುತ್ತಿದ್ದೇನೆ. ರಾಷ್ಟ್ರದ ಹಿತಕ್ಕಾಗಿ ಏನಾದರೂ ಯೋಚಿಸಬೇಕು, ಏನಾದರೂ ಮಾಡಬೇಕು ಎನ್ನುವುದು ಯಾವಾಗಲೂ ನನ್ನ ಪ್ರಯತ್ನವಾಗಿತ್ತು. ನಾನು ಇಂದು ನಿಮ್ಮೆಲ್ಲರನ್ನು ಏಕಾತ್ಮ ಮಾನವವಾದಕ್ಕೆ ಪರಿಚಯಿಸಲು ಬಯಸುತ್ತೇನೆ. ಏಕಾತ್ಮ ಮಾನವವಾದ ಎಂದು ಕೇಳಿ ಇದೇನು ಹೊಸದೆಂದು ನೀವು ಭಾವಿಸಬಹುದು, ಆದರೆ ಇದು ಹೊಸದಲ್ಲ. ನಾವು ಪ್ರಾಚೀನ ಕಾಲದಿಂದಲೂ ಇದನ್ನು ತಿಳಿದಿದ್ದೇವೆ. ಹೆಸರು ಹೊಸದಿರಬಹುದಷ್ಟೆ. ಬಂಡವಾಳಶಾಹಿ ವ್ಯಕ್ತಿಯನ್ನು ಆರ್ಥಿಕ ಘಟಕವಾಗಿ ಮತ್ತು ಕಮ್ಯುನಿಸಂ ವ್ಯಕ್ತಿಯನ್ನು ರಾಜಕೀಯ ಮತ್ತು ಭೌತಿಕ ಘಟಕವಾಗಿ ನೋಡಿದರೆ ಈ ಏಕಾತ್ಮ ಮಾನವತಾವಾದವು ವ್ಯಕ್ತಿಯನ್ನು ಒಟ್ಟಾರೆಯಾಗಿ ನೋಡುತ್ತದೆ. ವ್ಯಕ್ತಿ ಎಂದರೆ ಮನಸ್ಸು, ಬುದ್ಧಿಶಕ್ತಿ ಮತ್ತು ಆತ್ಮದ ಒಕ್ಕೂಟ. ಇದನ್ನು ಅರ್ಥ ಮಾಡಿಕೊಳ್ಳಿ. ಏಕಾತ್ಮ ಮಾನವತಾವಾದವು ಭಾರತೀಯ ಸಂಸ್ಕೃತಿ, ಚಿಂತನೆ ಮತ್ತು ತತ್ವಶಾಸ್ತ್ರದಿಂದ ಹುಟ್ಟಿಕೊಂಡಿತು ಮತ್ತು ಇದರ ಮೂಲಕ ನಾವು ಭಾರತದ ಶಾಶ್ವತ ಸಂಸ್ಕೃತಿಯ ಬಗ್ಗೆ ಮಾತನಾಡುತ್ತಿದ್ದೇವೆ. ನಮ್ಮ ನಾಗರಿಕತೆ ಮತ್ತು ಸಂಸ್ಕೃತಿಯಲ್ಲಿ ಸಮಾಜದ ಅಡಿಪಾಯ ಸಂಘರ್ಷವಲ್ಲ, ಸಹಕಾರ. ಏಕಾತ್ಮ ಮಾನವತಾವಾದವು ನಮ್ಮ ಭಾರತೀಯ ಮಣ್ಣಿನ ಅಗತ್ಯತೆಗಳು ಮತ್ತು ನಮ್ಮ ಸ್ವಭಾವದೊಂದಿಗೆ ಸಾಮರಸ್ಯದಿಂದ ಬೆಳೆಸಲಾದ ಅಂಶಗಳ ಮಿಶ್ರಣವಾಗಿದೆ. ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷದ ಪರಿಕಲ್ಪನೆಗಳು ಏಕಾತ್ಮ ಮಾನವತಾವಾದದಲ್ಲಿ ಹುದುಗಿದೆ. ಮನುಷ್ಯನನ್ನು ರೂಪಿಸುವ ಈ ನಾಲ್ಕು ಅಂಶಗಳ ಏಕತೆ ಅತ್ಯಗತ್ಯ. ಏಕೆಂದರೆ ಈ ಏಕತೆಯೇ ವ್ಯಕ್ತಿಯನ್ನು ಕಠಿಣ ಪರಿಶ್ರಮಿ ಮತ್ತು ಉದ್ಯಮಶೀಲನನ್ನಾಗಿ ಮಾಡುತ್ತದೆ. ಅವರನ್ನು ಸಮಾಜಕ್ಕೆ ಪ್ರಯೋಜನಕಾರಿ ಮತ್ತು ಸೂಕ್ತವಾಗಿಸುತ್ತದೆ. ವ್ಯಕ್ತಿ ಮತ್ತು ಸಮಾಜ ಹೇಗೆ ಪ್ರತ್ಯೇಕವಾಗಿರಲು ಸಾಧ್ಯ? ವ್ಯಕ್ತಿಯಿಂದ ಕುಟುಂಬ, ಕುಟುಂಬದಿಂದ ಸಮಾಜ, ಸಮಾಜದಿಂದ ರಾಷ್ಟ್ರ. ಮಾನವೀಯತೆಯನ್ನು ಅಳವಡಿಸಿಕೊಳ್ಳುವುದೇ ಏಕಾತ್ಮ ಮಾನವತಾವಾದ. ಸರ್ಕಾರದ ನೀತಿಗಳು ರಾಷ್ಟ್ರದ ಪ್ರತಿಯೊಬ್ಬ ನಾಗರಿಕ ಸಂತೋಷ, ಸಮೃದ್ಧಿ, ಶಿಕ್ಷಣ ಮತ್ತು ಮೌಲ್ಯಗಳನ್ನು ಪಡೆಯುವುದನ್ನು ಖಚಿತಪಡಿಸಿಕೊಳ್ಳಬೇಕು. ಸಮಾಜ ಮತ್ತು ಸರ್ಕಾರವು ರಾಷ್ಟ್ರದ ಪ್ರಗತಿಗೆ ಒಟ್ಟಾಗಿ ಕೆಲಸ ಮಾಡಬೇಕು. ಇದೇ ಏಕಾತ್ಮ ಮಾನವತಾವಾದದ ಮೂಲಭೂತ ಸ್ವರೂಪ. ನಾವು ಏಕಾತ್ಮ ಮಾನವತಾವಾದವನ್ನು ಅರ್ಥ ಮಾಡಿಕೊಂಡು ಅದನ್ನು ಅಳವಡಿಸಿಕೊಂಡರೆ ಶೀಘ್ರದಲ್ಲಿಯೇ ನಮ್ಮ ಸಮಸ್ಯೆಗಳು, ಸಂದಿಗ್ಧತೆಗಳು ಕೊನೆಗೊಳ್ಳುತ್ತವೆ ಎಂಬ ಭರವಸೆ ನನಗಿದೆ. ಹಾಗೆಯೇ ಇವುಗಳ ಅಂತ್ಯದೊಂದಿಗೆ ನಮ್ಮ ದೇಶದ ಅಭ್ಯುದಯದ ಪಯಣ ಆರಂಭವಾಗುತ್ತದೆ. ಅದುವೇ ವಾಸ್ತವ ಭಾರತದ ಪಯಣ.

0: ನಮ್ಮ ಈ ಅಭಿವೃದ್ಧಿಯ ಪಯಣ ಭಾರತವನ್ನು ಪುನಃ ಚಿನ್ನದ ಪಕ್ಷಿ ಎಂದು ಕರೆಯುತ್ತಿದ್ದ, ಭಾರತವನ್ನು ಗುರು ಎನ್ನಲಾಗುತ್ತಿದ್ದ ಕಾಲಕ್ಕೆ ಕರೆದೊಯ್ಯಲಿ ಎಂಬುದು ನನ್ನ ಪ್ರಾರ್ಥನೆಯಾಗಿದೆ. ನಮ್ಮ ದೇಶದ ಪ್ರಜೆಗಳು, ನಮ್ಮ ಯುವಜನತೆ ಏಕಾತ್ಮ ಮಾನವವಾದದ ಮಾರ್ಗದಲ್ಲಿ ಒಟ್ಟಾಗಿ ಮುಂದುವರಿಯಲಿ. ನಾನು ಪುನಃ ಇದೇ ಭಾರತದಲ್ಲಿ ಜನ್ಮ ತಾಳಬೇಕು, ನನ್ನ ಹಣೆಗೆ ಇದೇ ಮಣ್ಣಿನಿಂದ ತಿಲಕ ಹಚ್ಚಿಕೊಳ್ಳಬೇಕೆನ್ನುವುದು ನನ್ನ ಆಸೆಯಾಗಿದೆ. ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ

ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ರಾಷ್ಟ್ರೀಯ ನಾಟಕ ಕೇಳಿದಿರಿ. ಭಾಗವಹಿಸಿದ್ದವರು ಕೃಷ್ಣಮೂರ್ತಿ, ಜಿಪಿ ರಾಮಣ್ಣ, ಎಎಸ್ ಪ್ರಕಾಶ್, ಎಚ್ಎಸ್ ಶ್ರೀರಾಮಕೃಷ್ಣ ಹಾಗೂ ಅಶ್ವತ್ಥ ನಾರಾಯಣ ರಾವ್ ಜಾಧವ್. ಮೂಡಿಬಂದ ಧ್ವನಿಗಳು ಡಾಕ್ಟರ್ ಎಎಸ್ ಶಂಕರ ನಾರಾಯಣ, ಜಾಂಪಣ್ಣ ಆಶಿಹಾಳ್ ಮತ್ತು ಕೆವಿ ಕೃಷ್ಣಪ್ಪ. ನಿರ್ಮಾಣ ಸಹಕಾರ ಮಾನಸ ಚಂದ್ರಿಕಾ. ನಿರ್ಮಾಣ ಕೆಎಲ್ ರಾಜೇಶ್ವರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಬೆಂಗಳೂರು ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಇನ್ನು ಮುಂದೆ 10 ಗಂಟೆಗೆ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮ ಪ್ರಸಾರವಾಗುವುದು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಆತ್ಮೀಯ ಕೇಳುಗರೇ, ಇದುವರೆಗೆ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯ ಪ್ರಸಾರ ಕಾರ್ಯ ಮುಕ್ತಾಯಿತು. ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 5 ಗಂಟೆ 53 ನಿಮಿಷಕ್ಕೆ ಆರಂಭವಾಗುವುದು. ಅಲ್ಲಿವರೆಗೆ ನಿಮ್ಮ ರೇಡಿಯೋ ಸ್ನೇಹಿತ ಸದಾಶಿವ ಚಲವಾದಿಗೆ ಅನುಮತಿ.